0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಈ ಎರಡು ಚಿತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ಮತ್ತೊಮ್ಮೆ ನನಗೆ ದೊರಕಿದಂತಹ ಗಾಂಧಿ ಸಾಹಿತ್ಯವನ್ನು ಮತ್ತೆ ಗಮನಿಸಿದೆ, ಮತ್ತೊಂದ್ಸಲ ಓದಿದೆ. ಇದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಗಾಂಧಿ ಸಾಹಿತ್ಯದಲ್ಲಿ ಪರಿಣಿತ ಅಲ್ಲ, ಅಥಾರಿಟಿ ಅಲ್ಲ, ಆದ್ರೆ ನವಜೀವನ್ ಪ್ರೆಸ್ದಿಂದ ಏನೇನು ಪುಸ್ತಕ ಬಂದಿದೆಯೋ ಅವನ್ನೆಲ್ಲವನ್ನು ಒಂದ್ಸಲ ಆದ್ರೂ ಗಟ್ಟಿಯಾಗಿ ಓದಿದ್ದೇನೆ. ಈಗ ನಾನು ಮುಖ್ಯವಾಗಿ ಇಟ್ಕೊಂಡಂತ ಕೆಲವು ಪುಸ್ತಕಗಳು ಅಂತಂದ್ರೆ, ಗಾಂಧೀಜಿಯವರ ಜೀವನ ಚರಿತ್ರೆ, ಮೈ ಎಕ್ಸ್ಪೆರಿಮೆಂಟ್ಸ್ ಟ್ರೂತ್, ಅದು ಬೇಕೇ ಬೇಕು. ಅದರ ಜೊತೆಗೆ ಲೂಯಿ ಫಿಶರ್ ಬರೆದಂತ ಒಂದು ಜೀವನ ಚರಿತ್ರೆ ಬಹಳ ಮುಖ್ಯ. ಅದು ಅವ್ರ ಜೊತೆಗೆ ಇದ್ದು ದಾಖಲೆ ಮಾಡಿ ಬರೆದಂತ ಮನುಷ್ಯ ಆತ, ಲೂಯಿ ಫಿಶರ್ ಜೀವನ ಚರಿತ್ರೆ. ಮೌಂಟ್ ಬ್ಯಾಟನ್ ಡೈರೀಸ್ ಮತ್ತು ಮೌಂಟ್ ಬ್ಯಾಟನ್ ಬುಕ್ಸ್, ಆಮೇಲೆ ಡೊಮಿನಿಕ್ ಲೆಪರಿ ಅಂಡ್ ಕಾಲಿನ್ಸ್ ಬರೆದಂತಹದ್ದು ಫ್ರೀಡಮ್ ಅಟ್ ಮಿಡ್ ನೈಟ್ ಪುಸ್ತಕ, ಒಂದು ಬಹಳ ಮಾದರಿಯಾಗಿರುವಂತಹ ಪುಸ್ತಕ. ಆಮೇಲೆ ಡಿ ಜಿ ತೆಂಡೂಲ್ಕರ್ ಬರೆದಂತ 8 volume ಮಹಾತ್ಮ ಅಂತಿದೆ. ಆಮೇಲೆ ಕೆಲವೊಂದು ಪಬ್ಲಿಕೇಶನ್ಸ್, ಆಗಿನ ಕಾಲದ ಪೇಪರ್ಸ್, ನೋಟ್ ಕಟಿಂಗ್ ನೋಟ್ಸ್ ಎಲ್ಲ ತಗೊಂಡಿದ್ದೇನೆ, ತಗೊಂಡು ಇವನ್ನೆಲ್ಲ ಓದಿ ಗಮನಿಸಿದ್ದೇನೆ. 79 ವರ್ಷಗಳಷ್ಟು ದೀರ್ಘವಾದ ಈ ಜೀವನ, ರಾಷ್ಟ್ರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿದೆ ಗಾಂಧೀಜಿ ಜೀವನ. ಗಾಂಧೀಜಿ ಒಂದು ವ್ಯಕ್ತಿ ಜೀವನ ಆಗಿ ಉಳಿಲಿಲ್ಲ, ಅದು ಅದು ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಅನಿವಾರ್ಯವಾದಂತಹ, ಒಂದು ಅವಿಸ್ಮರಣೀಯವಾದಂತಹ ಒಂದು ಘಟ್ಟ. ಅದು ಅದನ್ನ ನೆನೆಸ್ಕೋಬೇಕು. ಇವತ್ತಿಗಾದ್ರೂ ಹೇಳ್ತೀನಲ್ಲ, ಬೇರೆ ದೇಶಕ್ಕೆ ಹೋದ್ರೆ, ಎಸ್ಪೆಷಲಿ ಜಪಾನ್, ಅಲ್ಲಿ ಹೋದ್ರೆ ನಿಮ್ಗೆ ಹೇಳ್ತಾರೆ ಕೂಡ ಅವರು, ವಿ ರಿಸ್ಪೆಕ್ಟ್ ಯು ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂಡ್ ಗಾಂಧಿ ಅಂತ ಹೇಳ್ತಾರೆ. ನನ್ನ ಸ್ಟೂಡೆಂಟ್ ಒಬ್ಬ PhD ಮಾಡಿ ಜಪಾನ್ಗೆ ಹೋಗಿದ್ದ ರಿಸರ್ಚ್ ಪೋಸ್ಟ್ ಡಾಕ್ಟರ್ ರಿಸರ್ಚ್ ಮಾಡೋದಕ್ಕೆ. 3 ತಿಂಗಳಾದ್ಮೇಲೆ ಫೋನ್ ಮಾಡಿದ ನನಗೆ, ಸರ್ ಇಲ್ಲೆಲ್ಲ ಬಹಳ ಪ್ರಾಬ್ಲಮ್ ಇದೆ ಸರ್ ಅಂದ. ಜಪಾನಲ್ಲಿ ಏನೋ ಪ್ರಾಬ್ಲಮ್ ನಿನ್ನ ರಿಸರ್ಚ್ಗೆ ಎಂದೆ. ಸರ್ ನನ್ನ ಮೇಷ್ಟು, ನನ್ನ ಪ್ರೊಫೆಸರ್ ಇದ್ದಾರಲ್ಲ, ಕೆಮಿಸ್ಟ್ರಿ ಕೇಳೋದಿಲ್ಲ, ತಿರ್ಗಾ ಮುರುಗ ಬರ್ತಾರೆ ಗಾಂಧಿ ಬಗ್ಗೆ ಹೇಳು ಅಂತಾರೆ, ಹೇಳು ಅಂದೆ. ನನಗೆ ಗೊತ್ತೇ ಇಲ್ಲಲ್ಲ ಅಂದ. ಅದೇ ಮುರುಗ್ತಾನೆ ನಿಂದು, ಇನ್ನಾದ್ರೂ ಪುಸ್ತಕ ತರಿಸ್ಕೋ. ಅವನು ನೀನು ಇಂಡಿಯಾದಿಂದ ಬಂದಿದ್ದೀಯಾ ಅಂತ ಹೇಳಿ ಕೇಳ್ತಾರೆ ಪಾಪ ಗಾಂಧಿ ಬಗ್ಗೆ. ನಿನಗೇನು ಗೊತ್ತಿಲ್ಲಲ್ಲ, ಪುಸ್ತಕ ಕಳಿಸ್ಕೊಟ್ಟೆ. ಅವನು ಬಹಳ ಒಳ್ಳೆ ಕೆಲಸ ಮಾಡಿಬಿಟ್ಟ, ಸರ್ ಇದು ಬಹಳ ಒಳ್ಳೆ ಪುಸ್ತಕ ಸರ್, ನೀವು ಓದಿ ಅಂತ ಅವ್ರಿಗೆ ಕೊಟ್ಟ. ತಾನು ಓದಿದ್ನ ಬಿಟ್ಟ ಗೊತ್ತಿಲ್ಲ ಅಂದ್ರೆ ಎಷ್ಟು ಪ್ರೀತಿ ಬರ್ತದೆ ಅಂತ. ಕೆಲವರಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ. ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಡೇವಿಡ್ ಪಿಯರ್ಸನ್ ಅಂತ ಒಬ್ರು ಪ್ರೊಫೆಸರ್ ಆಫ್ ಎಜುಕೇಷನ್, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ, ಅವ್ರ ಹತ್ರ ಮಾತಾಡ್ತಾ ನಾನು ಗಾಂಧಿ ಬಗ್ಗೆ ಹೇಳಿದೆ. ಹೇಳಿದಾಗ ಕ್ಯಾನ್ ಐ ಗೆಟ್ ಸಮ್ ಬುಕ್ಸ್ ಅಂದ್ರು. ನಾನು ಅಲ್ಲಿ ಸಿಕ್ಕಂತ ಆಟೋಬಯೋಗ್ರಫಿ, ಅವ್ರ ಜೀವನ ಚರಿತ್ರೆಯನ್ನು ಕೊಟ್ಟೆ ಒಂದು ಕಾಪಿ ಅವರಿಗೆ. ಕೊಟ್ಟ ಮೇಲೆ ನನಗೆ ಆಶ್ಚರ್ಯ ಆಗೋದು, 7 ದಿವಸದಲ್ಲಿ ಅವರು ಫೋನ್ ಮಾಡಿ ನನಗೆ ಹೇಳ್ತಾರೆ, ಐ ಫಿನಿಶ್ ದಟ್ ಬುಕ್ ಯುನೋ, ಬ್ಯೂಟಿಫುಲ್ ಬುಕ್ ಅಂದರು. ಬಹಳ ಚೆನ್ನಾಗಿದೆ ಬುಕ್, ಬ್ಯೂಟಿಫುಲ್ ಬುಕ್ ಅಂದರು. ಏನು ಲೈಕ್ ಆಯ್ತು ನಿಮಗೆ ಅದರೊಳಗೆ ಅಂದೆ. ಏನು ಹೇಳಿದ್ರು ಗೊತ್ತಾ, ಮನುಷ್ಯ ಎಜುಕೇಷನ್ ಪ್ರೊಫೆಸರ್ ಅವರು, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ವರ್ಲ್ಡ್ ಅಂತ ಹೇಳ್ತಾರೆ, ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ದಿಸ್ ಈಸ್ ಐ ವುಡ್ ನಾಟ್ ಡೇರ್ ಟು ರೈಟ್ ದೀಸ್ ಥಿಂಗ್ಸ್ ಇನ್ ಮೈ ಬಯೋಗ್ರಫಿ ಅಂತ. ನನ್ನ ಜೀವನ ಚರಿತ್ರೆಯಲ್ಲಿ ಬರೆಯೋಕೆ ಧೈರ್ಯ ಮಾಡೋ ಸಾಧ್ಯನೇ ಇಲ್ಲ ಅಂಥದ್ದೆಲ್ಲ ಬರೆದ್ಬಿಟ್ಟಿದ್ದಾರೆ ಅವರು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಜೀವನ ಚರಿತ್ರೆಗಳೆಲ್ಲ ಫಿಕ್ಷನ್ಸ್, ಬಹಳಷ್ಟು ಜೀವನ ಚರಿತ್ರೆಗಳೆಲ್ಲ ಕಥೆಗಳು. ಅಂದರೆ ನಾನು ಜೀವನದ ಸಂಧೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ, ವಿನಃ ನಾನು ಏನು ಮಾಡಿದೆ ಅನ್ನೋದನ್ನು ಬರೆಯೋದಿಲ್ಲ. ನನ್ನ ಮನಸ್ಸಿನಲ್ಲಿದ್ದಂಥ ಕತ್ತಲೆಯ ಮೊಡಕಗಳನ್ನು, ಮೂಲೆಗಳನ್ನು ತೋರಿಸೋಕೆ ಹೋಗೋದಿಲ್ಲ. ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ, ಏನು ಸಾಧನೆ ಮಾಡಿದೆ ಅಂತ ತೋರಿಸ್ತೀನಿ ಅದೆಲ್ಲ, ಆದರೆ ಎಲ್ಲಿ ಫೇಲ್ ಆದೆ ಅಂತ. ನನಗೆ ಮಾಸ್ತಿಯವರ ಭಾವ ಕೂಡ ಇನ್ನೂ ಇಷ್ಟವಾಗುವಂಥದ್ದು. ಅದೊಂದು ಒಳ್ಳೆಯ ಬಯೋಗ್ರಫಿ ಅದು.

0: A-Texan.
1: ಗಾಂಧೀಜಿಯವರ ಅತ್ಯಂತ ಟ್ರಾನ್ಸ್ಪರೆಂಟ್ ಬಯೋಗ್ರಫಿ ಏನು ಮುಚ್ಚಿರಲಿಲ್ಲ. ಒಂದು ಸಲ ನಾನು ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ಹೋದಾಗ ಅದೊಂದು CRL ಅಂತದೆ, ಸೆಂಟ್ರಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ನೇ ಮಾಸ್ಟರ್ಸ್ ಡಿಗ್ರಿ, PhD ಇರಬೇಕು, MA ಅಥವಾ MTech ಇರಬೇಕು. ಅಂಥವ್ರೊಂದು 25-30 ಜನ ಹುಡುಗರಿದ್ದಾರೆ ರಿಸರ್ಚ್ ಟೀಮ್ ಅದು. ಅವ್ರಿಗೆ ಮಾತಾಡಬೇಕಾಗಿತ್ತು ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. 3.5 ತಾಸು ಆ ಹುಡುಗರಿಗೆ ಗಾಬರಿ ಆಗೋಯ್ತು. ಮಧ್ಯಾಹ್ನ 1:30-4 ತನಕ ಹ್ಯೂಮನ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕೊಂಡು ಊಟ ಆದಮೇಲೆ ಆ ಹುಡುಗರು ಹೇಳಿಬಿಟ್ಟು ನನಗೆ, ಸರ್ ಯು ವಾಂಟ್ ಟು ಟಾಕ್ ಫಾರ್ 3 hours ಸರ್ ಅಂದರು. ನಾಟ್ ಇಫ್ ಯು ಕ್ಯಾನ್ ಡೇರ್ ಟು ರಿಸೀವ್ಸ್ ಐ ಕ್ಯಾನ್ ಟೀಚ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಅಂದರೆ ಕೂತು ಕೇಳೋದಿದ್ರೆ ಹೇಳ್ತೀನಿ ಅಂದರೆ. ನಡುವೆ ಗಾಂಧಿ ಬಗ್ಗೆ ಮಾತು ಬಂದಾಗ ಹುಡುಗರು ಎತ್ಕೊಂಡ್ಬಿಟ್ಟ, ಸರ್ ಯು ಹ್ಯಾವ್ ಬಿನ್ ಟಾಕಿಂಗ್ ಆಫ್ ಗಾಂಧಿ, ಐ ಡೋಂಟ್ ಲೈಕ್ ಹಿಮ್ ಸರ್. ಯಾಕಪ್ಪ ಇಷ್ಟ ಇಲ್ಲ ಅಂದರೆ, ಏನೇನು ಸರ್ ಪ್ರಯೋಗಗಳವು, ಆಲ್ ಫನಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಕ್ಸ್ ಎಲ್ಲ ಮಾಡಿದಾರಲ್ಲ, ಎಲ್ಲಿ ಹಂಗೆ ಮಾಡಬೇಕಾ ಮಹಾತ್ಮಾದವರು ಅಂತೇನು ಹೇಳಿದ. ನಾನು ಎಲ್ಲಿ ಓದಿದ್ದದ ನೀವು ಅಂತ ಕೇಳಿದೆ. ಎಲ್ಲಿ ಅಂದರೆ ಅವ್ರ ಬಯೋಗ್ರಫಿಯಲ್ಲಿ ಇದೆಯಲ್ಲ ಅಂದ. ನಾನು ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯಾ ಅದನ್ನು ಅಂತ ಕೇಳಿದೆ. ನಿನ್ನ ಬಯೋಗ್ರಫಿಯಲ್ಲಿ ಬರೀತಾ ಇದನ್ನು ಅಂದೆ. ನೋ ಐ ಡೋಂಟ್ ಕೇರ್ ಲೈಕ್ ಇಟ್. ಅಂದರೆ ನಾವು ಹೊರಗಡೆ ಮುಖಕ್ಕೆ ಏನು ಕೊಡಬೇಕೋ ಅದನ್ನೇ ಕೊಡ್ತೀವಿ, ಆದದ್ದನ್ನು ಕೊಡಲ್ಲ. ಅಂಥ ಟ್ರಾನ್ಸ್ಪರೆಂಟ್ ನೀವು ಬಯೋಗ್ರಫಿ ಮುನ್ನುಡಿ ನೋಡಬೇಕ್ರಿ ಅದನ್ನು. ಆಟೋಬಯೋಗ್ರಫಿ ಮುನ್ನುಡಿ ಬರೆದಿದ್ದಾರೆ ಗಾಂಧಿ. ನಾನು ಮತ್ತೊಬ್ಬ ಮನುಷ್ಯ ಎಷ್ಟು ನಿಖರವಾಗಿ ನನ್ನ ವ್ಯಕ್ತಿತ್ವವನ್ನು ಉಜ್ಜಿ ಉಜ್ಜಿ ನೋಡಿ ಬರೀಬೇಕೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮಾಡೋದಕ್ಕೆ ಬರೆದಿದ್ದೀನಿ, ಟ್ರೈ ಮಾಡಿದ್ದೀನಿ. ಒಂದು ಮಾತು ಬರೀತಾರೆ, ನನ್ನ ಭಾವ ನನ್ನ ಜೀವನ ಚರಿತ್ರೆ ಎಲ್ಲಾದರೂ ನಿಮಗೆ ನನ್ನ ಅಹಮಿಕೆ ಕಂಡು ಬಂದರೆ, ನನ್ನ ಅಹಂಕಾರ ಕಂಡು ಬಂದರೆ, ಛಾಯೆ ಕಂಡು ಬಂದರೆ, ನಾನು ಇನ್ನೂ ಮನಸ್ಸು ತಪ್ಪು ಆಗಿಲ್ಲ ಅಂತ ತಿಳ್ಕೊಂಬಿಡಿ ಅಂತ ಬರೀತಾರೆ. ಅಷ್ಟು ಓಪನ್ ಆಗಿ ಬರೆಯುವಂಥ ಮನುಷ್ಯ. ಆ ಜೀವನ ಚರಿತ್ರೆಯನ್ನು ಓದಿ ಡೇವಿಡ್ ಪಿಯರ್ಸನ್ ಹೇಳ್ತಾನೆ,

0: Radio Saran 107.8 FM.
1: ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಗೊತ್ತಾ, ಸಣ್ಣವರಿದ್ದಾಗ ಹೇಗೂ ಇರ್ತಾರೆ, ದೊಡ್ಡವರು ಆದ್ಮೇಲೆ ಅದು ವರ್ಣನೆ ಬೇರೆ ಮಾಡ್ತೀವಿ. ನಮ್ಮ ಬಿಹಾರಕ್ಕೆ ಹೋದಾಗ ಒಂದ್ಸಲ ಅಲ್ಲಿ ಯೋಗ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲ್ಸ್, ಭಾಳ ಒಳ್ಳೆ ಜನ ಇದ್ದಾರೆ, ವೆರಿ ಫೈನ್ ಸ್ವಾಮೀಜಿ ಇದ್ದಾರೆ. ಅಲ್ಲಿ ಭಾಳ ಹಿರಿಯರು, ಒಬ್ರು 80-85 ವರ್ಷದ ಹಿರಿಯರಿಗೆ, ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಇದಕ್ಕಿಂತ ಒಬ್ರು ಮುದುಕರು ಬಂದರು, ಈಗ 65 ವರ್ಷ ಅವರಿಗೆ, 85 ವರ್ಷದ ಮುದುಕರು ಒಬ್ರು ಬಂದರು, ಕೋಲ್ ಹಿಡ್ಕೊಂಡು ಗಡ್ಡ ಬಿಟ್ಕೊಂಡು ಬಂದರು ಈ ಗುರುಗಳು ನೋಡೋದಕ್ಕೆ. ಬಂದು ಗುರುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದರು, ಗುರುಗಳು ಕೂಡ ನಮಸ್ಕಾರ ಮಾಡಿದ್ರು, ನಮ್ಮ ಟೀಚರ್ ಇವರು ಅಂತ ಹೇಳಿ, ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಇವರು ಅಂತ. ಆ ಗುರುಗಳು ಜೋರು ಜೋರಾಗಿ ಹೇಳ್ತಾ ಇದ್ರು, ನನಗೆ ಇದ್ದಾರಲ್ಲ ಸ್ವಾಮಿಗಳು ಇವರು ಆವಾಗಲೇ ಗೊತ್ತಿತ್ತು ದೊಡ್ಡವರಾಗ್ತಾರೆ ಅಂತ. ಹೇಗೆ ಗೊತ್ತಿತ್ತು? ಹುಡುಗಾಗಿದ್ದಾಗ ನನ್ನ ಕ್ಲಾಸಲ್ಲಿ ಕೂತ್ಕೊತಾ ಇದ್ರು ಇವರು, ಆವಾಗಲೇ ಗೊತ್ತು ದೊಡ್ಡ ಮನುಷ್ಯ ಆಗ್ತಾರೆ ಇವರು ಅಂತ. ಹೇಗೆ ಅಂತ ನಾವು ಕೇಳಿದ್ವಿ. ಹೇಗೆ ಗೊತ್ತಾ? ನಾನು ಬಹಳ ಸ್ಟ್ರಿಕ್ಟ್ ಟೀಚರ್, ಬಿಗಿ, ಅಲಗಾಡಕ್ಕೆ ಬಿಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡಲ್ಲ ಕ್ಲಾಸಿಂದ ಹೊರಗೋಗಿ, ಪರ್ಮಿಷನ್ ಯಾರಿಗೂ ಕೊಡ್ತಿರ್ಲಿಲ್ಲ. ಹೊರಗೆ ಹೋಗ್ಬೇಕಾದ್ರೆ ಒಂದು ವಿಸಿಬಲ್ ಪ್ರೂಫ್ ಇರಬೇಕು, ಕಣ್ಣಿಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು, ಅಂದ್ರೆ ಮಾತ್ರ ಹೊರಗೆ ಕಳಿಸೋದು. ತಲೆನೋಯ್ತದೆ, ಹೊರಗೆ ಕಳಿಸಲ್ಲ. ಪ್ರೂಫ್ ಏನಿದೆ ತಲೆನೋಯ್ದು? ಕಾಣಿಸುತ್ತಾ? ನನಗೆ ಕಾಣಿಸಲ್ಲ. ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಕಾಣುತ್ತೆ, ಹೋಗು, ಪರ್ಮಿಷನ್ ಇರಲಿ. ಹೀಗೆ ಕಣ್ಣಿಗೆ ಕಾಣುವಂಥ ಒಂದು ಆಧಾರ ಇದ್ದರೆ ಮಾತ್ರ ಹೊರಗೆ ಬಿಡುತ್ತೇನೆ, ಬಿಡಲ್ಲ, ಹೊಟ್ಟೆ ನೋವು ಆಧಾರ ಎಲ್ಲ ಬಿಡಲ್ಲ. ಹೀಗೆಲ್ಲ ಭಾಳ ಸ್ಟ್ರಿಕ್ಟ್ ಮನುಷ್ಯ ಅಂತ. ಇವ್ರಿಗೂ ಸಾಕಾಗಿತ್ತು, ಗುರುಗಳು ಆಗೋರು ಮುಂದೆ ಹುಡುಗ ತಾನೇ. ಈಗ ಅವ್ರು ಒಂದು ದಿವಸ ಏನ್ ಮಾಡಿದ್ರು ಅಂತ ಬಹಳ ಚೆನ್ನಾಗಿ ಬರೀತಾರೆ. ಅವ್ರು ಗುರುಗಳು ಹೇಳ್ತಾ ಇದ್ರು, ಇವ್ನು ಏನ್ ಮಾಡಿದ ಗೊತ್ತಾ, ಏಪ್ರಿಲ್ ಮೇ ತಿಂಗಳು ಕ್ಲಾಸ್ ಮುಗಿದ ತಕ್ಷಣ ಓಡ್ಬಿಟ್ಟು ಮುಂದೆ ಒಂದು ಮಾವಿನ ತೋಪು, ಮಾವಿನ ಗಿಡದ ಮ್ಯಾಲೆ ಕುತ್ಕೊಂಡ್ರಂತೆ. ಹೋಗಿ ದಪ್ಪ ದಪ್ಪ ಅದು 4-5 ಮಾವಿನಕಾಯಿ ಆರಿಸ್ಕೊಂಡು ಶರ್ಟಲ್ಲಿ ಹಿಡ್ಕೊಂಡು ಕೂತಿದ್ರಂತೆ. ಮೇಸ್ಟ್ ಅದೇ ಗಿಡ ಕೆಳಗೆ ಹೋಗೋರು ದಿನ ಮನೆಗೆ ಹೋಗ್ಬೇಕಾದ್ರೆ. ಮೇಸ್ಟ್ ಬಂದಾಗ ಟಪ್ಪ ಟಪ್ಪ ಟಪ್ಪ ಅಂತ ಒಂದು 5-6 ಕಾಯಿ ಅವ್ರ ತಲೆ ಮೇಲೆ ಸಿಗುತ್ತೆ. ಅಲ್ಲಿಂದ ಕಾಯ್ಬೇಕ್ರಿ, ಏನಾಗ್ಬೇಡ ಪಾಪ ಮೇಸ್ಟ್ರಿಗೆ, ಅಯ್ಯಯ್ಯೋ ಅಂತ ಕುತ್ಕೊಂಡ್ಬಿಟ್ಟು ಕೆಳಗಡೆ. ಹುಡುಗ ಓಡ್ ಬಂದ ಕೆಳಗಡೆ ಬಂದು, ಏನಾಯ್ತು ಸರ್ ಅಂತ. ಏನಾಯ್ತು? ತಲೆ ಸಿಡಿದು ಹೋಗ್ತಾ ಇದೆ ಅಂದ್ರಂತೆ. ಕಾಣಿಸಲ್ಲ ಅಂದ, ಏನು ಕಾಣಿಸಲ್ಲ ಅಂದ ತಕ್ಷಣ ನಾವು ಗೊತ್ತಾಗ್ತದೆ, ಇವನೇ ಮಾಡಿದ್ದು, ನೀನೇ ಹೇಳ್ತಿದ್ದ ಅಂತ. ಹೌದು ಅಂದ. ಇಲ್ಲೋ, ನಾಳೆ ಕೆಲಸ ಮಾಡ, ನಾಳೆ ನೀನು ಹೊರಗೆ ಹೋಗ್ಬೇಕಾದ್ರೆ ನನಗೇನು ಕಾರಣ ಕೇಳಿದೆ, ಕೇಳಿದ್ರೆ ನಿನಗೊಂದು ಬೇರೆದು ಮಾಡೋಕ್ಕಾಗಲ್ಲ, ನಾನು ನೀನು ಸುಮ್ಮನೆ ಕೈ ಎತ್ತಿ ನನಗೆ ಪರ್ಮಿಷನ್ ಕೊಡ್ತೀನಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಗುರುಗಳು ಹೇಳ್ತಾ ಇದ್ರು. ಈ ಗುರುಗಳು ಗುರುಗಳು ನೋಡಿ, ಆಗಲೇ ಇರ್ತಾರೆ ಚುರುಕು, ಗೊತ್ತಿತ್ತು ನನಗೆ ಒಂದು ದಿವಸ ದೊಡ್ಡವರಾಗ್ತಾರೆ ಇವರು, ಭಾಳ ದೊಡ್ಡವನಾಗ್ತಾನೆ ಗೊತ್ತಿತ್ತು ನನಗೆ ಅಂತ ಹೇಳಿ ಆಶೀರ್ವಾದ ಮಾಡ್ಬೋದು. ಹೋದ್ಮೇಲೆ ಇವ್ರನ್ನ ಕೇಳಿದೆ, ಏನು ಅನಿಸ್ತು ನಿಮಗೆ ಅಂತ ಈ ಗುರುಗಳನ್ನ ಕೇಳಿದೆ. ಅವ್ರು ಹೇಳಿದ್ರು, ಡೋಂಟ್ ಬಿಲೀವ್ ಮೀ, ಏನು ನಂಬೇಡಿ ಅವ್ರನ್ನ, ಯಾಕೆ ನಿಮ್ಮ ಗುರುಗಳು ಅವರು ಅಂದರೆ ಇಲ್ಲ, ನಾನು ಅಕಸ್ಮಾತ್ ಪ್ರಪಂಚದ ಅತ್ಯಂತ ಒಬ್ಬ ದೊಡ್ಡ ಮೋಸಗಾರಾಗಿದ್ದು ಇದೇ ಮಾತನೇ ಹೇಳ್ತಿದ್ರು. ಇವತ್ತೇನೋ ಒಂದು ಗುರುಸ್ಥಾನ ತಂದು ಕೂತಿದ್ದೇನೆ, ಅದಕ್ಕೆ ಒಳ್ಳೆ ಮಾತಾಡೋರು ನೋಡ್ರಿ ಎಷ್ಟು ಬುದ್ಧ ಅಂತ ಇದ್ದ, ಅವಾಗಲೇ ಗೊತ್ತಿದ್ದು ದೊಡ್ಡವರಾಗ್ತಾರೆ ಅಂತ. ಅಕಸ್ಮಾತ್ ನಾನು ಭಾರಿ ಕಳ್ಳಾಗಿದ್ದೆ, ದಕಾಯಿತಾಗಿದ್ದೆ, ಶಿಕ್ಷೆ ಆಗ್ತಿತ್ತು ಅಂತ ಹೇಳಿದ್ರು. ಆಗಲೇ ತಲೆ ಮೇಷ್ಟು ತಲೆ ಮೇಲೆ ಮಾವಿನಕಾಯಿ ಹಾಕೋನು ದೊಡ್ಡಕರಾಗಿ ಬಿಡ್ತಾನೆ, ಇನ್ನು ಆವಾಗಲೇ ಗೊತ್ತಿತ್ತು ಅಂತ ಹೇಳ್ತಿದ್ರು. ಆದ್ರಿಂದ ವಿ ಇಂಟರ್ಪ್ರಿಟ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ಇರೋದನ್ನು ಹೇಳೋಲ್ಲ, ನಾವು ಇಂಟರ್ಪ್ರಿಟ್ ಮಾಡ್ತೇವೆ ನಾವು. ಹಾಗೆ ಬಹಳಷ್ಟು ಜೀವನ ಚರಿತ್ರೆಗಳು ಇಂಟರ್ಪ್ರಿಟ್ ಆಗಿರುವಂಥದ್ದು ಅಲ್ಲಿ ಆಗಲಿಲ್ಲ. ಇಂಥ ಒಬ್ಬ ವ್ಯಕ್ತಿಯ ಜೀವನ ಒಂದು ರಾಷ್ಟ್ರದ ಪ್ರಜ್ಞೆಯಲ್ಲಿ ಸೇರ್ಕೊಂಡು ಹೋಗಿದೆಯಲ್ಲ, ಇದನ್ನು ಹುಡುಕ್ಬೇಕು ಅಂತ ಹೇಳಿ ಇದನ್ನು ತೋರಿಸುವಂತ ಪ್ರಯತ್ನ ಇದೆಯಲ್ಲ ತಟ್ಟೆಯಲ್ಲಿ ಸೋರಿನ ತೋರಿಸಿದ್ದಾರೆ.

ರಾಮಕೃಷ್ಣ ಅಡಿಗರದೊಂದು ಕಾವ್ಯ ಇದೆ, ನನಗೆ ಬಹಳ ಇಷ್ಟವಾದಂಥ ಪದ್ಯ ಅದು, ನನ್ನ ಅವತಾರ ಅಂತ ಒಂದು ಪದ್ಯ ಇದೆ, ಅದು ದಯವಿಟ್ಟು ಓದಬೇಕಾದ ಅದ್ಭುತವಾದ ಪದ್ಯ. ನಾವು ಬರೀ ಮತ್ತೊಬ್ಬರಿಗೆ ಹೇಳಿ ಹೇಳಿ ಮಾತಾಡ್ತೀವಲ್ಲ, ನಾವು ಯಾಕೆ ಮೇಲಕ್ಕೆ ಏರೋದಿಲ್ಲ ಅನ್ನೋದನ್ನ ಬಗ್ಗೆ ಬರೆದಿದ್ದಾರೆ, ಅವ್ರು ಚಂದ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ರಾಮ ಇದ್ನಲ್ಲ ಅವಾಗ ಉದ್ದಂಡ ಕೋರ್ದಂಡ, ಅವನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ, ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ. ನಾನೇ ಸ್ವಾಮಿ ಪಕ್ಕದಲ್ಲಿ ಇದ್ದವನು, ರಾಮನ ಪಕ್ಕದಲ್ಲಿ ನಾನೇ ಇದ್ದೆ, ಅವನ ಪಕ್ಕದಲ್ಲಿ ಮೊದಲನೇ ಕಲ್ಲು ನಾನೇ ಹಾಕಿದ್ದು ಅವನ ಸಮುದ್ರದಲ್ಲಿ, ಜಯ ರಾಮ್ ಅಂದವನು ನಾನೇ. ಆದ್ರೆ ನಾನು ಹಾಗೆ ಉಳ್ಕೊಂಡ್ಬಿಟ್ಟೆ, ರಾಮ ದೇವರಾಗ್ಬಿಟ್ಟ. ಕೃಷ್ಣ ಮಥುರೆಯಲ್ಲಿ ನಾನೇ ಇದ್ದಲ್ಲ ಅವನ ಜೊತೆಗೆ, ಬೃಂದಾವನದಲ್ಲಿ ರಾಸ ಕಡೆ ನಾನು ಅವನ ಪಕ್ಕದಲ್ಲಿ ನಿಂತ್ಕೋತಾ ಇದ್ದೆ, ಚಿನಿದಾಂಡು ನಾನು ಅವನ ಜೊತೆಗೆ ಆಡಿದ್ದೀನಿ, ಎಲ್ಲ ಆಡಿದ್ದೀನಿ, ನೀವು ನನಗೆ ಸ್ಥಾನಕ್ಕೆ ಹೋಗ್ತಿದ್ದೆ ಅವನ ಜೊತೆಗೆ. ಆದ್ರೆ ಕೃಷ್ಣ ಭಗವಂತ ಆದ, ಗೀತಾಚಾರ್ಯ ಆದ, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹಿಂಗೆಲ್ಲ ಕೊನೆಗೆ ಬಂದು ಗಾಂಧೀಜಿ ಬಗ್ಗೆ ಬರೀತಾರೆ ಅವರು, ಅಡಿಗರು ಎಷ್ಟು ಕ್ಲಾರಿಟಿ ಆಫ್ ಮೈಂಡ್ ಇರುವಂತಹ ಅಡಿಗರು, ಯಾವುದನ್ನು ಸುಮ್ಮನೆ ಒಪ್ಪಿಕೊಳ್ಳುವಂಥವರಲ್ಲ ಅಂತ ಅಡಿಗರು ಬರೀತಾರೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ನಾನು ಅವನು ಒಂದೇ ಲೋಹ, ನನಗೆ ಗಾಂಧಿಗೇನು ವ್ಯತ್ಯಾಸ ಇದೆ, ಅವನ ಮೈಲು ಚರ್ಮ ಮೂಳೆ ಎಲ್ಲ ಇದೆ ನನಗೂ ಇದೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ನನಗೆ ಈ ಮಾತು ಬಹಳ ಚಂದ ಅನಿಸುತ್ತೆ. ಅವನು ನಾನು ಒಂದೇ ರೀ, ಲೋಹ ಇಬ್ಬರು ಕರಿ ಕಬ್ಬಿಣನೇ, ಆದರೆ ಅದು ಯಾವ ರಸ ತಾಕಿತೋ ಮನುಷ್ಯನಿಗೆ, ಯಾವ ಪುರುಷ ಮಣಿ ತಟ್ಟಿತೋ ಅವನ, ಯಾವ ಶಿಲೆಯು ತಾಗಿತವನ, ಯಾವ ರಸವು ಸೋಂಕಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನೋ ಲೋಹ ಕಬ್ಬಿಣ ಕರಿ ಕಬ್ಬಿಣ. ಹೇಳ್ತಾರೆ ಹೇಗೆ ಯಾವ ರಸವು ಸೋಂಕಿತವನ, ಏನಾಗಿರ್ಬೇಕು, ಇದನ್ನೆಲ್ಲ ಹೇಳಿದಂತ ಅಡಿಗರು.

ಸುಮಾರು 12 ವರ್ಷಗಳ ಹಿಂದೆ ನನಗೊಬ್ಬ ಸ್ವೀಡನ್ ದೇಶದ ಹುಡುಗಿ ನನಗೊಂದು ವಿದ್ಯೆ ಕಲಿಸ್ಕೊಟ್ಲು, ಪಾಠ ಕಲಿಸಿದ್ಲು ಗಾಂಧೀಜಿ ಬಗ್ಗೆ. ಒಂದಿಷ್ಟು ಜನ ಕಾಲೇಜ್ ಹುಡುಗಿಯರು ಇಂಡಿಯಾಕ್ಕೆ ಬಂದಿದ್ರು, ಭಾರತಕ್ಕೆ ಬಂದು ಭಾರತ ಯಾತ್ರೆ ಮಾಡಿದ್ದಾರೆ ಎಲ್ಲ ಕಡೆ. ಬೆಂಗಳೂರಿಗೆ ಬಂದಿದ್ರು ನಮ್ಮ ಕೆ ಎಸ್ ನಾರಾಯಣ ಸ್ವಾಮಿಯವರು, ತಮ್ಮ ಜೊತೆಗಾರರು. ಕೆ ಎಸ್ ಗಾಂಧಿ ಪೀಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದರು ಅವಾಗ. ಅವ್ರ ಮನೆಗೆಲ್ಲ ಮಕ್ಕಳು ಹೋಗಿದ್ದಾರೆ. ಮಕ್ಕಳು ಹೋದಾಗ ಅವರು ತಮಗೆಲ್ಲ ತೋಚಿದ್ದನ್ನು ಹೇಳಿ ತಮ್ಮ ಅನುಭವ ಎಲ್ಲ ಹೇಳಿದ್ರು ಅಂತ ಮಕ್ಕಳಿಗೆಲ್ಲ ಹೇಳಿಬಿಟ್ಟು, ನಮ್ಮ ಕಾಲೇಜಲ್ಲೇ ಹತ್ತಿರನೇ ಬಸವೇಶ್ವರನಗರದಲ್ಲಿರುವಂಥದ್ದು, ಅವ್ರು ಹೇಳಿದ್ರಂತೆ, ನಾನು ಹೇಳಿದ್ದೀನಿ ಅವನು ಬೈದಾನ ಕರ್ಜಿಗೆ ಅಂತ, ಅವನ ಕಡೆ ಹೋಗಿ ಹುಚ್ಚಿದೆ ಸ್ವಲ್ಪ ಅವನಿಗೆ, ಅವನೇನೋ ಬೇರೆ ಹೇಳ್ತಾನೆ ಹೋಗಿ ಅಂತ ಕಳಿಸಿದ್ರು. ನಾನು ಪ್ರಿನ್ಸಿಪಲ್ ಆಗಿದ್ದೆ ಕಾಲೇಜಿಗೆ. ಈ 15 ಜನ ಕಾಲೇಜ್ ಮಕ್ಕಳು ಬಂದರು ನನ್ನ ಕಡೆಗೆ. ಬಂದಾಗ ಅವ್ರನ್ನೆಲ್ಲ ಸಾಯಂಕಾಲ ಕೂಡಿಸಿ ನಾ ಕೇಳಿದೆ, ಯಾಕೆ ಓದ್ಬೇಕಂತಿದ್ದೀರಿ ಗಾಂಧಿನ? ನಾ ಸಾಮಾನ್ಯ ಕಾಲೇಜ್ ಹುಡುಗರು ಓದೋದು ಯಾವಾಗಪ್ಪ ಅಂದರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಅಥವಾ ಮೋಸ್ಟ್ ಲೈಕ್ಲಿ ಕ್ವಶನ್ ಆಗಿದ್ದರೆ ಓದಬೇಕು. ನಿಮ್ಮ ಗಾಂಧೀಜಿ ನಿಮ್ಮ ದೇಶದ ನಾಯಕರು ಅಲ್ಲ, ನಿಮ್ಮ ಪಠ್ಯಕ್ರಮದಲ್ಲೂ ಇಲ್ಲ, ಪರೀಕ್ಷೆಗೂ ಬರಲ್ಲ, ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಓದ್ಬೇಕಂತಿದ್ದೀರಿ ನೀವು ಅಂತ ಕೇಳಿದೆ. ಕೇಳಿದಾಗ ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ದು, 3 ಕಾರಣಕ್ಕೆ ನಾವು ಗಾಂಧೀಜಿನ ಅರ್ಥ ಮಾಡ್ಕೋಬೇಕಂತ ಮಾಡಿದ್ದೀನಿ ಸರ್, 3 ಕಾರಣಕ್ಕೆ ಗಾಂಧೀಜಿನ ಅರ್ಥ ಮಾಡ್ಕೋಬೇಕಂತ ಮಾಡಿದ್ದೀನಿ, ಅದಕ್ಕೆ ನೀವೆಲ್ಲ ಓಡಾಡ್ ಕೇಳ್ತಾ ಇದ್ದೀವಿ ಎಲ್ಲರೂ. ಒಂದು ಏನು 3 ಕಾರಣ ಅಂತ ಹೇಳಿದೆ. ಆಕೆ ಹೇಳಿದ್ದು ಆ 3 ಕಾರಣ ಹೇಳಿದ ಮೇಲೆ ನಾನು ಆಕೆ ಕೈ ಮುಗಿದು ಹೇಳಿದೆ, ಅಮ್ಮ ನಿನಗೆ ಗೊತ್ತಿದ್ದ 3 ಕಾರಣ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದ್ರೆ ಸಾಕು, ಸಾರ್ಥಕ ಆಯ್ತು ನಮ್ಮ ಜೀವನ ಅಂತ ಹೇಳಿದೆ. ಆಕೆ ಹೇಳಿದ 3 ಕಾರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಮೊದಲನೇದು ಪ್ರಪಂಚದ ಇತಿಹಾಸವನ್ನು ಗಮನಿಸಿದರೆ ಅಹಿಂಸಾತ್ಮಕವಾಗಿ ಹೋರಾಡಿ ಯಾವ ದೇಶನೂ ಸ್ವಾತಂತ್ರ್ಯ ಪಡ್ಕೊಂಡದ್ದಿಲ್ಲ. ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು, ಕೆಲವೊಂದು ಬಾರಿ ಹಿಂಸೆ ಅಲ್ಲಿಲ್ಲ ಆಗಿರ್ಬೋದು, ಆದರೆ ಅಹಿಂಸೆಯನ್ನು ಅಸ್ತ್ರವಾಗಿ ನಿಟ್ಟುಕೊಂಡು ಹೋರಾಡಿ ಪಡ್ಕೊಳ್ಳೋದಿದೆಯಲ್ಲ, ಅಂಥದ್ದು ಇತಿಹಾಸದಲ್ಲಿ ಆಗಿಲ್ಲ ಭಾರತ ಮೊದಲನೇದು. ಅದು ಅಲ್ಲದೆ ನೀವು ಭಾರತೀಯರು ಭಾರಿ ಇಮೋಷನಲ್ ಜನ, ಭಾರಿ ಭಾವಾವೇಶ, ಸಣ್ಣ ಸಣ್ಣ ವಿಷಯಕ್ಕೆ ಜೋರಾಗಿ ಹೊಡೆದಾಡುವಂಥವ್ರು ನೀವು. ಆದರೆ ನಿಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿ ನೋಡಿದರೆ ಅವ್ರ ಸ್ಟೈಲೇ ಬೇರೆ, ಅವ್ರ ಕಲ್ಚರ್ ಬೇರೆ, ಎಲ್ಲ ಇರ್ತದೆ. ಇಷ್ಟಿದ್ರೂ ಕೂಡ ಇಂಥ ಎಲ್ಲ ಜನರನ್ನು ಭಾವಾವೇಶಕ್ಕೊಳಗಾಗುವಂಥ ಜನರನ್ನು ಸೇರಿಸಿಕೊಂಡು ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಗಾಂಧೀಜಿ ಹೇಗೆ ನಡೆಸಿದರು ಅದು ಪವಾಡ ಅನಿಸುತ್ತೆ ನನಗೆ. ಅದು ಮೊದಲನೇ ಕಾರಣ. ಎರಡನೇದ್ದು ಬಹಳ ಮುಖ್ಯವಾಗಿರುವಂಥದ್ದು, ನಾನು ನಮ್ಮ ಪಕ್ಕದ ಮನೆಯವನ ಹತ್ರ ಜಗಳಾಡಿದರೆ 15 ದಿವಸ ಮಾತಾಡಲ್ಲ ಅವನ ಹತ್ರ, ಸ್ವಲ್ಪ ಜಾಸ್ತಿ ಜಗಳಾಡಿದರೆ 1 ವರ್ಷ ಮಾತಾಡಲ್ಲ. ಅಂಥದ್ದು ನೀವು ಬ್ರಿಟಿಷರೊಂದಿಗೆ 100 ವರ್ಷ ಹೋರಾಡಿದ್ರಿ, ಯು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ ಮೋರ್ ದನ್ 100 ಇಯರ್ಸ್ ಹೋರಾಡಿದ್ರಿ. ಹೋರಾಡಿದ್ರು ಕೂಡ ಕೊನೆಗೆ ವೈರಿಗಳಾಗಿ ಸೆಪರೇಟ್ ಆಗಲಿಲ್ಲ, ಯು ಸೆಪರೇಟೆಡ್ ಆಸ್ ಫ್ರೆಂಡ್ಸ್, ಸ್ನೇಹಿತರಂಗೆ ಬೇರ್ಪಟ್ರಿ. ಅಷ್ಟೇ ಅಲ್ಲ, ವಿಕ್ಟೋರಿಯಾ ಮಹಾರಾಣಿಯ ಮರಿಮೊಮ್ಮಗ ಆದಂಥ ವೈಸ್ರಾಯ್ ಮೌಂಟ್ ಬ್ಯಾಟನ್ ಇದ್ರಲ್ಲ, ಅವರು ನೀವು ಫಸ್ಟ್ ಗವರ್ನರ್ ಜನರಲ್ ಮಾಡ್ಕೊಂಡ್ರಿ. ಹೌ ಕುಡ್ ಗಾಂಧಿ ಕನ್ವರ್ಟ್ ಅನ್ ಎನಿಮಿ ಇನ್ ಟು ಎ ಫ್ರೆಂಡ್? ಗಾಂಧೀಜಿ ವೈರಿಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡ್ರೆ ಹಾಗೆ. ಅದು ಅಲ್ಲದೆ ಮೌಂಟ್ ಬ್ಯಾಟನ್ ಹೇಳಬೇಕಾದ್ರೆ, ವೆನ್ ಎವರ್ ಐ ಸಾ ಗಾಂಧಿ ಸಿಟಿಂಗ್ ಇನ್ ದ ಚರ್ಚ್ ಆನ್ ದಿ ಚೇರ್ ಅಪೋಸಿಟ್ ಟು ಮೀ, ಐ ಆಲ್ವೇಸ್ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಬೇಕಾದ್ರೆ, ಇದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಪ್ರೀತಿಯಿಂದ ಆದಂತಹದ್ದು. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ ಪುಸ್ತಕ ಇದೆ, ತಾವು ಓದಬೇಕು, ಬಹಳ ಅದ್ಭುತ ಪುಸ್ತಕಗಳಿದೆ. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ, ತಾ ಡೈರಿ ಬರೀತಿದ್ದ ಆಗಿನ ಕಾಲಕ್ಕೆ ಏನೇನಾಯಿತು ಅಂತ ಅದೆಲ್ಲ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು, ಸ್ವಲ್ಪ ಅದನ್ನು ರೆಫರ್ ಮಾಡ್ತೇನೆ ನಾನು. ಅಂದರೆ ಮೌಂಟ್ ಬ್ಯಾಟನ್ ಅಂಥ ವೈರಿಯನ್ನ ಸ್ನೇಹಿತನನ್ನ ಗಾಂಧೀಜಿ ಹೇಗೆ ಮಾಡಿಕೊಂಡ್ರು, ಇದೊಂದು. 3ನೇದು ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ದಕ್ಕೆ, 30th January 1948, January 30, 1948 ಸಾಯಂಕಾಲ 5:17 ಗಾಂಧೀಜಿಯವರ ಹತ್ಯೆ ಆಯಿತು ಬಿರ್ಲಾ ಹೌಸಲ್ಲಿ ದೆಹಲಿಯಲ್ಲಿ. ಹತ್ಯೆ ಆದಂಥ ಸುದ್ದಿ ಅಮೆರಿಕದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದೆಯಲ್ಲ ಅದರ ಕಚೇರಿಗೆ ಸುದ್ದಿ ಮುಟ್ತು. ಮುಟ್ಟಿದ ತಕ್ಷಣ ಅಲ್ಲಿ ಏನು ಮಾಡಿದರು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸುದ್ದಿ ಮುಟ್ಟಿದ ತಕ್ಷಣ ಪ್ರತಿಯೊಂದು ದೇಶದ ಧ್ವಜವ ಮೇಲೆ ಇದೆ, ಆ ಬಿಲ್ಡಿಂಗ್ ತಲೆ ಮೇಲೆ ಪ್ರತಿಯೊಂದು ದೇಶದ ಧ್ವಜವನ್ನು ಇಟ್ಟಿದ್ದಾರೆ. ಗಾಂಧೀಜಿ ತೀರ್ಕೊಂಡು ಸುದ್ದಿಯಲ್ಲಿ ಮುಟ್ಟಿದ ತಕ್ಷಣ ಭಾರತದ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ಭಾರತ ಧ್ವಜ ಒಂದಲ್ಲ, ಪ್ರಪಂಚದ ಎಲ್ಲ ದೇಶ ಧ್ವಜಗಳನ್ನು ಅರ್ಧಕ್ಕಿಳಿಸಿದ್ರು, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ದಯವಿಟ್ಟು ಗಮನಿಸಬೇಕಾದ್ದು, ಭಾರತದೊಂದೇ ಅಲ್ಲ, ಎಲ್ಲ ದೇಶದ ಧ್ವಜಗಳನ್ನು ಮತ್ತು ವಿಶ್ವಸಂಸ್ಥೆ ಧ್ವಜವನ್ನು ಕೂಡ ಅರ್ಧಕ್ಕಿಳಿಸಿದ್ರಂತೆ ಇವರ ಗೌರವಕ್ಕೋಸ್ಕರ. ಅವತ್ತಾದದ್ದು ಇವತ್ತಿನ ಈ ಕ್ಷಣದವರೆಗೆ ಇನ್ನೊಮ್ಮೆ ಆಗಿಲ್ಲ. ಅಲ್ಲಿ ಇರುವಂತಹ ಪದ್ಧತಿ ಏನು ಅಂದರೆ, ಯಾವುದೇ ದೇಶದ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಕಾಲವಾದರೆ ಆ ದೇಶದ ಧ್ವಜವನ್ನು ಅರ್ಧಕ್ಕಿಳಿಸ್ತಾರೆ ಅವರ ಗೌರವಾರ್ಥ. ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ದ ಹೆಡ್ ಆಫ್ ದ ಸ್ಟೇಟ್, ದ ಫ್ಲಾಗ್ ಆಫ್ ದ್ಯಾಟ್ ಕಂಟ್ರಿ ಆನ್ ದಿ ಯುನೈಟೆಡ್ ನೇಷನ್ಸ್ ಇಸ್ ಲೋವರ್ ಟು ಹಾಫ್. ಬಟ್ ವೆನ್ ಗಾಂಧೀಸ್ ನ್ಯೂಸ್ ರೀಚ್ ನ್ಯೂಯಾರ್ಕ್,
ನಾಟ್ ಓನ್ಲಿ ಫ್ಲಾಗ್ ಆಫ್ ಇಂಡಿಯಾ ಬಟ್ ದ ಫ್ಲಾಗ್ಸ್ ಆಫ್ ಆಲ್ ದ ನೇಷನ್ಸ್ ಆಫ್ ದಿ ವರ್ಲ್ಡ್ ಆ್ಯಂಡ್ ದ ಫ್ಲಾಗ್ ಆಫ್ ಯುನೈಟೆಡ್ ನೇಷನ್ಸ್ ವೆರ್ ಲೋವರ್ ಟು ಹಾಫ್ ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ಅ ಮ್ಯಾನ್ ಹೂ ನೆವರ್ ಆಕ್ಯುಪೈಡ್ ಎನಿ ಪೊಸಿಷನ್ ಆಫ್ ಪವರ್. ಅದು ಮುಖ್ಯ. ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಇರುವಂತಹ ಮನುಷ್ಯನಿಗೋಸ್ಕರ ಇದಾದದ್ದು ಮೊದಲನೇ ಸಲ, ಇದು ಕೊಡೆ ಸಲ ಇಲ್ಲಿವರೆಗೂ, ಈ ಕ್ಷಣದವರೆಗೂ. ಅವಾಗ ಕೇಳಿದ್ರಂತೆ ಸೆಕ್ರೆಟರಿ ಜನರಲ್ ಯಾಕೆ ಇಳಿಸಿದ್ರಿ ಅಂತ, ಯಾಕೆ ಧ್ವಜವನ್ನು ಇಳಿಸಿದ್ರಿ ಅಂದಾಗ ಉತ್ತರ ಬಹಳ ಚಂದ ಕೊಡ್ತಾರೆ ಅವರು. ಉತ್ತರ ಹೇಳ್ತಾರೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ನಾನು ಗಾಂಧೀಜಿಯವ್ರನ್ನ ತೀರ್ಕೊಂಡ್ರು ಅಂತ ಹೇಳಿ ದುಃಖ ಪಡ್ತಾ ಇಲ್ಲಪ್ಪ, ಮಾನವತೆ ಸತ್ತೋಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಗಾಂಧೀಜಿ ಅಂತ ಅವ್ರನ್ನ ಕೊಲ್ಲಬೇಕಾದ್ರೆ ಮಾನವತೆ ಸತ್ತೋಗಿರ್ಬೇಕು ಅಂತ ಹೇಳ್ತಾರಂತೆ. ಆ ಹುಡುಗಿ ಹೇಳಿದ್ದು, ಇಂಥ ಮನುಷ್ಯ ಹೇಗಿದ್ರು ಅಂತ ಅರ್ಥ ಮಾಡ್ಕೋಬೇಕು ಸರ್ ನಾನು, ಈ ಮೂರು ಕಾರಣಕ್ಕೋಸ್ಕರ ಗಾಂಧಿನ ಓದ್ಬೇಕಂತಿದ್ದೀನಿ ಅಂತ. ಯಾಕನ್ನಿಸ್ತು ಅಂದ್ರೆ, ಆ ಸ್ವೀಡನ್ ದೇಶದ ಹುಡುಗಿಗೆ ಆ ಪ್ರೀತಿ ಇದೆ. ಯಾವ ಕಾರಣಕ್ಕೋಸ್ಕರ ಆಕೆ ಮೆಚ್ಚಿಕೊಂಡಿದ್ದೀನಿ ಗಾಂಧೀಜಿನ ಅಂತ ಹೇಳಿದ್ದೆ, ಮೂರು ಕಾರಣಕ್ಕೋಸ್ಕರ ಅಂತ. ನಾ ಹೇಳಿದೆ, ಈ ಮೂರು ಕಾರಣ ನಮ್ಮವರಿಗೆ ಗೊತ್ತಾದ್ರೆ ಸಾಕಮ್ಮ, ಪ್ರೀತಿ ಬರುತ್ತೆ ನಮ್ಗೆ ಗಾಂಧೀಜಿ ಬಗ್ಗೆ ಅಂತ.

ಇತ್ತೀಚೆಗೆ ನಾನು ಕೆಲವೊಂದು ಕಾಲೇಜುಗಳಿಗೆ ಹೋಗಿದ್ದೆ. ನನ್ನ ಕೆಲಸ ಅದು, ಮೇಸ್ಟರ್ ಆದ್ರಿಂದ ಹೋಗ್ತಾ ಇರ್ತೇನೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಸಾವಿರಾರು ಜನ ಪೇರೆಂಟ್ಸು ಮಕ್ಕಳೆಲ್ಲ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಸೇರ್ಕೊಂಡಿದ್ದಾರೆ. ಮೊದಲನೇ ವರ್ಷದ ಕ್ಲಾಸ್ ಶುರು ಆಗಬೇಕು. ಪಾಠ ಮಾಡ್ತಾ ನಾನು ಗಾಂಧೀಜಿ ಬಗ್ಗೆ ಏನೋ ಮಾತು ಬಂತು, ಹೇಳಿದ ತಕ್ಷಣ ಕೆಲವರು ನಗೋದು ಕಾಣಿಸ್ತು, ಅಂದರೆ ವ್ಯಂಗ್ಯವಾಗಿ ನಗುವಂಥದ್ದು ಕಾಣಿಸ್ತು. ತಕ್ಷಣ ಕೇಳಿದ್ರೆ, ಗಾಂಧೀಜಿನ ಕಂಡ್ರೆ ಇಷ್ಟ ಆಗದೇ ಇರುವಂಥವ್ರು ಯಾರು ಇದ್ದೀರಾ ಇಲ್ಲಿ ಅಂತ ಕೇಳಿದೆ. ತಂದದ್ದು ಅಷ್ಟೇ, ಅದು ಹಂಗೆ ಪಬ್ಲಿಕಲ್ಲಿ ಕೇಳಬಾರದು. ಕೇಳಿದೆ, ಕೇಳಿದ ತಕ್ಷಣ ನನಗೆ ಯಾರು ಕೈ ಎತ್ತಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಅಂದರೆ 100 ಕೈ ಮೇಲೆ ಹೋಯ್ತು, ಹತ್ತತ್ರ 100 ಕೈ. ಇಷ್ಟ ಇಲ್ಲ ಗಾಂಧಿ ಕಂಡ್ರೆ ಅಂತ. ಮುಂದೆ ಒಬ್ಬ ಹುಡುಗಿ ಕೂತಿದ್ಲು, ಆಕೆನೂ ಕೈ ಎತ್ತಿಲ್ಲ, ಬಾ ಮೈಲ್ ಮೇಲೆ ಅಂತ ಕರೆದೆ. ಆಕೆ ಮೇಲೆ ಬಂದ್ಲು, ಮೈಕ್ ಕೊಟ್ಟು ಕೇಳಿದೆ ಆಕೆಗೆ, ಯಾಕಮ್ಮ ಗಾಂಧಿ ಕಂಡ್ರೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ಮು ಏನು ಅಂತ ಕೇಳಿದೆ. ಆಕೆ ಎಲ್ಲೋ ಜರ್ನಲಿಸ್ಟ್ ಆಗಬೇಕು, ತಪ್ಪು ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟು, ಮಾತಾಡೋ ಸ್ಟೈಲ್ ಹೇಗಿತ್ತು ಅಂದರೆ ಜರ್ನಲಿಸ್ಟ್ ಮಾತಾಡೋಂಗಿತ್ತು. ಸರ್, ನೀವು ಹರಿಲಾಲ್ ಗಾಂಧಿ ಓದಿಲ್ವಾ ಸರ್? ಓದಿಲ್ವಾ? ಒಬ್ಬ ಮಗನಿಗೆ ತಂದೆ ಆಗದಂತಹ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಒಂದು ಸ್ಟೈಲಿಶ್ ಆಗಿ ಡೈಲಾಗ್ ಹೊಡೆದು. ಒಬ್ಬ ಮಗಳಿಗೆ ತಂದೆ, ಮಗನಿಗೆ ತಂದೆ ಆಗಲಾರದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಹೇಳಿದ್ಲು. ಅದು ಭಲೆ, ವೆರಿ ಗುಡ್. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳಮ್ಮ ಅಂತ ಕೇಳಿದೆ. ಗೊತ್ತಿಲ್ಲ ಸರ್ ಅಂದ್ಲು. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳು ಗೊತ್ತಿಲ್ಲ, ಒಬ್ಬ ಹರಿಲಾಲ್ ಗಾಂಧಿ ಗೊತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಗಾಂಧೀಜಿ ಯಾವುದನ್ನು ಮುಚ್ಚಿಡಲಿಲ್ಲ, ಹರಿಲಾಲ್ನೂ ಮುಚ್ಚಿಡಲಿಲ್ಲ, ಅವರು ಯಾವತ್ತೂ ಮುಚ್ಚಿಡಲಿಲ್ಲ. ಅವರು ಮುಚ್ಚಿಟ್ಟಿದ್ರೆ ಅದೊಂದು ಸ್ಕ್ಯಾಮ್ ಆಗಬಹುದಾಗಿತ್ತೇನು ಅಲ್ವಾ? ಆದರೆ ಗಾಂಧೀಜಿ ಮುಚ್ಚಿಡೋ ಪ್ರಯತ್ನನೇ ಮಾಡಲಿಲ್ಲ. ಎಲ್ಲವೂ ಓಪನ್ ಬುಕ್ಕೇ ಅದು. ಆದರೆ ಇದು ಹೊಸದೇನೋ ಅಂದಂತನ್ನೋ ಹಾಗೆ, ಹರಿಲಾಲ್ ಮುಚ್ಚಿಟ್ಟಿದ್ರೆ ಅಂತನೋ ಹಾಗೆ, ಏನು ಮುಚ್ಚಿಡಲಿಲ್ಲ, ಓದಲಿಲ್ಲ ಅಷ್ಟೇನೆ. ನೀವು ಗಾಂಧೀಜಿ ಬಗ್ಗೆ ಓದಿದರೆ ಹರಿಲಾಲ್ ಬಗ್ಗೆ ಏನು ಮುಚ್ಚಿಡುವಂಥದ್ದು ಏನಿಲ್ಲ, ಬರೆದೇ ಬಿಟ್ಟಿದ್ದಾರೆ, ಅವರೇ ಬರೆದಿದ್ದಾರೆ. ಕಸ್ತೂರ್ಬಾ ಪತ್ರ ಕೂಡ ಓಪನ್ ಇದೆ, ಕಸ್ತೂರ್ಬಾ ಹರಿಲಾಲ್ಗೆ ಬರೆದಂಥ ಪತ್ರ ಕೂಡ ಓಪನ್ ಇದೆ. ಅದಕ್ಕೆ ಹೇಳಿದೆ, ನೋಡಮ್ಮ 3 ಜನ ಮಕ್ಕಳು ಒಳ್ಳೆಯವರಾದರು ಅಂತ ನೀವು ಗಾಂಧೀಜಿಗೆ ಮರ್ಯಾದೆ ಕೊಡೋಕ್ಕೆ ತಯಾರಿಲ್ಲ, ಒಬ್ಬ ಹುಡುಗ ಸರಿ ಆಗಲಿಲ್ಲ ಅಂತ ಅವರಿಗೆ ಹೇಳ್ತಿರಲ್ಲ ಅಂದೆ. ಅಂದು ಈ 3-4 ಮಾತನ್ನು ಗಾಂಧೀಜಿ ಬಗ್ಗೆ ಮಾತಾಡಿದೆ. ನನ್ನ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ. ಆ ಮಾತಾಡಿ ಮುಗಿದ ಮೇಲೆ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ ಅಲ್ಲಿ, ಇದಾದದ್ದು ಇತ್ತೀಚೆಗೆ 1 ತಿಂಗಳಿಂದ ಆದದ್ದು, ಎದ್ದು ನಿಂತ್ಕೊಂಡ. ಸರ್, ನಾನು ವಿಷಯ ಹೇಳಬೇಕು ಸರ್, ಐ ವಾಂಟ್ ಟು ಟಾಕ್ ಸಮಥಿಂಗ್ ಸರ್ ಅಂದ. ಬಾಪ ಮೇಲೆ ಅಂತ ಕರೆದೆ. ಸ್ಟೇಜ್ ಮೇಲೆ ಬಂದು ನಾನು ಮೈಕಲ್ಲಿ ಮಾತಾಡಬೇಕು ಸರ್ ಅಂತ, ಮಾತಾಡು ಅಂತ ಹೇಳಿದೆ. ಏನು ಹೇಳಿದೆ ಗೊತ್ತಾ? ಸರ್, ದಯವಿಟ್ಟು ಕೈ ಮುಗಿತೀನಿ ಸರ್ ನಿಮಗೆ, ಇದೇ ಮತ್ತೆ ಕೈ ಮುಗಿತೀನಿ ಸರ್. ನೀವು ಕಾಲೇಜಿಂದ ಕಾಲೇಜ್ಗೆ ಹೋಗಿದ್ದೀನಿ ಹೇಳಿ ಸರ್ ದಯವಿಟ್ಟು, ಎಲ್ಲರೂ ನಮ್ಮ ಅಭಿಪ್ರಾಯ ಬರೋದು ಹೇಗಿದೆ ಗೊತ್ತಾ? ಇವತ್ತೇನಾದರೂ ತೊಂದರೆ ಆಗಿದ್ದರೆ ಗಾಂಧೀಜಿನೇ ಕಾರಣ ಅನ್ನೋಂಗಿದೆ ಸರ್. ಏನು ಅನಾಹುತ ಆದರೂ ಆದರೆ ಅವರೇ ಕಾರಣ ಅಂತ ಅನ್ನೋಂಗಿದೆ. ದಯವಿಟ್ಟು ಹೇಳಿ ಸರ್, ನಾನು ಮಾಡ್ತೀನಿ ಸರ್, ಎಲ್ಲ ಕಾಲೇಜ್ಗೂ ಹೇಳ್ಕೊಂಬರ್ತೀನಿ ಅಂತ. ಅದು ರೋಷಾವೇಶ ಅಂತ ಹೇಳಿದ ಮಾತಿರ್ಬೋದೇನು ಆ ಕ್ಷಣಕ್ಕೆ, ಆದರೆ ಮಾಡಬಹುದು ಹುಡುಗ. ಅಂದರೆ ಇವತ್ತಿನ ಬೆಳಗ್ಗೆ ಬಂದಂಥ ಪತ್ರ ಕೂಡ ನನಗೆ ಅದೇ ಅನಿಸೋದು, ಹುಡುಗರು ಹೇಳೋದು ನೋಡಿದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ. ನಾನು ಉದ್ದೇಶ ಹೇಳಿದ್ದಲ್ಲ ಮೊದಲು, ಗಾಂಧೀಜಿ ಜೀವನವನ್ನು ವೈಭವೀಕರಿಸುವಂಥದ್ದು ಮಾತು ತಂದಿಲ್ಲ, ಅವ್ರು ಮಾಡಿದ್ದೆಲ್ಲ ಚಂದ ಅಂತ ಹೇಳೋದಿಲ್ಲ. ಆದರೆ ವಸ್ತುಸ್ಥಿತಿಯನ್ನು ಕಾಣೋದು ನನ್ನ ಮನಸ್ಸು, ಹೇಗಿತ್ತು ವಸ್ತು ಅಂತ. ಗಾಂಧೀಜಿ ಕೂಡ ಒಬ್ಬ ಮನುಷ್ಯ, ಅದಕ್ಕೆ ನನ್ನ ಹೆಸರು ಕೊಟ್ಟದ್ದು ಗಾಂಧಿ ಮಹಾತ್ಮ ಅಂತ. ಗಾಂಧಿ ಒಬ್ಬ ಹುಡುಗ, ಅಂತ ಒಬ್ಬ ಸಾಮಾನ್ಯವಾದಂಥ ಹುಡುಗ ಒಂದು ದಿವಸ ಮಹಾತ್ಮ ಆಗ್ತಾರೆ ಅಂತಂದರೆ ಅವರ ಜೀವನದಲ್ಲಿ ಯಾವ್ಯಾವ ಕ್ಷಣಗಳಲ್ಲಿ ಅವರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಅನ್ನೋದನ್ನು ಕಾಣಬೇಕು ನಾವು. ಸಾಮಾನ್ಯ ವ್ಯಕ್ತಿತ್ವ, ಯಾವ ಪಾಲಕರು ಅಭಿಮಾನ ಪಡುವಂಥ ಬಾಲ್ಯ ಏನಲ್ಲ ಅದು, ಅತ್ಯಂತ ಸಾಮಾನ್ಯವಾದಂಥ ಬಾಲ್ಯ. ಇವತ್ತು ನಮ್ಮ ಇವತ್ತೇನದಂಥ ಮಕ್ಕಳಿದ್ರೆ ನಾವು ಇದಕ್ಕೆ ಕರ್ಕೊಂಡು ಬಿಡ್ತೀವಿ, ಮೆಂಟಲ್ ಡಿಸೆಬಿಲಿಟಿ ಅಂತ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ನಾವು ಕರ್ಕೊಂಡು ಹೋಗ್ಬಿಟ್ಟು ಡಿಸ್ಲೆಕ್ಸಿಯಾಗಿ ಟೆಸ್ಟ್ ಮಾಡಿಸಿ ನಮ್ಮ ಹುಡುಗ ಚೆನ್ನಾಗಿ ಪಾಸ್ ಆಗಲ್ಲ ನೋಡಿ ಸರ್ ಅಂತಿದ್ವಿ. ಯಾಕಂದ್ರೆ 90 ಕೆಳಗೆ ಬಂದರೆ ಅಪರಾಧ ಅಲ್ವಾ ಈಗಿನ ಕಾಲದಲ್ಲಿ? 90 ಕೆಳಗೆ ಎಷ್ಟು ಬಂದರೂ ಒಂದಲ್ಲೇ. ಅಂಥದ್ದು ಗಾಂಧಿ ಪಾಪ ಕಷ್ಟಪಟ್ಟು ಪಾಸ್ ಆಗೋದವರು, ಅಂಥ ಬಾಲ್ಯ. ಆದರೆ ಕೊನೆಗೆ 79 ವರ್ಷ ಆಗೋ ಹೊತ್ತಿಗೆ ಮಹಾತ್ಮ ಆಗಬೇಕಾದ್ರೆ ಅದು ಏನು ಸಾಧನೆ ಇದ್ದಿದ್ದಿತ್ತು ಅಂತ. ಕೆ ಕರ್ಕಿಯವರು ಬಹಳ ಚೆನ್ನಾಗಿ ಬರೀತಾರೆ, ತಿಳಿ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಅದರಲ್ಲಿ ಹೇಳ್ತಾರೆ, ಆಶ್ಚರ್ಯ ಆಗೋದೇನೆಂದ್ರೆ ತುಂಬಾ ಸಾಮಾನ್ಯ ಜೀವ, ಕಬ್ಬಿಣ ಕರಿ ಕಬ್ಬಿಣ, ಅದು ಯಾವ ರಸ ಸೋಂಕಿತ್ತು, ಯಾವ ಶಿಲೆ ಸೋಂಕಿತ್ತು ಅದು ನೋಡ್ಬೇಕಲ್ಲ ನಾನು. ಅದು ಉದ್ದೇಶ ನನ್ನ ಚಿತ್ರ ಇರೋದು, ಯಾವ ಜೀವನದ ಕ್ಷಣಗಳಲ್ಲಿ ಅವ್ರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಆ ಘಟನೆಗಳ ಮೂಲಕ ನಾನು ಹೆಣೆಯೋಕೆ ಪ್ರಯತ್ನ ಮಾಡ್ತಿದ್ದೀನಿ. ದೊಡ್ಡ ಭಾಷಣ ಮಾಡೋದು ಉದ್ದೇಶ ಅಲ್ಲ, ಘಟನೆಗಳ ಮೂಲಕ ಒಬ್ಬ ವ್ಯಕ್ತಿತ್ವ. ಒಂದು ಘಟನೆ ಅಂದರೆ ವ್ಯಕ್ತಿತ್ವದ ಜೀವನಕ್ಕೆ ಒಂದು ಕಿಟಕಿ ಇದ್ದ ಹಾಗೆ. ಕಿಟಕಿ ನೋಡಿದಾಗ ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಹೇಗೆ ನಡ್ಕೋತಾನೆ ನೋಡಿದಾಗ ಅವನ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗಿರಬೇಕು ಅಂತ ಒಂದು ಪ್ರಜ್ಞೆ ಬರುತ್ತೆ. ಅದಕ್ಕೆ ಅವರ ಜೀವನದ ಘಟನೆಗಳ ಮೂಲಕ ಗಾಂಧೀಜಿ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೇನೆ.

0: Radio Sarang 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮ

0: ಅನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಯಾವೆಲ್ಲ ವರದಿಗಳನ್ನು ಹೇಳಿವೆಂದು ನೋಡೋಣ. ಮೊದಲಿಗೆ ಕೆಲವೊಂದು ವಿಶೇಷ ಸುದ್ದಿಗಳು. ವಿಮಾ ವಂಚನೆ ತನಿಖೆಗೆ SIT ರಚನೆ, ಗೃಹ ಇಲಾಖೆ ಆದೇಶ. ಉಡುಪಿಯಲ್ಲಿ ಪ್ರತ್ಯೇಕ ದಾಳಿ, 9 ಮಂದಿಯ ಬಂಧನ. 16.01 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ, ಮೆಥೋಫೆಟಮೈನ್, ನಗದು ವಾಹನಗಳು ವಶಕ್ಕೆ. ಮಲೇಷ್ಯಾ ಟೂರಿಸ್ಟ್ ವೀಸಾದಲ್ಲಿ ಕೆಲಸ ಹುಡುಕಿದರೆ ಜೈಲು ಎಂದಿದೆ ಇನ್ನೊಂದು ಸುದ್ದಿ. ಬೆಳ್ತಂಗಡಿಯಲ್ಲಿ ಪತ್ನಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾದ ಬೆನ್ನಲ್ಲೇ ಪತಿ ಕೂಡ ಆತ್ಮಹತ್ಯೆಗೆ ಶರಣು. ಬನ್ನಿ ಈಗ ಸುದ್ದಿಗಳ ವಿವರ. SIR ಕುರಿತು ಸ್ವತಃ ಚುನಾವಣಾ ಆಯುಕ್ತರ ಆಕ್ಷೇಪ ಬಹಿರಂಗ ಎಂದಿದೆ ಇವತ್ತಿನ ಪ್ರಮುಖ ಸುದ್ದಿ. 10 ತಿಂಗಳಲ್ಲಿ 14 ಬಾರಿ ಇಬ್ಬರು ಆಯುಕ್ತರಿಂದ ಆಕ್ಷೇಪ. ಆಯುಕ್ತರ ಒಪ್ಪಿಗೆ ಇಲ್ಲದೆ ಹಲವು ನಿರ್ಧಾರಗಳು ಜಾರಿ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಮೂಲಕ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವ ಚುನಾವಣಾ ಆಯೋಗವಲ್ಲದೆ ಒಡಕಿರುವುದು ಈಗ ಬಹಿರಂಗವಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿ ಚುನಾವಣಾ ಆಯೋಗದ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರ ನಡುವೆ ಒಮ್ಮತ ಇರಲಿಲ್ಲ ಎಂಬ ಸಂಗತಿಯನ್ನು ಈಗ ಆಂಗ್ಲ ಪತ್ರಿಕೆಯೊಂದು ವರದಿ ಮಾಡಿದೆ. ಹೊಸ ಮತದಾರರ ಸೇರ್ಪಡೆ ಫಾರ್ಮ್ 6 ಬದಲು ಮತಪಟ್ಟಿಗೆ ಹೆಸರನ್ನು ಮರುಸೇರಿಸುವ ಪ್ರಕ್ರಿಯೆ. ಮತದಾರರ ದತ್ತಾಂಶಗಳ ಕೇಂದ್ರೀಕರಣಕ್ಕೆ ಅಸ್ತು. ಆಯೋಗಕ್ಕೆ ವಿಕೇಂದ್ರೀಕರಣ ವ್ಯವಸ್ಥೆಗೆ ಧಕ್ಕೆ. ಇದರಿಂದ ಸ್ಥಳೀಯ BLO ಕೆಲಸಕ್ಕೆ ಅಡ್ಡಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಉಡುಪಿಯಲ್ಲಿ ಪ್ರತ್ಯೇಕ ದಾಳಿಯಲ್ಲಿ 9 ಮಂದಿಯ ಬಂಧನ. 16.01 ಲಕ್ಷ ರೂಪಾಯಿ ನಗದು ಮೌಲ್ಯದ ಒಂದು ಗಾಂಜಾ, ಮೆಥಂಫೆಟಮೈನ್, ಮತ್ತು ವಾಹನಗಳು ವಶಕ್ಕೆ. ಮಾದಕ ದ್ರವ್ಯ ಜಾಲದ ವಿರುದ್ಧ ಭಾರೀ ಕಾರ್ಯಾಚರಣೆ ನಡೆಸಿರುವ ಪೊಲೀಸರು ಶಿರ್ವ ಮತ್ತು ಉಡುಪಿ ನಗರದಲ್ಲಿ ಈ ಒಂದು ಎರಡು ಪ್ರತ್ಯೇಕ ದಾಳಿಗಳಲ್ಲಿ ಒಟ್ಟು 9 ಜನರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 16.1 ಲಕ್ಷ ಮೌಲ್ಯದ ಗಾಂಜಾ, ಮೆಥಾಪೆಂಟಮೈನ್ ಮತ್ತು ನಗದು ವಾಹನಗಳು ಹಾಗೂ ಇತರ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಇವತ್ತಿನ ಸುದ್ದಿ ಮಾಧ್ಯಮಗಳಲ್ಲಿ ಮಲೇಷ್ಯಾ ಟೂರಿಸ್ಟ್ ಒಂದು ವಿಚಾರದಲ್ಲಿ ವೀಸಾ ಹುಡುಕಿದರೆ ಈಗ ಜೈಲು, ಭಾರತೀಯರಿಗೆ ಹೈಕಮಿಷನ್ ಖಡಕ್. ಮಲೇಷ್ಯಾ ಸರ್ಕಾರ ಭಾರತೀಯ ಪ್ರವಾಸಿಗರಿಗೆ ನೀಡುವ 30 ದಿನಗಳ ವೀಸಾ ಮುಕ್ತ ಪ್ರವೇಶ ಸೌಲಭ್ಯವನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಏಜೆಂಟರ ಮಾತನ್ನು ನಂಬಿ ಉದ್ಯೋಗ ಹುಡುಕಲು ತೆರಳುತ್ತಿರುವ ಭಾರತೀಯರಿಗೆ ಕೌಲಾಲಂಪುರದಲ್ಲಿರುವ ಭಾರತೀಯ ಹೈಕಮಿಷನ್ ಎಚ್ಚರಿಕೆ ನೀಡಿದೆ. ಪ್ರವಾಸಿ ವೀಸಾ ಮತ್ತು ವೀಸಾರಹಿತ ಪ್ರವೇಶದ ಮೂಲಕ ತೆರಳಿ ಕೆಲಸ ಮಾಡುವುದು ಮಲೇಷ್ಯಾದ ವಲಸೆ ಕಾಯ್ದೆಯಡಿ ಗಂಭೀರ ಅಪರಾಧವಾಗಿದ್ದಂಥವರನ್ನು ಬಂಧನ, ಜೈಲು ಶಿಕ್ಷೆ ಮತ್ತು ದೇಶದಿಂದ ಗಡಿಪಾರು ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಅದೇ ರೀತಿ ಬೆಳ್ತಂಗಡಿಯಲ್ಲಿ ಪತ್ನಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾದ ಬೆನ್ನಲ್ಲೇ ಪತಿ ಆತ್ಮಹತ್ಯೆಗೆ ಶರಣು ಎಂದಿದೆ ಒಂದು ಪ್ರಮುಖ ಸುದ್ದಿ. ಪತ್ನಿಯ ಶವ ಕೆರೆಯಲ್ಲಿ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನೊಂದ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿಯ ಮೃತದೇಹ ತೋಟದ ಕೆರೆ ನಿಗೂಢ ರೀತಿಯಲ್ಲಿ ಪತ್ತೆಯಾಗಿತ್ತು. ಬೆನ್ನಲ್ಲಿ ಆಕೆ ಪತಿಯು ಕೂಡ ಮನೆಯೊಳಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕೂಡ ನಡೆದಿದೆ. ಇದು ಶಿಶಿಲ ಗ್ರಾಮದಲ್ಲಿ ನಡೆದಿದೆ. ಗುಂಡಿಕಾಡು ನಿವಾಸಿ ತನಿಯಪ್ಪ ಗೌಡ ಆತ್ಮಹತ್ಯೆಗೆ ಶರಣಾದವರು. ಕಳೆದ 2-3 ದಿನಗಳಿಂದ ಯಾರಿಗೂ ಕಾಣಿಸಿಕೊಳ್ಳದೆ ನಾಪತ್ತೆಯಾಗಿದ್ದರು. ಇದರಿಂದ ಶೌರ್ಯ ವಿಪತ್ತು ನಿರ್ವಹಣಾ ಸದಸ್ಯರು ತೀವ್ರ ಶೋಧ ಕಾರ್ಯ ನಡೆಸಿದಾಗ ಅವರು ತಮ್ಮ ನಿವಾಸದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕೆಲವು ದಿನಗಳಿಂದಷ್ಟೇ ಅವರ ಪತ್ನಿ ಚಿನ್ನಮ್ಮ ಮೃತದೇಹ ಪಕ್ಕದ ಜಮೀನಿನ ಕೆರೆಯಲ್ಲಿ ಪತ್ತೆಯಾಗಿತ್ತು. ಅವರು ಅಕಾಲಿಕ ಸಾವು ಅನೇಕ ಅನುಮಾನಗಳಿಗೆ ಗಡಿಮಾಡಿಕೊಟ್ಟಿದ್ದು. ಅವರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಎನ್ನಲಾಗಿದೆ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡೋದಾದರೆ 50% ಬರ ನೆರವು ಈಗಾಗಲೇ ಕೊಡಿ ಎಂದು ಕೇಂದ್ರಕ್ಕೆ DKC ಪತ್ರ ಬರೆದಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ವರದಿಗಳಲ್ಲಿ ಒಂದಾಗಿದೆ. ಸೊ ಹೇಳುವುದಾದರೆ ಈ ಒಂದು ವಿಚಾರದಲ್ಲಿ ರಾಜ್ಯ ಎದುರಿಸುತ್ತಿರುವ ಬರದ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ನಡೆಯುತ್ತಿರುವಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೇಂದ್ರಕ್ಕೆ ಈಗಾಗಲೇ ಮಧ್ಯಂತರ ಮೊರೆ ಹೋಗಿದ್ದಾರೆ. ಆರ್ಥಿಕ ನೆರವಿಗಾಗಿ ಈಗಾಗಲೇ ಮನವಿ ಮಾಡಿದ್ದಾರೆ. 50% ಬರ ನೆರವು ಈಗಾಗಲೇ ನೀಡಿ ಎಂದು ಕೂಡ ಅವರು ತಿಳಿಸಿದ್ದಾರೆ. 10 ಪ್ರಮುಖ ಔಷಧಿಗಳಿಂದ 10 ಪಟ್ಟು ಲಾಭಗಳಿಕೆ, ಸುಪ್ರೀಂ ಕೋರ್ಟ್ ಗರಂ. ಕೇಂದ್ರದ ಮೌನಕ್ಕೆ ಆಕ್ಷೇಪ. ಕ್ಯಾನ್ಸರ್ ಸಹಿತ ಪ್ರಮುಖ ಔಷಧಗಳಿಗೆ 10 ಪಟ್ಟಿಗಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವುದಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಇದು ದೇಶದಲ್ಲೇ ನಡೆಯುತ್ತಿರುವ ಹಗುರು ದರೋಡೆ ಎಂದು ಹೇಳಿದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾಕೆ ಮೌನ ವಹಿಸಿದೆ ಎಂದು ಪ್ರಶ್ನಿಸಿದೆ. ಎಲ್ನೋನಿನದಿಂದ 6 ತಿಂಗಳಲ್ಲಿ 4.5 ಲಕ್ಷ ಮಂದಿ ಸಾವು ವರದಿ. ಭಾರತದಲ್ಲಿ 15,800 ಜನರ ಸಾವು ಸಾಧ್ಯತೆ. ಎಲ್ನೀನೋ ಪರಿಣಾಮದಿಂದ ಈಗ ಭಾರತದಲ್ಲಿ ಬರವನ್ನು ಎದುರಿಸಿದೆ. ಮುಂದಿನ 6 ತಿಂಗಳಲ್ಲಿ ವಿಶ್ವಾದ್ಯಂತ 4.5 ಲಕ್ಷ ಜನರು ಇದರ ತಾಪಮಾನದಿಂದ ಮೃತಪಡಲಿದ್ದಾರೆ ಎಂದು ವರದಿಯೊಂದು ಹೇಳಿದೆ. ದಿನದಿಂದ ದಿನಕ್ಕೆ ಬಲವಾಗುತ್ತಿರುವ ಎಲ್ನಿನೋದಿಂದಾಗಿ 2020 ಸೆಪ್ಟೆಂಬರ್ ಮತ್ತು 2027 ಫೆಬ್ರವರಿ ನಡುವೆ ವಾತಾವರಣದಲ್ಲಿ ಶಾಖ ಮತ್ತಷ್ಟು ಹೆಚ್ಚಾಗಲಿದೆ. ಅನಂತರ ಕ್ಲೈಮೇಟ್ ಇಂಪ್ಯಾಕ್ಟ್ ಲ್ಯಾಬ್ನ ವರದಿ ತಿಳಿಸಿದೆ. ಜಗತ್ತಿನ ದಕ್ಷಿಣ ಭಾಗ ಗ್ಲೋಬಲ್ ಸೌತ್ ಹೆಚ್ಚು ಬಾಧಿತವಾಗಲಿದೆ. ಆಫ್ರಿಕಾದ ರಾಷ್ಟ್ರಗಳಲ್ಲಿ ಉಷ್ಣ ಸಂಬಂಧಿ ಸಾವು 66,800 ಇರಲಿದೆ. ನೈಜೀರಿಯಾದಲ್ಲಿ 31,400 ಇರಲಿದೆ. ಅದೇ ರೀತಿ ಸುಡಾನ್ 17,500, ಚಾಡ್ ಪ್ರದೇಶದಲ್ಲಿ 8,000 ವರದಿಯಾಗಿದೆ. ಬ್ರೆಜಿಲ್ನಲ್ಲಿ 13,300, ಭಾರತದಲ್ಲಿ 15,800, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಉಷ್ಣದ ಹೊಡೆತಕ್ಕೆ ಬಲಿಯಾಗಬಹುದು. ಫಿಲಿಪೈನ್ಸ್, ವಿಯೆಟ್ನಾಂ, ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾದಲ್ಲಿ ಕೂಡ ಒಟ್ಟಾರೆ 19,400 ಜನರು ಮೃತಪಡಬಹುದು ಎಂದು ಹೇಳಲಾಗಿದೆ. ಈ ನಡುವೆ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಏಷ್ಯನ್ ಗೇಮ್ಸ್ನಲ್ಲಿ ನಾವು ನೋಡುವುದಾದರೆ ಚೀನಾ 50 ಪದಕಗಳೊಂದಿಗೆ, ಚಿನ್ನದ ಪದಕಗಳೊಂದಿಗೆ ಆಗ್ರಾ ಸ್ಥಾನದಲ್ಲಿದ್ದು ಒಟ್ಟಾರೆ 80 ಪದಕಗಳನ್ನು ಬಾಚಿದೆ. ಜಪಾನ್ 15 ಪದಕಗಳ ಚಿನ್ನದೊಂದಿಗೆ 69 ಪದಕಗಳನ್ನು ಬಾಚಿ ದ್ವಿತೀಯ ಸ್ಥಾನದಲ್ಲಿದೆ. ದಕ್ಷಿಣ ಕೊರಿಯಾ 8, ಕಜಕಿಸ್ತಾನ್ 7, ಥಾಯ್ಲೆಂಡ್ 5, ಇರಾನ್ 5, ಹಾಂಗ್ಕಾಂಗ್ 3, ಮಲೇಷ್ಯಾ 3 ಪದಕ ಪಡೆದರೆ ಭಾರತ ಒಟ್ಟಾರೆ 1 ಚಿನ್ನ 6 ಬೆಳ್ಳಿ 7 ಕಂಚಿನೊಂದಿಗೆ ಈಗಾಗಲೇ 14 ಪದಕ ಬಾಚಿಕೊಂಡಿದೆ ಮತ್ತು ತುಂಬ ಹಿಂದೆ ಇದೆ. ಭಾರತಕ್ಕಿಂತ ಮುನ್ನಡೆಯಲ್ಲಿ ಕುವೈಟ್, ಕತಾರ್ ಮುಂತಾದ ದೇಶಗಳು ಇವೆ ಎಂದು ನಾವು ನೋಡ್ಬೋದು. ಈ ಬಾರಿ ಭಾರತದ ಪ್ರದರ್ಶನ ಸಾಧಾರಣ ಮಟ್ಟದಲ್ಲಿ ಇದೆ. ಸೊ ಅಷ್ಟೊಂದು ದೊಡ್ಡ ಮಟ್ಟದ ಪ್ರದರ್ಶನವನ್ನು ಭಾರತ ನೀಡ್ತಾ ಇಲ್ಲ ಎಂದು ನಾವು ನೋಡ್ಬೋದು. ಮೀರಾಕ್ಕೆ ಬೆಳ್ಳಿ ರೇಖೆ ಸಿಕ್ಕಿದೆ. ಭಾರತಕ್ಕೆ ನಿನ್ನೆ ಮತ್ತೆ 4 ಕಂಚಿನ ಪದಕಗಳು ಸಿಕ್ಕಿವೆ. ಸೊ ಇವು ನಿನ್ನೆಯ ಒಂದು ಸದ್ಯದ ಪರಿಸ್ಥಿತಿಯಾಗಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಆರಂಭಗೊಳ್ಳಲಿದ್ದು ಭಾರತ ಪದಕಗಳನ್ನು ಗೆಲ್ಲಲಿದೆ ಎಂದು ನೋಡಬೇಕಾಗಿದೆ. ಚೀನಾ ಮಾತ್ರ ಒಂದು ಭರ್ಜರಿ ಒಂದು ವಿಚಾರದಲ್ಲಿ ಮುನ್ನಡೆಯುತ್ತಿದೆ. ಭಾರತ ವಿರುದ್ಧದ T20 ಸರಣಿ 22 ಅಕ್ಟೋಬರ್ ಆರಂಭವಾಗಲಿದೆ. ಸೊ ಇಲ್ಲಿ ನ್ಯೂಜಿಲೆಂಡ್ 7 ಜನ ವೇಗಿಗಳೊಂದಿಗೆ ಕಣಕ್ಕೆ ಇಳಿಯಲಿದೆ ಎಂದು ವರದಿ ಹೇಳಿದೆ. ಮಿಚೆಲ್ ಸ್ಯಾಂಟ್ನರ್ ನಾಯಕ ಇದ್ದಾರೆ. ಗಂಭೀರ್ ಮಹತ್ವದ ಸುಳಿವು, ಪ್ರಮುಖರಿಗೆ ವಿಶ್ರಾಂತಿ. ಭಾರತದ ತರಬೇತುದಾರ ಗೌತಮ್ ಗಂಭೀರ್ ನ್ಯೂಜಿಲೆಂಡ್ ಪ್ರವಾಸದ ಟೆಸ್ಟ್ ಸರಣಿಗೆ ಸಿದ್ಧರಾಗುವ ವೇಳೆ ಶುಭ್ಮನ್ ಗಿಲ್, KL ರಾಹುಲ್, ಯಶಸ್ ಜಯಸ್ವಾಲ್, ಜಸ್ಪ್ರೀತ್ ಬುಮ್ರಾಂತ ಪ್ರಮುಖ ಆಟಗಾರರಿಗೆ ಏಕದಿನ ಸರಣಿಯಿಂದ ವಿಶ್ರಾಂತಿ ನೀಡುವ ಸುಳಿವು ಕೂಡ ನೀಡಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ಚಿನ್ನದ ಧರಣೆ 14,135 ರೂಪಾಯಿ ಇಳಿಕೆಯಾಗಿದೆ. ಬೆಳ್ಳಿ ಧರಣೆ 243,300 ರೂಪಾಯಿ 2,100 ರೂಪಾಯಿಯಷ್ಟು ಏರಿಕೆಯಾಗಿದೆ ಎಂದು ವರದಿ ಹೇಳಿದೆ. ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡೋದಾದರೆ, ಹಳದಿಗೆ ತಿರುಗಿದ ಭತ್ತದ ಪೈರು ರೈತ ಕಂಗಾಲು. ಮಳೆ ಕಡಿಮೆ, ಬಿಸಿಲು ಜಾಸ್ತಿಯಾಗಿದೆ. ಗದ್ದೆಗಳಲ್ಲಿ ರಸ ಸಾರ ಕೊರತೆ ಕಾರಣ. ಮಳೆ ಕೊರತೆಯಿಂದ ಭತ್ತದ ಬಿತ್ತನೆ ನಾಟಿ ಕಾರ್ಯ ವಿಳಂಬವಾಗಿ ಈಗಾಗಲೇ ರೈತರು ಹೈರಾಣಾಗಿದ್ದು, ಈ ಕದಿರು ಬರುವ ವೇಳೆಗೆ ಹಳದಿ ರೋಗ ಬಾಧೆ ಕುಂದಾಪುರ ಬೈಂದೂರು ಭಾಗದ ಬಹುತೇಕ ಕಡೆ ಕಾಣಿಸಿಕೊಂಡಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಕದಿರು ಕಟ್ಟುವ ವೇಳೆ ಮತ್ತೆ ಮಳೆ ಇಲ್ಲದಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹುಳಬಾಧೆಯೂ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ. ಕರಾವಳಿಯಲ್ಲಿ ಇಂದು ಮೋಡ ಮತ್ತು ಬಿಸಿಲಿನಿಂದ ಕೂಡಿದ ವಾತಾವರಣ ಇರಲಿದೆ, ಜೊತೆಗೆ ಮಳೆ ಬರುವ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ. ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಳಿದಂತೆ ಹಗಲಲ್ಲಿ ಬಿಸಿಲು ಉರಿಸಕ್ಕೆ ಮುಂದುವರೆದಿದೆ. ಸಂಜೆ ವೇಳೆ ಮಣಿಪಾಲ, ಉಡುಪಿ ಸಹಿತ ಕೆಲವೆಡೆ ಲಘು ಮಳೆ ಸುರಿಯಲಿದೆ. ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 23 ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಲಿದೆ. ಈ ನಡುವೆ ತಿಂಗಳೊಳಗೆ ಎಲ್ಲ ವಾಹನಗಳಿಗೆ ಸ್ಪೀಡ್ ಗವರ್ನರ್, ಜಿಲ್ಲಾಧಿಕಾರಿ ಸೂಚನೆ. ವಾಹನಗಳಿಗೆ ನಿಗದಿಪಡಿಸಿದ ವೇಗದ ಮಿತಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಜಿಲ್ಲೆಯ 3,785 ಸರಕು ಸಾಗಣ ವಾಹನಗಳಲ್ಲಿ 1,952 ವಾಹನಗಳಿಗೆ ವೇಗ ನಿಯಂತ್ರಕ ಅಳವಡಿಸಲಾಗಿದೆ. 1,800 ಅಧಿಕ ವಾಹನಗಳಿಗೆ ಇನ್ನೂ ಬಾಕಿ ಇದ್ದು ಈ ತಿಂಗಳೊಳಗಡೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಇದು ಉಡುಪಿಗೆ ಸಂಬಂಧಿಸಿದ ವಿಚಾರವಾಗಿದೆ. SSLC ಮಧ್ಯಾವಧಿ ಪರೀಕ್ಷೆ ನಿನ್ನೆಯಿಂದ ಆರಂಭಗೊಂಡಿದೆ ಎಂದು ವರದಿ ಹೇಳಿದೆ. ರಂಗ ಎಂಬ ಡೇಂಜರ್ ಮಂಗ ಕೊನೆಗೂ ಬೋನಿಗೆ ಬಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಶಿರ್ತಾಡಿ ಪರಿಸರದಲ್ಲಿ ಇಬ್ಬರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ರಂಗ ಎಂಬ ಹೆಸರಿನ ಮಂಗನನ್ನು ಅರಣ್ಯ ಇಲಾಖೆಯವರು ಕೊನೆಗೂ ಸೆರೆಹಿಡಿದಿದ್ದಾರೆ. ಈ ಮಂಗವು ಶಿರ್ತಾಜಿ ಖಜೆ ಪರಿಷದ ಬಲರಾಮ್ ಭಟ್ ಅಳಿಯೂರು ಪಣಬೇಲ ಸಮೀಪದ ವನಿತ್ ಎಂಬುವರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ್ದು. ಚಿಕಿತ್ಸೆಗಾಗಿ ಅವರು ಮಂಗಳೂರು ಆಸ್ಪತ್ರೆ ದಾಖಲಾಗಿದ್ದರು. ಸ್ಥಳೀಯರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಹಿಡಿಯಲು ಪ್ರಯತ್ನಿಸಿದರೂ ಅದನ್ನು ಸೆರೆ ಹಿಡಿಯಲಾಗಿರಲಿಲ್ಲ. ಒಮ್ಮೆ ಬೋನ್ನೊಳಗೆ ತಿಂಡಿ ಹಾಕಿದ್ದನ್ನು ತಿಂದು ಅಲ್ಲಿಂದ ಹೇಗೋ ಓಡಿ ಹೋಗಿ ತಿಂಡಿ ಇಟ್ಟವರನ್ನೇ ಮಂಗ ಮಾಡಿತ್ತು. ಆದರೆ ಬುಧವಾರ ಪಣಪಿಲ ಸುಂದರ ಪೂಜೆಯ ಪುತ್ರಿ ಬೋನೊಳಗೆ ಹಾಕಿದ್ದ ದೋಸೆ ತಿನ್ನಲು ಬಂದ ಕೂಡಲೇ ಬಾಗಿಲು ಮುಚ್ಚಿ ಮಂಗ ಸೆರೆಯಾಯಿತು. ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ರಂಗನನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದು ಇಲ್ಲಿಗೆ ಬಿಡ್ತಾರೆಂದು ಸದ್ಯ ತಿಳಿದಿಲ್ಲ. ಅಂಕೋಲದಲ್ಲಿ 12 ಸೆಂಟಿಮೀಟರ್ ಮಳೆ ಬಂದಿದೆ. ಬುಧವಾರ ಬೆಳಗ್ಗೆ ಅಂತ್ಯ ಕಂಡು 24 ತಾಸುಗಳ ಅವಧಿಯಲ್ಲಿ ಅಂಕೋಲದಲ್ಲಿ ಅತ್ಯಧಿಕವೆನಿಸಿದ 12 ಸೆಂಟಿಮೀಟರ್ ಮಳೆ ಬಂದಿದೆ. ಶುಕ್ರವಾರ ಬೆಳಗಿನವರೆಗಿನ ಹವಾಮಾನ ಮುನ್ಸೂಚನೆಯಂತೆ ರಾಜ್ಯದ ಕರಾವಳಿ ಜಿಲ್ಲೆಗಳ 1-2 ಕಡೆ ತಾಸಿಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ವರದಿ ಹೇಳಿದೆ. ಮಿಂಚು ಗುಡುಗಿನಿಂದ ಕೂಡಿದಂತೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಕೂಡ ವರದಿ ಹೇಳಿದೆ. ಶಾಲಾ ಬಸ್ ಪಲ್ಟಿ, ಮಕ್ಕಳಿಗೆ ಗಾಯ. ಚಿರತೆ ದಾಳಿಯಿಂದ ಕರುವಿನ ರಕ್ಷಣೆ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಇನ್ನಷ್ಟು ವರದಿಗಳು, ಇನ್ನಷ್ಟು ಸುದ್ದಿಗಳನ್ನು ನಾವು ನೋಡುವುದಾದರೆ, ಇದರಿಂದ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ನಂದಿಕೂರು ಮೂಡಿಗೆರೆ ರೈಲು ಮಾರ್ಗ ದಶಕಗಳ ಬೇಡಿಕೆ ಈಡೇರಲು ಇದು ಸಕಾಲ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ ಶಾರ್ಜಾದಲ್ಲಿ ಪ್ರಕಾಶ್ ಕುಂದರ್ ಕೊಲೆ, ವ್ಯವಸ್ಥಿತ ಸಂಚು ಶಂಕೆ, ತನಿಖೆಗೆ ಆಗ್ರಹ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ ಕೋಟೇಶ್ವರದಲ್ಲಿ ಕೆರೆಗೆ ಹಾರಿ ಯುವಕನೋರ್ವ ಮೃತಪಟ್ಟ ಘಟನೆ ನಡೆದಿದೆ ಎಂದು ಸುದ್ದಿ ಹೇಳಿದೆ. ಸೊ ಕೇಳುಗರೆ, ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗು 107.8 FM, ಬಣ್ಣ ಬಣ್ಣದ ಬದುಕು. ಸಮಯ 8:46. ಇವತ್ತು ಮೂಡಿ ಬರುವ ಕೆಲವೊಂದು ಕಾರ್ಯಕ್ರಮಗಳು. ಇನ್ನು ಕೆಲವೇ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ, ಶಾರದಾ ಆಯುರ್ವೇದ ಒಂದು ಕೇಂದ್ರದಿಂದ ಆಹಾರ ವಿಧಿವಿಧಾನಗಳು ಈ ಕುರಿತು ಮಾಹಿತಿ, 8:30 ಕೊಂಕಣಿ ಕಾರ್ಯಕ್ರಮ ಮಿಕ್ಮ್ಯಾಕ್ಸ್ ಅವರ ಒಂದು ಬಗ್ಗೆ ಮಾಚಾರ್ಯ ಅವರ ಜೀವನದ ಬಗ್ಗೆ ಮಾತಾಡಿದ ಮತ್ತು ಎರಡು ಹಾಡುಗಳನ್ನು ಕೇಳಬಹುದು. ಅದೇ ರೀತಿ 9:00 ಮೊಯ್ಲಾಂಜಿ ಕಾರ್ಯಕ್ರಮ, ಭಾಷಾ ಕುರಿತು ಡಾಕ್ಯುಮೆಂಟ್ರಿ. 9:30 ಕಾಸರಗೋಡಿನ ಸಮ್ಮೇಳನದಲ್ಲಿ ರಮಾನಂದ ಬನಾರಿ ಅವರು ಮಾಡಿದಂಥ ಮಾತುಗಳು. 10:00 ತುಳುಚಾವಡಿ, 11:00 ಇವತ್ತಿನ ಯಕ್ಷಗಾನ ಮೂಡಿ ಬರಲಿದೆ. ತ್ಯಾಗದ ತಿರಲ ಎರಡು ಕಂತು ತುಳು ಕಾರ್ಯಕ್ರಮ ಯಕ್ಷಗಾನ ಸಂಸ್ಮರಣೆ, ಅಡ್ಕಾರ ಸಂಸ್ಮರಣೆ, ತುಳು ಹಾಡುಗಳು 12:00. 12:30 ಬಾವಲಾರಿ, 1:00 ಜನಪದ ಹಾಡು, 3:00 ಒಲವಿನ ಹಾಡು, 4:00 ವಿಶೇಷ ಕಾರ್ಯಕ್ರಮ, 6:00 ರೇಡಿಯೋ ಸಂಜೆ ವೆಸ್ಟ್ ಬತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರ್ ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200449. ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10:00 ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM, ಒಂದು ರಂಗ್ ರಂಗದ ಬದುಕು.
7: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
8: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
9: ಹಲೋ ಪುಟ್ಟ.
7: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
9: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
7: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
10: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
11: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಆರೋಗ್ಯವೇ ಮಹಾಭಾಗ್ಯ ಎನ್ನುತ್ತೇವೆ, ಆದರೆ ಇವತ್ತಿನ ವೇಗದ ಜೀವನದಲ್ಲಿ ನಾವು ಏನು ತಿನ್ನುತ್ತೇವೆ ಅನ್ನುವುದಕ್ಕಿಂತ ಹೇಗೆ ತಿನ್ನುತ್ತೇವೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ BAMS ವಿದ್ಯಾರ್ಥಿಗಳು. ಅವರು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾದ ಆಹಾರ ವಿಧಿವಿಧಾನ, ಅಂದರೆ ಉತ್ತಮ ಆರೋಗ್ಯಕ್ಕಾಗಿ ಆಹಾರವನ್ನು ಸೇವಿಸುವ ಸರಿಯಾದ ಕ್ರಮ ಮತ್ತು ನಿಯಮಗಳ ಕುರಿತು ಒಂದು ಸಣ್ಣ ಚೊಕ್ಕದಾದ ಮಾತುಕತೆಯ ರೂಪದಲ್ಲಿ ನಮ್ಮ ಮುಂದೆ ತರುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನ ಇದೀಗ ಕೇಳೋಣ.
12: ಎಲ್ಲರಿಗೂ ನಮಸ್ಕಾರ. ನಾವು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ BAMS ವಿದ್ಯಾರ್ಥಿಗಳು. ಇಂದು ನಾವು ಆಹಾರ ವಿಧಿವಿಧಾನ ಎಂಬ ಮಹತ್ವವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಆಹಾರವು ನಮ್ಮ ಆರೋಗ್ಯದ ಪ್ರಮುಖ ಆಧಾರ. ಹಾಗಾದರೆ ಆರೋಗ್ಯಕರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಆಹಾರವನ್ನು ಸೇವಿಸುವುದು ಹೇಗೆ, ಇದರ ಬಗ್ಗೆ ತಿಳಿಯೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಹೆಸರು ಸುನೇನಾ, ಮಾನ್ಯ, ಸಾನ್ಯಾ ಎಂ ನದಾಫ್, ಶ್ರೀರಕ್ಷಾ, ಸ್ಮೃತಿ, ಪವನ್ ಸಿಎಸ್, ಸೌಮ್ಯಗೌರಿ, ತನ್ವಿ, ಶಾರ್ವರಿ, ನೇಹಾ, ತೇಜಸ್ವಿನಿ, ಶ್ರೀಗೌರಿ ಹಾಗೂ ನಿರುಪಮಾ. ಒಂದು ವಿಶೇಷ ಸಮಾರಂಭಕ್ಕಾಗಿ ಒಂದು ಕುಟುಂಬ ಒಂದೆಡೆ ಸೇರಿದೆ. ಎಲ್ಲರೂ ಊಟ ಮಾಡುತ್ತಾ ಸಂತೋಷದಿಂದ ಮಾತನಾಡುತ್ತಿರುವಾಗ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಒಂದು ಆಸಕ್ತಿದಾಯಕ ಚರ್ಚೆ ಆರಂಭವಾಗುತ್ತದೆ. ಬನ್ನಿ ಅವರ ಮಾತುಕತೆಯನ್ನು ಕೇಳೋಣ.
13: ವಾವ್, ಮೇಜಿನ ಮೇಲೆ ಎಷ್ಟು ರುಚಿಯಾದ ತಿಂಡಿಗಳಿವೆ! ಎಲ್ಲವೂ ತುಂಬಾ ಚೆನ್ನಾಗಿ ಕಾಣುತ್ತಿವೆ. ನಾನು ಹೊಟ್ಟೆ ತುಂಬುವವರೆಗೆ ಎಲ್ಲವನ್ನೂ ತಿನ್ನುತ್ತೇನೆ.
14: ಅಯ್ಯೋ ಗೌರಿ, ಹಾಗೆ ಮಾಡಬಾರದು ಕಣೆ. ರುಚಿಯಾಗಿದೆ ಎಂದು ಹೊಟ್ಟೆ ತುಂಬುವವರೆಗೂ ತಿನ್ನುವುದು ಒಳ್ಳೆಯದಲ್ಲ.
13: ಹಾಗಾದರೆ ಹೇಗೆ ತಿನ್ನಬೇಕು ಅಮ್ಮ?
14: ಆಯುರ್ವೇದದಲ್ಲಿ ನಾವು ಏನು ತಿನ್ನಬೇಕು ಎನ್ನುವುದರ ಜೊತೆಗೆ ಹೇಗೆ ತಿನ್ನಬೇಕು ಎಂಬುದಕ್ಕೂ ಮಹತ್ವ ನೀಡಲಾಗಿದೆ. ಅಲ್ಲವೇ ಡಾಕ್ಟ್ರೇ, ಈಗಷ್ಟೇ ಆಯುರ್ವೇದದ ಓದು ಮುಗಿಸಿದ ಬಂದ ನಿಮ್ಮ ಅಭಿಪ್ರಾಯವೇನು?
15: ಹಾ ಹೌದು, ಮೊದಲನೆಯದಾಗಿ ಹಸಿವಾದಾಗ ಮಾತ್ರ ಊಟ ಮಾಡಬೇಕು. ಎರಡನೇದಾಗಿ ಹಿಂದಿನ ಊಟ ಸರಿಯಾಗಿ ಜೀರ್ಣವಾದ ನಂತರವೇ ಮುಂದಿನ ಊಟ ಮಾಡಬೇಕು.
13: ಹಿಂದಿನ ಊಟ ಜೀರ್ಣವಾಗಿದೆ ಎಂದು ನಮಗೆ ಹೇಗೆ ಗೊತ್ತಾಗುತ್ತದೆ?
15: ಒಳ್ಳೆ ಪ್ರಶ್ನೆ ಗೌರಿ. ಕೇಳು ಇಲ್ಲಿ, ನಿಮ್ಮ ತೇಗು ಶುದ್ಧವಾಗಿರುತ್ತದೆ, ಅಂದರೆ ಹಿಂದಿನ ಊಟದ ಸ್ವಾದದ ತೇಗು ನಿಮಗೆ ಬರುವುದಿಲ್ಲ. ಅದರ ಜೊತೆಗೆ ದೇಹವು ಹಗುರವೆನಿಸುತ್ತದೆ ಹಾಗೂ ನಿಮಗೆ ಸರಿಯಾದ ಸಮಯದಲ್ಲಿ ಹಸಿವಾಗುತ್ತದೆ.
13: ಅಕ್ಕ ಅಕ್ಕ, ಅಲ್ಲಿ ಪಾನಿಪುರಿ ಇದೆ, ಹೋಗಿ ತಿನ್ನೋಣ್ವಾ?
15: ಬೇಡ ಪುಟ್ಟಿ, ಈಗಷ್ಟೇ ತಿಂದಿದ್ದಲ್ವಾ, ಹೊಟ್ಟೆಯಲ್ಲಿ ಸ್ವಲ್ಪ ಖಾಲಿ ಜಾಗ ಬಿಡಬೇಕು.
13: ಅದು ಯಾಕೆ ಅಕ್ಕ?
15: ಕೇಳು, ಆಯುರ್ವೇದದ ಪ್ರಕಾರ ನಮ್ಮ ಹೊಟ್ಟೆಯಲ್ಲಿ ಎರಡು ಭಾಗದಷ್ಟು ಅನ್ನದಂತಹ ಜಗಿದು ತಿನ್ನುವಂತಹ ಆಹಾರವನ್ನು ಸೇವಿಸಬೇಕು. ಇನ್ನೊಂದು ಭಾಗ ನೀರಿನಂತಹ ದ್ರವ ಆಹಾರಗಳನ್ನು ಸೇವಿಸಬೇಕು ಮತ್ತು ಇನ್ನೊಂದು ಭಾಗವನ್ನು ಖಾಲಿಯಾಗಿ ಬಿಡಬೇಕು.
13: ಓಹೋ, ಹಾಗಾ? ಹಾಗಿದ್ರೆ ನಂಗೊಂದು ಡೌಟ್. ನನ್ಗೆ ಕೆಲವು ಸಮಯದಲ್ಲಿ ತುಂಬಾ ಹಸಿವಾಗುತ್ತದೆ, ಕೆಲವೊಮ್ಮೆ ಸ್ವಲ್ಪ ಹಸಿವಾಗುತ್ತದೆ, ಅದು ಹೇಗೆ?
15: ಒಳ್ಳೆ ಪ್ರಶ್ನೆ. ಇದು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅದು ಕಾಲಕ್ಕೆ ಅನುಗುಣವಾಗಿರುತ್ತದೆ. ಚಳಿಗಾಲದಲ್ಲಿ ನಮ್ಮ ಜಠರಾಗ್ನಿ ತುಂಬಾ ತೀವ್ರವಾಗಿರುತ್ತದೆ, ಅದಕ್ಕೆ ನಮಗೆ ತುಂಬಾ ಹಸಿವಾಗುತ್ತದೆ. ಆದ್ದರಿಂದ ನಾವು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗುವ ಆಹಾರವನ್ನು ತೆಗೆದುಕೊಳ್ಳಬಹುದು. ಆದರೆ ಅದೇ ಬೇಸಿಗೆಗಾಲದಲ್ಲಿ ನಮ್ಮ ಜಠರ ಅಗ್ನಿ ಮಂದವಾಗಿರುತ್ತದೆ, ಅದಕ್ಕೆ ಹಸಿವು ಆಗುವುದಿಲ್ಲ. ಆ ಸಮಯದಲ್ಲಿ ನಮಗೆ ಎಷ್ಟು ಆಹಾರ ಬೇಕು ಅಷ್ಟು ಮಾತ್ರ ತೆಗೆದುಕೊಳ್ಳುವುದು ಉತ್ತಮ.
13: ಸರಿ ಅಕ್ಕ, ಅಗತ್ಯಕ್ಕೆ ತಕ್ಕಷ್ಟು ನಾನು ತಿನ್ನುತ್ತೇನೆ.
12: ಸಮಾರಂಭದ ಸಂಭ್ರಮದ ಒಂದು ಭಾಗದಲ್ಲಿ ಮಕ್ಕಳು ಓಡುತ್ತಾ ಆಟವಾಡುತ್ತಾ ಖುಷಿಯಲ್ಲಿ ಕಾಲ ಕಳೆಯುತ್ತಿದ್ದರು.
16: ಕಂದ ಬಾ, ಊಟಕ್ಕೆ ಸಮಯ ಆಯಿತು, ಊಟ ಬಿಸಿ ಬಿಸಿಯಾಗಿ ತಾಜಾವಾಗಿದೆ.
14: ಅಮ್ಮ, ಇನ್ನೂ ಸ್ವಲ್ಪ ಆಡುತ್ತೇನೆ, ಆಟ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ನೀವು ಊಟ ಮಾಡಿ, ನಾನು ಸ್ವಲ್ಪ ಹೊತ್ತಿನ ನಂತರ ಬರುತ್ತೇನೆ.
16: ಇಲ್ಲ ಕಂದ, ಈಗಲೇ ಬಾ, ಊಟ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನುವುದು ಒಳ್ಳೆಯದು.
14: ಅಮ್ಮ, ಬಿಸಿ ಆಹಾರ ತಿನ್ನುವುದರಿಂದ ಏನು ಪ್ರಯೋಜನ?
16: ಇದಕ್ಕೆ ಉತ್ತರವನ್ನು ಡಾಕ್ಟರ್ ಅಕ್ಕನ ಹತ್ತಿರ ಕೇಳುವ.
15: ಹೌದು, ಆಯುರ್ವೇದದಲ್ಲಿ ತಾಜಾ ಮತ್ತು ಬಿಸಿಯಾದ ಆಹಾರವನ್ನು ಸೇವಿಸುವುದಕ್ಕೆ ಮಹತ್ವವಿದೆ. ಬಿಸಿಯಾದ ಆಹಾರ ಸಾಮಾನ್ಯವಾಗಿ ರುಚಿಯಾಗಿರುತ್ತದೆ, ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸಿಗೂ ತೃಪ್ತಿ ನೀಡುತ್ತದೆ.
14: ಹಾಗಾದರೆ ಊಟವನ್ನು ತಡವಾಗಿ ತಿನ್ನುವುದರಿಂದ ಏನಾಗಬಹುದು?
15: ಕೇಳು, ಬಿಸಿಯಾಗಿ ಬೇಯಿಸಿದ ಪಿಷ್ಟಯುಕ್ತ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ. ಆದರೆ ಅದನ್ನು ತಣ್ಣಗಾಗಿಸಿದಾಗ ಕೆಲವು ಪಿಷ್ಟವು ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಪರಿವರ್ತನೆಯಾಗಿ ನಿಧಾನವಾಗಿ ಜೀರ್ಣವಾಗುತ್ತದೆ. ಬಿಸಿಯಾದ ಆಹಾರ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ವೇಗವಾಗಿ ಏರುವುದನ್ನು ಕಡಿಮೆ ಮಾಡಲು ಸಹಾಯವಾಗಬಹುದು. ಆದ್ದರಿಂದ ಆಟ ಮುಗಿಯುವವರೆಗೆ ಊಟವನ್ನು ಮುಂದೂಡಬೇಡ.
14: ಸರಿ ಅಕ್ಕ, ಈಗಲೇ ಬರುತ್ತೇನೆ, ಆಟವನ್ನು ನಂತರ ಮುಂದುವರಿಸುತ್ತೇನೆ.
17: ಹೇಗಿದ್ದೀಯ ಮಗ? ಕೆಲವು ದಿನಗಳ ಹಿಂದೆ ನಿನಗೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆ ನೋವು ಅಂತ ಹೇಳಿದ್ದೆ, ಈಗ ಹೇಗಿದ್ದೀಯಾ?
18: ಹೌದು ಚಿಕ್ಕಮ್ಮ, ಈಗ ನಾನು ತುಂಬಾ ಚೆನ್ನಾಗಿದ್ದೇನೆ. ಅವತ್ತು ನನಗೆ ಹೊಟ್ಟೆ ಸರಿ ಇರಲಿಲ್ಲ.
17: ಏನಾಗಿತ್ತು? ನೀನು ಊಟ ಸರಿಯಾಗಿ ಮಾಡುತ್ತಿರಲಿಲ್ವೇ?
18: ನಾನು ಪ್ರತಿದಿನ ಹೊರಗಿನ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದೆ. ಸ್ನೇಹಿತರೆಲ್ಲ ಮನೆಯಿಂದ ತಿಂಡಿ ತರುವುದರಿಂದ ಅವರೆಲ್ಲ ಒಟ್ಟಿಗೆ ತಿನ್ನುತ್ತಿದ್ದರು. ಸಮಯದ ಕೊರತೆಯಿಂದ ತಿಂಡಿ ತಯಾರಿ ಮಾಡಿಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ.
17: ಅಯ್ಯೋ, ಹಾಗಾದರೆ ಈಗ ಏನು ಮಾಡಿದೆ?
18: ನಂತರ ನಾನು ಒಬ್ಬ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿದೆ. ಅವರು ಆಹಾರ ಸೇವಿಸುವಾಗ ಸರಿಯಾದ ಸ್ಥಳ ಮತ್ತು ಅನುಕೂಲಕರವಾದ ವಾತಾವರಣ ಇರಬೇಕು ಎಂದು ಹೇಳಿದರು. ಅದರ ಜೊತೆಗೆ ದಿನಚರ್ಯದ ಬಗ್ಗೆ ಕೂಡ ಹೇಳಿದರು.
17: ಅದು ಯಾವ ಆಯುರ್ವೇದ ತತ್ವ ಡಾಕ್ಟ್ರೆ?
19: ಅದನ್ನು ಇಷ್ಟೇ ದೇಶೆ ಇಷ್ಟೇ ಸರ್ವೋಪಕರಣೆ ಎಂದು ಹೇಳುತ್ತಾರೆ. ಅಂದರೆ ಮನಸ್ಸಿಗೆ ಇಷ್ಟವಾಗುವ ಅನುಕೂಲಕರವಾದ ಸ್ಥಳದಲ್ಲಿ ಮತ್ತು ಸರಿಯಾದ ಸೌಲಭ್ಯದೊಂದಿಗೆ ಆಹಾರ ಸೇವಿಸಬೇಕು.
17: ಹಾಗಾದರೆ ಈಗ ನೀನು ಏನು ಮಾಡುತ್ತಿದ್ದೀಯ ಮಗ?
18: ಈಗ ನಾನು ಬೆಳಗ್ಗೆ ಬೇಗ ಎದ್ದು ಊಟವನ್ನು ತಯಾರು ಮಾಡಿ ಆಫೀಸ್ಗೆ ತೆಗೆದುಕೊಂಡು ಹೋಗುತ್ತೇನೆ. ಹೊರಗಿನಿಂದ ಆಹಾರ ತಿನ್ನುವುದನ್ನು ಕಡಿಮೆ ಮಾಡಿದ್ದೇನೆ. ಮುಖ್ಯವಾಗಿ ನನ್ನ ಸ್ನೇಹಿತರ ಜೊತೆ ಕುಳಿತು ಸಂತೋಷದಿಂದ ಊಟ ಮಾಡುತ್ತೇನೆ.
17: ಅದು ತುಂಬಾ ಒಳ್ಳೆಯ ಅಭ್ಯಾಸ ಮಗನೇ. ಏ ಮಾನ್ಯ, ಏನ್ ಗೊತ್ತಾ, ನಿನ್ನೆ ಆರ್ಯನಿದ್ದಾನಲ್ಲ ಅವನ್ ಕಾಲ್ ಜಾರಿ.
12: ಆ ಸಮಯದಲ್ಲಿ ಇಬ್ಬರು ಮಕ್ಕಳು ಊಟ ಮಾಡುತ್ತಾ ಜೋರಾಗಿ ನಗುತ್ತಾ ಪರಸ್ಪರ ಮಾತನಾಡುತ್ತಿರುವುದು ಅವರ ಕಿವಿಗೆ ಕೇಳಿಸಿತು.
20: ಅಯ್ಯೋ, ನಿನ್ನೆ ಏನಾಯ್ತು ಗೊತ್ತಾ?
21: ಏನಾಯ್ತು ಮಾನ್ಯ?
20: ನನ್ನ ಗೆಳೆಯ ರಮೇಶ ಇದ್ದಾನಲ್ಲ, ಅವ ಕಾಲು ಜಾರಿ ಕೆಳಗೆ ಬಿದ್ದ.
21: ಹೌದಾ? ಏ ಅದಲ್ವೇ, ನಾನೇನು ಹೇಳ್ತೀನಿ ಕೇಳು.
20: ಏನು ಹೇಳ್ಬೇಗ?
21: ನಿನ್ನೆ ನಮ್ ಕ್ಲಾಸ್ ರಮ್ಯೆ ಇದ್ದಾಳಲ್ಲ, ಅವಳು ನಾಳೆಯಿಂದ ಡಯಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಬ್ರೇಕ್ ಪಿರಿಯಡ್ ಗೆ ಎರಡ್ ಸಮೋಸ ತಿಂತಿದ್ಲು.
20: ಎರಡ್ ಸಮೋಸ ಮಾತ್ರ? ನಾನ್ ನೋಡ್ದಾಗ ಮೂರ್ ಸಮೋಸ ಇತ್ತು.
19: ಅದೇ ಸಮಸ್ಯೆ. ಊಟ ಮಾಡುವಾಗ ಮಾತನಾಡುವುದು ಅಥವಾ ನಗುವುದರಿಂದ ಅನ್ನವು ಅನ್ನನಾಳದ ಬದಲು ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆ ಇದೆ. ಮತ್ತು ನೀವು ನಗುತ್ತಾ ತಿನ್ನುವುದರಿಂದ ಏನನ್ನು ತಿನ್ನುತ್ತೇನೆ ಎಂದು ಅರಿವಿಲ್ಲದೆ ತಿನ್ನುತ್ತೀರಿ. ಆದ್ದರಿಂದ ಊಟ ಮಾಡುವಾಗ ನಾವು ಅತಿಯಾಗಿ ಮಾತನಾಡುವುದು ಅಥವಾ ನಗಾಡುವುದು ಮಾಡಬಾರದು.
22: ಅಮ್ಮ, ಎಲ್ಲರೂ ಮಿಲ್ಕ್ ಶೇಕ್ ಕುಡಿತಿದ್ದಾರೆ, ನಂಗೂ ಬೇಕು.
16: ಪುಟ್ಟ, ಮಿಲ್ಕ್ ಶೇಕ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದೆಲ್ಲ ಕುಡಿಯಬಾರದು.
22: ಪ್ಲೀಸ್ ಅಮ್ಮ, ನಂಗೆ ಬೇಕು.
16: ನನ್ನ ಮಾತಂತೂ ನೀನು ಕೇಳುವುದಿಲ್ಲ. ಬಾ, ಡಾಕ್ಟರ್ ಅಕ್ಕನ ಹತ್ರ ಕೇಳುವಾ. ನೋಡಿ ಡಾಕ್ಟ್ರೆ, ನನ್ನ ಮಗಳು ಮಿಲ್ಕ್ ಶೇಕ್ ಬೇಕೆಂದು ಹಠ ಮಾಡುತ್ತಿದ್ದಾಳೆ, ನೀವೇ ಸ್ವಲ್ಪ ಬುದ್ಧಿ ಹೇಳಿಯಲ್ಲ.
12: ಸಾನಿಯಾ, ಹಾಲು ಮತ್ತು ಹುಳಿ ರುಚಿಯಾದ ಆಹಾರವನ್ನು ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಎಂದು ಪರಿಗಣಿಸಲಾಗಿದೆ. ನೀವು ವಿರುದ್ಧ ಆಹಾರವನ್ನು ಸೇವಿಸಿದಾಗ ಅದರ ದುಷ್ಪರಿಣಾಮಗಳು ತಕ್ಷಣವೇ ಅಥವಾ ಆ ಕ್ಷಣದಲ್ಲೇ ಕಾಣಿಸದೇ ಇರಬಹುದು. ಆದರೆ ದೀರ್ಘಕಾಲದವರೆಗೆ ಇಂತಹ ಆಹಾರವನ್ನು ನಿರಂತರವಾಗಿ ಸೇವಿಸುತ್ತಾ ಬಂದರೆ ನಿಮ್ಮ ಚರ್ಮದ ಸಮಸ್ಯೆಗಳು, ಜೀರ್ಣಾಂಗ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಅಥವಾ ಇತರ ಕಾಯಿಲೆಗಳಂತಹ ಚಿಹ್ನೆಗಳು ಮತ್ತು ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಇಂತಹ ಆಹಾರವನ್ನು ಸೇವಿಸಬಾರದು.
22: ಆಯಿತು, ನಾನು ಇನ್ ಮುಂದೆ ಮಿಲ್ಕ್ ಶೇಕ್ಗಾಗಿ ಹಠ ಮಾಡುವುದಿಲ್ಲ.
19: ಹಾಗಾದರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ನೀವು ಅದು ಏನು ಎಂದು ಹೇಳುತ್ತೀರಾ?
22: ಹೌದು.
19: ಉಷ್ಣಮಶ್ನಿಯಾತ್ ಎಂದರೇನು?
22: ಎಂದರೆ ಆಹಾರ ಬಿಸಿಯಾಗಿದ್ದಾಗಲೇ ತಿನ್ನಬೇಕು.
19: ಸ್ನಿಗ್ಧಮಶ್ನಿಯಾತ್ ಎಂದರೇನು?
17: ಮೃದು ಮತ್ತು ತೈಲೀಯ ಗುಣ ಇರುವ ಆಹಾರಗಳನ್ನು ಸೇವಿಸಬೇಕು.
19: ಮಾತ್ರಾವತ್ ಆಹಾರ ಎಂದರೇನು?
22: ಸರಿಯಾದ ಮಾತ್ರದಲ್ಲಿ ಊಟವನ್ನು ಮಾಡುವುದು.
19: ಇದೇನಿದು, ಎಲ್ಲ ಉತ್ತರವನ್ನು ಬರೀ ಮಕ್ಕಳೇ ಹೇಳುತ್ತಿದ್ದಾರೆ, ದೊಡ್ಡವರಾರೂ ಉತ್ತರಿಸುತ್ತಿಲ್ಲವಲ್ಲ. ನೀವೇ ಮಕ್ಕಳಿಗೆಲ್ಲ ಬುದ್ಧಿವಾದ ಹೇಳುವವರು, ಮುಖ್ಯವಾಗಿ ನಿಮಗೆ ಈ ವಿಷಯದ ಬಗ್ಗೆ ಅರಿವಿರಬೇಕು. ಹಾಗಾದರೆ ಹೇಳಿ, ಜೀರ್ಣೆ ವೀರ್ಯಂ ಅವಿರುದ್ಧಂ ಎಂದರೇನು?
17: ಅಂದರೆ ಒಂದು ಊಟವು ಜೀರ್ಣವಾದ ನಂತರವೇ ಮುಂದಿನ ಊಟವನ್ನು ಮಾಡಬೇಕು, ಹಾಗೂ ಅದು ವಿರುದ್ಧ ಆಹಾರ ಆಗಿರಬಾರದು.
19: ಹಾಗಾದರೆ ಇಷ್ಟೇ ದೇಶೆ ಇಷ್ಟೇ ಸರ್ವೋಪಕರಣಂ ಎಂದರೇನು?
18: ಅಂದರೆ ನಮಗೆ ಇಷ್ಟವಾದ ಜಾಗದಲ್ಲಿ ಹಾಗೂ ಇಷ್ಟವಾದ ಜನರೊಂದಿಗೆ ಕುಳಿತು ಎಲ್ಲ ಅಗತ್ಯವಾದ ಸೌಲಭ್ಯಗಳೊಂದಿಗೆ ಸಂತೋಷದಿಂದ ತಿನ್ನಬೇಕು.
19: ನಾತಿದ್ರುತಂ ನಾತಿ ವಿಳಂಬಿತಂ ಎಂದರೇನು?
17: ನಾವು ಆದರದಿಂದ ಅಥವಾ ತುಂಬಾ ನಿಧಾನವಾಗಿಯೂ ಸೇವಿಸಬಾರದು.
19: ಅಜಲ್ಪನ್ ಅಹಸನ್ನ ಅರ್ಥವೇನು?
17: ಅಂದರೆ ನಾವು ತಿನ್ನುವಾಗ ಅತಿಯಾಗಿ ಮಾತನಾಡುವುದು ಹಾಗೂ ನಗಾಡುವುದು ಮಾಡಬಾರದು.
19: ತನ್ಮನ ಬುಂಜೀತ ಆತ್ಮಾನಂ ಅಭಿಸಮೀಕ್ಷ ಸಮ್ಯಕ್, ಇದರ ಅರ್ಥ?
17: ಇದರ ಅರ್ಥ ಏನೆಂದರೆ, ನಾವು ಊಟ ಮಾಡುವಾಗ ನಮ್ಮ ಗಮನವನ್ನು ಊಟದ ಮೇಲೆ ಇಟ್ಟು ಸರಿಯಾಗಿ ಜಗಿದು ತಿನ್ನಬೇಕು.
19: ಹಾಗಾದರೆ ಆರೋಗ್ಯಕರ ಜೀವನಕ್ಕಾಗಿ ಆಹಾರ ಪದ್ಧತಿಯನ್ನು ಬದಲಾಯಿಸೋಣ.
12: ಇದರೊಂದಿಗೆ ನಮ್ಮ ಇಂದಿನ ಆಹಾರ ವಿಧಿವಿಧಾನ ಕುರಿತು ಮಾತುಕತೆ ಮುಕ್ತಾಯಗೊಳ್ಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು.
11: ಕೇಳುಗ್ರೆ, ಇದುವರೆಗೆ ಆಹಾರ ವಿಧಿವಿಧಾನ ಎಂಬ ಮಹತ್ವದ ವಿಷಯದ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾದ ಸಂದೇಶವನ್ನು ನೋಡುವುದಾದ್ರೆ, ಹಸಿವಾದಾಗ ಮಾತ್ರ ಬಿಸಿ ಮತ್ತು ತಾಜಾ ಆಹಾರವನ್ನು ಸೇವಿಸೋಣ, ಹೊಟ್ಟೆಯಲ್ಲಿ ಸ್ವಲ್ಪ ಖಾಲಿ ಜಾಗ ಬಿಟ್ಟು ಚೆನ್ನಾಗಿ ಅಗೆದು ಆಹಾರದ ಮೇಲೆ ಧ್ಯಾನವಿಟ್ಟು ಉಣ್ಣೋಣ, ಊಟ ಮಾಡುವಾಗ ಅತಿಯಾಗಿ ಮಾತನಾಡುವುದು, ನಗುವುದು ಅಥವಾ ಗಮನ ಬೇರೆಡೆ ಹರಿಸುವುದನ್ನು ತಪ್ಪಿಸೋಣ, ಮಿಲ್ಕ್ ಶೇಕ್ ಹಾಗೂ ಹುಳಿ ಮಿಶ್ರಿತ ಹಾಲಿನ ಮಾದರಿಯ ವಿರುದ್ಧ ಆಹಾರಗಳಿಂದ ದೂರವಿಡೋಣ. ಈ ಸುಂದರ ಮತ್ತು ಉಪಯುಕ್ತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಾರದ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ ಬಿಎಎಂಎಸ್ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.85, ಬಣ್ಣ ಬಣ್ಣದ ಬದುಕು.
0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಈ ವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೆರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200 4 4 4. ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM, ಒಂದು ರಂಗ್ ರಂಗದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗೆ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆಟ್ಟು ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೇರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4200494 ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

ಸಾಧನೆ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದ ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು! ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರಬಹುದು, ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳಿಂದ ಕಡ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
2: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ. ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
1: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರಲ್ಲ. ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ. ಸೊ ಇಸ್ಲಾಂ ಅರೇಬಿಯ ದೇಶದಲ್ಲಿ ತನ್ನ ಹೆಜ್ಜೆಯನ್ನು ದೃಢಪಡಿಸಿಕೊಂಡಾಗ ಅಲ್ಲಿಯ ಸಂಸ್ಕೃತಿಯನ್ನೇ ಅದು ಅಳವಡಿಸಿಕೊಂಡಿದೆ. ಇಂಡಿಯಾ ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ ಇಸ್ಲಾಮಿನ ಧಾರ್ಮಿಕ ಸಿದ್ಧಾಂತವನ್ನು ಒಪ್ಪಿದಂಥ ಜನವೂ ಕೂಡ ತನ್ನ ಸಂಸ್ಕೃತಿಯನ್ನು ಬಿಡಲಿಲ್ಲ.
0: ಕರಾವಳಿಯ ಕಡಲ ಕಂಪಿನ ಸೊಗಡಿನ ಜತೆಗೆ ಅರೇಬಿಯಾದ ಅತ್ತರಿನ ಪರಿಮಳವೂ ಸೇರಿ ಹೊಸ ಸಂಸ್ಕೃತಿಯೊಂದು ಜನ್ಮತಾಳಿತು. ಅದುವೇ ಬ್ಯಾರಿ ಸಂಸ್ಕೃತಿ.

0: ಕರಾವಳಿಯ ಇತಿಹಾಸದತ್ತ ಕಣ್ಣು ಹಾಯಿಸಿದರೆ ಬ್ಯಾರಿಗಳಿಗಿದ್ದ ಮಹತ್ವದ ಅರಿವಾಗುತ್ತದೆ. ಮಂಗಳೂರಿನ ಜೈನ ಅರಸರಾದ ಬಂಗರಾಜರು, ಉಳ್ಳಾಲದ ಚೌಟರಾಣಿ ಅಬ್ಬಕ್ಕದೇವಿಯು ಬ್ಯಾರಿಗಳನ್ನು ಗೌರವಿಸಿ ತಮ್ಮ ಸೇನೆಗಳಲ್ಲಿ ಮತ್ತು ಪ್ರಮುಖ ಅಧಿಕಾರ ವರ್ಗದಲ್ಲಿ ಸೇರಿಸಿಕೊಂಡಿದ್ದರು.
1: ಈ ಪ್ರದೇಶದಲ್ಲಿ ಬಹುತೇಕ ಸಂಖ್ಯೆಯಲ್ಲಿರುವಂತಹ ಬ್ಯಾರಿಗಳು ದಂಡನಾಯಕರಾಗಿ, ಸೈನಿಕರಾಗಿ ಮತ್ತು ಕಾಲಾಳುಗಳಾಗಿ ಕೂಡ ದುಡಿದ ಚರಿತ್ರೆ ಇದೆ.
0: ಪೋರ್ಚುಗೀಸರ ವಿರುದ್ಧ ರಣಕಹಳೆ ಮೊಳಗಿಸಿದ ರಾಣಿ ಅಬ್ಬಕ್ಕದೇವಿಯ ಸೈನ್ಯದಲ್ಲಿ ಬ್ಯಾರಿಗಳು ವೀರ ಸೇನಾನಿಗಳಾಗಿದ್ದರು.
1: ಪಕ್ರು ಬ್ಯಾರಿ ಮತ್ತು ಆಲಿಬ್ಯಾರಿಯವರು ಮುಂಚೂಣಿಯಲ್ಲಿದ್ದು ಈ ನೆಲಕ್ಕೆ ಪರಾಕಿಯರ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಕೂಡ ನಮ್ಮ ಹಿರಿಯರ ಬಾಯಿಂದ ಕೇಳಿಕೊಂಡು ಬಂದಿದ್ದೇವೆ.

0: ಕರಾವಳಿಯ ಎಲ್ಲ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಮಂಗಳೂರೇ ರಾಜಧಾನಿ. ಮಂಗಳೂರಿಗೂ ಹಲವು ಹೆಸರುಗಳಿವೆ. ಮಂಗಳೂರನ್ನು ತುಳುವರು ಕುಡ್ಲ ಎಂದರೆ, ಕೊಂಕಣಿಗರು ಕೊಡಿಯಾಲ ಎನ್ನುತ್ತಾರೆ. ಆದರೆ ಬ್ಯಾರಿಗಳ ಬಾಯಲ್ಲಿ ಅದುವೇ ಮೈಕಾಲ. ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಮೂಲ್ಕಿ, ಮೂಡಬಿದರೆ, ಸುರತ್ಕಲ್, ಸುಳ್ಯ ಹಾಗೂ ಬೆಳ್ತಂಗಡಿಗಳಲ್ಲಿ ಬ್ಯಾರಿ ಜನಸಾಂದ್ರತೆ ಅತ್ಯಂತ ಹೆಚ್ಚು. ಹಲವು ಕೃಷಿ ಮೂಲದ ಕುಟುಂಬಗಳೂ ಇವೆ. ಆದರೆ ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ.
1: ಕಬ್ಬಿನ ವ್ಯಾಪಾರದಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲ ವ್ಯಾಪಾರದಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ನಂಬರ್, ಇಂಡಿಯಾದಲ್ಲಿ ನಂಬರ್ ಒನ್ ಆಗಿದ್ದಾರೆ.
0: ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು, ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ, ಮಹಿಳೆಯರ ಹೆಗ್ಗುರುತು. ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು. ಇವೆಲ್ಲ ಗತಕಾಲದ ನೆನಪುಗಳು. ಬ್ಯಾರಿ ಹೆಣ್ಣುಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ. ಅಲಿಕ್ಕಾತ್, ಕೊಪ್ಪು ಸರಪಳಿ, ವಾಲೆ, ಒಲಿ, ಬಾಲೀಕ್, ಮಿಸಿರಿಡೋ ಮಾಲೆ,
2: ಪಿರ್ಗಿ, ಪಿನ್ನ ಕಾಲ ಚೈನ್, ಕಾಲ್ ಸರಪಳಿ, ಕುಣಿಪು, ಪಾಡಗ, ಪಿನ್ನ ಕಾದ್ರದು ಅಗಾಲ್ತ ವಾಲೆ,
3: ಪಿನ್ನ ಕೈ ತೇಳಿರೋ ಬಲೆ, ಸರಗ ಬಲೆ, ಮುಳ್ಗಿ, ಚರಕ್ಕಿ, ನಡುಗು ನೂಲಣ, ಕುಟ್ಟೆ ಎಳಗೆ, ಅಡ್ಡ ಎಳಗೆ, ಎಲ್ಲ ಪಂಡೆ.
0: ಒಂದೇ ಎರಡೆ ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ. ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು.
4: ಬಾರಿ ಎಲ್ಸಲು ಜಾಮಣ, ಬ್ಯಾಂಡ್, ತಂಬುರಿ, ಇನ್ನ ನಿಂಗಲ ವಾದ್ಯ, ಯಾವ್ದಾರು ಮಂಗಿಲ ಲೈಟ್, ಗ್ಯಾಸ್ ಲೈಟ್ ಬೆಚ್ಚಿದ್ರು ಯಾವ್ದಾರು ಮಂಗಿಲ, ಪಾಟು ಕಲಿಯು ಎಲ್ಲ ಆಯ್ತು.
5: ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನ ಕೂರಿಸಿ ಹಾಡುವಂತ ಹಾಡುಗಳು, ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ್ ಅಂತ ಹೇಳ್ತಾರೆ.
0: ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, ನೈಚೂರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು.
3: ಅದು ಪುದಿಯಾಂಬಲ್ ಬಂದ್ ಅಲ್ಲ.

0: ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧುದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ. ಮದುವೆಯ ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ.
1: ತಾಲ ಬೆಲಿಯೋರು ಸುಪುರಿಟ್ಟು ಅದು ನಡುಕೋರು ಇದಕ್ಕೆ ಒಂದ್ಬೇಕು ನಡೆಸಲಿ ಬೆಚ್ಚಿಟ್ಟು ನೋಡಿ ಐಕಿ ಬೆಲಿಯ ತಗರ್ಲಿ ನೀಚೋರು ಅದು ಇದಲ್ಲ ಅಪ್ಪ ನೆಯ್ಯಪ್ಪ ಎನಡಪ್ಪ ಪಾಲಪ್ಪ ಪಿನ್ನೆಲ್ಲ ಸಾಂಕುರೊಳ್ಳಿ ಎಣ್ಣೆಪತ್ರಿ ಗುಲಿಯಪ್ಪ ಎಲ್ಲರೂ ಸಾಧಾರಣ ಪೊಲ್ತೋಲ್ಲ ಅಪ್ಪಲ್ಲ ಬೆಚ್ಚಿತ್ತಲ್ಲಿ ಎಲ್ಲ ಬೆಚ್ಚಿಟ್ಟಲ್ಲಿ ತಿಂದರು.
0: ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನ ಕೂಟ ನಡೆಸುವುದೇ ತಾಲ.
1: ಅಣ್ಣ ತಿಂದದ್ದು ತಿನ್ನಿಟ್ಟಾಯ್ತು ಕುಸಿಗಮ್ಮತಲ್ಲಿ ಪಾಟು ಕಲಿ ಎಲ್ಲ ಆಯ್ತು ಭಾರಿ ಸೊಂದಲ್ಲ ಆಯ್ತು ಬರ್ಮತ್ತುಗು ಇನ್ನು ಅವತ್ತು ಎಡದಲ್ಲಿ ಎಂದ್ರಲ್ಲ ಉಂಡು ಚುಂಬ ಗಲಾಸ ಲೋಟಮ ಎಂದ್ರು ಅಂದರೆ ಪೂರ ಕಟ್ಟ ಕಟ್ಟ ಮಾರೋಗು.
0: ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ.

0: ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ ಆಗಿನ ಶ್ರೀಮಂತ ಕುಟುಂಬಗಳ ವೈಭವವೂ ಎದ್ದು ಕಾಣುತ್ತಿದೆ.
1: ಪದಿನಾರಗ ಎಂಬಂತ ಒಂದು ವ್ಯವಸ್ಥೆ ಇಲ್ಲಿ ಮಂಗಳೂರಲ್ಲಿ ಮುಖ್ಯವಾಗಿ ಇಲ್ಲಿತ್ತು. ಅದು ಜೈನ್ ಸಂಘ ವ್ಯವಸ್ಥೆಯ ಆ ರೂಪದಲ್ಲಿದೆ. ಅದೊಂದು ಅಂಜುಮಾನ್ ವ್ಯವಸ್ಥೆಯಾಗಿದೆ. ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ನಾವು ಹಳೆಯ ಬ್ಯಾರಿ ಲೇಖನಗಳಲ್ಲಿ ಹಳೆಯ ದಾಖಲೆಗಳಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ.
0: ಕಲ್ಲಾರೆ ಅಗ, ಚೆಟ್ರೆ ಬಂಡಸಾಲೆ ಅಗ, ಸಾಯಿರಿ ಕಾನಗ, ಬೂಬು ಕಾನಗ, ಐನ ಕಾನಗ, ಕಾಯಿರಿ ಕಾನಗ, ಬಾವಾ ಕಾನಗ, ಹೀಗೆ 16 ಮನೆತನಗಳ ಹೆಸರುಗಳಿದ್ದುವು.
1: ಬರಬರುತ್ತಾ ಅವಳು ಕ್ಷೀಣಿಸ್ತಾ ಹೋಗಿ ಕೆಲವು ಮನೆತನಗಳು ಅವುಗಳ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು.
0: ಈಗ ಬದಲಾದ ಕಾಲದಲ್ಲಿ ಈ ದೊಡ್ಡ ಮನೆಗಳೆಲ್ಲ ಕಣ್ಮರೆಯಾಗಿವೆ ಅಥವಾ ಪಾಳುಬಿದ್ದಿವೆ. ಹಳೆ ಮನೆಗಳನ್ನು ಕೆಡವಿ ಹೊಸ ವಿನ್ಯಾಸದ ಮನೆಗಳು ತಲೆಯೆತ್ತಿವೆ.

0: ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಮೈಕಾಲದ ಕೇಂದ್ರ ಜುಮ್ಮಾ ಮಸೀದಿ ಝೀನತ್ ಬಖ್ಷ್ ಮಸೀದಿ ಈಗಲೂ ಬ್ಯಾರಿಗಳ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದರ ಭಾರೀ ಮರದ ಕಂಬಗಳ ಕೆತ್ತನೆಗಳಂತೂ ಅತ್ಯಂತ ವಿಶಿಷ್ಟವಾದದ್ದು. ಮನೆಗಳನ್ನು ಕಟ್ಟಿಸುವಾಗ ಮರಗಳನ್ನು ಕಲಾತ್ಮಕವಾಗಿ ಬಳಸುತ್ತಿದ್ದ ಬ್ಯಾರಿಗಳು ತುಳು ಸಂಸ್ಕೃತಿಯ ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧಕ್ಕೂ ಈ ವಾಸ್ತು ವಿನ್ಯಾಸ ಸಾಕ್ಷಿಯಾಗಿದೆ. ತುಳುವರ ಬಬ್ಬರಿಯ ಪಾಡ್ದನದಲ್ಲಿ ಬ್ಯಾರಿಗಳ ಮಹತ್ವದ ವಿವರಣೆ ಇದೆ.
1: ಒಂದು ಕಡಲಿನಲ್ಲಿ ಒಂದು ಹಡಗು ಅದು ಅಪಘಾತಕ್ಕೆ ಒಳಗಾಗಿ ಅಲ್ಲಿ ಮುಳುಗಿದಂತ ಬ್ಯಾರಿ ಒಬ್ಬ ಭೂತಾದ ಬಬ್ಬರಿಯ ಭೂತವಾದ ಬಾವು ಬ್ಯಾರಿ ಅಂತ ಸುಲಿಕಲ್ಲ ಮುರವೆ ಬ್ಯಾರಿ ಮತ್ತು ಪಾತುಮರ ಮಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಸ್ಥಳೀಯ ಸಂಸ್ಕೃತಿ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು. ಹಾಗೆಯೇ ನೀವು ಅರಿಕಾಡಿನ ಆಲಿಭೂತ ನೋಡಿದರೆ ಅದು ಒಂದು ಒಂದು ಬ್ಯಾರಿ ಸಂಸ್ಕೃತಿ ಒಂದು ತುಳುನಾಡ ಸಂಸ್ಕೃತಿಗೆ ಒಟ್ಟು ಸೇರಿರುವಂಥದ್ದು.
0: ಬಹುತೇಕ ತೌಳವ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಇದ್ದುದರಿಂದ ಹಲವು ಸ್ಥಳೀಯ ಆಚರಣೆಗಳು ಬ್ಯಾರಿಗಳ ಸಂಸ್ಕೃತಿಯಲ್ಲಿ ಸೇರಿಕೊಂಡಿವೆ.
1: ವಾಸ್ತವಿಕವಾಗಿ ಹೇಗೆ ಆಗ್ತದೆ ಅಂದರೆ ಯಾವುದೇ ಒಂದು ಜನಾಂಗ ಯಾವ ಸಂಸ್ಕೃತಿಯ ನಡುವೆ ಬದುಕ್ತದೋ ಆ ಸಂಸ್ಕೃತಿಯಿಂದ ಪ್ರಭಾವಿತವಾಗ್ತದೆ. ಈಗ ಕೊಡವದಲ್ಲಿ ಇರುವಂತಹ ಬ್ಯಾರಿಗಳು ಕೊಡವ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ತುಳು ಸಂಸ್ಕೃತಿಯ ಒಳಗಿರುವವರು ತುಳು ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಇಂಗ್ಲಿಷ್ ಸಂಸ್ಕೃತಿಯಿಂದಲೋ ಅಥವಾ ಕನ್ನಡ ಸಂಸ್ಕೃತಿಯಿಂದಲೋ ಪ್ರಭಾವಿತರಾಗ್ತಾರೆ. ಈ ಪ್ರಭಾವಗಳು ಆಯಾಯ ಪ್ರದೇಶದಲ್ಲಿ ಬೇರೆ ಬೇರೆ ಕಾಲಕ್ಕೆ ಸಂಭವಿಸುತ್ತಲೇ ಇರ್ತವೆ.
0: ಕನ್ನಡ ಕರಾವಳಿಯ ಸೌಹಾರ್ದತೆಗೆ ಬ್ಯಾರಿಗಳ ಕೊಡುಗೆ ದೊಡ್ಡದು.
2: ಬಪ್ಪ ಬ್ಯಾರಿಯವರು ಒಂದು ಪ್ರಸಿದ್ಧವಾದ ನಮ್ಮ ಬಪ್ಪನಾಡು ಟೆಂಪಲ್ ನಿರ್ಮಿಸಿ ಹಿಂದೂ ಮುಸಲ್ಮರಿಗೆ ಐಕ್ಯತೆಯಲ್ಲಿ ಒಂದು 500 ವರ್ಷಗಳ ಹಿಂದಿನಿಂದಲೇ ನಾವು ಬಹಳ ಸೌಹಾರ್ದತೆಯಿಂದ ಇದ್ದೇವೆ.

0: ಎಂಬುದಕ್ಕೆ ಇದೊಂದು ಪ್ರೂಫಾಗಿದೆ.
1: ಕರಾವಳಿಯ ಉದ್ದಕ್ಕೂ ಕಾಣಿಸುವ ಸೂಫಿ ಸಂತರ ದರ್ಗಾಗಳು ಇದಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿವೆ.
2: ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ, ಇದು ದಕ್ಷಿಣ ಭಾರತದ ಅಜ್ಮೇರೆ ಎಂದು ಪ್ರಖ್ಯಾತವಾದಂಥದ್ದು. ಸಾಧಾರಣ 400 ವರ್ಷಕ್ಕೂ ಹಿಂದೆ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರು ಅರಬಿ ಮದೀನದಿಂದ ಅರಬಿ ಸಮುದ್ರ ಮುಖೇನ ಇಲ್ಲಿಗೆ ಬಂದು ವಾಸವಾಗಿದ್ದರು.
1: ಇಲ್ಲಿ ನಡೆಯುವ ಉರೂಸು ಸಮಾರಂಭಗಳಲ್ಲಿ ಇತರ ಎಲ್ಲ ಧರ್ಮಗಳ ಜನರೂ ಭಾಗವಹಿಸುತ್ತಾರೆ.
3: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಅನೇಕ ಧರ್ಮಗಳು ಹಾಗೂ ಅನೇಕ ಜಾತಿಗಳ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಮಾತಿದೆ. ಬ್ಯಾರಿ ಸಮುದಾಯದವರು ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ತುಳುವರು ಏನು ಬಳಕೆ ಮಾಡ್ತಾರೋ ಅದು ಬ್ಯಾರಿಗಳದ್ದು, ಬ್ಯಾರಿಗಳದ್ದು ಏನಿದೆಯೋ ಅದು ತುಳುವರದ್ದು ಅನ್ನೋ ರೀತಿಯಲ್ಲಿ ಬೆರೆತು ಹೋಗಿದೆ.
1: ಉಳ್ಳಾಲ, ಕಾಜೂರು, ಉದ್ಯಾವರ, ಬೈಲ್ಪೇಟೆ, ಕುಂದಾಪುರ ಮತ್ತು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿರುವ ಸೂಫಿ ಸಂತರ ದರ್ಗಾಗಳು ಈಗಲೂ ಬ್ಯಾರಿಗಳ ಬಹುದೊಡ್ಡ ಶ್ರದ್ಧಾ ಕೇಂದ್ರಗಳಾಗಿವೆ. ದಪ್ಪುಪ್ಪಾಟ್ ಮತ್ತು ಕೋಲುಕ್ಕಲಿ ಬ್ಯಾರಿಗಳಲ್ಲಿ ಈಗಲೂ ಜನಪ್ರಿಯ. ಕುಶಾಲು ಗಾದೆಗಳು, ತಮಾಷೆಯ ನಾಟಕಗಳಿಗೆ ಬ್ಯಾರಿಗಳು ಹೆಸರುವಾಸಿ.
4: ಅವರು ವ್ಯಾಪಾರ ಕೇಂದ್ರಗಳಲ್ಲೂ ಕೂಡ ಪ್ರತಿಯೊಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಲ್ಲೇ ಕೊಂಡೋಗ್ತಿದ್ರು. ಹಾಗಾಗಿ ತಮಾಷೆ ಎಂಬುದು ಬ್ಯಾರಿಗಳಲ್ಲಿ ಅವರ ರಕ್ತದಲ್ಲಿ ಬಂದಿರುವಂಥ ಒಂದು ಗುಣ.
5: ಅಲ್ಲ ಗುತ್ತಚ್ಚ, ಇದರ ನಲ್ಲ ವಿಷಯ ಈ ಆಜಾರೌತಕ ಬಂದದ್ದು ಉಲ್ಲಕ್ಕೆ ನಿಂಕೋರು ಪರ್ಮಿಷನ್ ಬೇನ
6: ತುಂಬ ಕಾರ್ಲೆ ಕುಟ್ಟಿಟ್ಕೊಂಡು ಇಪ್ಪೇಂದ್ರ ಬಿಯರಿಕ್ರಿಂದ
7: ಅವನ ಬಿಯರ್ಕರು ನಂಡ ಹೇಳಿ ಕಾಸಿಲ್ಲ ಅವನಿಗೆ ಹೊಂತುಂಡು.

0: ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ಸಾಹಿತ್ಯವಿತ್ತು. ಟಿ ಉಬೇದ್, ಹೈದರ್, ಮೊಗ್ರಾಲ್ ಸಾಹುಕಾರ ಕುಂಜಿಪಕ್ಕಿ, ಎಫ್ಎಚ್ ಒಡೆಯರ್, ಪಿಕೆ ಹುಸೇನ್, ಅಬ್ದುಲ್ ರಹೀಂ ಅಹಮದ್ ಮತ್ತು ಬಿಎಂಎ ರಫೀಕ್ ಇವರ ಹೆಸರುಗಳನ್ನು ಇಂದಿನವರು ನೆನಪಿಟ್ಟುಕೊಂಡಿದ್ದಾರೆ. ಸಾಹುಕಾರ ಕುಂಜಿಪಕ್ಕಿಯವರು ಬರೆದ ಹಳೆಯ ಮಿಶ್ರ ಭಾಷೆಯ ಓಬೇಲೆ ನಾಟಿಪದ್ಯದ ಧಾಟಿಯ ಹಾಡುಗಳನ್ನು ಸಂಶೋಧಕರು ಹೆಕ್ಕಿ ತೆಗೆದಿದ್ದಾರೆ.
1: ಬ್ಯಾರಿ ಸಮುದಾಯದಲ್ಲಿ ಸಿಗತಕ್ಕಂತಹ ಸಮೃದ್ಧವಾದಂತಹ ಜನಪದ ಸಾಹಿತ್ಯವನ್ನ, ಜನಪದ ಆಚರಣೆಗಳನ್ನ ದಾಖಲಾತಿ ಮಾಡುವ ಮೂಲಕ ಅವುಗಳನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವ ಕೆಲಸ ಅದಾಗಬೇಕು. ಅಂತ ಒಳ್ಳೆಯ ಕೆಲಸವನ್ನ ಈ ಬ್ಯಾರಿ ಅಕಾಡೆಮಿ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ.
0: ಅಹಮದ್ ನೂರಿ, ಬಿಎಂ ಇಚಲಂಗೋಡು, ವಹಾಬ್ ದೊಡ್ಡಮನೆ, ಬಿಎಂ ಇದಿನಬ್ಬ ಮುಂತಾದವರು ಬ್ಯಾರಿ ಸಾಹಿತ್ಯದ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾರಿಗಳ ಮೊದಲ ಶಿಕ್ಷಣ ಸಂಸ್ಥೆ ಕಟ್ಟುವ ಸಾಹಸ ಆರಂಭವಾದದ್ದು ಬದ್ರಿಯಾ ಸಂಸ್ಥೆಯ ಮೂಲಕ. ಸಾವಿರದ 1922 ಮದ್ರಸತುಲ್ ಬದ್ರಿಯಾ ಎಂಬ ಸಣ್ಣ ಮದ್ರಸ ಆರಂಭವಾದದ್ದು ಕ್ರಮೇಣ ಬೆಳೆದು ನಿಂತಿತು. 1928 ಮುಸ್ಲಿಂ ಎಜುಕೇಷನಲ್ ಅಸೋಸಿಯೇಷನ್ ನೋಂದಣಿಯಾಗಿ ಹಳೆ ಬಂದರಿನ ಪ್ರದೇಶದಲ್ಲಿ ಬದ್ರಿಯಾ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು.
2: ಇನ್ ಟೋಟಲ್ ಮಂಗಳೂರಿನ ಒಟ್ಟು ಎಲ್ಲ ದೊಡ್ಡ ಸಂಸ್ಥೆಗಳು ಅಂತ ನಾವು ಏನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ರಿಸಲ್ಟ್ ಟೋಟಲ್ ಆ ಸಂಸ್ಥೆಗಳಿಗಿಂತ ಒಳ್ಳೆಯ ರಿಸಲ್ಟ್ ನಮ್ಮ ಕಲಾ ವಿಭಾಗದಲ್ಲೂ ಇದೆ, ವಾಣಿಜ್ಯ ವಿಭಾಗದಲ್ಲೂ ಇದೆ.
0: ಸಿ ಮಹಮೂದ್ ಹಾಜಿ, ಮೊಯ್ದಿನಬ್ಬ ಹಾಜಿ ಮತ್ತು ಕುಂಜಾಮು ಹಾಜಿ ಇವರು ಮೂವರೂ ಸೇರಿ ಹುಟ್ಟು ಹಾಕಿದ ಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನವರೆಗೆ ಬೆಳೆದು ನಿಂತಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಕುಂದಾಪುರಗಳಲ್ಲಿ ಬ್ಯಾರಿಗಳ ನೇತೃತ್ವದಲ್ಲಿ ಆರಂಭವಾದ ಶಿಕ್ಷಣ ಸಂಸ್ಥೆಗಳು ಈಗ ಹೆಮ್ಮರವಾಗಿ ಬೆಳೆದಿವೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಆಶ್ರಯದಲ್ಲಿ ಮದನಿ ಎಜುಕೇಷನ್ ಟ್ರಸ್ಟ್ ಆರಂಭವಾಗಿ 1949 ಮೊದಲ ಪ್ರಾಥಮಿಕ ಶಾಲೆ ಶುರುವಾಯಿತು. 21ನೇ ಶತಮಾನದಲ್ಲಿ ಬ್ಯಾರಿ ಸಮುದಾಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟುಮಾಡಿದೆ.
3: ಇತ್ತೀಚೆಗೆ ನಡೆದ ಒಂದು ಶೈಕ್ಷಣಿಕ ಮೇಳದಲ್ಲಿ ನೋಡುವಾಗ ಮಂಗಳೂರಿನಂತ ಸಿಟಿಗೆ ಸುತ್ತಲಿನ ಗ್ರಾಮಾಂತರ ಪ್ರದೇಶಗಳಿಂದ ಬರುವಂತಹ ಬ್ಯಾರಿ ಜನಾಂಗದ ಹುಡುಗಿಯರು 70%.
4: 100%-ಗೆ 50% ಹೆಣ್ಮಕ್ಕಳಿದ್ದಾರೆ. ಆ ಫಸ್ಟ್ ಕ್ಲಾಸ್ಗಳಲ್ಲಿ 25 ಬಂದರೆ 20 ಹೆಣ್ಣುಮಕ್ಕಳೇ.
0: ಕರಾವಳಿಯ ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿ ಹೆಣ್ಣುಮಕ್ಕಳು 100% ಸಾಕ್ಷರತೆಯನ್ನು ಸಾಧಿಸಿದ್ದಾರೆ.
5: ಮತ್ತೆ ಎಲ್ಲರೂ ಈಗ ಹೈಯರ್ ಎಜುಕೇಶನ್ ಹೋಗ್ತಾ ಇದ್ದಾರೆ, SSLC ಆದ್ಮೇಲೆ ನಿಲ್ಲಿಸ್ತಾ ಇಲ್ಲ. ಹೆಚ್ಚಿನ ಮಕ್ಕಳು ಈಗ ಇಂಜಿನಿಯರಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಬಿ ಫಾರ್ಮಾ ಈಗ ಮಾಡ್ತಾ
6: ಇದ್ದಾರೆ. Mangalore city. In that situation, Andaman Educational Institution is serving for, especially for the married girls.
0: B.A. Moidin avara netritvadalli aarambhavada Muslim Educational Institutions Federation, MEIF, Dakshina Kannada mattu Udupi jillegalalli kriyashilavagide. Preyadalli Karavaliya eradu jillegalalli ivattu 100 hechu shikshana samsthegalu talayetti ವಿದ್ಯಾದಾನ ಮಾಡುತ್ತಿರುವುದು ಸಮುದಾಯವೇ ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಯಾಗಿದೆ.
2: ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್, ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂತಹ ಒಂದು ಸಂಘಟನೆ. ಇದರಲ್ಲಿ ಶಾಫಿಗಳು, ಹನಫಿಗಳು, ಎಲ್ಲ ಮುಸ್ಲಿಂ ಧರ್ಮದ ಇತರ ವಿಭಾಗಗಳೆಲ್ಲ ವಿಭಾಗಗಳ ಜನರು ಇದ್ದಾರೆ. ವಿಶೇಷವಾಗಿ ಬ್ಯಾರಿಗಳು ಅಧಿಕವಾಗಿರುತ್ತಾರೆ. ಒಟ್ಟು 125 ಸಂಸ್ಥೆಗಳಿವೆ.
7: ವಿದ್ಯೆ ಗಂಧಗಾಳಿ ಇಲ್ಲದಂತಹ ಒಂದು ಸಮುದಾಯದಲ್ಲಿ 100 ಶಾಲೆಗಳು ಹುಟ್ಟಿ ಅವುಗಳು ಸಂಘಟಿತವಾಗಿ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಅನ್ನೋ ಒಂದು ಫೆಡರೇಷನ್ ಅನ್ನು ಮಾಡಿ ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಮುಂದೆ ಹೋಗ್ಕೊಂಡು ಹೋಗಬೇಕಿದ್ರೆ ನಾನು ಭಾವಿಸ್ತೇನೆ ನಮ್ಮ ಸಮುದಾಯ ಸರಿಯಾದ ಒಂದು ದಾರಿಯಲ್ಲಿ ತಮ್ಮನ್ನು ತಾವು ಹಚ್ಚಿಕೊಂಡಿವೆ.
2: ಸಂಸ್ಥೆಯನ್ನು ಹುಟ್ಟು ಹಾಕಿದ ನಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಸಂಚಲನ ಮೂಡಿದೆ.
0: ವೃತ್ತಿ ಶಿಕ್ಷಣದಲ್ಲೂ ಬ್ಯಾರಿಗಳು ಮಹತ್ತರ ಸಾಧನೆಯನ್ನು ನಡೆಸಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಗಳು, ಪಿಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎಜುಕೇಷನ್ ಗ್ರೂಪ್, ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಫ್ಲಾರೆನ್ಸ್ ಗ್ರೂಪ್, ಲಿಟಲ್ ಫ್ಲವರ್ ಗ್ರೂಪ್, ಕೃಷ್ಣಾಪುರದ ಅಲ್ಬದ್ರಿಯಾ ಶಿಕ್ಷಣ ಸಂಸ್ಥೆ, ಸುಳ್ಯದ ಹಿರಾ ಶಿಕ್ಷಣ ಸಂಸ್ಥೆ, ಪುತ್ತೂರಿನ ಮರ್ಕಜಲ್ ಹುದಾ ಶಿಕ್ಷಣ ಸಂಸ್ಥೆಗಳು, ಉಳ್ಳಾಲದ ಇಸ್ಲಾಹಿ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ಹೆಗಲನೆಯಾಗಿ ದುಡಿಯುತ್ತಿವೆ. ಕರಾವಳಿಯ ಅತ್ಯಂತ ಹೆಮ್ಮೆಯ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ.
2: ಬ್ಯಾರಿ ಜೀವನ ಶೈಲಿ ಮತ್ತು ಪರಂಪರೆಯ ಅನುಸರಣೆ, ಹಾಗೆ ಅವುಗಳ ಪುನರುಜ್ಜೀವನಕ್ಕಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಬ್ಯಾರಿ ಗಾದೆ, ಎದುರು ಮಸಾಲೆ, ಜನಪದ ಕಥೆಗಳು, ಬ್ಯಾರಿ ಸಂಸ್ಕೃತಿಯ ಮತ್ತು ಇತಿಹಾಸದ ದಾಖಲೀಕರಣ ಇವುಗಳನ್ನು ಕೈಗೆತ್ತಿಕೊಂಡಿದೆ. ವಿದ್ಯಾರ್ಥಿಗಳನ್ನು ಬ್ಯಾರಿ ಅಧ್ಯಯನಕ್ಕಾಗಿ ಪ್ರೇರೇಪಿಸಲಿಕ್ಕಾಗಿ ಬ್ಯಾರಿ ಫೆಲೋಶಿಪ್, 20 ವರ್ಷಕ್ಕೂ ಮೇಲ್ಪಟ್ಟ ಬ್ಯಾರಿ ಹಿರಿಯರನ್ನು ರಾಜ್ಯಾದ್ಯಂತ ಅವರನ್ನು ಸಂದರ್ಶಿಸಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಅವರ ಅನುಭವಗಳನ್ನು ದಾಖಲೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ಅಕಾಡೆಮಿ ಕೈಗೊಂಡಿದೆ.
8: ಸುಮಾರು 16 ಮಿಕ್ಕಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಬ್ಯಾರಿ ಸಂಸ್ಕೃತಿಗಳಾದ ದಫ್ಫು, ಕೋಲ್ಕಲಿ, ಒಪ್ಪನೆ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ವಿದ್ಯಾರ್ಥಿನಿಯಲ್ಲಿ ಇದರ ಒಂದು ಪ್ರಜ್ಞೆಯನ್ನು ಮೂಡಿಸಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮಗಳು, ಸಂದೋಲ, ಕಲೋತ್ಸವ, ಕಾರ್ಯಾಗಾರ, ಕಮ್ಮಟಗಳು, ವಿಚಾರಗೋಷ್ಠಿಗಳು ಪ್ರಮುಖವಾದ ಪ್ರಾದೇಶಿಕವಾರ ನೆಲೆಯಲ್ಲಿ ನಡೆದಿದೆ.
2: ಬ್ಯಾರಿ ಸಂಸ್ಕೃತಿ ಬೆಳೆಯಬೇಕು, ಬ್ಯಾರಿ ಸಂಸ್ಕೃತಿಯ ಅನಾವರಣ ಆಗಬೇಕು ಎಂಬುದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಉದ್ದೇಶ.

0: ಕಾಲದ ಹೊಡೆತದಲ್ಲಿ ಅಳಿದು ಹೋಗುತ್ತಿರುವ ಸಂಪ್ರದಾಯದ ಆಚರಣೆಗಳನ್ನು ಈಗಲೂ ಪೂರ್ತಿಯಾಗಿ ಬಿಟ್ಟುಕೊಡದ ಬ್ಯಾರಿ ಸಮುದಾಯ ಹಳತು ಹೊಸತಿನ ಸಂಗಮದೊಂದಿಗೆ ಕರಾವಳಿಯ ಭಾವೈಕ್ಯತೆಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ.
1: ಎಪ್ಪ ಬಂದನ ಮನುಷ್ಯ ಭೂಮಿಗೂ, ಎಪ್ಪ ಪುಡಚಿತ ಹಸದು ಮನಸ್ಸಿಲು. ನಿಂಗಲೋ ಎಲ್ಲ ಮುತ್ತೊಂಡೆ ನಡುಲು ಎಂದು ಫಲಕಾಯಿಂದ ನಕ್ಕುಗೊಂತಿಲ್ಲ. ನಕ್ಕು ಬರೋ ಜಾಸ್ತಿ ನಕ್ಕು ಬರೋ ಮಾತ್ರ
2: ಅಪ್ಪು ಹಾರ್ಲದು.
3: ಆ ಉಂಡೆ ಪೇರು ಭೋಜಚಂತ್ ಪಕ್ಕ 420
1: ಇಬ್ಬರು ಕಲಿಕೊಂಬೋ ಅಧಿಕಾರದೋ ಮದತ್ತಿಲ್ಲು ಕಲ್ಬು ರಹ್ಮುರೋ ಕಲ್ಬುಗು ಎಡಂಜಿಡೋ ಬಿಸ ಇತ್ತಿತ್ತು. ಇನ್ಸಾನಿಯತ್ ಕರೆಂಜಿ ಕರಟುಂಬೋ ಬಗೆ ಬಗೆರೋ ಅತ್ರಾನ ಕೊಚ್ಚಿತ್ತು. ಅದು ಒಂದು ಘೋರ ಪ್ರಯೋಗಮೇ.
4: ಮರನ್ನಿ ಕ

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಭಾಷೆಗ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರು ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರು ಶ್ರೀ ಚಂದ್ರಹಾಸ ಕಣಂತೂರು ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ಕು ರಡ್ಡು ಸೊನ್ನೆ ನಾಲ್ಕು ಒರ್ಬ ನಾಲ್ಕು ಒರ್ಬ ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: रेडियो सारंग 107.8 FM ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ನೀರ್ಚಾಲಿನಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಡಾಕ್ಟರ್ ರಮಾನಂದ ಬನಾರಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
2: ಒಂದೆರಡು ವಿಷಯಗಳನ್ನು ಮಾತ್ರ ಹೇಳ್ತೇನೆ, ಎಲ್ಲವನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಎಲ್ಲವನ್ನು ಹೇಳಬೇಕಾಗಿ ಇಲ್ಲ. ಮುಖ್ಯವಾಗಿ ಈ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಸಮಾವೇಶ ಆಗುತ್ತಾ ಇರುವುದು ನೀರ್ಚಾಲಿನ ಮಹಾಜನ ವಿದ್ಯಾಲಯದ ಸಭಾಭವನದಲ್ಲಿ. ನಮ್ಮ ಜಯದೇವ ಖಂಡಿಗೆಯವರು ಈಗ ಅದರ ಮುಖ್ಯಸ್ಥರು. ನನಗೆ ಬಹಳ ಸ್ವಾರಸ್ಯ ಅಂತಂದರೆ ನೋಡಿ, ಇಡೀ ಕಾಸರಗೋಡಿಗೆ ಸಂಬಂಧಿಸಿ ಹೇಳುತ್ತೇನೆ, ಬೇರೆ ಕರ್ನಾಟಕದಲ್ಲಿಯೂ ಸಂಭವಿಸಿರಬಹುದು. ಎಲ್ಲ ವಿದ್ವಾಂಸರು ಕೂಡ ಹುಟ್ಟಿದ್ದು ಈ ನೀರ್ಚಾಲಿನಲ್ಲಿ. ಅಂದರೆ ಅದನ್ನು ನಾನು ಬೇರೆ ಒಂದು ರೀತಿಯಲ್ಲಿ ಹೇಳ್ತೇನೆ, ಇಲ್ಲಿಯ ಒಂದು ಕಾಸರಗೋಡಿನ ವಿದ್ವತ್ ಪರಂಪರೆಗೆ ಚಾಲನೆಯನ್ನು ಕೊಟ್ಟದ್ದು, ಚಾಲನಾಶಕ್ತಿ ಚಾಲುವಿಗೆ ಬಂದದ್ದು ಈ ನೀರ್ಚಾಲಿನಲ್ಲಿ. ಆ ಚಾಲು ಎನ್ನುವ ಶಬ್ದ ಎಲ್ಲ ಮಹಾಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಬೇರೆ ಬೇರೆ ವಿದ್ವಾಂಸರಿರ್ಬೋದು, ಇವರೆಲ್ಲ ಈ ನೀರ್ಚಾಲಿನಿಂದ ಬಂದವರು. ಪರಂಪರೆಯನ್ನು ಮುಂದುವರಿಸುತ್ತಾ ಹೋಗುತ್ತಿರುವವರು ಜಯದೇವ ಖಂಡಿಗೆಯವರು, ಅವರ ತೀರ್ಥರೂಪರು ಖಂಡಿಗೆ ಪ್ರಿನ್ಸಿಪಾಲ್ ಶ್ಯಾಮ್ ಭಟ್ ಅವರು. ಅವರ ಬಗ್ಗೆ ನಾವು ಮಾತಾಡುವುದಿಲ್ಲ, ಆದರೆ ಒಂದು ಮಾತು ಮಾತ್ರ ಹೇಳ್ತೇನೆ. ಒಬ್ಬ ಮಲಯಾಳಿ ವಿದ್ವಾಂಸರು ಒಮ್ಮೆ ಭಾಷಣ ಮಾಡುತ್ತಾ ಹೇಳಿದರು, ವಿದೌಟ್ ಪ್ರಿನ್ಸಿಪಲ್ ದೇರ್ ಇಸ್ ನೋ ಇಂಟ್ರೆಸ್ಟ್. ಅಲ್ವಾ, ಪ್ರಿನ್ಸಿಪಲ್ ಇಲ್ಲದಿದ್ದರೆ ಇಂಟ್ರೆಸ್ಟ್ ಎಲ್ಲಿಂದ? ಅವರು ಹೇಳೋದು ಪ್ರಿನ್ಸಿಪಾಲ್ರನ್ನು, ವಿದೌಟ್ ಪ್ರಿನ್ಸಿಪಲ್ ದೇರ್ ಇಸ್ ನೋ ಇಂಟ್ರೆಸ್ಟ್. ಅಂತಹ ಒಂದು ಅಸಾಧಾರಣ ಅಪೂರ್ವವಾದಂಥ ವ್ಯಕ್ತಿತ್ವ ಖಂಡಿಗೆ ಪ್ರಿನ್ಸಿಪಾಲ್ ಶ್ಯಾಮ್ ಭಟ್ರು. ಇಲ್ಲಿ ನಾಡೋಜ ಪೆರಡಾಲ್ ಕೃಷ್ಣಯ್ಯನವರಿದ್ದರು, ನಮ್ಮ ಮಹಾಉಪಾಧ್ಯಾಯ ಶಂಕರಶಾಸ್ತ್ರಿಯವರಿದ್ದರು. ಇವರಿಂದೆಲ್ಲ ಈ ವಿದ್ಯಾಲಯ ಬೆಳಗಿದೆ. ಆದ್ದರಿಂದ ಪ್ರಪ್ರಥಮವಾಗಿ ಈ ವಿದ್ಯಾಲಯಕ್ಕೂ ಇಲ್ಲಿಂದ ಪ್ರಾರಂಭವಾದಂತಹ ಸಾಹಿತ್ಯ ಕಲಾ ಪರಂಪರೆಗೂ ನಾನು ವಂದಿಸ್ತೇನೆ. ನಾವೆಲ್ಲ ನಂಬುವುದು ಋಣತ್ರಯ ಮತ್ತು ಗುಣತ್ರಯ. ಋಣತ್ರಯ ಅಂದರೆ ಏನು ನಿಮಗೆ ಗೊತ್ತಿದೆ, ದೇವಋಣ, ಪ್ರತಿಋಣ ಅಲ್ವಾ, ಋಷಿ ಋಣ, ಮೂರು ಋಣಗಳು ಮನುಷ್ಯನಿಗೆ. ಗುಣತ್ರಯ ಅಂದರೆ ಏನು ಅದು ನಿಮಗೆ ಗೊತ್ತಿದೆ, ಸತ್ವ ರಜ ತಮ. ಗುಣತ್ರಯಗಳು ನಮ್ಮ ಸ್ವಭಾವವನ್ನು ಸಂಸ್ಕಾರವನ್ನು ನಿರೂಪಿಸ್ತವೆ ಗುಣತ್ರಯಗಳು. ಋಣತ್ರಯಗಳು ನಮ್ಮ ಕರ್ತವ್ಯವನ್ನು ನಮಗೆ ನಿರ್ದೇಶಿಸ್ತವೆ. ಮನುಷ್ಯ ಏನು ಕರ್ತವ್ಯವನ್ನು ಮಾಡಬೇಕು? ನಾನು ಅರ್ಥಾಯನ ಅಂತ ಒಂದು ಗ್ರಂಥ ಕೃತಿ ಬರೆದಿದ್ದೇನೆ, ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದೇನೆ. ಪುನಃ ವಿಷಯಕ್ಕೆ ಬರ್ತೇನೆ. ಋಣತ್ರಯ ಹಾಗೆ ಮುಖ್ಯವಾಗಿ ನಮ್ಮ ಕರ್ತವ್ಯ ಏನು ಅನ್ನುವುದನ್ನು ನಾವು ಪ್ರಾರಂಭದಲ್ಲಿ ತಿಳ್ಕೊಳ್ಬೇಕು ಅಂತ ನನಗನಿಸುವುದು. ಮನುಷ್ಯ ತನ್ನ ಇಡೀ ಜೀವಮಾನದಲ್ಲಿ ಹುಟ್ಟಿನಿಂದ ಈ ಭೂಮಿಯನ್ನು ಬಿಟ್ಟು ಹೋಗುವಲ್ಲಿವರೆಗೆ ಇಲ್ಲಿರುವ ಎಲ್ಲ ಸಂಪತ್ತುಗಳನ್ನು, ಇದೇನು ನಾವು ಮಾಡಿಟ್ಟದ್ದಲ್ಲ, ಇಲ್ಲಿ ನಾವು ಮಾಡಿದ್ದೆ, ಈ ಸಂಪತ್ತನ್ನೆಲ್ಲ ನಾವು ವಿನಿಯೋಗಿಸ್ತೇವೆ. ಹಾಗಾದರೆ ಇದನ್ನು ಪುನಃ ಕೊಡುವಂಥ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಮಾತು ಹೇಳಿದರು ನೋಡಿ. ಈ ಒಂದು ನಾನು ಕೊಳಂಬೆ ಪುಟ್ಟಣಗೌಡರು ಹೈಸ್ಕೂಲ್ನಲ್ಲಿ ನನಗೆ ಅಧ್ಯಾಪಕರಾಗಿದ್ದವರು, ಅನೇಕ ವಿಚಾರಗಳಲ್ಲಿ ತುಂಬ ಆದರ್ಶದ ವ್ಯಕ್ತಿತ್ವ ಕೊಳಂಬೆಯವರದ್ದು, ತುಂಬ ಅತ್ಯಂತ ಸರಳ ಇವೆ. ಅವರು ಒಂದು ಕವನದಲ್ಲಿ ಹೇಳ್ತಾರೆ ನೋಡಿ, ನಾವು ಅನೇಕರಿಂದ ಅನೇಕ ರೀತಿಯ ಋಣಗಳನ್ನು ಪಡ್ಕೊಂಡಿದ್ದೇವೆ. ಅವರು ಹೇಳ್ತಾರೆ, ಮಂದಿಯಂ ಗೆಳೆಯರಿಂ ಪಗೆಗಳಿಂ ಪಡೆದುದ. ಇದು ಕೊಡಂಬೆಯವರು ಬರೆಯುವ ರೀತಿ, ಬೇರೆ ಯಾರು ಈಗ ಬರೆಯಲಿಕ್ಕಿಲ್ಲ. ಮಂದಿಯಂ ಗೆಳೆಯರಿಂ, ಎಲ್ರಿಗೂ ಉಂಟಲ್ಲ, ಇಷ್ಟರು ಜನ ಇದ್ದಾರೆ, ನಮ್ಮ ಮಿತ್ರರಿದ್ದಾರೆ, ಬಂಧುಗಳಿದ್ದಾರೆ, ಇವರೆಲ್ಲರಿಂದ ನಾವು ಪಡ್ಕೊಂಡಿದ್ದೇವೆ. ಮಂದಿಯಂ ಗೆಳೆಯರಿಂ ಪಗೆಗಳಿಂ ಪಡೆದುದ, ಏನಂತೆ, ನೆತ್ತರೆಲ್ಲವ ತೆತ್ತರದು ತೀರದಂತೆ. ಮುಗಿಯುವುದಿಲ್ಲ, ಹೆತ್ತವರ ವಿಷಯ ಬಿಟ್ಟು ಸುತ್ತ. ಅದಕ್ಕೆ ಮತ್ತೊಂದು ಅವರ ಕಾರಣ ಹೇಳಿದು, ನಾಡಿನಿಂದ ಪಡೆದೀಗ ಸಾಲಮೆಂದರೆ ಬೆಟ್ಟ. ಈ ನಾಡಿನಿಂದ ನಾವು ಪಡೆದಂತಹ ಸಾಲ ಋಣ ಅದು ಬೆಟ್ಟದಂತೆ ಉಂಟದ್ದು, ಬೆಟ್ಟ ನೆತ್ತರೆಲ್ಲವ ತೆತ್ತರದು ತೀರದಂತೆ. ಇದು ಒಡಂಬೆಯವರು ಹೇಳುವ ರೀತಿ. ಹಾಗಾಗಿ ನಾವು ಕೈ ಜೋಡಿಸಿ ಬಹಳ ಕೃತಜ್ಞತೆಗಳನ್ನು ಹೇಳ್ಬೋದಲ್ವಾ? ಬೇರೆ ಶಬ್ದ ನನಗೆ ಕಾಣೋದಿಲ್ಲ. ಆದರೆ ಈ ಬಗೆಯಿಂದ ನನ್ನನ್ನು ಸತ್ಕರಿಸಿದ, ನನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ಎಲ್ಲ ಕೆಲವು ಒಳ್ಳೆಯ ಗುಣಗಳನ್ನು ಅವರು ಹೇಳಿದರು. ಅದು ಇದ್ದರೆ ಖಂಡಿತವಾಗಿಯೂ ನಾನು ಧನ್ಯ ಅಂತ ಭಾವಿಸ್ತೇನೆ. ಇಲ್ಲದಿದ್ದರೆ ಅಂತಹ ಗುಣಗಳು ಮುಂದೆ ನನಗೆ ಪ್ರಾಪ್ತವಾಗಲಿ, ಈ ಜನರಿಗೆ ಈ ಬಗೆಯ ಸೇವೆಯನ್ನು ಕೊಡುವುದಕ್ಕೆ ಸಾಧ್ಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅನೇಕರು ಬಂದಿದ್ದಾರೆ, ಬಂಧು ಬಾಂಧವರು ಬಂದಿದ್ದಾರೆ, ಅವರೆಲ್ಲರಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ, ಕಲಾವಿದರಿಗೆ ಮತ್ತೊಮ್ಮೆ ವಂದಿಸಿ ವಂದನೆಗಳು. ನಮಸ್ಕಾರ.
1: ರಮಾನಂದ ಬನಾರಿಯವರಿಗೆ ವಂದಿಸುತ್ತಾ

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಈ ವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗ್ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮದ ಪಾಲ್ಪಡೆಪಿನ ಬಿನ್ನೆರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರ್ ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4240449 ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೆ ರೇಡಿಯೋ ಸಾರಂಗ 107.8 FM. ಒಂದು ರಂಗ್ ರಂಗದ ಬದುಕು.
5: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದರು.

0: ಅಂತೆ.
1: ನಾನು ಸರ್ಜರಿಯಾಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಈ ವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ತುಳು ಭಾಷೆಗ್ ರಾಜ್ಯಮಾನಾದಿಗೆ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ಈ ಕಾರ್ಯಕ್ರಮಡು ಪಾಲ್ಪಡೆಪಿನ ಬಿನ್ನೇರ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರ್ಕಾರ್ಯರ್, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ತುಳು ಜನಪದ ವಿದ್ವಾಂಸರ್ ಶ್ರೀ ಚಂದ್ರಹಾಸ ಕಣಂತೂರು, ತುಳು ಸಾಹಿತಿ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4240944 ತಪ್ಪಂದಿಕೆಯಲ್ಲಿ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM. ಒಂದು ರಂಗ್ ರಂಗದ ಬದುಕು.

0: பொறுத்து சரியாது 10:02 நிகழ்ச்சி என்ன பண்ணி ரேடியோ சாரங்க 107.8 FM இந்த துளிச்சாவடி நேர பிரசாரத காரியக்கிரம இனித்த இக்காரியக்கிரம மாத்திரைகள மோக்கி திஞ்சு சொல்மேலும் யா நிக்கல நமக்கு தாட்சி விந்தியா குலால் இனித்த இக்காரியக்கிரம பாத்திர நுப்புனி துளிச்சாவடி பண்ணக துளநாடத ஆச்சார விச்சார சம்ஸ்கிருதி பரப்போக்குத நெம்புலு இஞ்ச பெத்த பேத்த மார்கெல்டு நம்ம பிரதி காரியக்கிரம பாத்திர நுப்பு அஞ்சோப்பனக இனித்த துளிச்சாவடி ஈ ஒஞ்சி காரியக்கிரம உந்து நேர பிரசாரத காரியக்கிரம பின்னர் நகல் பால் படைப்புனஞ்சின காரியக்கிரம ವಿಷಯದಾದ ಪಂಡ ಕರಿನ ಶುಕ್ರವಾರ ನಮಕ್ ನಮ್ಮ ತುಳು ಭಾಷೆಗೆ ಒಂಜಿ ಮಾನಾದಿಗೆ ತಿಕ್ಕದಿಂದ ರಾಜ್ಯ ಭಾಷೆ ಅದು ಮಾನಾದಿಗೆ ತಿಕ್ಕನಂಚಿನ ಬಾರಿ ಪೆರ್ಮದ ವಿಷಯ ಅಂಚನೆ ಬಾರಿ ಖುಷಿತ ಸಂಗತಿಲ ಅಂಚದುಪ್ಪನಗ ಈ ಬಗೆಟ್ ಒಂಜಾತ ವಿಷಯ ಪಾತ್ರರ ನಮ್ಮೊಟ್ಟಿಗೂ ಬಿನ್ನೆರ್ಲ ಇನಿತ ಈ ಕಾರ್ಯಕ್ರಮದ ಪಾತ್ರ ಪಾಲ್ಪಡೆಪಿರು ತುಳು ಭಾಷೆಗೆ ರಾಜ್ಯ ಮಾನಾದಿಗೆ ಪನ್ಪನಂಚಿನ ವಿಚಾರಕ್ಕೆ ಸಂಬಂಧಪಟ್ಟದು ಇನಿತ ಈ ಕಾರ್ಯಕ್ರಮದ ನಮ್ಮೊಟ್ಟಿಗೂ ಪಾಲ್ಪಡೆರುಪನಂಚಿನ ಬಿನ್ನೆರ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಮುಲ್ತ ಗುರಿಕಾರರಾಯಿನಂಚಿನ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಂಚನೆ ನಮ್ಮ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ ಮಿನ್ ಸಂಕಮರ್ ಆಯ್ತ ಒಟ್ಟುಗೂ ತುಳು ಸಾಹಿತ್ಯ ಆಯ್ನಂಚಿನ ಶ್ರೀ ಚಂದ್ರಹಾಸ ಕಣಂತೂರು ಮೊಕಲು ಮೂ ಜನ ಇನಿತ ಈ ಕಾರ್ಯಕ್ರಮದ ಪಾಲ್ಪಡೆರುಲ್ಲಿರು ಆಳ್ವಾಸ ಶಿಕ್ಷಣ ಸಂಸ್ಥೆದ ಗುರುಕಾರರಾಯಿನಂಚಿನ ಮೋಹನ್ ಆಳ್ವಾ ಡಾಕ್ಟರ್ ಮೋಹನ್ ಆಳ್ವಾ ಆರು ಅರ್ನ ಒಂಜಿ ಮುತಾಲಿಕೆಡ್ ಒಂಜಿ ವರದಿನ್ಲ ಒಪ್ಪಿ ಸಾಧಿತ್ತೇರ ಸರ್ಕಾರಗೂ 2023 ಮೋಹನ ಆಳ್ವಾ ವರದಿ ಪನ್ಪುನಂಚಿನವು ತುಳುಕು ಸಂಬಂಧಪಟ್ಟದ ತುಳು ರಾಜ್ಯ ಭಾಷೆ ಆವೋಡು ಅತಿಂಡ ತುಳು ನಮ್ಮ ರಾಜ್ಯದ ರಡ್ಡನೆ ಭಾಷೆ ಅದು ಉಪ್ಪೋಡು ಪನ್ಪನಂಚಿನ ವಿಚಾರಕ್ಕೆ ಸಂಬಂಧಪಟ್ಟದ ಪೂರ ಅಂಚಪ್ಪನಾಗ ಅಕ್ಲಿನ ಪೂರ ಸುರೂಕು ಎದುಕೊನೊಂದು 5 ಬೊಕ್ಕ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ನೊಟ್ಟಿಗೆ ಪಾತ್ರವಿಲ್ಲೆ ಡಾಕ್ಟರ್ ಗಣೇಶ ಮಿನ್ ಸಂಕಮರ್ ಅಂಚನೆ ಚಂದ್ರಹಾಸ್ ಕಣಂತೂರು ಸರ್ ನಿಕ್ಲೆ ರಜ್ಜನಕ್ಲ ಇನಿತ ಈ ತುಳಿಚಾವಡಿ ಕಾರ್ಯಕ್ರಮಗೂ ಉಡಲ್ದಿಂದಿನ ಸುಲ್ಮೇಲು ಏನ್ ಸೊಲ್ಲ ರಜ್ಜನಲ್ಲ ಸೌಖ್ಯ ನಮ್ಮ ಇನಿ ತುಳು ರಾಜ್ಯ ಭಾಷೆ ಅದು ಉಂಡು ಅಂಚಾದ ಒಂಜಾತ ಘೋಷಣೆ ಆತಿಂಡು ಮುರಂದ ಶುಕ್ರವಾರ ಅವಿತ ಬಗ್ಗೆ ನಮ್ಮ ಮಸ್ತ್ ಖುಷಿ ಉಂಡು ನಮಕ್ ಪೆರ್ಮೆ ಉಂಡು ಎತ್ತೋ ವರ್ಷದ ಕನ ಉಂದು ರಾಜ್ಯ ಭಾಷೆ ಆವೋಡು ಅತ್ತಿಂಡ ನಮ್ಮ ಒಂಜಿ ತುಳುಕುಲ ಒಂಜಿ ಸ್ಥಾನಮಾನ ತಿಕ್ಕೋಡು ಪನ್ಪನಂಚಿನ ಅಂಚಾದ ಉಪ್ಪನಗ ಅವಿಕ ಒಂಜಿ ಸುರೂತ ಪಜ್ಜನ ನಮ್ಮ ದೀತ ಅಂದು ಪನೊಲಿ ಈ ಪೊರ್ತುರು ನಮ್ಮೊಟ್ಟಿಗೂ ಮೋಹನ್ ಆಳ್ವಸರ್ ಅರನೀನಿತ ಈ ಕಾರ್ಯಕ್ರಮದ ನೆಂಪು ಮಲ್ಪೋಡು ಅಂಚಿನ ಅರ್ನೊಟ್ಟಿಗೆ ಪಾತ್ರ ಕತ್ತಲ ನಮ್ಮ ಮಲ್ಪೆರವುಲ್ಲ ದಾದ ಪಂಡ ಆರ್ಲ ನೆಕ್ ಮಸ್ತ್ ಬೆಂತೆರು ನಿಕ್ಲ ಅರ್ನೊಟ್ಟಿಗೂ ಸೇರ್ದು ಆ ಒಂಜಿ ಸಮಿತಿಡು ಸದಸ್ಯರಾದ ಅವಿಟ ಮಲ್ತನಂಚಿನ ಒಂಜಿ ಕಜ್ಜ ಮಾಮಲ್ಲ ಕಜ್ಜಾವ್ ಆ ಒಂಜಿ ರಾಜ್ಯ ಭಾಷೆ ಆವೋಡು ಪಂದ ನಿಕ್ಲು ಮಂತನಂಚಿನ ಪೊರಂಬಾಟ ಅಂಚನೆ ಏತೋ ಜನ ಉಲ್ಲೇರು ಪೊರಂಬಾಟ ಮಲ್ತನಕ್ಲು ನಮ್ಮ ಹಿರಿಯ ಕುಲು ಪರಿ ಇತ್ತ ಆಗತ್ ಪೋತೇರು ಅಂಡ ಅಕ್ಲು ಮಂತನಂಚಿನ ಆ ಒಂಜಿ ಕಜ್ಜ ನಿಂತ ಈ ಕಾರ್ಯಕ್ರಮ ನಮ್ಮ ನೆನಪು ಮಲ್ಪೋಡು ಅಂಜನೆ ಸುರುಕಾದಿಯಾನ್ ಎಂ ಮೋಹನ್ ಆಳ್ವಾರ್ ನೊಟ್ಟಿಗೂ ಪಾತ್ರರ ಉಲ್ಲೆ ಒಂಜಾತ್ ವಿಷಯನ್ ತೂಕ ಅರೆ ಒಂಜಿ ಎರನ ಒಂಜಿ ಲೆಪ್ಪುನು ಅಲೆ ಅರೆಗೆ ಲೆಪ್ಪು ಕೊಡ್ದಾರ ಪಾತ್ರಗ ಇನಿತ ಈ ಕಾರ್ಯಕ್ರಮ ಅರೆಗೆ ಅನಿವಾರ್ಯ ಕಾರಣದ ಬರಿಯರ ಸಾಧ್ಯ ಆಯ್ತು ಅಂಡಾರ ಪಾತಿರ್ವೆ ಫೋಂಡು ಪಂದ್ ಪಂತಿರ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಆಳ್ವಾ ಸರ್ ಏನ್ ಚೊಲ್ಲರ್ ಸರ್ ಸೌಖ್ಯ ಸರ್ ಇನ್ನು ನಮ್ಮ ತುಳು ರಾಜ್ಯ ಭಾಷೆ ಅದ ಅಧಿಕೃತ ಅದು ಒಂಜಾತ ಘೋಷಣೆ ಆತಿನ ಕರಿನ ಶುಕ್ರವಾರ ಇತ ಇರ್ಲ ಮೋಹನ್ ಆಳ್ವ ಸಮಿತಿಡು ಒಂಜಾತ್ ಕಜ್ಜನ ಬೆನ್ನಿ ಬೆಂದನಾರಿ ಗುರಿಕಾರ್ಯರಾತ್ ದಾದ ಪನ್ಪರ್ ಸರ್ ಬಗ್ಗೆ
1: ಎಂಕಲ್ನ ಹೋರಾಟ ಮಾತ್ರ ಅತ್ತೊಂದು 2000 ವರ್ಷದ ಇತಿಹಾಸಗಳು ಮಲ್ದಿನಂಚಿನ ಹೋರಾಟ ತೆಕ್ಕಿನಂಚಿನ ಒಂದು ಎಲ್ಲ ಜಯ ಒಂದು ನೆಟ್ಟ ಪಿರಾವುಡು ಭಾರಿ ಭಾರಿ ಜನ ತುಂಬ ಕೆಲಸ ಮಾಡ್ತಾರೆ ಬಹಳ ಮುಖ್ಯವಾದ ಒಂಜಿ ಇಂಚೋಗು ಎಂಜಿನ ಮಣ್ಣಾಗ ಒಂಜಿ 2023 ಒಮ್ಮನ ಸರ್ಕಾರ ಪೂರ್ಣಾಗ ಬೇರೆ ನಮ್ಮ ಸುನೀಲ್ ಕುಮಾರ್
0: ಸಚಿವರಾದ
1: ಸಮಿತಿ ಮಾಡ್ತೇವೆ ಸಮಿತಿ ಮಾಡ್ತಿದ್ದು ಎಂಕಲ್ ವರದಿ ಕೊಡು ಅಂದು ಬಂದೇವೆ ಆಯ್ತು ಯಾನ್ ಅಧ್ಯಕ್ಷ ಆದ್ರೆ ಐದ್ ಬಕ್ಕ ಕೇಶವ ಬಂಗಾರ್ ಗಣೇಶ ಅಮೀನ್ ಸಂಕಮಾರ್ ಶ್ರೀಮತಿ ವಸಂತಿ ಶೆಟ್ರ್ ಶ್ರೀಮತಿ ಸಂಧ್ಯಾ ಆಳ್ವೇರ್ ಡಾಕ್ಟರ್ ಮಾಧವ ಮೂಡುಕೊಣಾಜೆ ಬೊಕ್ಕ ಪೃಥ್ವಿ ಕವತಾರ್ ಚಂದ್ರಾಸ ಕಣಂತೂರು ಮಾತಾಡ್ತಿದ್ರು ಎಂಕುಲು ಶೀಘ್ರವಾದ ಕೊಡು ಬಂದಕ್ಕೆ ಭಾರಿ ಒಂದು ಅದು ಸುಲಭದ ಕೆಲಸ ಐಕೋರ ಮಾತ ವಿವೇಕ್ ರೈಕ್ ಲೆಕ್ಕಂತಿನ ಚಿನ್ನಪ್ಪ ಗೌಡರ್ ಲೆಕ್ಕಂತಿನ ಬೊಕ್ಕ ಪೂರಾ ಎಂಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರನ್ನ ಒಂದು 400-500 ಜನ ಒಟ್ಟು ಮಲ್ತಿದ್ದು ವರ ಮಾತ್ರ ಚಿಂತನ ಮಂಥನ ಮಲ್ತಿದ್ದು ಹಲವಾರು ರೀತಿದ ಅವು ಬೆಂಗಳೂರು ಮೂಲು ಮತ್ತು ಮಸ್ತ್ ಐಟು ಮಸ್ತ್ ಮಾಹಿತಿ ಮತ್ತು ಸಂಘಟನೆ ಮಲ್ತಿದ್ದು ಎಂಕುಳಿ ವರದಿನಿ ಕೊರಿಯ ವರದಿ ಕೊರಿಯ ಇನ್ನಿ ಅವಿನ ಆ ಟೈಮುಡು ಅವು ಆವಡ್ತಂದು ಆಂದಾಯ್ಟು ಕಾನೂನ ಇಲಾಖೆ ಇರ್ದು ಮಾಧುಸ್ವಾಮಿ ಅಪಗಾಮಿ ಇರ್ತೇರು ಮಂತ್ರಿ ಇರ್ತೇರು ಸರಿಯಾಯ್ನ ಎಂಕ್ಲಿಗೆ ಒಂದು ತಿಕ್ಕಿಜೆ ಆಯ್ತು ಯಾಕಂದ್ರೆ ಅವು ಅಂಚಿನ ಉರಿದು ಪೋಂಡು ಅಕೇರಿಗೆ ಅವು ಮಲ್ಪೆರ ಅವಂದೆ ಸರಕಾರ ಬರ್ಕಸಾನು ಬರ್ಕಸಾನಗ ಉರಿದೇ ಪೋಂಡು.
0: ಅಂದ
1: ಈ ಸರಕಾರ ಇತ್ತೆ ಶಿವಕುಮಾರ್ ಆರು ಅವೇನು ಡಿ ಕೆ ಶಿವಕುಮಾರ್ ಏನು ಸೀರಿಯಸ್ ಅದೇ ತಂದು ಐಕ್ ಒಂಜ್ ಅಶೋಕ್ ರೈಕ್ಲು ಬೊಕ್ಕ ನಮ್ಮ ಶಾಸಕರಾಯ್ನ ಅಂಚಿನ ನಮ್ಮ ವೇದವಾಸ ಕಾಮತ್ ಪೂ ಬೊಕ್ಕ ಮೇರು ನಮ್ಮ ಉಸ್ತುವಾರಿ ಸಚಿವರಾಯ್ನ
0: ಆದರೆ
1: ಒಕ್ಕಳು ಮಾತ್ರ ಪೂರ ಶಾಸಕರನ್ನ ಒಕ್ಕಳು ಮಾತ್ರ ಒಕ್ಕರೊಳ್ಳು ರೈತರು ಆಯ್ ಮೇನ್ ಬಂದಿಚ್ಚಿ ಮಾತೆಲ್ಲ ವಿಧಾನಸೌಧಗಳು ರನ್ಮೂ ಶಕ್ತಿ ಮಸ್ತ್ ಶಕ್ತಿ ಆಯ್ತ ಸುನೀಲ್ ಕುಮಾರ್ ಪೂರ ಮಸ್ತ್ ಶಕ್ತಿ ಆಯ್ತ ಮಾತ ನೀನು ಬಂದೇರು ಬಂದದ್ದು ಈತ ಮುರಾನಿ ಮುರಾನಿ ಇದು ಐದು ಬೊಕ್ಕ ಕುಡೋರ ಮೇಲೆ ಅಶೋಕ್ ರೈಕಲು ಮುಖಮಾ ಸೇರೊಂದು ಕೈ ತಲ್ದ ನೆಕ್ಕ ಪೋಯಿರು ಒಳಗೆ ನಮ್ಮ ಆಂಧ್ರ ಹೋದು ಅವಲ್ಲ ಒಂದು ಅಧ್ಯಯನ ಮತ್ತೆ ಬರ್ತೇವೆ ಒಂದು ಎಲ್ಲೇ ಮಟ್ಟದ ಅವ ಎಂಚ ಅವ್ಳು ಕೊಡ್ತೇವೆ ಅದ್ನೇ ಭಾಷೆ ಅದು ಆಜಿ ಭಾಷೆನ್ ಕೊಡ್ತೇವೆ ಅವ ಎಂಚ ಕೊಡ್ತೇವೆ ಬಂದು ತೂದು ಬಂದ ಬರ್ತೇವೆ ಬಂದದ್ದು ಇತ್ತೇವೆ ಆಯ್ನ ಎನ್ಕ ಭಾರಿ ಸಂತೋಷ ಆತನ ದಯಬಣ್ಣಗ ಒಂಜಿ ರಜ್ನೇ ಭಾಷೆ ಅದು ಒಂಜಿ ನಮ್ಮ ರಾಜ್ಯಗಳು ಅವು ಒಂಜಿ ತುಳು ಭಾಷೆ ಕೊಡ ನ್ಯಾಯ ಅನ್ಮನ್ಪಾಯ ಅಯ್ಕ ಮಸ್ತ್ ಕಾರಣ ಉಂಡು ಆಯ್ತ ಕಾರಣ ಉಂಡು ಅಯ್ನ ಪರವಾಗಿ ಬಂದ್ಪಾಯ ಅವನ ದಾಯಿ ಕಾರಣ ಬಂದಾಗ
0: ಐನು
1: ಪಂಚದ್ರಾವಿಡ ಭಾಷೆ ಉಂಡು ಐನು ಪಂಚದ್ರಾವಿಡ ಭಾಷೆದ ಭಾರಿ ಪುರಾತನವಾಯಿನೊಂದು ಭಾಷೆ ಬಂದದ್ದು ನೀನು ಅಪಗ ಬಾರಿ ಪಿರಾಕಡ್ ಭಾಷಾ ವಿಜ್ಞಾನಿ ರಾಬರ್ಟ್ ಕಾಲ್ಡ್ ವೆಲ್ 1855 ಇಸವಿಡು ಈ ತುಳು ಭಾಷೆದ ಬಗ್ಗೆ ಪಂಚದ್ರಾವಿಡ ಭಾಷೆ ತುಳು ಭಾಷೆ ಒಂಜಿ ಬಾರಿ ಪ್ರಮುಖವಾದ ಭಾಷೆ ಬಂದ ಅಪಗನೇ ಬಂತೇರು ಆಂಡ ಅವೇನು ಆನಿ ತುಳು ಉರ್ದು ತೆಲುಗು ತಮಿಳು ಬೊಕ್ಕ ಮಲಯಾಳಂ ಕನ್ನಡ ಭಾಷೆ ಮಾತ್ರ ನಾಲ್ ರಾಜ್ಯದ ಭಾಷೆ ಆದ ಮೇಲೆ ತುಳು ಭಾಷೆ ಒಂಜಿ ಒರಿದು ಬೋಂಡು ರಾಜಾಶ್ರಯ ದಿಕ್ಕಂದ್ರೆ ಒರಿದು ಬೋಂಡು ಇಷ್ಟೇ ಕೊಂಜಿ ರಾಜಾಶ್ರಯ ದಿಕ್ಕಿನ ಇಷ್ಟೇ ಕೊಂಚ ಸರ್ಕಾರದ ಆಶ್ರಯ ದಿಕ್ಕಿನ ಭಾರಿ ಸಂತೋಷ ಎಂಕ್ಲಿಗೆ ಆಗ್ತದೆ ಬೊಕ್ಕ ನೆಟ್ಟ ನ್ಯಾಯಾಲಯ ಉಂಟು ನೆಟ್ಟ ನ್ಯಾಯಾಲಯ ಉಂಟು ನ್ಯಾಯಾಲಯ ಉಂಟು
0: ಅನ್ಸಾದುಪ್ಪನಾಗ ನನ್ನದ ದುಂಬದ ಒಂಜಾತ್ ಆಡಳಿತ ಕಚೇರಿ ಡಾದಿಪ್ಪು ಅತನ ಒಂಜ್ ಶಿಕ್ಷಣ ಸಂಸ್ಥೆ ಡಾದಿಪ್ಪು ನಮ್ಮ ತುಳು ತುಯ್ಯರ ತಿಕ್ಕುಣ ದಯಪಣ್ಣ ದುಂಬೆ ಎಂಚೆತ್ತನ ಬಣ್ಣ ತುಳು ಪಾತೆರಂದ ಅಕ್ಲಿಗೆ ಒಂಜಿ ಪನಿಷ್ಮೆಂಟ್ ಕೊರ್ಪುನಂಚಿನ ಕಾಲ ಇತ್ತನ ಅದೇ ಸರ್
1: ಏಪಲ ಈ ತುಳು ಭಾಷೆ ಅನ್ಯ ಭಾಷೆ ಒಟ್ಟಿಗೆ ಹೋಲಿಕೆ ಮಾಡ್ತಾರೆ ಬಲ್ಲಿ ದಾಯಿಬಣ್ಣ ಪನ್ನಗ ಒಂದ್ಪೇರು ತುಳುಕು ಕೊಂಡ ನನ್ನ ಕೊಂಕಣ ದಕ್ಕಳು ಪಾತಿರೋರು ಬ್ಯಾರಿ ಭಾಷೆ ದಕ್ಕಳು ಪಾತಿರೋರು ಕೊಡವ ಭಾಷೆ ದಕ್ಕಳು ಪಾತಿರೋರು ಬಂಜಾರ ಭಾಷೆ ದಕ್ಕಳು ಪಾತಿರೋರು ಬಂದ ಅವು ಅದು ಗೊತ್ತಾಂತ ಪಾತಿ ತುಳು ಭಾಷೆ ಏಪಲ ವಾ ಭಾಷೆ ಒಟ್ಟಿಗೆಲ್ಲ ಹೋಲಿಕೆ ಆಗ್ತಾರೆ ದಾಯಿ ಬಣ್ಣಗಿ ತುಳುನು ಕೇವಲ ಮೂಲ ಭಾಷೆ ಆದಿತ್ತಿನಂಚಿನ ಖಾಲಿ 22 ಜನಾಂಗದಕ್ಕಳು ಮಾತ್ರ ಪಾತಿರ್ನತ್ತೆ ನೀನು ಸಮಸ್ತ ಈತ ಬ್ಯಾರ್ಲಾದುಪ್ಪರೆ ಅವು ಅತ್ತನ ಕೊಂಕಣಿರ ಆದುಪ್ಪರೆ ಅವು ಇನ್ನು ಮುಕ್ಕಳು ಮಾತ್ರ ತುಳು ನೀನು ಆಡು ಭಾಷೆ ಅದು ವ್ಯವಹಾರ ಭಾಷೆ ಅದು ಪಾತ್ರ ನನಗೂ ಕೇಳಿದ್ದಾರೆ
0: ಇತ್ತೆ
1: ನಂಕ ಇನಿ ತುಳುವರಿಗೆ ಕೊಂಕಣಿ ಭಾಷೆ ಪಾತ್ರ ಕಷ್ಟವು ಬ್ಯಾರಿ ಭಾಷೆ ಪಾತ್ರ ಕಷ್ಟವು ಆಂಡ ಇನಿ ಕೊಂಕಣಿ ಜನಾಂಗ ದಕ್ಕಲೇ ಆವಡು ಬ್ಯಾರಿ ಜನಾಂಗ ದಕ್ಕಲೇ ಆವಡು ಅಕ್ಲೆಗೆ ಇನ್ನು ತುಳು ಬಂದ್ಬಿಟ್ಟು ಅಕ್ಲೆ ಬಾರಿ ಪ್ರಾಮುಖ್ಯವಾದ ಅಕ್ಲಿ ಭಾಷೆ ಒಂದು ಸಂಪರ್ಕದ ಭಾಷೆ ನಮ್ಮ ಕೊಂಡಿ ಭಾಷೆ ಒಂದು ಪ್ರೀತಿದ ಭಾಷೆ ಅಂಚೆ ಹೇಳ್ತಾರೆ ಏಪಲ್ ದಾಯಿ ಬಣ್ಣ ಊಯಿಂದ ಎತ್ತಲಿ ಒಂದು ಸಿನಿಮಾದ ಎತ್ತು ತೊಗೊಂಡ್ರೆ ನಮ್ಮ ನೂತ ಮುಪ್ಪೋಟದ ಮಿತ್ತು ಸಿನಿಮಾಲಿತ್ತೆ ಆದ ಅಂದ್ರೆ ಪೋಂಡು ನಾಟಕೊಂದು ಎತ್ತು ತೊಗೊಂಡ್ರೆ ಏತ್ ತಂಡಲು ಉಂಡು ಒಂದು ದಿನೊಟ್ಟು ಏತ್ ಕನ್ನಡ ನಾಟಕದ ತಂಡಲು ಮಾತ ಎತ್ತಿದ್ದು ಒಂದು ತುಳು ಭಾಷೆ ಮರೆ ಪೋಂಡು
0: ಅಂಚಿನ
1: ಒಂದು ಯಕ್ಷಗಾನ ತೊಗೊಂಡ್ರೆ ಇಟ್ಟು ತುಳು ಏತು ಅನ್ಬಿಟ್ಟು ತೂಲೆ ಇನ್ನು ಮಾತಾ ವಿಷಯ ಒಯ್ಟದ ಎತ್ತು ತೊಗೊಂಡಲ್ಲ ನಮ್ಮೆಲ್ಲ ಹೋರಾಟ ಈವನ್ ಈ ತುಳುತ ಹೋರಾಟ ಮಲ್ದಿಟ್ಟು ನಮ್ಮ ಖಂಡಿತ ಕೆಲವರನ್ನ ನಮ್ಮ ನೆನಪೋಡ ನಮ್ಮ ಕರ್ತವ್ಯ ದಯ ಬಂದಾಗ ಧರ್ಮಸ್ಥಳದ ಹೆಗ್ದೇರನ್ ಖಂಡಿತ ನಮ್ಮ ನೆನಪೋಡು ಐದು ಬೊಕ್ಕ ಜರ್ಮನ್ ಮಿಷನರ್ದಕ್ಕೆ ನಮ್ಮ ನೆನಪೋಡು ಆಕಲು ಮಲ್ದಿನ ಕೆಲಸ ಐದು ಬೊಕ್ಕ ಇನಿ ಮಂಗಳೂರು ವಿಶ್ವವಿದ್ಯಾಲಯ ಆದುಪರ್ಯಾವು ಒಡಿಯೂರು ಸ್ವಾಮಿಲ ಆದುಪರ್ಯಾವು ಮಂಜುಷ ವಸ್ತು ಸಂಗ್ರಹಾಲಯ ಭಾಷಿನ್ ಮಿಷನ್ ಬಂಟ್ವಾಳ ಬಲ್ಮಠ ಐದು ಬೊಕ್ಕ ಬ್ರಹ್ಮ ಬೈದರ್ಕಲ ಪ್ರತಿಷ್ಠಾನ ಆದಿ ಉಡುಪಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಮಣಿಪಾಲ ವಿಶ್ವವಿದ್ಯಾಲಯ ಮಂಗಳೂರು ಆಕಾಶವಾಣಿ ರೇಡಿಯೋ ಸಾರಂಗ್ ಮಾತಾ ಮಲ್ದೆ ನೀ ಕೆಲಸಗಳು ಮಾತಂದು ದಾನ್ ಸಾಮಾನ್ಯ ಕೆಲಸ ಸಾಮಾನ್ಯ ಕೆಲಸ ತುಳು ವಿಕಿಪೀಡಿಯಾ ನಿತ್ಯ ವಿಶ್ವವಿದ್ಯಾಲಯ ಒಕ್ಕ ಏತ ತುಳುತ ಸಂಘ ಸಂಸ್ಥೆಗಳು ಇಡೀ ಜಾಗತಿಕ ಮಟ್ಟೋಡು ಉಂಡು
0: ಅಪ್ಪಳು
1: ಮಾತ ಇನ್ನು ಮಲ್ದಿನ ಕೆಲಸ ನು ಮಾತ ನಮ್ಮ ಅವಿನ ಮಾತ ನೆನಪು ಮಾಡ್ಕೊಡೋಣ ನಮ್ಮ ಕರ್ತವ್ಯ ಅಂಚ ನು ಮಾತಿನಲ್ಲ ಒಂಜಿ ಕೊನೆಪುಡು ಇನಿ ಈ ಒಂಜಿ ಆಯ್ನ ಭಾರಿ ಸಂತೋಷ ನನ್ನ ದುಮ್ಮುಗು ಒಂಜಿ ಎಡಮಿನಿ ಪರಿಚ್ಛೇದಕ್ಕೂ ಸೇರಿದ್ರೆ ನಮ್ಮ ಐತ ಪ್ರಯತ್ನ ಆವಡು ಅವು ಸೆಂಟ್ರಲ್ ಆವಡು
0: ಐತ
1: ಕೋಡಿನೇ ಮೇರು ನಮ್ಮ ಸಂಸದರ ಐತ ವಿಷಯಗಳು ಕಾರ್ಯಪ್ರವೃತ್ತ ಆಗ್ತೀರಿ ರಘು ಸತ್ತಿ ಫೋನ್ ಮಾಡ್ತೀರಿ ಐದು ಬೊಕ್ಕ ಎಂಕಲ್ಲಿ ವರದಿನ ಕೇಂದ್ರ ತೆತೊಂದೇರು ತೆತೊಂದು ಆರು ಬಹುಶಃ ಐತ ಸೀರಿಯಸ್ ಆಗಿ ಉಳ್ಳೇರು ಎಡಮೆ ಪರಿಚ್ಛೇದಕ್ಕೂ ಸೇರಿಸೋಣ ಒಂದು ಪ್ರಾಮಾಣಿಕ ಪ್ರಯತ್ನ ಆಗೋಣ ಅಂಚ ಮತ್ತೆ ಆವಡು ಆಣ್ಣನ ನಮ್ಮ ತುಳು ಭಾಷೆಗೆ ದುಂಬು ದುಂಬುಗು ಒಂದು ಎಡ್ಡೆ ಒಂಜಿ ಒಂಜಿ ಪೊರ್ಲು ಒಂಜಿ ಸೂರ್ಯಚಂದ್ರ ಉಪ್ಪುನಾಥ್ ಕಾಲ ತುಳು ಮೆರೆಯುವ ನಂಚಿನ ಕಾಲ ಬರುವುದು ಮರ್ಪಿನೊಂಜಿ ಆಶೆ.
0: ಖಂಡಿತ ಖಂಡಿತ ಏಟ್ ಮಸ್ತ್ ಖುಷಿ ಅಂಡ್ ಸರ್ ಇಡ ಪಾತಿರ್ದು ಒಂಜಾತ್ ವಿಷಯನ್ ಪಟ್ಟೊಂಡರ್ ಇರ್ನ ಒಂಜಿ ಪೊರ್ತು ನಿಂಗ್ಲೆಗ್ ರೇಡಿಯೋ ಸಾರಂಗದಗ್ಲೆ ಕೊಡ್ತಾರೆ. ಮಸ್ತ್ ಖುಷಿ ಅಂಡ್ ಸರ್ ಸೊಲ್ಮೇಲ್ ಲೆಪ್ಪು ಪಾತಿರ್
1: ರೇಡಿಯೋ ಸಾರಂಗಲ ಇನ್ ತುಳು ಭಾಷೆ ಕಟ್ಟಪ್ಪ ಭಾರಿ ಕೆಲಸ ನಿಕುಲ್ದ ಮಲ್ದಾರ ಮಸ್ತ್ ಕೆಲಸ ಮಲ್ದಾರ ಭಾರಿ ಸಂತೋಷ ಸಂತೋಷ
0: ಸೊಲ್ಮೇಲ್
1: ನನಾತ್ ಲಂಕ ಮಾತ ಒಂಜಿ ಒಂಜಿ ಆತ್ಮವಿಶ್ವಾಸ ಬತ್ತಲ್ಲ ನಂಕೊಂಜಿ ಪುರುಳು ಬತ್ತಲ್ಲ ನೀನೆ
0: ಒಂಜಿ
1: ವಿಧಾನಸೌಧಗಳ ಪಾತ್ರರುಳ್ಳಿ ಮುಲ್ಪಡ್ದ ಆಡಳಿತದ ಎತ್ತಲ್ಪಬೂರ್ಲ ಪಾತ್ರರುಳ್ಳಿ ಕೋರ್ಟ್ ಕಚೇರಿಯಲ್ಲಿ ನಂಕದನ ಪಾತ್ರರುಳ್ಳಿ ಕೊಂಜಿ ಸ್ವಾಭಿಮಾನ ತುಳು ಕೊಂಜಿ ಅದ್ದೇ ಭಾಷೆ ಬಂದ್ಬಿಡ ರಾಜ್ಯದ ಸ್ವಾಭಿಮಾನ ಭಾರಿ ಖುಷಿ
0: ಮಸ್ತ್ ಖುಷಿ ಅಂಡ್ ಸರ್ ಸೊಲ್ಮೇಲು ಈತನೇ ಥ್ಯಾಂಕ್
1: ಯು
0: ಈತನೇಟ ನಮ್ಮೊಟ್ಟಗು ಡಾಕ್ಟರ್ ಎಂ ಮೋಹನ್ ಆಳ್ವ ಪಾತಿರಿಯರ್ ನಮ್ಮ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ್ ಅಂಚನಿ ಮೋಹನ್ ಆಳ್ವ ಸಮಿತಿದಾದೊಂಡ ಗುರುಕಾರ್ಯರ್ಲ ನಿಖಿಲಿತ ಈ ನಿಖಿಲ್ ರಜ್ಜನಲ್ಲ ಸಮಿತಿಡ ಸದಸ್ಯರಾದಿತ್ತಾರೆ ಆ ಒಂಜಿನ ದಿನೋಕ್ಲೇನ್ ಪಟ್ಟು ನಡೀತಾರೆ 2023 ಜೊತೆ ನಿಖಿಲು ವರದಿ ಒಪ್ಪಿಸಾದ ನೈಕ್ ಮಸ್ತ್ ಬೇಲೆಲ್ಲ ಬೆಂತಾರೆ ನಿಖಿಲು ಆ ಬಗ್ಗೆ ಪನ್ಪುನಿತ್ತಾನೆ ಸರ್
2: ಭಾಷೆ ಪನ್ಪಿನವು ನಮ್ಮ ಒಂಜಿ ಬದುಕದ ಒಂಜಿ ರೂಪ ಆ ಭಾಷೆ ಪನ್ಪಿನವು ಸಂಸ್ಕೃತಿದ ಒಂಜಿ ರೂಪ ಆ ಕೃಷಿ ಪ್ರಧಾನವಾಯಿನಂಚಿನ ತುಳುನಾಡದ ಸಂಸ್ಕೃತಿಡ್ ತುಳು ಭಾಷೆ ಒಂಜಿ ವೇಳೆ ನಮ್ಮ ಇತ್ತೆ ಎನ್ನಿ ಲೆಕ್ಕ ಅವುಮಿನಿ ಸೈತೊಂದು ಬತ್ತು ನಿಂದಾಂಡ ತುಳುವೆರ್ನ ಬದುಕು ಸೈತಿ ಲೆಕ್ಕ ತುಳುವೆರ್ನ ಸಂಸ್ಕೃತಿ ಸೈತಿ ಲೆಕ್ಕ ತುಳುವೆರೆ ಮೂಲು ಇತ್ತಿನಕ್ಕೆ ಸಾರ್ಥಕ ದಾಂತಿನಂಚಿನ ಸ್ಥಿತಿ ಬರ್ಪು ಆ ಒಂಜಿ ದೃಷ್ಟಿಡ್ ತೂಣುಂದಾಂಡ ಇತ ಪಾತೇರ್ನಂಚಿನ ಡಾಕ್ಟರ್ ಮೋಹನ್ ಆಳ್ವೇರೇನು ಅಭಿನಂದನೆ ಮಲ್ತೊಂದು 2023 ಇತ ಚಂದ್ರಾಸ್ ಕಣನ್ಸೂರು ನೋಟು ಬೊಕ್ಕ ಎಂಕುಲ್ ಮಾತ ಸಮಿತಿದ ಕುಲು ಒಟ್ಟುಗು ಸೇರ್ದು ಆಳ್ವೇರ್ನ ಒಟ್ಟುಗು ಸಂಸ್ಕೃತಿ ಇಲಾಖೆದ ಅಪಗದ ಮಂತ್ರಿ ಲಾಯಿನಂಚಿನ ಸುನೀಲ್ ಕುಮಾರ್ಗೆ ಒಂಜಿ ಮನವಿನ ಕೊರಿಯ ಐಕ ಮೋಹನ್ ಆಳುವ ವರದಿ ಪಂಡದು ಅವೇನು ಸ್ವೀಕಾರ ಮಲ್ತಂಡ ಸರ್ಕಾರ ಸರ್ಕಾರ ಐಕ ಕಾರ್ಯಪ್ರವೃತ್ತ ಆತಂಡ ಅಂಡ ಅಪಗ ಆತಿನಂಚಿನ ಬೇಳೆ ಅವು ಫಲ ತಿಕ್ಕದು ಜೀಂದ ತವು ಇನಿ ಫಲ ತಿಕ್ಕೊಂದುಂಡು ಎಂಕು ತೋಜು ನೆತ್ತ ಪಿರವುಡು ಇನಿ ಆನ ನೆಂಪು ಮಲ್ಪುಂದಾದ ಅಂದು ಪನ್ನಾಗ ಯಾನು ಕರಿನ ಒಂಜಿ 5 ವರ್ಷೋಡ್ದುಂಚಿ ತುಳುತ್ತ ವಿಷಯಡು ಯಾನು ಕೆಲಸ ಮಲ್ತೊಂದು ಇತ್ತಿನ ಆ ತುಳುಟ್ಟೇ ವಿವೇಕರೈನ ಒಟ್ಟುಗೆ ಯಾನು ಡಾಕ್ಟರೇಟ್ ಮಲ್ತದಿನ ಎತ್ತೋ 1000 ಕಡೆಟ್ ಕ್ಷೇತ್ರ ಕಾರ್ಯ ಮಲ್ತದೆ ಆ ತುಳುತ ದೈವಾರಾಧನೆದ ವಿಷಯ ಅದುಪ್ಪು ತುಳು ಸಂಸ್ಕೃತಿದ ವಿಷಯ ಅದುಪ್ಪು ಐತೆ ಪೂರ ವಿಷಯ ತೆರೆಯೊಂದ್ರೆ ಪ್ರಯತ್ನ ಮಲ್ತಿನಂಚಿನ ಒಂಜಿ ಜನ ಯಾನ ಅಂಚಾದಿ ಎಂಕೊಂತರ ಖುಷಿದಾಯಕ ಆಪುಣು ಒಂದು ಕೇಂಡ ಇನಿ ತುಲೆ ನಮ ಇನಿ ನೆನಪು ಮಲ್ಪುಡಾಯಿನ ಕೆದಂಬಾಡಿ ಜತ್ತಪ್ಪರ ಹಿಡಿದು ಪತಿನ ನಂಗೆ ತುಳುಕೊಂಜಿ ಮಹಾಕಾವ್ಯನು ಕೊರ್ತಿನಂಚಿನ ಮಂದಾರ ಕೇಶವ ಭಟ್ರ ಹಿಡಿದು ಪತಿನ ಆ ಪುಣಿಚಿತ್ತಾಯರ ಹಿಡಿದು ಪತಿನ ಅಮೃತ ಸೋಮೇಶ್ವರ ತುಳುಟು ಮಲ್ದಿನಂಚಿನ ಬೇಲೆ ಅವು ಸಾಮಾನ್ಯದ ಬೇಲೆತ್ತು ಹಿಡಿದು ಬೊಕ್ಕ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಮಲ್ದಿನ ಬೇಲೆ ಸಾಮಾನ್ಯದ ಬೇಲೆತ್ತು ನಂಕು ಊರುಡು ಆ ಪರವೂರುಡು ಆ ಬೊಂಬಾಯಿದಂಚಿನ ರಾಜ್ಯೊಲೆಡು ಮಹಾರಾಷ್ಟ್ರದಂಚಿನ ರಾಜ್ಯೊಲೆಡು ಆ ದುಬಾಯಿ ಒವು ನಮ್ಮ ಕಡಲ ಕಡಪದ ದೇಶಲುಲ್ಲ ಅಲ್ಪ ಕೂರ ತುಳುಕೂಟೋಲೇನು ಕಟೊಂದು ಆ ಮಲ್ದಿನಂಚಿನ ನಮ್ಮ ತುಳುವೆರು ಮಲ್ದಿನ ಬೇಲೆಲು ಮಲ್ದಿನ ಸಮ್ಮೇಳನಲು ಆ ಮರಣಿ 2000 ವರ್ಮೋಡು ಉಜಿರೆಡು ನಡತಿನಂಚಿನ ವಿಶ್ವ ತುಳು ಸಮ್ಮೇಳನ ಡಾಕ್ಟರ್ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರ್ನ ಮುತ್ತಾಲಿಕೆಡ್ ಆತಿನಂಚಿನ ಆ ಸಮ್ಮೇಳನ ಅಪಗದೆತೊಂದಿನಂಚಿನ ನಿರ್ಣಯಲು ಅಪಗದ ಹಿರಿಯರು ಮಲ್ದಿನಂಚಿನ ಬೇಲೆಲು ತುಳು ಒಕ್ಕೂಟದ ಕೊಲು ತುಳು ಒಕ್ಕೂಟದ ಕೊಲು ಅವು ತುಳು ಕೂಟದ ಕೊಲು ಅವು ಉಡುಪಿ ಕುಡ್ಲ ಪಂಪಿನಂಚಿನ ತರಬೇಧದ ಅಂತ ಮಾತಿರ್ಲ ಒಂಜಿ ಬುದ್ಧಿ ಒಂಜಿ ಮನಸ್ಸಿಡು ಆ ತುಳು ಸಮ್ಮೇಳನ ಮಲ್ತೀರಿ ಆ ಮುಲ್ಕಿಡು ಸುರುತ್ತ ಸಾಹಿತ್ಯ ಸಮ್ಮೇಳನ ತುಳು ಸಾಹಿತ್ಯ ಸಮ್ಮೇಳನ ಬಪ್ಪನಾಡದ ಅಂಗಣೋಡು ಧರ್ಮದರ್ಶಿ ಹರಿಕೃಷ್ಣ ಪುನರೂರೇನ ನೇತ್ರೋಡ ಆತಿನಲ್ಲ ಇನಿ ನಮ್ಮ ನೆನಪು ಮಲ್ಪುಡಾಯಿನ ಮಾತ ಹಿರಿಯರೇನ ಈ ಪೊರ್ತುಡು ಒಂಜಿ ರೀತಿಯ ಅಭಿನಂದನೆ ಮಲ್ತೊಂದು ನೆಂಪು ಮಲ್ತೊಂದು ಆ ತುಳುಕು ಒಂಜಿ ರಾಜ್ಯದ ಅಧಿಕೃತ ರಡ್ಡನೇ ಭಾಷೆ ಆದ ಒಂಜಿ ಮಾನಾದಿಗೆ ತಿಕ್ಕಿನಂಚಿನ ಪೊರ್ತುಡು ನಮ ಇನಿ ಆ ಸಾರಂಗುಡು ಪಾತಿರೊಂದುಲ್ಲ ಯಾರು 3 ವರ್ಷದ ಪಿಲವು ಆ ಎಡಮನೆ ಪರಿಚಯದಗು ಸೇರುಡು ಅಂದ ಆ ತುಳುಕು ದಾದ ಮಾತ ಅರ್ಹತೆ ಬೋಡು ದಾದ ಬೇಲೆಯಾವುಡು ಪಂಪಿನಂಚಿನ ಒಂಜಿ ಆ ಮುಲ್ಪ ಪಾತೆ ದಿನ ಎಂಕಿನಿ ಈ ಪೊರ್ತುಡು ನೆನಪಾಪುಡು ಎನ್ನೊಟ್ಟು ಚಂದ್ರಾಸ್ ಕಣಂತೂರು ಲೇರೆ ಎಂಕುಳು ಸಮಿತಿಡು ಬೇಲೆ ಮಲ್ದಿನ ಕುಲು ಬೊಕ್ಕ ಚಂದ್ರಾಸ್ ಕಣಂತೂರು ನಾಟಕ ಕ್ಷೇತ್ರೋಡಾದುಪ್ಪು ಸಾಹಿತ್ಯ ಕ್ಷೇತ್ರೋಡಾದುಪ್ಪು ಗಿಂಜ ಬೆಂತಿನಾರೆ ಇನಿ ಮನುವಿಟ್ಟಿಯರ್ ನಂಚಿನ ನಾಟಕ ಕಾರ್ಯ ನಮ್ಮ ಇನಿ ನೆನಪು ಮಲ್ಪೋಡು ನಮ್ಮ ಇನಿ ಖಾಲಿ ಮಾನ್ಯತೆ ತಿಕ್ಕಿನ ಪೊರ್ತುಡು ಪಾತೆರುನಾನೆ ಎಂಚಿನ ನಮ್ಮ ಒಂದು ಎಚ್ಚಲ್ ಮೆತ್ತ ನೆತ್ತ ಪಿರವ್ ಏತು ಜನ ಬೆಂತೇರು ಏತು ಜನ ಹಿರಿಯರು ಕರೀದು ಪೋತೇರು ಬೆಂದದು ಅಕಲ್ನ ಕನ ಎಂಚಿನ ಎತ್ತಂಡು ಆ ಕನ ಇನಿ ನಿಜ ಹಾಪಿನಂಚಿನ ಪೊರ್ತುಡು ಆ ಕನಕ್ಕು ಮನ ಕೊರ್ಪಿನಂಚಿನ ಬೇಲೇನು ನಮ್ಮ ಮಲ್ಪೋಡು ಅವಿನ ರೇಡಿಯೋ ಸಾರಂಗಿನಿ ಮಲ್ತೊಂದುಂಡು ಆಳ್ವೇರು ಬಾರಿ ಪೊರ್ಲುಡು ಪಾತೆರಿಯರು ಮುಂದು ಮುಖ್ಯವಾದ ದಾದಂದು ಪನ್ನಗ ನಮ್ಮ ಇನಿತ್ತ ತುಳುತ್ತ ಜವನಿರ್ ಮೋನಾಳ್ ಬೇರೆ ಪಂಡಿಲೆಕ್ಕ ತುಳು ಪನ್ಪಿನವು ಖಾಲಿ ಒಂಜಿ ನಂಕ್ ತುಳು ಮಾತೃಭಾಷೆದ ಕಲೆಗೆ ಮಾತ್ರ ತುಳು ನಮ್ಮ ಮೂಜಿ ಜಿಲ್ಲೆಲೆಡು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ದಂಚಿನ ಮೂಜಿ ಜಿಲ್ಲೆಲೆಡು ಮಾತ್ರ ಮಹಾರಾಷ್ಟ್ರ ದಂಚಿನ ಪ್ರದೇಶ ಲೇಡಲ್ಲ ವ್ಯವಹಾರ ಕೇಂದ್ರ ಲೇಡೆ ವ್ಯಾವಹಾರಿಕ ಭಾಷೆ
0: ಮಡಿಕೇರಿ ಶಿವಮೊಗ್ಗ ಹಾಸನ
2: ವ್ಯಾವಹಾರಿಕ ಭಾಷೆ ಆದ ನಂಕ್ ಒಂಜಿ ರೀತಿದ ಆತ್ಮವಿಶ್ವಾಸ ಕೊಡ್ತೀನಿ ನಾವು ತುಳು ಭಾಷೆ ಅಂಚಿತ್ತಿನಲ್ಪ ಒಡಿಯೂರು ಸ್ವಾಮಿಲು ಒಯ್ದಿನಂಚಿನ ತುಳುತೇರು ನೆನಪು ಮಲ್ತೊಂದು ಆ ನಂಕ್ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯರು ಮಲ್ದಿನಂಚಿನ ವಿಶ್ವ ಮೂಜಿ ದಿನತ್ತ ಕೋಡೆ ಇನಿ ಎಲ್ಲೇ ಪಂಪಿನಂಚಿನ ಮೂಜಿ ದಿನತ್ತ ವಿಶ್ವ ತುಳು ಸಮ್ಮೇಳನದ ಆ ಒಂಜಿ ಅಬ್ಬರೊಡು ಗೌಜಿಡು ಆ ಬಿರ್ದಿಡು ನಿಜವಾದಲ ತುಳುಕು ಅಪಗನೆ ಒಂಜಿ ರೀತಿದ ರಾಜಮಾನಾದಿಗೆ ತಿಕ್ಕದಿ ಲೆಕ್ಕ ಆತಂಡು ಇನಿ ನಂಕ ಅಧಿಕೃತವಾದ ಸರ್ಕಾರ ಅವೇನು ಬಿಡುಗಡೆ ಮಲ್ತಂಡು ಆತೆ ಅಂಡ ನನಲ ಐಟು ದಿಂಜ ಬೇಲೆ ಅವರೆ ಉಂಡು ರಾಜ್ಯ ಸರ್ಕಾರ ಬೇಲೆ ಮಲ್ತಂಡ ಮಾತ್ರ ಅವು ಕೇಂದ್ರಗು ಪೋದು ಕೇಂದ್ರಡು ಅವು ಎಡಮನೇ ಪರಿಚ್ಛೇದದ ಮಾನ್ಯತೆಗೂ ಸಿಕ್ಕರೆ ಐಕ ರಾಜ್ಯ ಸರ್ಕಾರದ ಪ್ರಯತ್ನ ದಿಂಜ ಉಂಡು ನಮ್ಮ ಶಾಸಕೇರ್ನಕಲು ಆ ನಮ್ಮ ಸಂಸದೇರ್ನಕಲು ಐಡ್ದು ಬೊಕ್ಕ ಆ ನಮ್ಮ ತುಳು ವಿದ್ವಾಂಸರು ತುಳು ಒಕ್ಕೂಟಲು ಮಾತಿರ್ಲ ಒಟ್ಟುಗೂ ಸೇರಿದ ಬೇಲೆ ಮಲ್ತಣ್ಣ ಮಾತ್ರ ಸಾಧ್ಯ ಅತ್ತಂದೆ ಐಟ ಒಂಜಿ ರಡ್ಡು ಮನಸ್ಸು ಏಪಲ ಬರ್ರೆ ಬಲ್ಲಿ ಐಟ್ ಏರೆಗಿಲ ದೋಷಜ್ಜಿ ಏರೆಗಿಲ ಆ ತೊಂದರೆ ಇಜ್ಜಿ ದಾಯಗೆಂದು ಬಂದಾಗ ತುಳು ನಮ್ಮ ಈ ತುಳುನಾಡದ ಆಸ್ತಿ ಭಾಷೆ ನಮ್ಮ ತುಳುನಾಡದ ಆಸ್ತಿ ಅವೇನು ಉರಿಪು ನಂಚಿನ ನಮ್ಮ ಬೇಲೆನ್ ಮಾತ್ರ ನಮ್ಮ ಮಲ್ತೊಂದಿಲ್ಲ ಚಂದ್ರಹಾಸ್ ಕಣಂತೂರು
0: ಚಂದ್ರಹಾಸ್ ಸರ್ ಈತ ನಮ್ಮ ಈರ್ಲ ಬೆನ್ನಿ ಬೆಂದು ಆಳ್ವ ಮೋಹನ್ ಆಳ್ವ ಸಮಿತಿ ಇಂದೇತ ಬಗ್ಗೆ ಈರ್ದಾದ ಪನ್ಪರ ಈರ ಆಪಗ ಮಲ್ತ ಈರ್ಲ ಒಂಜಾತ್ ನೆಟ್ ಬೇಲೆ ಮಲ್ದ ಅವೇತ ಬಗ್ಗೆ
3: ತುಳುಕು ತುಳು ಭಾಷೆಗೆ ಐತವೇ ಅಯ್ಯನ ಒಂದು ಅಸ್ಮಿತೆ ಉಂಟು ಡಾಕ್ಟರ್ ಮೋಹನ್ ಆಳ್ವೇರಿತ ಪಂಡೇರು ಅಯ್ಯನ ಬೇತೆ ಭಾಷೆದೊಟ್ಟಿಗೆ ನಮ್ಮ ಹೋಲಿಕೆ ಮಾಡ್ತಾರೆ ಬಲ್ಲಿ ನಿಜವಾಯಿನ ಬಾತಾರವು ತುಳುಕು 2000 ವರ್ಷದಲ್ಲಿ ಹೆಚ್ಚಿನ ಇತಿಹಾಸ ಉಂಟು 2300 ವರ್ಷಕ್ಕೂ ದುಂಬದ ಒಂದು ಸಂಗಮ ಸಾಹಿತ್ಯ ತಮಿಳ್ದ ಸಂಗಮ ಸಾಹಿತ್ಯ ತುಂಡ ಐಟು ತುಳುನಾಡದ ಉಲ್ಲೇಖ ಉಂಟು 2300 ವರ್ಷದ ದುಂಬು ನಮ್ಮ ತುಳುನಾಡಿನ 2ನೇ ಶತಮಾನದ 14ನೇ ಶತಮಾನ ಮುಟ್ಟ ಆಳುಪೇರ ಆಳ್ವಿಕೆ ಮಾಡ್ತೇವೆ ಆಡಳಿತ ಮಾಡ್ತೇವೆ ಜಗತ್ತಿಡು ಈತ್ ದೀರ್ಘವಾದ ಒಂದು 1200 ವರ್ಷ ಒಂದು ಆಳ್ವಿಕೆ ಮಾಡ್ತಾನ ಬೇತೆ ರಾಜವಂಶ ಇಜ್ಜಿ ಜಗತ್ತಿಡು ಇಜ್ಜಿ ಅಕ್ಕಳು ತುಳುವೇರು ಅಕ್ಕಳ ವಾಸ ಕಾಲೋಡ್ಲ ತುಳುನು ಒಂಜಿ ಆಡಳಿತ ಭಾಷೆ ಅದು ಮಂತಜೇರು ಐಡ್ದು ಪಕ್ಕ ತುಳುನಾಡಲು ಬೇತೆ ಬೇತೆ ಅರಸರು ಆಡಳಿತ ಮಾಡ್ತೇರು ತುಳುವೇರೇ ಕೆಲವು ಆಡಳಿತ ಮಾಡ್ತೇರು ಅಂಡ ಏರ್ಲ ತುಳುನು ಆಡಳಿತ ಭಾಷೆ ಅದು ಮಲ್ಕೊಂಡು ಧೈರ್ಯ ಮಾಡ್ತಿದ್ದೇನೆ ನನ್ನ ಬೇತೆ ಬೇತೆ ಕಾರಣ ಇತ್ತು ಲೈಕ್ ಐದು ಸಾರತ್ತು ಒರ್ಮನುತ್ತ 25 ಎಸ್ ವಿ ಪಣಿಯಾಡಿದಾರು ಒಂದು ಚಳವಳಿ ಶುರು ಮಾಡ್ತೇವೆ ತುಳು ಚಳವಳಿ ಶುರು ಮಾಡ್ತೇವೆ ತುಳುಕು ಸೂಕ್ತ ಸ್ಥಾನಮಾನ ತಿಕ್ಕೊಡು ಬಂಡದು ಅವು ಆ ದಿನಕ್ಕೆ 98 ವರ್ಷ ಅಂಡು ನಮ್ಮ ತುಳುಕು ಈ ಸ್ವಲ್ಪ ಈತ ದೀರ್ಘ ಕಾಲೋಡು ಮುರಾಣಿ ನಂಕು ಒಂದು ಆ ಸ್ಥಾನಮಾನ ತಿಕ್ಕಂಡು ಆ ನಿಜವಾದ ಬುರಾಡಿದ 14ನೇ ತಾರೀಕು ನಮ್ಮ ತುಳು ಇತಿಹಾಸಡು ಬಂಗಾರದ ಅಕ್ಷರಡು ಬೆರೆಪುಣಂಚಿನ ದಿನ ಅಂಚಾದ ನಮ್ಮ ಹೆಂಚಿನ ತುಳುಕು ಪರಮಾಟ ಬಂತಂದುಲ್ಲ ತುಳುಕು ಸ್ಥಾನಮಾನ ತಿಕ್ಕೊಡು ತುಳುನು ಎನ್ಮನೆ ಪರಿಚಯದ ಸೇರವಡು ಬರ್ಪುಣ ಪರಮಾಟ ನಡೆತಂದು ಐಕೊಂದೊಂಜಿ ಸುರುತ್ತ ಪಜ್ಜ ಎಂದು ಎನ್ನ ಅಭಿಪ್ರಾಯ
0: ನನ್ನೆಲ್ಲ ಆಪುನಂಚಿನ ಬೇಲೆ ಮಸ್ತು
3: ಮಸ್ತು ಮಸ್ತು ಮಸ್ತು ಬೇಲೆ
0: ನಿಖಿಲ್ಲ ಕೇನಂಚಿನ ಬಿನ್ನೇರ್ನ ಹೇರಾಣಿತ್ತೇರ್ನ ಲೆಪ್ಪುಕರ್ಲೆ ಪಾತೆರ್ಲಿ ನಿತ್ತ ತುಳು ಭಾಷಾವಳಿಡ್ ಆಜಿ ಮೋಜಿ ಆಜಿ ನಾಲ್ಕು ರೆಡ್ ಸೊನ್ನೆ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ತುಳು ಭಾಷೆ ರಾಜ್ಯದ ಮಾನಾದಿಗೆ ತುಳು ಭಾಷೆಗೆ ತಿಕ್ಕನಂಚಿನ ರಾಜ್ಯದ ಮಾನಾದಿಗೆ ಪನ್ಪನಂಚಿನ ವಿಷಯಕ್ಕೆ ಸಂಬಂಧಪಟ್ಟು ನೀವು ಪಾತ್ರನಿಲ್ಲ. ಗಣೇಶ ಮೀನ್ ಸರ್ ಕುಳೊಂದು ವಿಚಾರ ಮೂಲಕ ಏನು ಅದ ಪಂಡಿತ ಈತ ಪುರ ಆ ಒಂದುಂಡಿತ್ತೆ ಅಧಿಕೃತ ಆ ಒಂದುಂಡು ಅದನ್ನ ಘೋಷಣೆ ಆತುಂಡು ನನ್ನ ದುಂಬುದ ಕಜ್ಜದ ಅದಂದ್ರೆ ದಾದ ಪ್ರಯೋಜನ ಉಂಡಿಂಚಾಣ ಕೆಲವು ಪ್ರಶ್ನೆಗೆ ಏನು ಇರೆ ದಾದ ಆದ ದಾದಾಯರುಂಡು ಕೆಲವರಿಗೆ ಅಂಚಿನ ಪ್ರಶ್ನೆ ದಾದಾಯರುಂಡು ಅಂದ್ರೆ ಆದದಲ್ಲ ಪ್ರಯೋಜನ ಉಂಡನ್ನಿಟ್ಟು ಬಂದ್ ಅವತ್ತ ಬಗ್ಗೆ ದಾದ ಬಂದ್ಪರ
2: ಇನಿ ನಂಕ್ ಇಂಚಿನ ಆತದು ಕಣಂತೂರು ಬಾರಿ ಪುರ್ಲುಡವೇನು ಪಂಡೆ ಒಂಜಿ ರಡ್ಡು ಸಾರತ್ತ ರಡ್ಡು ಸಾರದು ಹೆಚ್ಚಿಗೆ ಒಂಜಿ ಚರಿತ್ರೆ ಇತ್ತಿನಂಚಿನ ಒಂಜಿ ಭಾಷೆ
0: ಅಂತ
2: ಇನಿ ಮುಟ್ಟಲ ಅವೇನು ಅಧಿಕೃತವಾದ ರಾಜಮಾನಾಧಿಗಾಯಿಕ ಕೊರ್ಪಿನಂಚಿನ ಬೇಲಿನ ಏರ್ಲ ಮಲ್ಪರೆಪೋತು ನೆಕ್ಕೆ ಕಾರಣದಾದ ಅಂದು ಬಂದಾಗ ಐತ ಪ್ರಯೋಜನ ತುಳುವೆರೆಗೆ ಎಂಚಿನ ತಿಕ್ಕೋಡು ಬಣದ ಅಕಳ್ದನೆ ಸರಿಯಾಯ ನಂಚಿನ ಮಾಹಿತಿ ದಾಂತೆ ಪೋತು ಗೊತ್ತಾಯ್ತೆ ಇನಿ ತುಲೆ ನಂಕ್ ರಡ್ ಸಾವಿರದ ನಾಲ್ನೇ ಇಸವಿನಿ ನಮ್ಮ ನೆನಪು ಮಲ್ಪಡುದು ಅದಕ್ಕೆ ಮಾರ್ಚ್ ತಿಂಗಳು ಡೆಲ್ಲಿ ಪಾರ್ಲಿಮೆಂಟ್ ಒಂಜಿ ವಿಷಯ ಬತ್ತದೆ ತುಳುನು ಒಂದೆತ್ತ ಎಡಮನೇ ಪರಿಚಯದಗು ಸೇರವು ನಂಚಿನ ಒಂಜಿ ವಿಷಯ ಬಂದಾಗ ಅಲ್ಪ ಡೆಲ್ಲಿ ಇನ್ಸ್ಟಿಟ್ಯೂಟ್ ಇತ್ತಿನಂಚಿನ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಐಕ ಪ್ರತ್ಯಕ್ಷ ಸಾಕ್ಷಿಯಾದ ಅಲ್ಪ ಐನು ಭಾಷೆಯಲ್ಲಿನ ಸೇರವು ನಂಚಿನ ಪ್ರಸ್ತಾಪ ಅಲ್ಪ ಬರ್ತದೆ ಐಕ ಎಡಮನೇ ಪರಿಚಯದಗು ಸೇರವನ ಪ್ರಸ್ತಾಪ ಬಂದಾಗ ಕಾಶ್ಮೀರದ ಡೋಂಗ್ರಿ ವೆಸ್ಟ್ ಬೆಂಗಾಲದ ಸಂತಾಲಿ ಬಿಹಾರದ ಮೈಥಿಲಿ ಅಸ್ಸಾಂದ ಬೋಡು ಕರ್ನಾಟಕದ ತುಳು ಆನಿತುಲೆ ನೀನು ಸ್ಪಷ್ಟವಾದ ಪನ್ಪುಣು ನಂಡ ತುಳುವೆರ್ಡ ಅತ್ತಂಡ ತುಳುವೆರ್ನ ನಾಯಕೆರ್ಡ ಆ ಸಂಸದರು ತುಳುತ್ತ ಇತ್ತೇರಪ್ಪಗ ಅಕಳ್ಡ ಒಂಜಿ ರೀತಿಯ ಸ್ಪಷ್ಟ ಪರಿಕಲ್ಪನೆ ದಾಂತಿ ನೆಟ್ಟಾತ ಅಕಳ್ಡ ಇಚ್ಛಾಶಕ್ತಿ ಕಡಿಮೆ ಆತಿನೆಟ್ಟಾತ್ರ
3: ಸಂಕಲ್ಪ ಶಕ್ತಿ
2: ಕಡಿಮೆ ಆತಿನೆಟ್ಟಾತ್ರ ಆನಿ ಅವು ಒರಿವು ನಂಚಿನ ಸ್ಥಿತಿ ಬತ್ತಡಿ ಪಡೆದು ಬಿಳಿಮಲೆ ಯಾಪವನ್ನು ನೆನಪಂತೆ ಅಣತೆ ಅಪ್ಪಗ ತುಳುತ್ತ ಸ್ವರೋನು ಅಲ್ಪ ದೆಪ್ಪು ನಂಚಿನ ಜನ ಕಮ್ಮಿ ಆದುಪೊಂಡು ತುಳುತ್ತ ಕಲೆಗೆ ಅವೇನು ಒಂಜಿ ಧೈರ್ಯೋಡು ಪಂಡದು ಎಂಕಲೆಗೆ ತಿಕ್ಕೋಡು ಎಂಕಲ್ಡ ಇಂಚಿಂಚಿನ ಸಂಪತ್ತು ಉಂಡು ಪನ್ಪಿನೇನು ಪನ್ಪಿನ ಧೈರ್ಯ ಅಲ್ಪ ದಾಂತೆ ಪೋಯಿನೆಟ್ಟಾತ್ರ ಅತ್ತಂದಾಂಡ ಐಟು ತುಳುಟು ಬೊಡುತ್ತಿನಾತ ಸಾಹಿತ್ಯ ಸಂಪತ್ತಿತ್ತು ತುಳುಟು ಮಹಾಕಾವ್ಯಲ್ ಇತ್ತು ತುಳುಟ್ಕು ರಾಜಕೀಯ ಚರಿತ್ರೆ ಇತ್ತು ಪೂರ ಇತ್ತದಿಲ್ಲ ಅವೇನು ಅಲ್ಪ ಪ್ರೆಸೆಂಟ್ ಮಲ್ಪರೆ ಅವೇನು ಅಲ್ಪ ಮೊಕಲೆಗೆ ತೆರಿಪ್ಪ ಅವರೇ ಸಾಮರ್ಥ್ಯ ದಾಂತಿ ನೆಟ್ಟಾತ್ರ ಊರಿ ಮುಲ್ಪ ಯಾನು ನೇನು ದಾಯ ಪನ್ನೊಂದುಲ್ಲ ಅನ್ಪನ್ನಾಗ ಡೋಂಗ್ರಿಗೆ ಮೈಥಿಲಿಗೆ ಬೋಡೋಗು ಬೊಕ್ಕ ಸಂತಾಲಿಗೆ ರಡ್ಡು ಸಾರತ್ತ ನಾಲೆಟ್ಟ ಎಡಮನೆ ಪರಿಚ್ಛೇದದ ಮಾನ್ಯತೆ ತಿಕ್ಕಂಡು ದೇಶದ ಮಾನ್ಯತೆ ಐಕ ತಿಕ್ಕಂಡು ತುಳು ಪಿರವರಿ ಅಂಡತ್ತೆ ಐಡ್ದು ಬೊಕ್ಕ ಇತ್ತೆ ನಮದಾದ ಅಂದು ಪನ್ನಾಗ ಆನೆ ಅಂಡ ದಿಂಜ ಸುಲಭ ಬತ್ತನೆ ಇನಿ ತುಲೆ ಮರಣಿ 18 ತಾರೀಕಿಗೆ ಆಯಿನಂಚಿನ ಒಂಜಿ ಚರಿತ್ರೆದ ದಿನವು ಕಣಂತೂರು ಪಂಡಿಲಕ ಬಂಗಾರದ ಪದೊಟ್ಟು ಬರೆಪಿನಂಚಿನ ಒಂಜಿ ದಿನ ಅನಿ ಐಟು ದಾದ ಪ್ರಯೋಜನ ಎಲ್ಲ ಎಂಚಿನ ಆಪುಡು ಅವು ಮಾತ ಬೊಕ್ಕ ಒಂಜಿ ಐಕ ರಾಜಮುದ್ರೆ ಬೂರಿನಂಚಿನ ಒಂಜಿ ದಿನ ತುಲೆ ಐಕ್ಲ ಕೆಲವು ಅಪಸರಕ್ಕುಲೆ ನಮ್ಮ ಇನಿಕೇನೊಂದುಲ್ಲ ದಯಾಗಿಂದ ಕಂಡಾಗ ತುಳುಕು ಒಂಜಿ ಪ್ರಾದೇಶಿಕ ಭಾಷೆಗೆ ರಾಜಮಾನಾದಿಗೆ ಕೊರಿಸಾತಗೆ ಒರಿನ ಭಾಷೆಗೆ ಅನ್ಯಾಯ ಮಲ್ತಿ ಲೆಕ್ಕ ಆಪುಂಡು ಅಲ್ಪ ಸಮಸ್ಯೆ ಬರ್ಪಿನ ಸಾಧ್ಯತೆ ಉಂಡು ಪನ್ಪಿನಂಚಿನ ಸ್ವರ ನಂಕ ದನಿ ನಂಕ ಕೇನುಂಡು
3: ನಮ್ಮ ತುಳುವೆರೇ ಕೆಲವು ಆರೋಪ
2: ಒಂದು ಎಂಕುಲು ದೂರು ನಕ್ತು ದಾದ ಅಂದು ಕೇಂಡ ಇಂಚಿಯ ಸ್ಪಷ್ಟತೆ ನಮ್ಮ ಬೋಡು ಸ್ಪಷ್ಟತೆ ಬೋಡು ನಮ್ಮ ತುಳುವೆರು ತುಲೆ ಮಾತರಿನಲ್ಲ ಸ್ವೀಕಾರ ಮಲ್ತೊಂದ ಇನಿ ತುಳುನಾಡಿಗೆ ಮಲಮಲ್ಲ ಕಂಪೆನಿಲು ಬೈದನು ಯಾನು ಒವೆನ್ನ ಪುದರ್ ಪನೊಂದ್ರೆ ತಯಾರಿಜ್ಜಿ ಮಲಮಲ್ಲ ಕಂಪೆನಿಲು ಬೈದನು ಎಂಕಲ್ನ ಗಂಜಿದ ಬಟ್ಟಲ್ನ ಉಪ್ಪುದ ಬಟ್ಟಲ್ನ ಇಂಕುಲಾಕಲ್ನ ಕಂಪೆನಿ ಕೊರ್ತ ಸಾವಿರ ಗಟ್ಲೆ ಎಕರೆ ಜಾಗಲೇನು ಎಂಕಲ್ನ ಕೊರ್ತ ಎನ್ನಲ ರಡ್ಡರೆ ಎಕರೆ ಜಾಗ ಪೋತು ನಾಯ್ಕ ಯಾನು ನೇನು ದಾಯ ನೆನಪು ಮಲ್ಪು ಎಂದು ಕೇಂಡ ಎಂಕಲ್ನ ಬದುಕು ಕೃಷಿ ಬದುಕು ಆ ಕೃಷಿ ಬದುಕಿಗೆ ನಮ್ಮ ಮಹಾರಾಷ್ಟ್ರದ ಕಲೆನು ದೆಹಲಿದ ಕಲೆನು ಅತ್ತಂದಾಂಡ ಬೇತೆ ತಮಿಳುದ ಕಲೆನು ಪೂರ ನಮ್ಮ ಇಡೇ ಮಲ್ತದೆ ಅಕುಲಲ್ಪ ಆಳ್ವಿಕೆ ಮಲ್ತೊಂದುಳ್ಳೇರಿ ಕಂಪೆನಿಡೆ ಅಕುಲಲ್ಪ ಆಳ್ವಿಕೆ ಮಲ್ತೊಂದುಳ್ಳೇರಿ ಎಂಕಲ್ನ ಜನಕುಲು ನಮ್ಮ ಜನಕುಲು ಅಲ್ಪ ಅಧಿಕಾರದ ಕೇಂದ್ರ ಉಪ್ಪು ಭಾರಿ ಕಡಿಮೆ
3: ಕಡಿಮೆ
2: ಭಾರಿ ಕಡಿಮೆ ಎಲ್ಲ ಬೇಲೆ ಅಕಲೆ ಕುರ್ದು ಸಮಾಧಾನ ಮಲ್ದಿನ ನಮ್ಮ ಇನಿ ತೂ ಒಂದುಲ್ಲ ಬೇತೆ ಭಾಷೆದ ಕುಲು ಮೂಲ ಬತ್ತದ ನಮನ ಆಳು ನಂಚಿನ ಒಂಜಿ ಸಮಾಧಾನದ ಕುಲು ನಮ ನಮ ಅಕಲ್ಡ ನಮ್ಮ ತುಳು ಪಾತೇರು ಜಾ ನಮ್ಮ ಕೇರಳ ಪೋಂಡ ಅಕುಲು ನಮಡ ತುಳುಟು ಪಾತೇರು ಜೇರು ಕನ್ನಡ ಪಾತೇರು ಜೇರು ಗೊತ್ತು ತಿಂಡಲ ಅಕುಲು ಇಂಗ್ಲಿಷ್ ಪಾತೇರು ಜೇರು ಅಕುಲು ಮಲಯಾಳುಡೇ ಪಾತೇರು ಅಂಡ ನಮ್ಮ ಮೂಲು ತುಳುನು ಮದತ್ತದ ಅಕುಲು ಎಂಚಿನ ಭಾಷೆ ಪಾತೇರಿಯರು ಹಿಂದಿ ಅಕುಲು ಬತ್ತದ ಮೂಲ ಎಂಜಿನ ಭಾಷೆ ಪಾತೇರಿಯರು ಮರಾಠಿ ಅಕುಲು ಬತ್ತದ ವಾ ಭಾಷೆ ಪಾತೇರಿಯರು ಐಕ್ ನಮ್ಮ ಇಂಚಿನ ಒಂದು ಹೊಂದೊಂದು ಒಂದಿಲ್ಲ
0: ಗೊತ್ತಿಜ್ಜಿನ ನಮ್ಮ ಹೊಂದೊಂದು
2: ಗಾಯಕ ಬಂದಾಗ ತುಳುವೆರಡ ಅಂಚಿತ್ತಿನ ಒಂಜಿ ಸಮಾಧಾನದ ಮನಸ್ಸು ಬಹು ಸಂಸ್ಕೃತಿನ ಎದುಕೊಂದಂಚಿನ ಮನಸ್ಸು ಎಡ್ಡೆ ಮನಸ್ಸು ಆಂಚೆನೆ ಮೆದು ಮನಸ್ಸು ಇತ್ತಿನೆಟ್ಟಾತ್ರ ಇನಿನಂಕ ಆಯಿನಂಚಿನ ತೊಂದರೆ ಒಂದು ನಮ ಬೇತೆ ಬೇತೆ ಪೊಕ್ಕಡೆ ಜಿಲ್ಲ ಬೇತೆ ಬೇತೆ ವಿಷಯ ಬೀದಿಗೆ ಜತ್ತದ ಬಾವುಟ ಪತ್ತೊಂದು ನಮ ಹೋರಾಟ ಮಲ್ಪುವ ಆಂಡ ಇಡೀ ಬದುಕು ಪನ್ಪಿನವು ಇನಿ ತುಲೆ ಈ ಒಂಜಿ ಭಾಷೆ ಮಿನಿ ನಮ್ಮ ಕೈ ಹಿಡಿದು ಒಂದು ತತ್ತದ ಪೋಣು ಅಂದ ಒಂಜಿ ವರದಿ ಬನ್ಪುಡು ಹೆಂಚಿನ ವರದಿ ಬನ್ಪುಡು ಕೇಂಡ ಅಂತಾರಾಷ್ಟ್ರದ ಒಂಜಿ ವರದಿ ದಾದ ಪನ್ಪುಡು ಬಂದಾಗ ಸೈ ಒಂದುಪ್ಪುನ ಭಾಷೆಲಿಡು ತುಳುಲ ಒಂಜಿ ಪನ್ಪಿನ ಹೆಂಚಿನ ವರದಿ ಪನ್ಪುಡು ಒಂಜಿ ವೇಳೆ ತುಳು ಭಾಷೆ ಮಿನಿ ಸೈತನ ಅಂದ ನಮ್ಮ ಬದುಕಿ ಸೈತಿ ಲೆಕ್ಕ ತುಳುವೆರು ಸೈತಿ ಲೆಕ್ಕ ಪನ್ಪಿನಕ್ಕೆ ರಡ್ಡು ಪಾತೆ ರಜ್ಜಿ ಐಡ್ದು ಬೊಕ್ಕದಾದ ಆಂಡು ರಡ್ಡು ಸಾರತ್ತ ನಾಲೆಟ್ಟು ಆ ನಾಲ್ ಭಾಷೆಯಲ್ಲೂ ಸೇರಿದ್ರೆ ತುಳುವರಿಂಡು ಸರ್ಕಾರದ ಗಮನಕ್ಕೆ ನಂಗೆ ಕನರೆ ಅವಂದೆ ಪೋಯಿ ನಂಚಿನ ಪೊರ್ತುಡು ಇನಿದಾದ ಆತನಂದು ಬಂಡ 36 ಭಾಷೆಯಲ್ಲೂ ಕೇಂದ್ರ ಸರ್ಕಾರದ ದುಮ್ಮುಂಡು 36 ಭಾಷೆಯಲ್ಲೂ ಕೇಂದ್ರ ಸರ್ಕಾರದ ದುಮ್ಮುಂಡು ಒಯ್ಕ ಎಡಮನೇ ಪರಿಚ್ಛೇದದ ಪಂತೊಗು ಇತೊರ್ತು 22 ಭಾಷೆಲೆಗೆ ಕೇಂದ್ರ ಸರ್ಕಾರ ಎಡಮನೇ ಪರಿಚ್ಛೇದಕ್ಕೆ ಸೇರಾದ ಆತನು 22 ಭಾಷೆಲೇನು ನನ 35 ಭಾಷೆಲೇನು ಉಲ್ಲ ಒಯ್ಕ ಕೊರ್ಪಿನ ಮಾನಾದಿಗೆ ಓವೇನು ಸೇರವನು ಪಂಪಿನ ಆಯ್ತ ಸರ್ಕಾರದ ಎದುರುಡ ಪ್ರಶ್ನೆ ಬಂದಾಗ ದಿಂಜ ಗೊಂದಲಾಪಿನಂಚಿನ ಸ್ಥಿತಿ ಐಕ್ ದಾದ ಮಲ್ತೇರಿ ಸರ್ಕಾರ ದಾದ ಮಲ್ತನ ಬಂದಾಗ ಒರಿಸ್ಸಾದ ಜ್ಞಾನಪೀಠ ಪ್ರಶಸ್ತಿ ಪಡೆತಿನಂಚಿನ ವಿದ್ವಾಂಸರಾಯಿನ ಸೀತಾಕಾಂತ ಮಹಾಪಾತ್ರ ಪಂಪಿನಾರೇನ ಆ ಸಮಿತಿಗೆ ಒಂದು ಸಮಿತಿ ಮಲ್ತನ ಆರ್ನ ಗುರ್ಕಾರ್ ಮೇಡ ಒಂದು ಸಮಿತಿ ಮಲ್ತದ ಆ ತುಳುಕು ರಾಷ್ಟ್ರಮಾನ್ಯತೆ ಆ ತಿಕ್ಕುನೆಲ್ಲ ಆ ಸಮಿತಿದ ದುಂಬುದೀಂಡ್ ಅಪಗ ಬತ್ತಿನ ಒಂದು ಅಭಿಪ್ರಾಯ ದಾದ ಅಂದ್ ಬಂದಾಗ ತುಳುಟ್ಟು ರಾಷ್ಟ್ರ ಮಾನ್ಯತೆ ತಿಕ್ಕು ನಂಚಿನ ಸತ್ವ ಇಜ್ಜಿ ತುಳು ಒಂಜಿ ಸೈಯೊಂದುಪ್ಪುನ ಭಾಷೆ ಪನ್ಪಿನಂಚಿನ ಅಭಿಪ್ರಾಯ ಆ ಸಮಿತಿದ ಬತ್ತಂಡು ಒಂದು ನಂಕ್ ಆಯಿನಂಚಿನ ಮಲ್ಲ ಬೇನೆ ಒಂದು ಮಲ್ಲ ದುರಂತ ತುಳುಟ್ಟು ಇನಿದಾದ ಇಜ್ಜಿ ಆಳ್ವೇರೆ ಕಡೆ ಪಂಡೇರಿ ತುಳುಟ್ಟು ಈತು ಸಂಘಟನೆಯಲ್ಲುಂಡು ಒಂಜಿ ಕೋಟಿ ಹೆಚ್ಚಿಗೆ ಜನ ತುಳುನು ಪಾತೇರ್ನ ಕೊಲು ಉಲ್ಲೇರು ತುಳುಟ್ಟು ಮಹಾಕಾವ್ಯಲು ಬೈದಂಡು ತುಳುಟ್ಟು ಬೋರ್ತಿನಾಥ ಸಂಶೋಧನೆ ಲಾತಂಡು ಆ ತುಳುಟ್ಟು ಆತಿನಾಥ ಬೇಲೆ ಅವಳು ಅಂತಾರಾಷ್ಟ್ರ ಮಟ್ಟೋಡ್ಲ ರಾಬರ್ಟ್ ಕಾರ್ಡ್ವಲ್ ಪತಿನ ನಂಕ ಆ ದೈವಾರಾಧನೆದ ಸಂಗ್ರಹ ಹೊಡೆದು ಪತಿನ ಸಿರಿ ಪಾಠ ನೋಡುದು ಪತಿನ ಕೋಟಿ ಚೆನ್ನಯ್ಯ ಮಹಾಕಾವ್ಯ ಹೊಡೆದು ಪತಿನ ತುಳುಟ್ಟು ಆತಿನಾಥ ಸಾಹಿತ್ಯ ಬೇತೆ ವಾ ಭಾಷೆ ಹಿಡಿದಿಲ್ಲ ಹೆಚ್ಚಿಗೆ ಬೇಲೆ ಆತಂಡು ತುಳುಟ್ಟು ಅವೇನು ಇನಿ ನಮ್ಮ ಸರ್ಕಾರದ ಗಮನಗು ಕಂತದ ರಾಜ್ಯದ ಮಾನ್ಯತೆ ನಮ್ಮ ಇನಿದೆ ತೊಂಡ ಒಂಜಿ ವೇಳೆ ತುಳುಕು ತುಳುನು ಎಡಮನೆ ಪರಿಚಯದಗು ಸೇರಾಣಂದಾಂಡ ದಿಂಜ ಅನುದಾನ ಭಾಷೆದ ವಿಷಯಡು ಸಂಶೋಧನೆದ ವಿಷಯಡು ಕಲ್ಪನಾ ಜೋಕುಲೆಗೆ ಯು ಪಿ ಎಸ್ ಸಿ ಪರೀಕ್ಷೆಲೆಗೆ ಕೆಎಸ್ ಕೆ ಪಿ ಎಸ್ ಸಿ ಐ ಎ ಎಸ್ ಪರೀಕ್ಷೆಲೆಗೆ ಒಂಜಿ ತುಳುತ್ತಲ ಒಂಜಿ ಪಠ್ಯ ಸೇರು ನಂಚಿನ ಸಂದರ್ಭ ಅಲ್ಪ ಬರ್ಪು ತುಳು ಶಾಲೆಲೇಡು ಕಲ್ಪು ನಂಚಿನ ಒಂದೇನು ಇತ್ತೇನೆ ನಮ್ಮದು ಎತ್ತೊಂದು ಆತನು ಅವೇನು ತುಳು ಯೂನಿವರ್ಸಿಟಿ ತುಳು ಕಲ್ಪನ ಅಂಚಿನ ಕೇಂದ್ರ ಮೂಲ ಯೂನಿವರ್ಸಿಟಿ ಕಾಲೇಜ್ ತುಳು ಲಿಪಿ ಕಲ್ಪನ ಮಾತ್ರ ಆತ ತುಳುತ್ತ ತರಗತಿಲು ನಡತೊಂದಿತ್ತು ಆ ಬೆತೆ ಬೇತೆ ನಮ್ಮ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಂಚಿನ ರಾಣಿ ಹಬ್ಬಕ್ಕೆ ಅಧ್ಯಯನ ಕೇಂದ್ರದಂಚಿನ ಆ ತುಳು ಬದುಕದ ಆ ಒಂಜಿ ನಿಧಿನ ಅಲ್ಪ ಕಾತದ ದೀಪಿನಂಚಿನ ವ್ಯವಸ್ಥೆಯಲ್ಲಿ ನಮ್ಮ ಬೋರ್ತಿನಾತ ಉಂಡು ಬೇತೆ ಭಾಷೆಗೆ ದಾಂತಿನಂಚಿನ ಎಲ್ಲೆಲ್ಲ ಭಾಷೆಗೆ ಅಧಿಕೃತವಾದ ರಾಜ್ಯ ಭಾಷೆದ ಮಾನ್ಯತೆ ತಿಕ್ಕದಂಡ ಕೇಂದ್ರ ಭಾಷೆದ ಮಾನ್ಯತೆ ಎಲ್ಲ ತಿಕ್ಕದಂಡ ಕೇಂದ್ರ ಸರ್ಕಾರದ ಮಾನ್ಯತೆ ಎಲ್ಲ ತಿಕ್ಕದಂಡ ಅಂಡ ತುಳುಕು ತಿಕ್ಕಂದಿನಿ ಎಂದು ಬಂದಾಗ ಒಂದು ನಮ್ಮ ಒಂಜಿ ರೀತಿದ ಆತ್ಮವಿಶ್ವಾಸದ ಕೊರತೆಗೆ ಕಾರಣ ಇನಿ ನಂಕ್ ರಾಜ್ಯ ಭಾಷೆ ಆಯ್ನೆಟ್ಟ ಹತ್ರ ಆತ್ಮವಿಶ್ವಾಸ ಬತ್ತಣ ನಂಕ್ ಆಂಡ ನನ ಐಟ ಆವುಡ ಆಯ್ನಂಚಿನ ಬೇಲೆನ್ ಸರ್ಕಾರದ ನಮ್ಮ ಜನಪ್ರತಿನಿಧಿ ನಕುಲು ಮಲ್ಪವುಡು ಐಕ್ ಓ ಅನುದಾನ ಕೊರುಡು ಬೊಕ್ಕ ಐಕ್ ಪ್ರತ್ಯೇಕ ಆಯ್ನಂಚಿನ ಕಚೇರಿನ ಮಲ್ಪುಡು ಐಕ್ ಜನ ಮಲ್ಪೋಡು ಅನುವಾದಗೂ ಜನ ಮಲ್ಪೋಡು ಅನುವಾದ ಕಾರ್ಯರೇನು ಮಲ್ಪೋಡಲ್ಪ ದಯಗಿಂದ ಕೆಂಡ ಅಧಿಕಾರ ಕೇಂದ್ರ ಮಾತರೆಗಳ ತುಳು ಗೊತ್ತುಜ್ಜಿ ಅಂಡ ಅಧಿಕಾರ ಕೇಂದ್ರಲಿಡೆ ತುಳುನು ಅಲ್ಪ ವ್ಯಾವಹಾರಿಕ ಭಾಷೆ ಮಲ್ಪುನಂಚಿನ ಬೇಲೆಲು ಆವಡು ಅಂಡ ಐಕ ಬೊಡುತ್ತಿನಂಚಿನ ವ್ಯವಸ್ಥೆನು ಸರ್ಕಾರದ ಲೆವೆಲ್ಡು ಮಲ್ಪೋಡು ಆಪುಂಡು ನನ್ನಲ್ಲ ನಮ್ಮ ಹೋರಾಟ ಒಂದು ಆರಂಭ ಮಾತ್ರ ಸತ್ಯ ಬನ್ಪುಣ ಅಂಡ ಒಂದು ಆರಂಭ ಮಾತ್ರ ದಯಗಿಂದ ಕೆಂಡ ರಾಜಕೀಯವಾದ ನಮಡ ಶಕ್ತಿ ದಾಂತೆ ಪೋಣುಂದಾಂಡ ಕೇಂದ್ರ ಸರ್ಕಾರನು ಅಲ್ಪ ಉಪ್ಯಾರೆ ಆವಂದೆ ಪೋಣುಂದಾಂಡ ಎಡಮನೆ ಪರಿಚಯದೊಗು ಸೇರಾವುನ ನನಲ ನಂಕ ಕನನೆ
0: ಅಂದಂದು
2: ಅಂಡ ಇನಿ ಕೆಲವೇ ಪ್ರಶ್ನೆ ಮಲ್ತೊಂದುಳ್ಳಿ ತುಳು ರಾಜ್ಯ ಭಾಷೆ ಆದ ಮಲ್ತದ ದಾದ ಪ್ರಯೋಜನ ಅಂದ್ ಒಂಜಿ ಸುರುತ್ತ ಪ್ರಯೋಜನ ದಾದ ಅಂದ ಕೇಂಡ ನಮ್ಮ ಎಡಮನೆ ಪರಿಚಯದೊಗು ತುಳುನು ಸೇರಾವುನಂಚಿನ ಪ್ರಯತ್ನಗೋ ಪ್ರಮುಖ ಅಂಶನೇ ರಾಜ್ಯ ಭಾಷೆ ಆದ ಮಾನಾದಿಗೆ ತಿಕ್ಕೋಡ ಅಂಚಂದ್ ರಾಜ್ಯ ಭಾಷೆ ಆದ ಮಾನಾದಿಗೆ ತಿಕ್ಕಂದಿನ ಕೇಂದ್ರ ಸರ್ಕಾರದ ಎಡಮನೇ ಪರಿಚಯದ ಸೇರಿದಿನಂಚಿನ ಉಳ್ಳ ಭಾಷೆ ಅಂಡ ಇನಿತ್ತ ದಿನ ಅಂಚತ್ ಇನಿ ಭಾರಿ ಕಷ್ಟದ ಕಾಲ ನಮ್ಮ ಇನಿ ಹೋರಾಟ ಮಲ್ತದ ನಂಕ್ ತಿಕ್ಕೋಡ ಆಯ್ನ ನಮ್ಮ ನುಪ್ಪುದ ಬಟ್ಟಲವು ತುಳು ಭಾಷೆ ಬಂತಿನ ನಮ್ಮ ನುಪ್ಪುದ ಬಟ್ಟಲು ನಮ್ಮ ಬದುಕವು ಒಂಜಿ ವೇಳೆ ನಮ ಇನಿ ಪಿರ ಉಂತಿಯಂದಾಂಡ ನಮ್ಮ ಉಲೈಡೆ ಮನಸ್ಸು ಮನಸ್ಸುಲು ನಮಡ ಸರಿದಾಂತ ಮಿನಿ ಪೋದು ಆ ನಮನೆಟ್ಟು ಹೋರಾಟಡು ಪಿರ ಒರಿಯಂದಾಂಡ ಒಂದು ದುಂಬುದ ಜನಾಂಗುಗು ತಿಕ್ಕೊಡ ಆಯ್ನಂಚಿನ ಸವಲತ್ತುಲೇನೆ ನಮ ಐಕ ವಂಚನೆ ಮಾಡ್ತಿಲ್ಲ
3: ಇರು ಒಂಜಿ ಪಾತ್ರ ಬಂಡರು ಸೀತಾಕಾಂತ ಮಹಾಪಾತ್ರ ಇರ್ನ ವರದಿಡು ತುರುಟ್ಟು ಎಂಚಿನ ಉಂಡು ಸಯ್ಯೊಂದಿತ್ತನ ಭಾಷೆ ಅಂದ್ ಅಂಡ ತುರುಟ್ಟು ಎಂಚಿನ ಇಜ್ಜಿಂದೆ ಅನ್ಕೆಣ್ಣು ತುಳುಟ್ಟು ಎಂಚಿನ ಇಜ್ಜಿಂದು ಒಂಜಿ ಅಪವಾದ ಇತ್ತಂಡ್ರಿ ತುಳುಕು ತುಳುಕು ಲಿಪಿ ಇಜ್ಜಿಂದು
0: ತುಳುಕು ಲಿಪಿ
3: ಇತ್ತ ಅವಳ ಅವು ಸುಳ್ಳು ದಾತಂಡ್ ಬಂಡ ತುಳುಕು ಲಿಪಿ ಉಂಡು ನಮ್ಮ ವೆಂಕಟರಾಜ ಪುಣಿಜಿತಾಯರು ಮಸ್ತ್ ತುಳು ಲಿಪಿಟ್ಟಿತ್ತನ ಕಾವ್ಯಲೆಯನ್ನು ಅನುವಾದ ಮಂತದ್ದು ಇತ್ತ ತುಳುಕು ಕಣಿದೇರು ಅಂಚಾದ ಅವು ಯಾಪ ಏಳ್ನೂದ ಎಂಬುದು ಎಂಬತ್ತು ವರ್ಷಕ್ಕೂ ದುಂಬದ ಕಾವ್ಯ ಉಡುಗ ಐನ್ ಬರ ತುಳುಕು ಕಣಿದೇರು ಅತ್ತಂದ ಏನ ಕಡೆ ಬಂದ್ಲಕ್ಕೆ 2300 ವರ್ಷ ದುಂಬು ತುಳು ಉಲ್ಲೇಖ ಆತರು ತುಳಿತ ಬಗ್ಗೆ ಇನ್ನು ಏತೋ 1500 ಮಿತ್ ತುಳು ಗ್ರಂಥಗಳು ಇನಿ ಬುಲ್ಪು ಬೈದ್ರು ನೇನು ಪೂರ ಆ ಸಮಿತಿಗೆ ತೆರಿಪವನ ಪ್ರಯತ್ನ ನಮ್ಮ ಮಂತಿ ಜನ ಅಂದು ಹೆಂಗ್ ಕಾಪುಂಡು ಅಂಚಾದ ಆರು ಆ ಪಾತ್ರ ಬಂಡೇರು ಅರು ಆ ತುಳುತ ಬಗ್ಗೆ ಸರಿಯಾದ ತೆರೆಯೊಂದು ಇಜ್ಜರು ಇಜ್ಜಿನ ಆರಿಡ್ದ ಅಂಚಿನ ಪಾತ್ರ ಬರ್ರೆ ಇಜ್ಜಾಂಡ ಅತ್ತಂದೆ ತುಳುತ ಬಗ್ಗೆ ನಮ್ಮ ಮನ್ಕುಂಡ ಮೂಲು ನಮ್ಮ ಧರ್ಮಸ್ಥಳ ಮಂಜೂಷಾಡು 3000 ತಾಳೆ ಗರಿಕಳು ತಾಳೆ ಓರೆ ಉಂಡು 3000 ಮಿತ್ತದ 2000 ಮಿತ್ತದ ಕಾಗದ ಕಾಕಜಿಡ ಬರೀನ ಪಿರಾಕದ ಉಂಡು ಅಂಚಾದು ನೇನು ಪೂರ ದಯ ಮುಟ್ಟವನ ಕೆಲಸ ಆಪೂಜಿ ಜನಕುಲಿಗೆ ತುಳು ಲಿಪಿ ಬಂಪ ಒಂದು ಭಾಷೆಗೆ ಒಂದು ಭಾಷೆದ ಬುಳೆಚ್ಚಲಿಗೆ ನಿಜವಾದ ಒಂದು ಲಿಪಿ ಅಗತ್ಯ ಇಜ್ಜಿ ದಯಪಂಡ ನಮ್ಮ ಇತ್ತೆ ಲೋಕಾಲು ನಂಚಿನ ಭಾಷೆ ಇಂಗ್ಲಿಷ್ ಇಂಗ್ಲಿಷ್ಗೆ ಲಿಪಿ ಇಜ್ಜಿ ಲ್ಯಾಟಿನ್ ಲಿಪಿಡ್ ಬರೆಪೇರಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಹಿಂದಿಗೆ ಲಿಪಿ ಇಜ್ಜಿ ದೇವನಾಗರಿ ಲಿಪಿಡ್ ಬರೆಪುಂಡು ಅಂಚಾದ ಒಂಜಿ ಭಾಷೆ ಬುಳೆವಡ್ದಾಂಡ ಈಕ್ ಲಿಪಿ ಅಗತ್ಯ ಇಜ್ಜಿ ಇತ್ತ 1834 ತೋಜೋಡು ಅಂದ್ ನಮ್ಮ ಜರ್ಮನ್ ಮಿಷನ್ ಇರ್ದಕ್ಕಳು ತುಳು ಕನ್ನಡ ಬರ ಶುರು ಮಾಡ್ತೇವೆ ಬಾಸೆಲ್ ಮಿಷನ್ ಇದ್ದಕ್ಕಳು ಕನ್ನಡ ಬರ ಶುರು ಮಾಡ್ತೇವೆ ಅದಕ್ಕಿತ್ತ ಕನ್ನಡ ಒಗ್ಗುದು ಬೋದು ತುಳು ಇತ್ತೈನು ತುಳು ಭಾಷೆಡೆ ತುಳು ಲಿಪಿಟ್ಟೇ ಬರೆಯೋಡಿದಾಲ ಇಜ್ಜಿ ಬಂಟ ತುಳು ಬೋಡು ತುಳು ಲಿಪಿ ಬಿಡು ತುಳು ಲಿಪಿ ಇತ್ತು ಬಂಡದು ಆ ಲಿಪಿನ ನಮ್ಮ ಕಲ್ಪೋಡು ನಮ್ಮ ಜೋಕ್ಲೆ ನಮ್ಮ ದುಂಬದ ಜನ ತುಳು ಲಿಪಿನ ಕಲ್ಪಾವಡು ಅಂಡ ಅವ ಆ ತುಳು ಲಿಪಿಟ್ಟೇ ತುಳು ಬಿಳೆಚ್ಚಲ ಭಾಷೆ ಬಿಳೆಚ್ಚಲ ಆಪನೊಂದು ಪಂಪಣದಾಲ
0: ಇತ್ತ ಈರೊಂಜಿ ಮೂಲ ತುಳು ಎಂಎ ವಿದ್ಯಾರ್ಥಿಯಾದ ಇದು ಕಲ್ತಿನಾರು ತುಳು ಐಟ್ ಆ ಒಂಜಿ ತುಳು ಎಂಎ ತುಳುಕ್ಕು ಸಂಬಂಧಪಟ್ಟಿದ್ದು ದಾದ ಪುರಿ ಇತ್ತು ಅನ್ನಿತ್ತು
3: ತುಳು ಎಮ್ಮೆ ಮಲ್ಪಣ ಕೆಲವರು ಬಂಡೇರಿಗೆ ತುಳುಟ್ಟು ಎಮ್ಮೆ ನೈಟ್ ಎಂಜಿನ್ ಉಂಟು ಕಲ್ಪಿಯಾರೆ ಅಂಡ್ ಐಕ್ ಪೋನ ಗೊತ್ತಾಗ ನೈಟ್ ಕಡಲೆ ಉಂಡು ಆತುಂಡು ಐಟ್ ನನ್ಗೆ ಇತಿಹಾಸ ಇತ್ತಂಡ್ರಿ ಇತಿಹಾಸ ಸಾಹಿತ್ಯದ ಬಗ್ಗೆ ಕಲ್ಪ ಹೊಂದಿತ್ತೇರಿ ಸಂಶೋಧನದ ಬಗ್ಗೆ ಕಲ್ಪ ಹೊಂದಿತ್ತೇರಿ ಬೊಕ್ಕ ರಂಗಭೂಮಿ ಯಕ್ಷಗಾನ ನೆತ್ತ ಬಗ್ಗೆ ಪೂರ ಕಲ್ಪ ಒಗ್ಗಟ್ಟುಲು ಗಾದೆಲು ಜನಪದ ಕಥೆಗಳು ನನ್ ಪೂರ ತುಳು ಎಮ್ಮೆ ಕಲ್ಪ ಹೊಂದಿತ್ತೇರಿ ಅಂಚಾದ ಬಾರಿ ಬೇಜದ ಸಂಗತಿ ಇಂಜಿನ ಮಣ್ಣಾಗ ಮಸ್ತ್ ಪೊರ್ಮಾಟ ಮಲ್ತದು ಆ ಒಂಜಿ ತುಳು ಎಮ್ಮೆ ಮಂಗಳೂರು ವಿಶ್ವವಿದ್ಯಾನಿಲಯ ಸುರು ಮಲ್ಪ ಕಾಂಡು ಮಸ್ತ್ ಮಸ್ತ್ ಪೊರ್ಮಾಟ ಮಾಡ್ತಾರೆ ಮಸ್ತ್ ವರ್ಷ ಪೊರ್ಮಾಟ ಆತ ಕಡೆಕ್ ಅಪಗದ ಕುಲಪತಿಗಳು ಭೈರಪ್ಪ ರೂಪನಾಗ ಐನು ತುಳು ಎಮ್ಮೆನು ಕುಡ್ಲಾದ ವಿಶ್ವವಿದ್ಯಾನಿಲಯ ಕಾಲೇಜು ಶುರು ಮಾಡ್ತೀರಿ 2015 ಮೂರು ಒಂದು ಏಳು ಬ್ಯಾಚಲು ಭಾರಿ ಪೊರ್ಲುಡು ಆಂಡವಳು ಏಳು ಬ್ಯಾಚ್ ಸುಮಾರು ಒಂಜಿ 105 ಜೋಕ್ಳು ತುಳು ಎಮ್ಮೆ ಮಾಡ್ತೀರಿ ಇತ್ತೆ ಕರಿ ವರ್ಷ ಅಂಚ ಮಾಡ್ತೀರಿ ಬಂದಾಗ ಮುರಡಿ ಮರಣಿ ತುಳು ಎಮ್ಮೆನು ಆ ಮಂಗಳೂರು ವಿಶ್ವವಿದ್ಯಾನಿಲಯ ದತ್ತದ ಕೊಡಜೆಗೆ ಮಾಡಿದ್ರು ನಿಜವಾದ ಒಂದು ಒಂದು ಕೆಲಸ ದಿಕ್ಕೋಡು ಬಂದ್ಪಣ ದೃಷ್ಟಿ ಹಿಡಿದು ತುಳು ಎಮ್ಮೆ ಮಂತ್ ಹೊಂದಿತ್ತ ಜನಕ್ಕಳು ಆ ತುಳು ಭಾಷೆದ
0: ಮೋಕೆಡು
3: ಮೋಕೆಡು ದಾದ ಉಂಡು ತೆರೆಯೋನಗ ಬಂದ್ಪಣ ದೃಷ್ಟಿ ದಯಮಂಡ ಮಾತ ಕೆಲಸ ಒಬ್ಬಪ್ಪನಕ್ಕೆ ಈಗ ಬರೋಂದಿತ್ತು ಅವಳು ಉಡುಪಿಡ್ದು ಸುಳ್ಳಿ ಹಿಡ್ದು ಪುತ್ತೂರು ಹಿಡ್ದು ಕಾಸರಗೋಡು ಅಂಚಿಡ್ದು ಪೂರ ಬರೋಂದಿತ್ತರು ಈ ಅವು ಬಯ್ಯದ ಕಾಲೇಜ್ ಇತ್ತು ಈತೀತು ದೂರ ಬರ್ತದ ಈ ಕೊನಾಜೆಗೆ ಹೋದು ಅಳ್ತಿಡ್ದು ಕೂಡ ರಾತ್ರಿ ಬೀರ ಬರ್ಪಣ ಬಜ್ಜಿನ ವಿಷಯ ಅಂದ ಅಂಚಾದ ಈ ಸರ್ತಿ ಏರ್ ಲೈಕ್ ಸೇರಿ ಇದ್ದೇನೆ ಅತ್ತಂದ ಫೀಸ್ ಎಲ್ಲ ಬಾರಿ ಕಮ್ಮಿ
0: ಒಂಚೂರು
3: ಬದಲಾವುಡು ಐನು ಕೂಡ ಇಡಗೆ ಕಣತನದಾಂಡ ಕೂಡ ಈತ ಇಂಚ ನಮ್ಮ ಅಧಿಕೃತ ಭಾಷೆ ತುಳು ಆಂಡ್ ಅಂಚಾದ ನೇನ್ಲ ನಮ್ಮ ಕೂಡ ವಿಶ್ವವಿದ್ಯಾನಿಲಯ ಕಾಲೇಜ್ ಕಣವುಡು ಬಂದದ್ದು ಎಣ್ಣಿ ಬೇಡಿಕೆ
0: ಗಣೇಶ
2: ಬೊಕ್ಕ ಒಂಜಿ ಮುಖ್ಯವಾದ ನಮ್ಮ ಜವನೇರು ದಾದ ತೆರಿಯ ನೋಡುವುದು ಕೇಂದ್ರ ತುಳು ಪಂಡ ಅವೊಂಜಿ ಗಮ್ಮತ್ತದ ಭಾಷೆ ಅತ್ತು ಅತ್ತಂದಾಂಡ ಅವೇನು ಕಾಲಿ ಪಾತಿರ್ದು ಬುಡ್ಪಿನಂಚಿನ ಭಾಷೆ ಅತ್ತು ಐಟು ಒಂಚೆ ಉಲಾಯಿ ಪೋದು ಅಧ್ಯಯನ ಮಲ್ಪುನಂಚಿನ ಬೇಲೇನು ಇನಿತ್ತ ಜೋಕುಲು ಮಲ್ಪುನ ಕಡಿಮೆ ಒಂದು ಖಾಲಿ ಸೋಷಿಯಲ್ ಮೀಡಿಯೋಡೇ ಆ ತುಳುಟು ಗೊಬ್ಬೊಂದುಲ್ಲಿ ರತ್ತಂದೆ ಒಂಜಿ ಗ್ರಂಥಾಲಯಗು ಪೋದು ತುಳುತ್ತ ಪಾಡ್ದನಲೇನು ತೂಪಿನಂಚಿನ ಅತ್ತಡ ಐಟ ಅಧ್ಯಯನ ಮಲ್ಪುನಂಚಿನ ಇತ ಮಂದಾರ ರಾಮಾಯಣದಂಚಿನ ಒಂಜಿ ಪುಸ್ತಕನು ಓದಿಯಿರಂದ ಐಟಿ ಇಡೀ ವಿಶ್ವಕೋಶವು ತುಳುತ್ತ ಇಡೀ ವಿಶ್ವಕೋಶ ಪಂಜುರ್ಲಿ ಪಾಡ್ದನದ ಒಂಜಿ ಸಂದಿನ ತೂಣು ನಾಂಡ ಇಡೀ ಬಾನಭೂಮಿದ ಸಂಬಂಧದ ಸೃಷ್ಟಿದ ಪರಿಕಲ್ಪನೆ ಐಟುಂಡು ಎಂಚ ಉಂಡಾಂಡ ಪನ್ಪಿನೇ ಐಟುಂಡು ತುಳುಟು ಎಂಚಿನ ಇಜ್ಜಿ ಬನ್ಲೆ ತುಳುಟು ದಾದ ಇಜ್ಜಿ ತುಳುತ್ತ ಒಂಜೊಂಜಿ ಕೆಲಸಲು ಕೃಷಿಕ್ ಸಂಬಂಧ ತಿನಂಚಿನ ಒಂಜೊಂಜಿ ಕೆಲಸಲು
0: ಒಂಜಿ ಲೆಪ್ಪುಂಡು ಕಾರ್ಯಕ್ರಮ ಪಾತ್ರೆ ಕೈಗೆ ತುಂಬ ಬಿನ್ನಿರಲಿ ಏರ್ಪಂತೂಕ ಹಲೋ ನಮಸ್ತೆ ಸತೀಶ್ ಅಣ್ಣ ಕಾರ್ಯಕ್ರಮ ಎದುಕೊಂಡಿಲ್ಲ ಬನ್ನಿ ಸತೀಶ್ ಅಣ್ಣ
4: ನಮಸ್ಕಾರ
2: ನಮಸ್ಕಾರ ಅಣ್ಣ ಬನ್ನಿ
4: ನಮ್ಮ ಒಂಜಿ ನಮ್ಮ ತುಳು ಭಾಷೆ ಕರ್ನಾಟಕದ ಒಂದು ಭಾಷೆ ಅದು ಕರ್ನಾಟಕ ಸರ್ಕಾರದ ಒಂದು ಮಾನ್ಯತೆ ಸಿಕ್ಕಿನಂತೆ ಭಾರಿ ಸಂತೋಷದ ವಿಷಯ ಐಕ್ಯ ಬೋರ್ಡ್ ಅದು ಒಂದಾತು ಜನಕ್ಕೆ ತುಂಬ ದಿಂತಿ ಪೊರ್ಮಟ ಮಾಡ್ಕೊಂಡಿರ್ತೇವೆ ಅಯ್ಯನ ಒಂದು ನಮ್ಮ ಅಕ್ರೆ ನಮ್ಮ ಏಕಲ ಮದ ಪೇರೆ ಬರಲಿ ಅವು ಒಂದೇ ಹತ್ತು ಮಾಧ್ಯಮ ಲಭಿಪು ಐಕ್ಯವಾಡ ಪ್ರಯತ್ನ ಮಂತ್ರಿ ಒಂದೇ ಹತ್ತು ಜನ ಕಳಿಕೆ ನಮ್ಮ ತುಳುನಾಡದ ಅಕ್ರಿಕೇರ ಅಕ್ರೆ ನಾನು ಏಕಲ ಮದ ಪೇರೆ ಬರಲಿ ಅಕ್ರೆ ಪ್ರತಿ ಒಂದೇನ ನಾನು ನೆನಪದಿ ಒಡೆಯ ದಿನ ಬಂದ ಅವು ನಮ್ಮ ಸೆಪ್ಟೆಂಬರ್ 15 ಮಂದಿ ಬಂದವು ಒಂದು ಸೆಪ್ಟೆಂಬರ್ 15 ಮನು ನಮ್ಮ ತುಳು ದಿನ ಬಂದೇ ಆಚರಣೆ ಬಂತು ಭಾರಿ ಸಂತೋಷದ ದಿನ ಅಂತ ಬೊಕ್ಕದ ತಂದು ಪಂಡ ನಮ್ಮ ಒಂದು ಆ ಇಂಚಿನ ಈ ತುಳುನಾಡಿಂದ ಪಂಡ ತುಳು ಭಾಷೆಯಿಂದ ಬಂದ ಅವು ಒಂದು ಕೃಷಿ ಬದುಕಿಗೆ ಸಂಬಂಧಪಟ್ಟ ಭಾಷೆ ಒಂದು ಎಲ್ಲ ಎನ್ನ ಅಭಿಪ್ರಾಯ ಪಂಡ ತುಳು ಬೇರೆ ತುಳುನಾಡದ ತುಳು ಬೇರೆ ಅವು ಒಂದು ಕೆಸರದ ಮಣ್ಣಿದೆ ಅವು ಕೆಸರಿದೆ ಬೆಂದು ಅಕ್ಕಿನ ಒಂದು ಬದುಕಿನ
0: ಕಟ್ಟೊಂಡಂತೆ
4: ಅಪ್ಪಗ ನಮ್ಮ ತುಳು ಭಾಷೆ ಒಂದು ಮಾನ್ಯತೆ ತಿಕ್ಕಿನಂದ ನಮ್ಮ ಕೃಷಿ ಬದುಕಲ ಮಿಕ್ಕಿ ಬರೆಯಲು ಸಾಧ್ಯತೆ ಬಂದ ನಮ್ಮ ಕೃಷಿ ಬದುಕಲ ಆ ಒಂದು ಪರಿಸರ ಒಂದು ಉಪಯೋಗ ಮಾಡ್ಕೊಂಡಿರ್ತೀರ ಅವು ಒಂದು ಅಂತಿನ ನಮ್ಮ ಅವು ಕಂಡದಪ್ಪನಂತಿನ ಅವು ಅದು ಅದನ್ನ ಕತ್ತಿ ಮುತ್ತಲೆ ಇಂಚಿನ ಉಂಡ ಇಂಚಿನ ಕಿಲ ನಮಕ್ಕೆ ನಮ್ಮ ತುಳುನಾಡದಲ್ಲಿ ಒಂದು ಅಂಚಿನ ಒಂದು ಸಾಧನೆ ವಸ್ತುಗಳು ಅಂಚಿನ ಉಂಟು ಐಕ್ಯ ಒಂದು ಗೌರವ ತಿಕ್ಕಿನ ಸಾಧ್ಯತೆ ಇತ್ತು ಮಕ್ಕಳೊಂದು ಯಾಕಂದ್ರೆ ಅಂದ್ರೆ ನಮ್ಮ ಗಣೇಶ ಇಂಥರು ಬಂದಿದೆ ಯಾರನ್ನು ಬಂದ ಕೆಲವೊಂದು ಜಾತ ಕಂಪನಿಲು ನಮ್ಮ ಮೂಲ ಬರ್ತದೆ ಉಂಡು ಇತ್ತು ಎಂದು ಬಂದಿದೆ ನಮ್ಮ ತುಳುನಾಡಿಗೆ ಬರ್ತದೆ ಅವತ್ತಿನ ಆರು ನಾಳೆ ಒಂದು ರದ್ದಾಕರ ಜಾಗ ಐಕ್ಯ ಹೋದು ಉಂಟು ಬಂದೆ ಈ ವಿಷಯ ಏನಂಜಿ ಬಂದ ಒಂದ ನೆಟಿಯಾನ್ ಪಂಪನ ಏತು ಸರಿ ಏತು ತಪ್ಪು ಬಂದು ಎಂತ ತೆರಿ ಅಂದ್ರೆ ಆರನೇ ಕಡೆಗೆ ಉತ್ತರ ಗುರು ಬಂದ ಏನು ಎರಡ ಅವೆಂಚಿನದು ಒಂದ ನಮ್ಮ ತುಳುನಾಡು ಒಂದಿಕೆಯನ್ನು ಬಂದಿತ್ತು ಕೃಷಿ ಬದುಕಿದ ಅಪಗ ನಮ್ಮ ಕೃಷಿ ಬದುಕಿದ ಬೆಳೆ ಹೊಂದಿಕೊಂಡ ಈ ಒಂದು ಭೂಮಿ ನಮ್ಮ ಪಿದೈದ ಈಚಿನ ಕಂಪನಿಗಳಿಗೆ ಕೊರತು ನಾವು ಅವು ಈ ಸರಿಯಾಮಿ ಅಂತೇಳಿ ಅಂದ ನಮ್ಮ ಸಂಸ್ಕೃತಿ ನಮ್ಮ ಎಂಚಿನ ಉಂಟ ಅವು ಒರಿಯುಡುತ್ತೆ ನಮ್ಮ ನಿಟ್ಟೆ ನಮ್ಮ ಅದರಲ್ಲಿ ಪಿದೈ ಬಡ್ದು ಕೊರ್ಕೊಂಡೈತಿ ನಮ್ಮ ನಮ್ಮ ಊರಿಗೆ ಪಿದೈ ದಕ್ಕಲು ಬರ್ತಲ್ಲ ನಮ್ಮ ಕಲ್ಚರ್ ನಕಲಿ ನಮ್ಮ ಎಂಚಿನ ನಮ್ಮ ಕೃಷಿ ಬದುಕಿನ ಅವೇ ನಕಲು ಮೆಚ್ಚುಳು ಆ ರೀತಿಯ ಒಂದು ಪ್ರಯತ್ನ ನಮ್ಮಲ್ಪ ಅಂದ್ರೆ
0: ಖಂಡಿತ ಖಂಡಿತ ಎಡ ವಿಚಾರ ಸತೀಶ್ ಅಣ್ಣ ಉತ್ತರ ಕೊರ್ಪೆರೆ
2: ಸತೀಶ್ ಅಣ್ಣೆ ಪಣ್ಣಿನ ಬಾರಿ ಎಡ್ಡೆ ವಿಷಯ ಇನಿತ್ತ ನಮ್ಮ ದುರಂತಲ ಅವೇ ಎಂದು ತೋಜುಣೆ ದಾಯಕೆಂಡ ನಂಕೆ ಸುರುಟ್ಟು ಮೂಲು ಯಾನ್ ಕಿನ್ನಿಪ್ಪುನಾಗ ಬತ್ತಂಡು ಗೊಬ್ಬರ ಕಾರ್ಖಾನೆ ಬತ್ತಂಡು ಐಡ್ದ ಬೊಕ್ಕ ಕೊಂಕಣ್ ರೈಲ್ವೆ ಬತ್ತಂಡು ಐಡ್ದ ಬೊಕ್ಕ ನಂಕ ಮೂಲು MRPL ಬತ್ತಂಡು ಐಡ್ದ ಬೊಕ್ಕ ಅವಳುತ ಉಷ್ಣ ವಿದ್ಯುತ್ ಸ್ಥಾವರ ಬತ್ತಂಡು ಉನ್ನು ಮಾತ ಕಂಪೆನಿಲು ಬರ್ಪುಂಡು ಬೇತೆ ಬೇತೆ ದೇಶದ ಕಂಪೆನಿಲಿಡೆ ಬರ್ಪುಂಡು ಅಕುಲು ಎಂಚ ಬರ್ಪೇರು ಎಂದ ನಮ್ಮ ಸರ್ಕಾರದ ಅನುಮತಿ ತಿಕ್ಕಿನೆಟ್ಟ ಅಕುಲು ಬರ್ಪೇರು ಬತ್ತದ ಮೂಲು ಎಕ್ವೇರ್ ಮಲ್ಪುವೇರ್ ಅಕುಲು ರೈತರೆಲ್ಲ ಕೇನರೆ ತಯಾರಿದ್ದೇರು ರೈತರು ಅವೇನು ಕೊರ್ಪುಜಿ ಎಂದು ಪಂಡ ಏತು ಹೋರಾಟ ಮಲ್ತಂಡಲ ಅವು ಒಲ್ಪಲ ಅವು ಒರಿದಜ್ಜಿ ಆ ಹೋರಾಟಕ್ಕೂ ಬಿಲೆ ಅಲ್ಪ ಬೈದಜ್ಜಿ ಎಂಕಲ್ ಒಂದು ನುಪ್ಪುದ ಬಟ್ಟಲು ಎಂಕುಲು ಕೊರ್ಪುಜ ಅಂದ ಪಂಡಲ ಬೈದಜ್ಜಿ ಬೊಕ್ಕ ಕುಡ ಒಂಜಿದಾದ ಆತನ ಕೇಂಡ ನೆಟ್ಟೆ ನಮ್ಮ ತುಳುವೆರೆಡೆ ಕೆಲವೇರದಾದ ಆತನ ಅಕಲ್ ನೊಟ್ಟಿಗೂ ಸೇರೊಂದು ನನವನೇನು ಏರು ಬೆನ್ಪಿನಿ ನನ ಇತ್ತಿನೇನೆ ಬೆನರತಿ ರುಜಿ ಐಕಬೋಡ ಅದು ಅಪಾಂಡ ಎಡ್ಡೆತ್ತ ಪನ್ಪಿನಲ್ಲ ಮನೋಭಾವ ಕೆಲವೇರಡ ಬತ್ತನು ಬೆನರೆ ಮನಸ್ಸಿಜ್ಜಿನಿ ಏರಿಯಾಗಿಲ್ಲ ಉಡೊಂಜಿದಾದ ಅಣಪನ್ನಗ ಸಾರತ್ತ ಹೊರಮನುತ ಎಲ್ಪತ್ತ ಏಳೆಟ್ಟು ಭೂಸುಧಾರಣೆ ಕಾಯ್ದೆ ಬತ್ತಂತುಲೆ ಎಲ್ಪನೇ ಇಸವಿಡ್ ಭೂಸುಧಾರಣೆ ಕಾಯ್ದೆ ಬತ್ತಂಡು ಎಲ್ಪತ್ತೇಳೆಟ್ಟ ಅವು ಜಾರಿಯಾಂಡು ದೇವರಾಜ ಅರಸು ಮುಖ್ಯಮಂತ್ರಿ ಆಬ್ದಿತ್ತಿನ ಟೈಮುಡು ಆ ಭೂಸುಧಾರಣೆ ಬತ್ತದ ಜಾರಿಯಾಂಡು ಅಪಗ ಏತೋ ಜನತ್ತ ಸಾವಿರ ಗಟ್ಲೆ ಎಕರೆ ಜಮೀನುಲು ಭೂಮಾಲಿಕೇರ್ನ ಒಕ್ಕಲೆಗೆ ಬತ್ತಂಡು ಒಕ್ಕೇಲ್ ದಕಲೆ ಬತ್ತಂಡು ಒಕ್ಕೇಲ್ ದಕಲೆಗೆ ಬತ್ತಿ ಬೊಕ್ಕ ದಾದಾಂಡು ಬೊಕ್ಕ
0: ಬಂದ್ರೆ ಹಲೋ ನಮಸ್ತೆ
5: ನಮಸ್ತೆ ನಮಸ್ತೆ
0: ನಮಸ್ತೆ ಏರ್ ಪಾತ್ರ
5: ಮೋಹನ್ ಸರ್ ಮೋಹನ್ ಸರ್
0: ಗಣೇಶ
5: ಇತ್ತೆ ಗಣೇಶ ಮೀನ್ ಮೋಹನ್ ಆಳ್ವೆ ಇದ್ದೀರಿ
0: ಮೋಹನ್ ಆಳ್ವೆ ಲೈನ್ ಓಕೆ ಪನ್ನೆ
2: ಪನ್ನೆ ಪನ್ನೆ
5: ಆ ಅಂದು ಎಂಜಿನ ಪಂಡನಂದ ಇತ್ತೆ ರಾಜ್ಯದ ಅಧಿಕೃತ ರಡ್ಡನ ಭಾಷೆ ಪಂಡದೆ ತುಳುಕು ಒಂಜಿ ಬಾಯಿ ಪಾತ್ರದ ಒಂಜಿ ಘೋಷಣೆ ಕುಟ್ಲಡ ಆಂಡು ಅಂಡ ಅವು ಇಂಪ್ಲಿಮೆಂಟ್ ಆವುಡುಂದಾಂಡ ಜತದ ಬೇಲನೆಕ್ಕ ಮಲ್ಪಡಾಯ್ನ ಅವತ್ತಂದೆ ಸಾಧಾರಣವಾದ ಈತನೇಟ ಒಂಜಿ ತುಳುಕು ಪೊರಮ್ಮಿ ನಗಲು ತುಳುಕು ಒಂಜಿ ಲಿಪಿ ಉಂಡು ಪನ್ಪುನ ಕಲ್ತ ನಗಲು ಕಮ್ಮಿ ಕಲ್ತದೇರಿ ಹೆಚ್ಚಿನ ಅಂಡ ನಮನ ಪ್ರಾಯದಕ್ಕೂ ನಮನ ಸಮಕಾಲದಕ್ಕೂ ಕಲ್ತನ ಕಮ್ಮಿ ಈ ಒಂಜಿ ತುಳು ಲಿಪಿನ ಒಂಜಿ ಪಠ್ಯ ವಿಷಯವಾದ ಜತೊಂದು ದುಂಬು ಒಂಜಿ ಶೆಡ್ಯೂಲ್ ಉಪಲ್ಪ ನೆತ್ತ ಪಿರಾವುಡು ಉಂಟು ಬೇಲೆ ಮಲ್ಕೊಂಡು ನನ್ನ ಮಸ್ತ್ ಬೇಲೆ ಉಂಡತ್ತೆ ಸರ್
0: ಓಕೆ ಮೋಹನ್ ಆಳ್ವೇರ್ನ ಪರವಾದ ಗಣೇಶ ಮೀನ್ ಸರ್ ಪನ್ ಪೆರಂದದ ಬಗ್ಗೆ
2: ಪುರ್ಲುದ ಮದಿಪು ಕೊರಿಯರ್ ಇದು ಯಾನ್ ಎಕಡೆ ಅವಿನೇ ಪನ್ನಿ ಒಂದು ಒಂಜಿ ಆರಂಭ ಮಾತ್ರ ನಮ್ಮ ನಿಜವಾದ ತುಳುನು ಒರಿಪೊಡಿ ಆತಿನ ಏರಿಕೆಂಡ ಆಯ್ತ ಲಿಪಿನ ಕಲ್ತದ ಐಡ್ದಲ ಹೆಚ್ಚಿಗೆ ಇತ ಲಿಪಿದ ಅಂತೇನೆ ತುಳುವಿನ ಈತ ಬುಲೇದಂಡು ಇತ ಮಂದಾರ ರಾಮಾಯಣದಂಚಿನ ಕೃತಿಕಲು ಬೈದಂಡು ಏತೋ ತುಳು ಶಾಸನಲು ನಮಡ ಉಂಡು ಐತ ಕೊರತೆ ಅತ್ತ ತುಳು ಲಿಪಿ ಕಲ್ಪನಿನ ಕೊರತೆ ಅತ್ತ ತುಳು ಲಿಪಿ ಕಲ್ಪನಲ ನಮ್ಮ ಒಂಜಿ ಕರ್ತವ್ಯ ಅಂದೇ ಪನೋಲಿ ದಯಂದು ಬಂದಾಗ ತುಳುಟು ಈತ ಲಿಪಿ ಉಂಡು ಅಂದಲ ನಂಗೆ ಗೊತ್ತಾವಳು ಬೊಕ್ಕ ಆ ಈರ್ಪಣಿನಂಚಿನ ಒಂಜಿ ಪಾತೆರ ಅಂದಕೇಂಡ ಉನೇನ್ನ ಮಲ್ಪುಡಾಯಿನ ಏರು ಜತ್ತದ ನೆಕ್ ಮಾರ್ಗೋಗು ಜತ್ತದ ಹೋರಾಟ ಮಲ್ಪು ನಂಚಿನ ಬೇಲೆ ನನ್ನ ನಂಕ ಕಮ್ಮಿ ಅವು ಅಗತ್ಯ ಅಜ್ಜಿ ಐತ ಬದಲ್ಗೆ ನಮ್ಮ ಪ್ರತಿನಿಧಿಲು ಸರ್ಕಾರದ ಜನಪ್ರತಿನಿಧಿ ನಕುಲು ಏರುಲ್ಲೇರೆ ಅಕುಲು ಮಲ್ಪುಡಾಯಿನ ಬೇಲೆ ನನ್ನ ಎಡಮನೆ ಪರಿಚಯದ ಸೇರವರೆ ಅಕುಲು ಮಲ್ಪುಡಾಯಿನಂಚಿನ ಬೇಲೆ ಇನಿತುಲೆ ನಿಟ್ಟೆ ಯೂನಿವರ್ಸಿಟಿ ಎಂಚಿನ ಒಂಜಿ ಜ್ಞಾತಿ ಪದಕೋಶದ ಒಂಜಿ ಬೇಲೆ ಮಲ್ದನ್ನು ಬಂದಾಗ ಇನ್ನು ಬೇಲೆ ಬೊಡ್ತಿನ ತಾವೊಂದುಂಡು ಆ ತುಳುನು ಆ ಜ್ಞಾತಿ ಪದ ಸಂಚಯದ ಆ ಕೋಶುಡು ಅವಿನೊಂಜಿ ಪ್ರಧಾನ ಭಾಷೆ ಆದದಿ ಒಂದು ಕನ್ನಡ, ಕೊಡವ, ತಮಿಳು, ಮಲಯಾಳ, ತೆಲುಗು ಈ ಭಾಷೆಲೇನ ಜ್ಞಾತಿ ಭಾಷೆಲೇನು ದಿವೊಂದು ಆಯ್ತ ಸಂವಾದಿ ಪದಕ್ಕುಲೇನು ಪೂರಾ ಕೊರ್ದು ಮಲ್ಲ ಗ್ರಂಥ ಮಲ್ತೊಂದುಂಡು ಬೇತೆ ಬೇತೆ ವಾಲ್ಯೂಮ್ ಆಯ್ತ ಬತ್ತೊಂದುಂಡು ಕೋಶ ನಿರ್ಮಾಣ ಒಂದುಂಡು ರಾಣಿ ಹಬ್ಬಕ್ಕ ಅಧ್ಯಯನ ಕೇಂದ್ರ ಬಂಟ್ವಾಳ ತುಕಾರಾಮ್ ಪೂಜಾರ್ಲು ಮಲ್ದಿನಂಚಿನ ಬೇಲೆ ಸಾಮಾನ್ಯದ ಬೇಲೆ ಅತ್ತು ಇಡೀ ಕೃಷಿ ಬದುಕನು ತುಳುನಾಡ ಸಂಸ್ಕೃತಿದ ಬದುಕನು ತುಳುವೇರೆ ಬದುಕನ್ನು ಪ್ರತಿನಿಧಿಸುವಂಚಿನ ಏತೋ ಸಾವಿರ ಲಕ್ಷ ಮುಟ್ಟದ ವಸ್ತು ಸಂಗ್ರಹಾಲಯ ಅಲ್ಪ ಉಂಡು ಆತ ಬೇಲೆ ನಮ್ಮ ಆತ ಮಂಜುಷಡು ಧರ್ಮಸ್ಥಳದ ಮಂಜುಷ ವಸ್ತು ಸಂಗ್ರಹಾಲಯ ತೂಣುಂದಾಂಡಲ ಬೋಡ್ತಿನ ಆತ ಬೇಲೆ ಆತ ಬೊಕ್ಕ ಎಕಡೊಂದು ಪ್ರಶ್ನೆ ಅಲ್ಪ ಬರ್ತನ ದಾದಕೇಂಡ ನಮ್ಮ ಜಾಗನ ಕೊರ್ಪಿನ ಸರಿಯಾ ಜಾಗ ನಮ್ಮ ಕೊರ್ರೆ ಬಲ್ಲಿ ಅವುಲ ನಮ್ಮ ಕೈಡ್ದು ಮೀರ್ದಿತ್ತೆ ಪೋಂದುಂಡು ಇತ್ತೆ ನಮ್ಮ ಇತ್ತಿನಂಚಿನ ಜಾಗನ ಎಕಡವೇನೆ ಪಣೊಂದಿತ್ತೀನಿ ನಂಕ್ ಭೂಸುಧಾರಣೆಡು ನಂಕ್ ಜಾಗ ತಿಕ್ಕಂಡು ಎಂಕ್ಲೆಗಲ ಒಂಜಿ ಪತ್ತಿ ಎಕರೆ ಜಾಗ ತಿಕ್ಕದಂಡು ಸರ್ಕಾರದ ಒಂಜಿ ರೀತಿದ ಮಲ್ಲ ಕೃಪೆವು ದೇಪಣ್ಣಗ ನಮ್ಮ ಹಿರಿಯರು ನೂದು ವರ್ಷದ್ದು ಪಿರಾವುಡ್ದಿಂಚಿ ಬೆನ್ನೊಂದು ಬೈದಿನಂಚಿನ ಕಂಡೋಲು ನಂಕಿನಿ ಸ್ವಂತ ಆಂಡು ಐಡ್ದು ಬೊಕ್ಕ ಅವೇನು ನಮ್ಮ ಕುಲದಿವು ಉಂಡೇರ ತುಳುವೇರು ಅವೇನು ಮಾರಿಯರು ಅಲ್ಪಪುರ ಫ್ಲಾಟ್ ಲಾಂಡ್ ಆ ರೆಸಾರ್ಟ್ ಲಾಂಡ್ ಕಂಪೆನಿಲೇಗೆ ಪೋಂಡು ಆತು ಮಾತ್ರ ಆತು ಇತ್ತೆ ಒರಿದಿನೇ ನಾಂಡಲ್ಲ ಬೆನ್ಪೇರಾ ಏತು ಜನ ಬೆನ್ಪೇರಿ ತುಳು ಒರಿಯೋಡು ಒರಿಯೋಡು ಒಂದು ನಮ್ಮ ಭಾಷಿಕವಾದ ಪೇಪರ್ ಮಾತ್ರ ತುಳು ಒರಿಯುವನತ್ತು ಕಾನೂನು ಮಾತ್ರ ತುಳು ಒರಿಯುವನತ್ತು ತುಳಿ ಒರಿಯೋಡು ಒಂದಾಂಡ ಇಲ್ಲ ಬಾಕಿಲ್ಡು ಒಂಜಿ ತೋಟ ಬೋಡು ತಾರೆ ಬಾರೆ ಬೋಡು ಕಂಡಕಲ ಬೋಡು ಕಿದೆಟ್ಟೊಂಜಿ ಪೆತ್ತ ಬೋಡು ಎರ್ಮೆ ಬೋಡು ದಪ್ಪುನ ರಡ್ಡಿಯರು ಬೋಡು ಇನಿತ್ತ ದಿನೊಟ್ಟು ಅವು ಸಾಧ್ಯ ಅಪಿನಂಚಿನ ಕೆಲಸಲು ಅತ್ತು ಎಂಕಲ್ಲ ಪಾವಂಜದ ಊರುಡು ಒಂಜಿ ಇರ್ನೂದು ಜೊತೆ ಇರ್ಲು ಇತ್ತಿನಡೆಗೆ ಇನಿ ಒಂಜಿ ಜೊತೆ ಇರ್ಲು ತಿಕ್ಕು ನಂಚಿನ ಬಂಗದ ಕಾಲ ಬೈದಂಡೆ ಅಂಚಿತ್ತಿನಲ್ಪ ನಮ ಇನಿ ತೊಟ್ಟೆದ ಪೇರು ತೊಟ್ಟೆದಾರಿ ಅಂಗಡಿದಾರಿ ಗಾಲದ ಮೀನು ಪನ್ಪಿನಂಚಿನ ಗಾದೆದಂಚಿ ನಮ್ಮ ಬತದಾತಂಡೆ ಅಂಚಾದ್ ನಮ್ಮ ಇನಿಮಲ್ಪುಡಾಯಿನ ಬೆಲೆದಾದ ಕೇಂಡ ಆ ಸಾಂಸ್ಕೃತಿಕ ಅಂಶಲೇನು ಆ ಭಾಷೆದ ಆಸ್ತಿನ ನಮ್ಮ ದಾಖಲಾತಿ ಮಲ್ತದ ಒರಿಯೊಂದಂಚಿನ ಬೆಲೆ ಮಲ್ತೊಂದು ಸರ್ಕಾರದ ಲೆಕ್ಕೊಡು ನಮ್ಮ ತುಳು ಭಾಷೆನ ಪಾತೆರು ನಂಚಿನ ತುಳು ಮಾತೃಭಾಷೆದ ಜನಕುಲೆಗೆ ಸರ್ಕಾರದ ವಾರೀತಿದ ಸವಲತ್ತುಲು ತಿಕ್ಕರೆ ಸಾಧ್ಯ ಉಂಡು ಅಕುಲು ಮಲ್ಪು ನಂಚಿನ ಬೇಲೆದ ಪುರ್ತುಡು ಅಕಲೆಗೆ ಲಿಂಗ್ವಿಸ್ಟಿಕ್ ಬ್ಯಾಕ್ ಗ್ರೌಂಡ್ ಭಾಷಾ ಅಲ್ಪಸಂಖ್ಯಾತೆರಾದ ತಿಕ್ಕು ನಂಚಿನ ಸವಲತ್ತು ಅಕಲೆಗೆ ತಿಕ್ಕೋಡು ಉಂದಾಂಡ ಎಡಮನೆ ಪರಿಚಯದಗು ಸೇರುಡು ಆ ಮಾನ್ಯತೆ ಹಿಡಿದು ದಾದ ಪ್ರಯೋಜನ ಅಂದ್ ಕೆಲವರು ಕೇನರ ಸಾಧ್ಯತೆ ಉಂಡು ಮಾನ್ಯತೆ ಹಿಡಿದು ಪ್ರಯೋಜನ ದಾದ ಅಂದ್ ಕಂಡ ಸುರುಟ್ಟು ತಿಕ್ಕೋಡಾಪಿನ ಸರ್ಕಾರದ ಸವಲತ್ತು ತಿಕ್ಕೋಡಾವುಡುಂದಾಂಡ ಆ ಭಾಷೆ ಪಾತೆರ್ನ ಜನಾಂಗೂ ತಿಕ್ಕೋಡುಂದಾಂಡ ಐಕ ಅಧಿಕೃತವಾದ ಎರಡನೇ ಪರಿಚಯದಗು ಸಂವಿಧಾನದ ಎರಡನೇ ಪರಿಚಯದಗು ಸೇರುಡು ಈ ಮಾನ್ಯತೆ ತಿಕ್ಕಿಸಾತಗೆ ಆ ಕನ್ನಡದ ಒಟ್ಟುಗೂ ಬೇತೆ ಭಾಷೆದ ಒಟ್ಟುಗೂ ತುಳುಟ್ಟು ಆಡಳಿತಾತ್ಮಕವಾದ ಪಾತೆರ್ನ ಜನಕುಲು ಹೆಚ್ಚಿಗೆ ಒಂದು ಬರ್ಪಿರಿ ಐದು ಬೊಕ್ಕ ಶಿಕ್ಷಣೋಡು ಪ್ರಾಥಮಿಕ ಶಿಕ್ಷಣೋಡು ಯೂನಿವರ್ಸಿಟಿ ಶಿಕ್ಷಣೋಡು ಆ ತುಳು ಬಳಕೆ ಆಪಿನಂಚಿನ ವ್ಯವಸ್ಥೆ ಅಲ್ಪ ಆಪುಂಡು ತುಳು ಕನ್ನಡ ಇಂಗ್ಲಿಷ್ ಮುದೆತ್ತ ಸಂಬಂಧ ಸಂಶೋಧನಾ ಕ್ಷೇತ್ರೋಡು ಹೆಚ್ಚೊಂದು ಪೋಪುಂಡು ಐದು ಬೊಕ್ಕ ಪ್ರಾದೇಶಿಕ ಸಂಸ್ಕೃತಿಗೆ ಮಾನ್ಯತೆ ತಿಕ್ಕುನಂಚಿನ ಬೇಲೆಲು ಅಲ್ಪ ಆಪುಡು ಇತ್ತೆ ನಮ್ಮ ಪ್ರಾದೇಶಿಕ ತುಳುವ ಆ ತುಳುವ ಪಂಪಿನಂಚಿನ ಪ್ರಸಂಗ ಬೈದ ಆಂಡ ಇನಿತುಲೆ ಇತ್ತೀಚೆಗೆ ಬತ್ತಿನಂಚಿನ ಕೆಲವು ಸಿನಿಮಾಲೇನು ತೋಣುಂದಾಂಡ ವಾ ಇಂಗ್ಲಿಷ್ ಸಿನಿಮಾಗೋ ವಾ ಹಿಂದಿ ಸಿನಿಮಾಗೋ ವಾ ಕನ್ನಡ ಸಿನಿಮಾಡ್ದು ಆ ಹೆಚ್ಚಿನ ಸತ್ವ ಇತ್ತಿನಂಚಿನ ಹೆಚ್ಚಿನ ಸಂಪಾದನೆ ಮಲ್ಪುನ ಸಾಮರ್ಥ್ಯ ಇತ್ತಿನಂಚಿನ ಸಿನಿಮಾಲ್ ನಮಡ ಬೈದಡು ನಮಡ ಇತ್ತಿನ ಎಕಡ ಆಳ್ವೇರು ಪಂಡಿಲೆಕ್ಕ ನಮಡ ಇತ್ತಿನಾತ್ ನಾಟಕ ಸಂಸ್ಥೆಲು ನಾಟಕ ತಂಡೋಲು ವಾ ಭಾಷೆಡ್ಲ ಇಜ್ಜಿಂದ ಪನೋಲಿ ಆತ್ ನಾಟಕ ತಂಡೋಲು ನಮಡ ಉಂಡೋ ಅವಳ ಲೋಕ ಮೆಚ್ಚುನಂಚಿನ ನಾಟಕೊಲೆ ನಕುಲ್ ಮಲ್ತೊಂದೊಲ್ಲೇರಿ ಜನಕುಲ್ನ ಸಮಾಜದ ಆರೋಗ್ಯಗೂ ಪೂರಕ ಆಪಿನಂಚಿನ ನಾಟಕೊಲ್ ನಮಡ ಒಂದುಂಡು ಒಂದು ನಮಡ ಇತ್ತಿನಂಚಿನ ಆಸ್ತಿ ಅಂಚ ಜೋಕುಲೇಗ ದಾದಾವುಡು ಅಂದ್ ಕೇಂಡ ತುಳು ಭಾಷೆಗೆ ಒಂಜಿ ಲೋಕ ಸಾಹಿತ್ಯದ ಒಟ್ಟುಗು ಉಂತಾರೆ ಉದಾಹರಣೆಗೆ ಒಂಜಿ ತುಳು ರಂಗಭೂಮಿ ಒಂಜಿ ಸಿನಿಮಾ ಐತ ಸಾಧನೆಗೆ ಒಂಜಿ ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಮನ್ನಣೆ ತಿಕ್ಕೋಡು ಉಂದಾಂಡ ಎಡಮನೆ ಪರಿಚಯದಗು ಸೇರೋಡು ಒಂಜಿ ಕವಿಕ್ ಇತನಂಕ ಕನ್ನಡೋಡು ಏತ್ ಜ್ಞಾನಪೀಠ ಪ್ರಶಸ್ತಿ ತೆಗದನ್ರಿ. ಆ ತುಳುತ್ತ ಒಂಜಿ ನಮ್ಮ ತುಳುತ್ತ ಉದಾಹರಣೆಗೊಂಜಿ ಭಾಗವತ ಆದುಪ್ಪು, ಅತ್ತಂದಂಡ ಮಂದಾರ ರಾಮಾಯಣದಂಚಿನ ಕೃತಿ ಆದುಪ್ಪು, ಅತ್ತಂದಂಡ ಕೆಲಿಂಜ ಸೀತಾರಾಮಾಳ್ವೇರ್ನ ಸಾಹಿತ್ಯೋಲಾದುಪ್ಪು, ವಿವೇಕ್ ರೈಕಲ್ನ ಸಾಹಿತ್ಯೋಲಾದುಪ್ಪು, ಅಮೃತರ್ನ ಸಾಹಿತ್ಯೋಲಾದುಪ್ಪು, ವಾ ಜ್ಞಾನಪೀಠ ಉಂದೆಕ್ ತಿಕ್ಕುನೆಕ್ ಐಟ್ ದಾಲಾ ಕಡಿಮೆ ದಾಂತಿನಂಚಿನ ಸೊತ್ತು ಉಂಡಾಯ್ಟ್ ಸತ್ವ ಉಂಡು, ಅಮೃತರ್ನ ಆತ ಕಡಲವು ಆತ ಸಾಹಿತ್ಯ ಕೃತಿಗಳು ಉಂಡು ಆಂಡ ಅವು ಐಕ್ ಸಂವಿಧಾನದ ಎರಡನೇ ಪರಿಚ್ಛೇದದ ಮಾನ್ಯತೆ ದಾಂತಿ ನೆಟ್ಟ ಹತ್ರ ತುಳುಕು ಜ್ಞಾನಪೀಠದ ಒಂದು ಅವಕಾಶ ತತ್ತದ ಪೋತುಂಡು ಅವು ಆನಂದಾಂಡ ಐಕ್ ಕಾರಣಾಪುಡು
3: ತೊಟ್ಟಿಗೆ ತುಳುಟ ಆಯ್ತು ಮಲ್ಲ ಬೇಲೆ ಬಂಡಗ ತುಳು ನಿಘಂಟು
2: ತುಳು ನಿಘಂಟು ವೀರಪ್ಪ ಮೊಯ್ಲಿಯರು ಮುಖ್ಯಮಂತ್ರಿ ಆದಿತ್ಯನಂಚಿನ ಕಾಲೋಡು ನಂಕ ತುಳು ಅಕಾಡೆಮಿ ಕೊಡ್ತೇರ್ ಕೇರಳ ಅಕಾಡೆಮಿಗೆ ಮಲ್ದನ್ ಕೇರಳ ತುಳು ಅಕಾಡೆಮಿ ಮಲ್ದನ್ ಹೂ ಆತಜಿ ಬೋಡ್ತಿನಾತ ತುಳುಕು ಮಲ್ಪುಡಾಯ್ನಂಚಿನ ಬೇಲೆನ ವಿವೇಕ್ ರೈಕಲು ಸುರುತ್ತ ಗುರ್ಕಾರೆ ಆದುಪ್ಪುನಗ ತುಳು ಅಕಾಡೆಮಿದ ಸುರುತ್ತ ಗುರ್ಕಾರೆ ಆದುಪ್ಪುನಗ ಆರು ಮಲ್ದಿನಂಚಿನ ಬೇಲೆ ಐಕು ಒಂಜಿ ವ್ಯವಸ್ಥಿತವಾಯಿನಂಚಿನ ಶಿಸ್ತುಬದ್ಧವಾಯಿನಂಚಿನ ಚೌಕಟ್ಟಿನ ತುಳು ಅಧ್ಯಯನ ಪಾಡ್ದ ಕೊಡ್ತೇರಾರು ಜನಕುಲ್ ನಮ್ಮ ಬಾಕಿಲು ಬಾಕಿಲಿಗೆ ಮುಟ್ಟವು ನಂಚಿನ ಬೇಲೆನ ಮಲ್ದೇರು ಐಡ್ದು ಬೊಕ್ಕ ತುಳು ಅನುವಾದ ಕೆಲಸೊಲೆಗೆ ನಮ್ಮ ಜವನರಿಗೆ ಉದ್ಯೋಗ ಅವಕಾಶಗಳು ತಿಕ್ಕೊಂಡು ಭಾರಿ ಅಗತ್ಯ ಅವಡಾಯ ನಮ್ಮ ಜವನರಿಗೆ ಎತ್ತೋ ಬೇಲೆ ತಿಕ್ಕು ನಂಚಿನ ಅವಕಾಶಗಳು ಉಂಡಲ್ಪ ಓ ತುಳುತ್ತ ಅನುವಾದ ಕೆಲಸಲು ಆವಡಾಪುಣ ಪದ ದಯಕೇಂಡ ತುಳು ಅಧಿಕೃತವಾದ ಎರಡನೇ ಪರಿಚಯದ ಸೇರಿಸಾತಗೆ ಅಲ್ಪಾಯ್ಕ ರಾಷ್ಟ್ರ ಮಾನ್ಯತೆ ರಾಜ್ಯ ಮಾನ್ಯತೆ ಇತ್ತಿಸಾತಗೆ ಅವೇನು ಆಡಳಿತಾತ್ಮಕವಾದ ಬಳಸಲುಂಡ ಅಲ್ಪ ಅನುವಾದ ಕೆಲಸಲು ಅವಡು ಸಾಹಿತ್ಯಿಕ ಅನುವಾದಲ್ಲ ಅವಡು ಕರ್ನಾಟಕದ ಅಲ್ಪಸಂಖ್ಯಾತ ಭಾಷೆ ಆಯಿನಂಚಿನ ತುಳುಕು ಈ ರೀತಿದ ಮನ್ನಣೆ ಕೊರ್ನುಂದಾಂಡ ಬಹುಭಾಷಾ ಕರ್ನಾಟಕದ ಬಹು ಸಂಸ್ಕೃತಿದ ನೀತಿಗೆ ಒಂಜಿ ಮನ್ನಣೆ ತಿಕ್ಕೊಂಡು ಒಯ್ಕ ತುಳುಕು ಮನ್ನಣೆ ತಿಕ್ಕೊಂಡು ಆಡಳಿತ ಬೊಕ್ಕ ಶಿಕ್ಷಣೋಡು ತುಳುಕು ಹೆಚ್ಚಿನ ಅಧಿಕೃತ ಭಾಷೆದ ಮಾನ್ಯತೆ ತಿಕ್ಕಣಂದಾಂಡ ಕರ್ನಾಟಕದ ಬಹು ಸಂಸ್ಕೃತಿದ ಗೌರವಲ ತುಳುಕು ಸ್ಥಾನಮಾನ ತಿಕ್ಕೊಂಡು ತುಳು ಭಾಷಾ ಸಾಹಿತ್ಯದ ಆ ಸ್ನಾತಕೋತ್ತರ ಪದವಿ ಉಂಡು ನಮ್ಮ ಯೂನಿವರ್ಸಿಟಿ ಕಲ್ಪನ ಐಟ್ ಭಾರಿ ಆಸಕ್ತಿ ಯುವ ಪೀಳಿಗೆ ಅಧ್ಯಯನ ಮಲ್ಪು ಲೆಕ್ಕಾಪುಂಡು ಐಟ್ ಸಂಪನ್ಮೂಲ ವ್ಯಕ್ತಿ.

0: ಈ ಕೋಟಿಡ್ದು ಹೆಚ್ಚಿಗೆ ಜನ ತುಳುನು ಪಾತೆರೊಂದು
1: ಅಂಡ
0: ಅವು ನನ ರಡ್ಡ ಕೋಟಿ ಹೆಚ್ಚಿಗೆ ಅವಳು ತುಳುನು ಪಾತೆರೋಡು ಒಲ್ಪಲ ತುಳು ಪಾತೆರ್ರೆ ಎಂಕುಳು ಕಿನ್ಯಪ್ಪುನಾಗ ಶಾಲೆ ಮೀನಿ ತುಳು ಪಾತೆರ್ನ ಒಂಜಿ ಶಬ್ದ ಪಾತೆರ್ನ ಅವು ಭಾರಿ ಆಯ್ಕ ಶಿಕ್ಷೆ ತಿಕ್ಕೊಂಡಿತ್ತು ಅಂಡ ಇನಿ ಅಂಚಿತ್ತಿನ ಪರಿಸ್ಥಿತಿ ಇಜ್ಜಿ ಯಾಪ ಉಜಿರೆಡು ವಿಶ್ವ ತುಳು ಸಮ್ಮೇಳನ ಆಡುತ್ತುಲೆ ಐಡ್ದು ಬೊಕ್ಕ ತುಳುಕ್ಕು ತಿಕ್ಕಿನಂಚಿನ ಮಾನ್ಯತೆನೆ ಬೇತೆ ಅಪುರ್ತುಡ್ ನಮ್ಮ ವೀರೇಂದ್ರ ಹೆಗ್ಡೆರೆ ನೊಂಜಿ ಅಗತ್ಯವಾದ ನೆನಪು ಮಲ್ಪುನಂಚಿನ ಬೇಲೆ ಪಣಿಯಾಡಿದಾರೆ ನೆನಪು ಮಲ್ಪುನಂಚಿನ ಬೇಲೆ ಅಮೃತರೆ ನೆನಪು ಮಲ್ಪುನಂಚಿನ ಬೇಲೆ ತುಳುಕು ಏತ್ ಒಕ್ಕೂಟೋಲುಂಡು ತುಳು ಒಕ್ಕೂಟೋಲು ಏತುಂಡು ಅಕಲಿನ ಮಾತ ನೆನಪು ಮಲ್ಪುನಂಚಿನ ಬೇಲೆ ಈ ಪುರ್ತುಡು ಮಲ್ತುಂದೋ ನನ್ನ ದುಂಬ ಆವುಡಂಚಿನ ಆವುಡಾಯಿನಂಚಿನ ಬೇಲೆಗೆ ನಮ್ಮ ಸುರುತ್ತ ಪದ್ಯದಿವೋಡು ಉನೇನೆ ದಾಲಜಿ ತುಳು ಮಾನ್ಯತೆ ತಿಕ್ಕಿಡ ಬಣದು ಪರ್ಬನೆ ಆಚರಣೆ ಮಲ್ತೊಂದು ಪುನತ್ ಓ ಅಕ್ಟೋಬರ್ 12 ಮಗು ನಮ್ಮ ತುಳು ಪರ್ಬನೆ ಆಚರಣೆ ಮಲ್ಪುನತ್ ಆಚರಣೆ ಮಲ್ತಂಡ ನಮ್ಮ ಪರ್ಬೋಗೆ ಸೀಮಿತ ಆದ ಬೋಪ ನಮ್ಮ ಇತ್ತ ಒಂದು ತಿಕ್ಕಿನಂಚಿನ ನಂಕೊಂಚೂರು ದುಡಿಬಲ್ಲು ತಿಕ್ಕದನ್ ಇತ್ತ ಆ ದುಡಿಬಲ್ಲನ ಕೈತು ಪತ್ತು ನಂಚಿನ ಬೇಲೆನ ನಮ್ಮ ತುಳುವೇರು ಮಲ್ತು ಜಾಂದಾಂಡ ನಾನಾ 10 ವರ್ಷ ಪಾಂಡಲ ಎಡ್ಮನೆ ಪರಿಚಯದ ಸೇರವರೇ ಸಾಧ್ಯಜ್ಜಿ
2: ಅವಳ ಸಾಧ್ಯಜ್ಜಿ ಈತ ಎಂಜಿನ ಅಧಿಕೃತ ಭಾಷೆ ಮಾಡ್ತಾರೆ ಅವು ಖಾಲಿ ಪೇಪರ್ ಡೇ ಬರೆಯುವತ್ತಂದ್ರೆ ತುಳುಕು ಮಲ್ಲ ಲಾಭ ಹಿಡಿದು ತಿಕ್ಕಂದ್ರೆ ನಮ್ಮ ಬೆಂದು ಜನ
1: ಈತ ಚಂದ್ರ ಸರ್ ಈತ ಈತ ಪೂರ ಸರ್ ಪಂಡಿರ್ ನಮ್ಮ ಈಗ ವಸ್ತು ಬೇಲೆ ಮನ್ಪನ ನನ್ನದ ಬಾಕಿ ಉಂಡು ಒಂದು ಕುಡಂಜಿ ವಿಷಯದ ಪಣ ನಮ್ಮ ತುಳು ಭಾಷೆ ಪನ್ಪುನ ಖಾಲಿ ನಮ್ಮ ತುಳುವೇರು ಮಾತ್ರ ತುಳುವೇರು ಪಣ ನಮ್ಮ ನಮ್ಮ ಹಿಂದೂ ಸಮುದಾಯದ ಮಾತ್ರ ಪಾತ್ರನತ್ ಬ್ಯಾರಿ ಭಾಷೆದ ಪಾತ್ರ ಮಾತ್ರ ವ್ಯಾವಹಾರಿಕ ಭಾಷೆ ನಮ್ಮ ಮೋಹನಾಳ್ವ ಸರ್ ಪಂಡಿರ್ ಇತ್ತ ಅವು ಈತ ಏತ್ ಜನ ಪಾತ್ರ ಒಂದಿಲ್ಲೇರ ಇತ್ತ ಜವನಿರ ತುಂಡ ತುಳು ಪಾತ್ರ ತಿಕ್ಕೊಂದಿಲ್ಲೇರ ಇರ್ನ ಒಂಜಿ ಅಭಿಪ್ರಾಯದ
2: ಖಂಡಿತ ಇತ್ತಲಾಸದನ್ನು ಒಂಜರ ಕೋಟಿ ಹಿಡಿದು ಮಿತ್ತು ಜನ ನಮ್ಮ ಖಾಲಿ ತುಳುನಾಡು ಮಾತ್ರ ವಿದಾಯರು ನಮ್ಮ ಅಮೆರಿಕ ಸಿಂಗಾಪುರ ಮಲೇಷಿಯಾ ಇಂಜಿನ ಬೇತ ಬೇತ ರಾಷ್ಟ್ರಗಳ ಪಾತಿರೋದುಳ್ಳೇರು ಡೆಲ್ಲಿ ಪಾತಿರೋದುಳ್ಳೇರು ಮಹಾರಾಷ್ಟ್ರ ಜನ ತಮಿಳ್ನಾಡು ಉಳ್ಳೇರು ಕೇರಳ ಉಳ್ಳೇರು ಅಂಚ ಸುಮಾರು ಒಂಜಾರ ಕೋಟಿ ಹಿಡಿದು ಮಿತ್ತು ಜನ ತುಳು
1: ಪಾತಿರೇರು ಜವನೇರಿಗೆ ಈ ಒಂದು ಭಾಷೆ ಒರಿಪಾವಡಂಡ ಅಕಲ್ನ ಬೇಲದ ಆದಾಪಂತ
2: ಜವನೇರ ನಿಜವಾದ ಜವನೇರ್ ದುಂಬರು ಈ ಭಾಷೆ ಒರಿಪಾಡು
1: ಭಾಷೆ ಪಾತ್ರ ಮಾತ್ರ ಆ ಭಾಷೆ ಒರಿಯಲು ಸಾಧ್ಯ
2: ಮುಖ್ಯವಾದ ನಮ್ಮ ಸುರುಮಾನ್ ಪಟೇನ್ ಇಲ್ಲಲ್ಲ ಇತ್ತ ನಮ್ಮ ಇಂಗ್ಲಿಷ್ ಮೀಡಿಯಂ ಪುರ ಕಲ್ಪ ಒಂದಿಲ್ಲ ಅಂಡ ಇಲ್ಲಲ್ಲಿ ಇಲ್ಲದ ಭಾಷೆ ನಮ್ಮ ತುಳುವೆ ಉಪ್ಪುಡು ಆ ತುಳು ಇತ್ತಿರಂದ ಖಂಡಿತ ಆ ಭಾಷೆ ಮರಪು ಜರ ಖಂಡಿತ ಮರಪು ಆ ತುಳು ಬುಲೆಯರೆ ಅವಳು ಒಂದು ಸಾಧ್ಯ
0: ಮುಖ್ಯವಾದ ಪಂಡತಿ ಆ ಜವನೇರು ಆ ತುಳುಟ್ಟು ಓ ಸಾಹಿತ್ಯ ಉಂಡು ಪಣದು ಅವಕ್ಕೆ ಗಂತಗೆ ಜತ್ತದು ತೆರೆಯೊಂದು ಪೂಪಿನ ಬೇಲೆ ಮಲ್ಪುಡು ಮೌಖಿಕ ಸಾಹಿತ್ಯನೇ ತುಳುತ್ತ ಮಲ್ಲ ಒಂಜಿ ಆಸ್ತಿ ತುಪ್ಪೆ ನಂಕ ಪ್ರೊಫೆಸರ್ ಬಿ ಎ ವಿವೇಕ್ ರೈಕಲು ತುಳು ಜಾನಪದ ಅಧ್ಯಯನ ಮಲ್ದಿನ ಸುರುತ್ತ ತುಳುವೆ ಸುರುತ್ತ ಪಿ ಎಚ್ ಡಿ ವಿವೇಕ್ ರೈಕಲ್ನ ಅರ್ನ ಮಾರ್ಗದರ್ಶನ ದೆತೊಂದು ನಮ್ಮ ವಾ ಹೋರಾಟಗಾರರೆಲ್ಲ ಅರ್ನ ಮಾರ್ಗದರ್ಶನ ದೆತೊಂದು ಆ ಪೋಡು ಅಕಲು ವಿವೇಕ ರೈಕಲು ಚಿನ್ನಪ್ಪಗೌಡ್ರು ಅಕಲು ಫಿನ್ಲ್ಯಾಂಡ್ ಜರ್ಮನಿ ಜಪಾನ್ ಇಂಚಿತ್ತಿನ ದೇಶಗಳಿಗೆ ಪೋದು ಅಲ್ಪ ಅಧ್ಯಯನ ಮಲ್ದಿನ ಅಕಲು ಅಲ್ತ ಯೂನಿವರ್ಸಿಟಿ ಅಧ್ಯಯನ ಮಲ್ದಿನ ಅಕಲು ಇನಿ ತುಳು ಖಾಲಿ ಮೂಲು ಮಾತ್ರ ಆತ ತುಳುನಾಡು ಮಾತ್ರ ಆತ ಬೇತ ದೇಶೋಡ್ಲ ಇತ ಸುರುಟ್ಟು ನಂಕ ತುಳುಟ್ಟು ಇಂಚಿನ ಆಸ್ತಿ ನಿಕಳ್ಳ ಉಂಡು ದೈವಾರಾಧನೆ ಪಂಪಿನಂಚಿನ ಒಂಜಿ ಉಂಡು ಬಣದು ಧ್ವಜಪಾದ ಕೊರ್ತಿನ ಕುಲೇ ನಂಕ ವಿದೇಶದ ಕುಲು ಬಾಸೆಲ್ ಮಿಷನರಿ ಜರ್ಮನ್ ಮಿಷನರಿ ತಕ್ಕಲಿಡೆ ಬರ್ಪುಜೇರಿಂದ ತುಳುಟ್ಟು ಅಧ್ಯಯನ ಈತ ಆಪುಜಿ ಸುರುವಾತಿನ ಅಲ್ತಡ್ದು ಆಂಡ ನಮ್ಮ ಬೊಲ್ಪುದಡಿ ಕತ್ತಲೆ ಪಂಡಿ ಲೆಕ್ಕ ನಂಕ್ ನಮ್ಮ ಆಸ್ತಿ ನಮಡ ಸತ್ವ ನಂಕ್ ಗೊತ್ತಿತ್ತು ಅಂಡ ಇನಿ ನಂಕ್ ಗೊತ್ತ ಆತಂಡ್ ಅವೇನು ನಮ್ಮ ದುಂಬುದ ಜನಾಂಗು ಇತ್ತ ಪ್ರಾಯದಕುಲು ಪಾತೆರ್ದು ಮುಗಿಣಿಂದ ಅಂಡ ಎಲ್ಲ ತುಳು ಸೈಪುಡು ಆಂಡ ನಮ್ಮ ಇನಿ ಏರು ಜವನೇರಿಂದು ಪನ್ಪ ಕಾಲೇಜ ಜೋಕುಲು ಶಾಲೆದ ಜೋಕುಲು ಒಂದು ಪನ್ಪ ಅಕಲೆಗೆ ಅಭಿಮಾನ ಪುಟ್ಟು ನಂಚಿನ ಬೇಲೆ ಮಲ್ಪುಡು ಪಾಡ್ದನ ಸಂಧಿ ಕವಿತಾ ಉರಲು ಮದಿಪು ಪಾರಿ ನುಡಿಕಟ್ಟು ತುಳು ಕತೆಕುಲು ಗಾದೆಲು ಒಗಟ್ಟುಲು ಇಂಚಿನ ಒಂಜಿ ವೈವಿಧ್ಯಮಯ ಸಾಹಿತ್ಯ ತುಳುಟ್ಟುಂಡು ಅವೇನು ಓದುನ ಕೆಲಸ ಶುರು ನಮ್ಮ ಮಲ್ಪವಳು
2: ಸುಮಾರು 5 ಜಾಸ್ತಿ ಜನ ಈ ತುಳುತ್ತ ವಿಷಯನೇ
0: ಯಾನೇ ಉದಾಹರಣೆ ಜಾನಪದ ಶಬ್ದ ಶಕ್ತಿ ಪಂಪಿನಂಚಿನ ದೈವಾರಾಧನೆದ ಪಾರಿ ಮದಿಪು ನುಡಿಕಟ್ಟದನೇ ಒಂದು ಅಂಶ ಯಾನು ಪಿ ಎಚ್ ಡಿ ಮಲ್ತದ ಅವು ಒಡೆಮುಟ್ಟ ಅನ್ಪಣ್ಣ ಇರೆಗೆ ಒಂಜಿ ನಮ್ಮ ಈ ಪ್ರಜಾವಾಣಿ ಈ ಪೊರ್ತುಡ್ ನಮ್ಮ ನೆನಪು ಮಲ್ಪೋಡು ಎಂಚ ನಮ್ಮ ವಿಶ್ವ ತುಳು ಸಮ್ಮೇಳನ ನೆನಪು ಮಲ್ಪೋಣ, ಅಂಚನೆ ಪ್ರಜಾವಾಣಿ ಪತ್ರಿಕೆ ನಮ್ಮ ನೆನಪು ಮಲ್ಪಡು, ಆ ಪೊರ್ತುಡು ಬಾಲಕೃಷ್ಣ ಪುತ್ರಿಕೆ ಪುತ್ತಿಗೆ ಪಂಪಿನಂಚಿನ ಸಂಪಾದಕೇರು.

0: ಪ್ರಜಾವಾಣಿಡು ಗೇನದ ನಡೆ ಪನ್ಪಿನ ಒಂಜಿ ತುಳು ಅಂಕಣನು ಎಡುಮ ವರ್ಷ ನಡಪಾರೆ ಅವಕಾಶ ಕೊಡ್ತೀರಿ. ಓರಗು ಒಂಜಿ ಲೇಖನ ಎಡುಮ ವರ್ಷ ನಡೆದಿಡು ಒಂದು ಬಾರಿ ಮಲ್ಲ ಪುದಾರ್ ಈ ಪೊತ್ತುಡು ಅವಲ ಒಂಜಿ ಮಲ್ಲ ಕೆಲಸ ಅಂತ ಪಡೆದು ನಾನು ಪ್ರಜಾವಾಣಿಗೆ ಅಭಿನಂದನೆ ಮಲ್ತೊಂದುಲ್ಲೆ. ನಮ್ಮ ಈ
1: ಅಕೇರಿಗಾದ ಸರಿ ಈತು ಪೂರ ನಮ್ಮ ಪಾತೆರಿ ಒಂಜಿ ಗಂಟೆ ಎಂಚ ಪೋಣಿಂದ ಗೊತ್ತಾಯಿಜಿ ಮೂಜಿ ಜನ ನಿಕ್ಲು ಪಾತೆರಿಯರ್ ಪಾತೆರ್ ನಂಚಿನ ವಿಷಯಲ್ಲೂ ಒಂತ ಪಂದ ಪೊರ್ತು ಒಂತಾದಿತ್ತನ ಪಾತೆರ್ ನಂಚಿನ ವಿಷಯಲ್ಲ ಮಸ್ತ್ ಇತ್ತು ನಿಕ್ಲ್ಡ ಇಡಮುಟ್ಟ ಬತ್ತರ್ ನಿನ್ನ ಈ ಕಾರ್ಯಕ್ರಮ ಪಾಲ್ಪಡೆಯರ್ ನಿಕ್ಲು ಕಡೆಕಾದ ಒಂಜಿ ನಮ್ಮ ತುಳುವೆರೆಗ್ ಕೊರ್ಪು ನಂಚಿನ ಒಂಜಿ ಕೆಬಿ ಪಾತೆರ ತಂಡ ಒಂಜಿ ಎಡ್ಡೆ ವಿಚಾರ ಪಂದಿತ್ತು
0: ತುಳುವೆರೆಗೆ ಪನ್ಪುಣೆ ದೇವೇರು ನಂಕೊಂಜಿ ಭಾಷೆಯನ್ನು ಕೊರ್ತೀರಿ. ದೇವೇರು ಕೊರ್ತಿನ ಭಾಷೆ ಒಂದು ಭಾಷೆ ನಮ್ಮ ನಮ್ಮ ಅಪ್ಪೆ ಭಾಷೆ ನಮ್ಮ ಅಪ್ಪೆ ಅಮ್ಮೆ ಅಜ್ಜೆ ಅಜ್ಜಿ ಪಿಜ್ಜೆರ್ ನಕುಲು ಪಾತೆರ್ದಿ ನಂಚಿನ ಭಾಷೆ. ಇನಿ ಅಗತ್ಯ ಯಾನು ಮುಲ್ಪಪ್ಪ ನೋಡು ವಾ ನಮ್ಮ ಪ್ರಯತ್ನ ಹೊಡೆದುಲ ಈ ತುಳು ಭಾಷೆನ ಪಾತೆರೊಂದಿತ್ತಿ ನಂಚಿನ ಅವಿದ್ಯಾವಂತೆರು ಬಂಜಿಗೆ ನುಪ್ಪುದಂತೆ ತುತ್ತರೆ ಕುಂಟುದಂತೆ ಉಬಿನೀರು ದಿಂಗದು ಬದುಕೊಂದಿತ್ತಿನಂಚಿನ ನಮ್ಮ ಮೂಲ ಸಂಸ್ಕೃತಿದ ಮೂಲ ಜನಾಂಗಲು ಹೂ ಮಾತ ಉಂಡು ಮೂಲ ಸಂಸ್ಕೃತಿದ ಜನಾಂಗಲು ಹೂ ಮಾತ ಉಂಡು ಅವು ಅಕುಲು ನೇನು ಪಾತೆರ್ದು ನಂಗೆ ಇದ ಮುಟ್ಟ ಒರಿತದ ಕೊರ್ತಿನ ಅಕುಲು ಅಕುಲು ಅಕಲು ಲಾಭದ ದೃಷ್ಟಿಡವೇನು ತೂತುಜೇರು ಇನಿ ನಮ್ಮ ತುಳುನ ಲಾಭದ ದೃಷ್ಟಿ ತೂಪಿನಂಚಿನ ನಮ್ಮ ತೂವೊಂದುಲ್ಲ ಆಂಡ ಆ ಮೂಲ ಜನಾಂಗದ ಕುಲು ನಮ್ಮ ಹಿರಿಯರು ಆ ಕವಿತೆಲೇನು ಇರೇ ಗೋಪಾಲ್ ನಾಯ್ಕ ನಂಚಿನ ಸಿರಿ ಪಾಡ್ತನನು ಎತ್ತೋ ಗಂಟೆ ಪನ್ಪಿನಂಚಿನ ಒಂಜಿ ಸಾಮರ್ಥ್ಯ ಎತ್ತಿನ ರಾಮಕ್ಕ ಮುಗಿಯತ್ತಿನಂಚಿನ ಪಾಡ್ದನ ಕಾರ್ಯರಣಿ ಪೊರ್ತು ನಮ್ಮ ನೆನಪು ಮಲ್ಪೋಡು ಆ ನಂಕ್ ಮೂಲ ಸಂಸ್ಕೃತಿದ ನಮ್ಮ ತುಳುತ್ತ ಆ ಮೂಲ ಜನಾಂಗಲು ಹೂ ಮಾತ ಉಂಡು ದ್ರಾವಿಡ ಮೂಲದ ಜನಾಂಗಲು ಅಕುಲು ಅಕಲೇನ್ ನಮ್ಮ ಈ ಪೊರ್ತುಡು ನೆನಪು ಮಲ್ಪೋಡು ಅಕಲ್ನ ಚರಿತ್ರೆಲೇನ್ ನಮ್ಮ ಓದೋಡು ಅಕಲ್ನ ಅಕುಲು ಕೊರ್ತಿನಂಚಿನ ಭಾಷೆ ನಂಕವು ದೇವೇರ್ ಕೊರ್ತಿನಂಚಿನ ಭಾಷೆ ಅವೇನ್ ನಮ್ಮ ದೇವೇರ್ ಲೆಕ್ಕ ತುವೋಡು ಪವಿತ್ರವಾಯಿನಂಚಿನ ಭಾವನೆಡು ನಮ್ಮ ಅವೇನು ತುವೋಡು ತುಳು ಪನ್ಪಿನವು ಕೇವಲ ಒಂಜಿ ಭಾಷೆ ಅತ್ ಅವು ನಮ್ಮ ಬದುಕು ಪನ್ಪಿನೇನು ನಮ್ಮ ತೆರೆಯೋ ನೋಡು ಅವೇನು ತುಳುನು ಬುಲೆಪಾವು ನಂಚಿನ ಬೇಲೇನು ಮಾತೆರ್ಲ ಪಾತೆರ್ ನಂಚಿನ ಬೇಲೇನು ನಮ್ಮ ಮಲ್ಪೋಡು ಪಡೆದು ಎನ್ನ ಅಭಿಪ್ರಾಯ.
2: ತುಳು ಒರಿಪವನು ಬಂದಾಗ ತುಳು ಒಂಜಿ ಶಾಲೆಗೆ ಕಲ್ತದ ಕಾಲೇಜ್ ಕಲ್ತದ ತುಳು ಅರಿ ಹೊಡೆದು ಅತ್ತ ಮೇರ್ ಪಡ್ಲಕ್ಕೆ ಮೌಖಿಕ ಭಾಷೆ ಪಾತೆರ ಪಾತೆರದ ತುಳು ಅರಿಪಡತ್ತಂದೆ ಇಲ್ಲ ಇಂಗ್ಲೀಷ ಬೇತ ಭಾಷೆ ಪಾತೆರ ತುಳು ಅರಿಪಾಯಿರ್ತದೆ ಅಜ್ಜಿ ನಮ್ಮ ಹಿರಿಯಕ್ಕೆ ಹಿಡ್ದಿಂಚ ತುಳು ಪಾತೆರದ ಬೈದ್ರೆ ಅಂಚ ಭಾಷೆ ಬರೀದಿನ ನನ್ನ ದುಂಬುಗಳ ಯಾನ್ ಪನ್ಕೊಂಡ ಇಲ್ಲ ನಮ್ಮ ತುಳುವೇರು ನಮ್ಮ ತುಳುಟೆ ಪಾತೆರ್ಗ ಆ ಮೂಲಕ ನಮ್ಮ ಜೋಕ್ಲಿಗೆ ಇಟ್ಟು ಅಭಿಮಾನ ಪುಟ್ಟಾಗ ಆ ತುಳು ಒರಿಪ್ಪಾಗ ಎನ್ನೊಂಜ್ ಅಭಿಪ್ರಾಯ.
1: ಮಸ್ತ್ ಖುಷಿ ಅಣ್ಣ ಸರ್ ಇರುವೆರ್ಲ ಬಾರಿ ಪೊರ್ಲುಡು ಪಾತೆರ್ ಅವೇತ ಒಟ್ಟುಗು ಡಾಕ್ಟರ್ ಎಂ ಮೋಹನ್ ಆಳ್ವ ಅರ್ನ ಒಂಜಿ ಪೊರ್ತುಲ್ನ ನಮಗೆ ಕೊಡ್ತೀರಿ ಕಾರಣ ಅಂತರಡ್ದಾರಿಗೆ ಬರೆಯರಾಯ್ದು ಜಿನ ಬತ್ತದ ಪಾತೆರ್ನಾರ ಮೂಲು ಆಂಡಲ್ಲ ಏನೈತೆ ಈ ಕಾರ್ಯಕ್ರಮ ಈತ ಪೂರ ನಿಕ್ಲು ಪಾತೆರ್ನ ನಿಕ್ಲನ ಈ ಒಂಜಿ ಅಮೂಲ್ಯವಾಯಿನಂಚಿನ ಪೊರ್ತುನು ಕೊಡ್ತಾರೆ ನಿಕ್ಲೆಗ್ ರೇಡಿಯೋ ಸಾರಂಗ್ ಕಡೆದು ಉಡಲ್ದಿಂಜಿನ ಸೊಲ್ಮೇಲೆ ಸಂದ ಒಂದಲ್ಲ
0: ಇಂಕುಲ್ ಅಂಚಿನೇ ಪನ್ಪಿಂದಾದ ಅಂತ ಬಂದಾಗ ಈ ತುಳುತ್ತ ಬೇಲೆಗೆ ಸೈಂಟ್ ಅಲೋಶಿಯಸ್ ಶಿಕ್ಷಣ ಸಂಸ್ಥೆದ ಸಮುದಾಯ ಬಾನುಲಿ ರೇಡಿಯೋ ಸಾರಂಗೆ ದಿಂಜ ಪ್ರಾಧಾನ್ಯತೆಯನ್ನು ಕೊಡ್ತುಂಡು ಈ ತುಳುತ್ತ ಬುಲೆಚ್ಚೆಲಿಗೆ ಇನಿ ನಮ್ಮ ಪಡೆಪಿನಂಚಿನ ಸಂತೋಷದ ಒಟ್ಟುಗೂ ಆ ರೇಡಿಯೋ ಸಾರಂಗಲ ಸೇರೊಂದು ಕೆಲಸ ಮಲ್ದಿಂಡಿ ಪನ್ಪಿನಂಚಿನ ಪಾತಿರನ್ನು ಪನರೆ ನನಲ ರೇಡಿಯೋ ಸಾರಂಗ್ ಆ ಈ ತುಳುತ್ತ ಬೇಲೆನ ಮಲ್ತೊಂದು ಉಪ್ಪಡು ಅಕಲಿಗೆ ದೇವೇರಿ ಶಕ್ತಿ ಕೊರಡು ಎಂದು
1: ಇನಿತ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ಪಾತ್ರೊಂದಿತ್ತಿನಂಚಿನ ವಿಷಯದಾದ ಪಂಡ ತುಳು ಭಾಷೆಗೆ ರಾಜ್ಯ ಮಾನಾದಿಗೆ ಪನ್ಪನಂಚಿನ ವಿಚಾರಗ ಪಾತ್ರಕತೆ ನಡತ್ತಿಂಡು ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಮುಲ್ತ ಗುರುಕರರಾಯನ ಡಾಕ್ಟರ್ ಎಂ ಮೋಹನ್ ಆಳ್ವ ಅಂಚನೆ ತುಳು ಜನಪದ ವಿದ್ವಾಂಸರಾಯನ ಡಾಕ್ಟರ್ ಗಣೇಶ ಮಿನ್ ಸಂಕಮರ್ ಅಂಚನೆ ನಮ್ಮ ತುಳುವ ಸಾಹಿತಿ ಶ್ರೀ ಚಂದ್ರಹಾಸ ಕಣಂತೂರು ಮುಕುಲ್ ಮೂರ್ಜಿ ಜನ ಈ ಬಗ್ಗೆ ಒಂಜಾತ ವಿಷಯ ತೆರಿಪಾದಿರು ಅವೇತ ಒಂಜಿ ಪೊರಂಬಾಟದ ದಿನಕುಲಾದಿಪ್ಪು ಐದು ಬೊಕ್ಕ ನಡತ್ತಿನಂಚಿನ ಒಂಜಾತ ವಿಚಾರಾಧಿಪತಿನ ನನ್ನ ದುಂಬಗೆ ಎಂಚ ಖಾಲಿ ರಾಜ್ಯ ಭಾಷೆ ಆಂಡ ಯಾರುಜಿ ಅವೇಕ ಉಪ್ಪು ನಂಚಿನ ಬೇಲೆ ಐಕ್ ಬನ್ಪೊಡಾಯಿ ನಂಚಿನ ಕಜ್ಜ ಮಸ್ತು ಉಂಡು ಆ ಬಗ್ಗೆ ಇಟ್ಲ ಬಾರಿ ಪೊರ್ಲುಡು ಇನಿತ ಈ ಕಾರ್ಯಕ್ರಮದ ತೆರಿಪಾದಿರಿ ಮೆಕ್ಲೆಗೆ ಸೊಲ್ಮೇಲೆ ಸಂದಾ ಒಂದು ಇನಿತ ತುಳುಚಾವಡಿ ಕಾರ್ಯಕ್ರಮದ ಬಿದಡ್ ನಂಚಿನ ಪೊರ್ತು ನನ್ನ ತುಂಬದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಆತನಿಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗದ ತಿರ್ಲ ತುಳು ಯಕ್ಷಗಾನದ ಎರಡನೇ ಕಂತು.

Ale, por lo tanto.

ಬಂತಾವೆ. ಮಾಯಡು ಎಚ್ಚರಿಕೆಯನ್ನು ಕೊರ್ಪ ಒಂಜಿ ವೇಳೆ ಎಲ್ಲ ಪಾತ್ರರಿಗೆ ಪಿಲಾಯಿಸಿದ್ದೇನ. ಈ ರಕ್ತೇಶ್ವರನ ಶಕ್ತಿದಾಗ ಕಾರ್ಮಿಕ ಕಾಲ ಬಂದ ಬಿಲ್ಲೆ ತೆರಿಪಾದು ಕೊರ್ಪ.

ಎಡ್ಡೆ ಪಾತ್ರ ಪಂಡ ಅಣ್ಣಿಗೆ ಏನೊಂದಿದ್ದೆ ಬದಕ ಕಷ್ಟ ನಮನೇ ವಾಯ್ತಿಲ್ಲ

విద్యలేని ద్రగిడ తినబాలే కేజీనికి.

Thank you.

0: ನಲಿಕೆ ನಲಿಕೆಡೆ ನಲಿತೊಂದಿತ್ತಿನ ನಮ್ಮ ಈ ತಾರೆ ಮಾರದ ಮಣ್ಣು ಅಂಚನೆ ಬಿರಾಕದ ನಮ್ಮ ಹಿರಿಯ ಕುಲು ನಡತಿ ನಡಕೆದ ಪೆರಮೆ ಎಂಚ ಇತ್ತುಂಡು ಮೂಲು ನಡಪುನ ದಾನ ಧರ್ಮದ ತಿರ್ಲ ತೂಪಿನ ಕಿಲಿನ ಎಂಚ ಮರಲಿ ಮಲ್ತೊಂದಿತ್ತುಂಡು ಪಣ ಅಪ್ಪೆ ಬಾಲದ ಪೊರ್ಲು ತಿರ್ಲಿನ ಮಡಿತಿ ಕೊರಿಲ ಕಾಮುಂಡು ಅಣ್ಣ ಕೇಶಿನಿ ದಾದ ಅಂಡು
1: ದಾದ
0: ಬಾಕಿ ಮಾರ್ಕಂಡದ ಸುರುತ್ತ ಬಿದಿನಿ ಬಂಗಾಳಿಗೆ ಎತ್ತಾವೆ ಪಂಡತ್ತ
1: ಅಂದು
0: ಐತ ಪರಿಣಾಮ ಓಡಗೆದಂಡು ಗೊತ್ತುಂಡ
1: ದಾದ ಅಂಡೈಕು
0: ಅಣ್ಣ ಕಟ್ಟಿನ ಕನ್ನೊಟ್ಟು ಅಪ್ಪೆ ರಕ್ತೇಶ್ವರಿನ ತೋಪದ ಅಭಯನು ಕೇಂದೆ ಬಾಕಿ ಮಾರ್ಕಂಡದ ಸುರುತ್ತ ಬಿದಿನಿ ಬಂಗಾಳಿಗೆ ಎತ್ತಾದು ಎನ್ನ ಕೋಪದ ಊರಿಗೆ ತಿಕ್ಕೊಚ್ಚಿ ಕಷ್ಟನ ದೈತಲು ವೈಪೊಂಚಿ ಎನ್ನ ದಂಟದ ಕರ್ಮದ ಗಂಟದ ಕೈಪಾಡಡೆ ಬಂದು ಅಭಯನು ಕೊರಿಯರಣ್ಣ ಅಣ್ಣ
1: ದಾದ
0: ನಿನಟ ಕೈ ಮುಗಿದು ಪಂಪೆ ನಿನ್ನ ಸ್ವಾರ್ಥ ಪಂಪಿನ ಗಡಿ ಕಲ್ಲದು ಈ ತಾರೆ ಮಾರದ ಮಣ್ಣಿನ ಬಲಿ ಕೊರಡ ಅಣ್ಣ ಬಲಿ ಕೊರಡ.

ಬೇಕಾಗ್ತದೆ ಕಿರಿಯರು ಆಕಲಿನ ನಂಬೊಂದು ತಿರಂಚಿನ ಆಕಲಿನ ಸಂಸಾರ ಅದು ಕೊಲ್ಲಿನದಿಯರು ಪೊರ್ಲನ ತೂಯರು ಅಮ್ಮ ಈರ ನನಾಂಡಲ ಈರ್ನ ಕೋಪಗೂ ತನಿ ಕೊರಡಮ್ಮ ಈ ತಾರೆ ಮಾರಿಡು ಶಾಂತಿನೇ ಇರ್ಕಾಲೆ ತಾಯಿ ಶಾಂತಿನೇ ಇರ್ಕಾಲೆ ನನ್ನ ತಡ ಮಲ್ಪೂಜಿ ನಡತಿನ ದರಿದ್ರನು ಅಣ್ಣ

0: ಬರಾದು ಪುಗೆಲೆ ನುರಿಪುನ ಮೇಲೆ ನೀ ಬೆಂದ ತಾಯಿಗೆ ನಿನ್ನ ರಾಪುದ ಬೇಲೆಡು ಒಕ್ಕೆಲೆ ಸಕ್ಕೆಲೆ ದಾಖಲೆಗೆ ಸಾವನ್ನು ಕೊರಿಯ
1: ಅಣ್ಣ
0: ಬಡವೇನೆ ನೆತ್ತಿರೆ ತರ್ಪಣ ಕೊರಿನ ಈಗ ನರಮಾರಿಯ

0: ಸುರೋಲ್ಮೆ
1: ಅವಿ ನಮ್ಮೇಡನೆ ಕೇನೋಡು
0: ಸೃಷ್ಟಿ ಆಯಿನಿಯಪ್ಪ
1: ಅವು ಲೈತಮ್ಮೇಡನೆ ಕೇನೋಡು
0: ಗಾಳಿ ಕಡೆಯಕ ಉಂತರ ಸೇನು
1: ಅವು ಐತಮ್ಮೇಡ ಕೇನೋಡು
0: ಕಡಲ ಸರಟ ಸುರುತ್ತ ಸೇರವ್ಯ
1: ಅವು ಲೈತಮ್ಮೇಡನೆ ಕೇನೋಡು
0: ಅಮ್ಮೇಡ ಕೇನೋಡು ಅಮ್ಮೇಡ ಕೇನೋಡು
1: ಕೇನಡೆ ಕೇಂದ ಅಪುನ
0: ಊರೆಕ್ಕಲ ಅಮ್ಮೇಡ ಕೇನ ವಾ ಮಲೆ ಮಂಗೆಯೈ
1: ತಾಯೆ
0: ಪಕ ಅಮ್ಮೇಡ ಕೇನ
1: ಅತ್ತಿ ಎನ್ನ ಪುಟ್ಟಿಗೆ ಕಾರಣ ಏರನ್ನು ಎಂತ ನಾನಲ್ಲ ತೆರೀತಿ ಪಕ ಅಕ್ಕನ ಪುಟ್ಟು ಯಾರು ಎಂತ ತೆರೆಯುವುದು ಪಲ್ಲೆ
0: ಅವು ಅಂದು
1: ಪಕ
0: ನಿಕ್ಕ ಅಮ್ಮೇಡಿ ಅಮ್ಮೇಜಿ
1: ಅಂದು
0: ಸೈತು ಪಾಡ
1: ಅದು ಸೈತು ಪಾಡನ್ನು ಈರ್ ಕಂಡ್ಬೇರೆ ಇರೇಗ ಅಮ್ಮೇರುಲ್ಲೇರತ್ತೆ ಎನ್ನ ಅಮ್ಮೇರು ಸೈತನ ಇರೇಗಿದಾನೆ ನೇ ಅದು ಸೈತಿನೇ ಇದ್ದು ಪಕ್ಕನೇ ತಕಲ ಬೆಲೆ ಗೊತ್ತಾಗ್ತೀನಿ ಗೊತ್ತಾಡತ್ತೆ
0: ಕುಶಾಲದ ಪಂಡಿನಿ ಯಾರು
1: ಯಾಲ ಪಂಡಿ ಅಂಚೆನೆ ಯಾರು
2: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೋಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ ಎರಡನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: ನನ್ನ ದುಂಬುಗು ಯಕ್ಷಗಾನಡು ಒಂಜಾತ ಬೆನ್ನಿ ಬೆನ್ನಿ ನಂಚಿನ ಯಕ್ಷಗಾನ ಆಚಾರ್ಯ ಪಂಪಿನ ಪುಗರ್ತಿನ ಪಡೆಯಿನ ತೋನ್ಸೆ ಕಾಂತಪ್ಪ ಮಾಸ್ತರ್ ಅಂಚನೆ ಯಕ್ಷಗಾನ ಕವಿವರ ಮಧುಕುಮಾರ್ ನಿಸರ್ಗ ಮೊಕಲ ಇರುವೆರಣ ನೆಂಪು ಮನ್ಪೆರ ನಮ್ಮೊಟ್ಟು ಗೊಲ್ಲೆರು ಪಿರಿಯ ವಿದ್ವಾಂಸರಾಯ್ ನಂಚಿನ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಬೇರು ಮೊಕಲ ಇರುವೆರಣ ನೆಂಪುದ ಪಾತ್ರಕು ನಮಕ್ಕೆ ಬಿಯಾಕ
1: ಅಶೇಷ ವಿಶ್ವ ವೈಚಿತ್ರ್ಯ ರಚನಾ ರುಚಯ ನಮಃ ಮಾಯಾಗಹನಗೂಢಾಯ ನಾನಾ ರೂಪಾಯ ವಿಷ್ಣುವೆ ಶ್ರೀ ಪರಶುರಾಮ ಜಯತು ಮಾತರೆಗಳ ಸೊಲ್ಮೇಲು ರಡ್ಡಿ ಜನನು ಎಂಕ್ಲಿತ್ತೆ ನೆಂಪು ಮಳ ತಂದುಳ್ಳ ಆನಾತ ಕಡಮೆ ಪತ್ತುಡಕ್ಕಳನ್ನ ವಿಶೇಷವಾಯಿನ ಸಾಧನೆಗಳೇನು ಒಂಚೂರು ನೆಂಪು ಮಳಪನ ಪುಣ್ಯ ಕಾರ್ಯ. ಶ್ರೀತ ಮಧುಕುಮಾರ್ ಬೋಳೂರು ದೋಗ್ರ ಪೂಜಾರಿ ನಮಗೆ ಅರೆ ಮೇಳದಿ ಒಂದಿತ್ತು ಅರೆ ಮೇಳನು ಏಪಲ ಸಂಪಾದನೆ ಆದತ್ತು ಒಂಜಿ ಪ್ರೋತ್ಸಾಹವಾದ ಅರೆಗೆ ಒಂಜಿ ಮರಲಾದವು ಇತ್ತು ಅರನ ಹೋಟೆಲ್ ಇಲ್ಲಿ ಮಾತ ಕಲಾವಿದರನ್ನ ಆಶ್ರಯ ಇನ್ನಿತ್ತ ಮೇಳತ್ತು ಒಂಜಿ ಎಳ್ಪ ಎಳ್ಪತ್ತೈದು ವರ್ಷದ ಉಂಬುದ ಮೇಳದ ಪರಿಸ್ಥಿತಿನ ಕಲ್ಪನೆ ಮಾಡ್ತಿಂದ ನಿಕ್ಲೆ ಗೊತ್ತಾವು. ಆ ಸಾಂಸ್ಕೃತಿಕ ವಾತಾವರಣ ಬರ್ತಾನೆ ಮೂವರಿಲ್ಲ ಮೂಜಿ ಅನ್ನ ಜೋಕ್ಲು ಮೂವರಿಲ್ಲ ಮಲ್ಲ ಸಾಧನೆ ಮಾಡ್ತೀರಿ. ಹಿರಿಯರನ್ನ ಲೇಖಕೆ ಕಾದಂಬರಿಕಾರೆ ಬೊಕ್ಕ ಚಲಚಿತ್ರ ಕಲಾವಿದೆ ಶ್ರೀ ವಿಶ್ವಕುಮಾರ್ ಅರನ್ನೆಲ್ಲ ಹೆಂಕ್ ಪರಿಚಯ ಇತ್ತು ಅರನ್ನ ಸಲಿಗೆ ಹೆಚ್ಚಾಣ ಬೊಕ್ಕ ಇರುವೇರು ದಾಮೋದರ ಸರ್ಗ ಕೋಆಪರೇಟಿವ್ ಕ್ಷೇತ್ರಡು ಬೊಕ್ಕ ಸಾಮಾಜಿಕ ಮುಖಂಡರಾದ ಸಮುದಾಯ ಮುಖಂಡರಾದ ಬೇತೆ ಬೇತೆ ರೀಟರ್ ತುಳು ಚಳವಳಿಯಡ್ ಮಾತ ಇತ್ತನಾರು ದಾಮೋದರ ನಸರ್ಗ ಬೊಕ್ಕ ಎಂಕ್ಲೆಗೆ ಆತ್ಮೀಯರಾದ ಇತ್ತಿನ ಬೋಳೂರು ಮಧುಕುಮಾರ್ ಈ ಮೂವೆಲ್ಲ ಆ ದೋಗ್ರ ಪೂಜಾರಿನ ಸ್ಮೃತಿನ ಜೀವಂತವಾದ ದೀವೊಂದು ಅವ್ರ ನಜೋಕ್ಲಾದ ಬೆಳೆದು ಬೆಳಗಿಯರು. ಶ್ರೀತ ಮಧುಕುಮಾರ್ ಇತ್ತೆಲ್ಲ ನೆಂಪಾಪುಣ್ಣು ಈ ಜೂನು ಜುಲೈ ಬಂದಾಗ ಅವ್ರ ಎಂಕ್ಲೆ ಎಲ್ಲರೂ ಬರ್ಪಣೆ ದೋಗ್ರ ಐ ಮೀನ್ ಪೂಜಾರಿ ಸಂಸ್ಮರಣೆ ಬೊಕ್ಕ ಬೊಕ್ಕ ಸ್ವಲ್ಪ ಎನ್ನ ಪಿಂಟುಲೆಯಿಂದ ಇಲ್ಲಗೆ ನಡತೊಂದು ಮಿತ್ತು ಬರ್ರ ಒಂದು ಈಜಾಣ್ ಅರೆ ತಿರ್ತುಕೊಂಡದ್ದು ಚಾ ಕೊರದು ಅಲ್ಪನೇ ಪಾತೀರಮ್ಮ ಅಂಚಮಳ ಪರಬಲ್ಲಿ ಯಾನು ಬರೋಡೆ ಅಂದ್ಕೊಂಡೆ ಅಂಚ ನಡತ್ತು ಬೈದರೆ ಮಲ್ಲ ಉಮೇದುವಾರಿ ಒಂಜಿ ಪತ್ತು ಇರುವತ್ತೈನು ಪ್ರಸಂಗ ಅರು ಬರೈತೇರು ತುಳು ಕೋಟಿ ಚೆನ್ನಯ್ಯ ಒಂಜಿ ಮಹತ್ವವಾದ ಪ್ರಸಂಗ ಪಂಡ ತುಳುಟಿತ್ತ ಪ್ರಸಿದ್ಧವಾದ ಇಪ್ಪನ ಕೋಟಿ ಚೆನ್ನಯ್ಯ ಪ್ರಸಂಗ ಪಂದುಬಿಟ್ಟ ವೆಂಕಟರಾಯನ ಪ್ರಸಂಗ ಕನ್ನಡ ಪ್ರಯೋಗ ತುಳು ಅಣ್ಣ ನಾವು ಜನಕುಳಿಗೆ ಪ್ರಿಯವಾದಿ ತೆನ್ನೆ ಇಡ್ಡೆ ಸಾಹಿತ್ಯ ಕಲಾವಿದರಿಗಳಾಯ್ತ ಪೊಲಬಿತ್ತ ನಡೆದ ಹತ್ರ ಅವೇ ಪ್ರಚಾರಡುಂಡು ತುಳುಟ್ಲ ಆಕೃತಿ ಬೋಡೋದು ಮಾಡಪನ ಕಣ ಕಟ್ಟೊಂದು ಮಧುಕುಮಾರ ಮಳತೀರಿ. ಮುಖ ಸತ್ಯನಾರಾಯಣ ಮಹಾತ್ಮೆ ಕಾರ್ತವೀರ್ಯ ಕೆಲವು ತುಂಡು ಪ್ರಸಂಗಗಳು ಒಂಜಿ ಪತ್ತು ಇರುವತ್ತೈನು ಪ್ರಸಂಗ ಬರೆದಿಪ್ಪೇರ ಇತ್ತ ಕರಿ ಒಂಜಿ ಏಳೆಣ್ಣ ವರ್ಷದ ದಿಂಚಿ ಯಾರಿಗೆ ಆರೋಗ್ಯದ ಅಂತ ಬ್ಯಾಂಗ್ಳೂರ್ ಇಟ್ಟೇರಿ ಒಕ್ಕ ನರಿಕುಂಬುಡು ಬತ್ತದ ಅರ್ನ ಮಗನ ಇಲ್ಲಾಡಿ ಇತ್ತೇರಿ ಅಂದ್ಕೊಂಡು ಗೊತ್ತಾಂಡು ತೂಡೊಂದು ಆಲೋಚನೆ ಮಳ್ತೊಂದಿಪ್ಪ ನಗನೆ ಅರಿಪೋಯ್ ಕೆಲವು ಎಂಕ್ಳು ಉದಾಸೀನ ಮಳಪರಬಲ್ಲಿ ಅವು ಎಂಕ್ಳಿಗೆ ಅವಕಾಶ ತತ್ತುಬೋಕೊಂಡು ರಡ್ಡು ಮೂಜಿ ಎಂಕ್ ಅಂಚ ಆಂಡ್ ಮಧುಕುಮಾರ್ ಮಲ್ಲ ಯಕ್ಷಗಾನ ಅಭಿಮಾನಿ ಎಡ್ಡೆ ಭಾಗವತಿಯರಲ್ಲ ಬೊಕ್ಕ ಭಾಗವತಿಗೆ ನಾನು ಬಿಡೊಂದು ಬತ್ತೇರಿ ಅರ್ನ ಭಾಗವತಿಗಡ್ಲಿ ಅರ್ಥ ಬಂತೆ ಅನು ಅರ್ನ ಮುಖ್ಯವಾದ ರಡ್ಡು ಪ್ರಸಂಗ ಕಡುಗಲಿ ಕುಮಾರ ರಾಮ ಒಂದು ರಡ್ಡಲ ಮಲ್ಲ ಮಟ್ಟಡು ಪೂದಾರ ಮಳ್ತಂಡ್ರು ಒಂಜಿ ಸುದರ್ಶನ ವಿಜಯ ಕುಂಬಳೆ ಸುಂದರಾರಿನ ವಿಷ್ಣು ಶ್ರೀಧರ ಭಂಡಾರಿ ಮಕ್ಕಳ ಮತ್ತ ಸುದರ್ಶನ ಆದ ಅವ್ರ ರಂಗಸ್ಥಳದ ಸ್ಥಾಪನೆ ಆಣಿ ಇನಿಕ್ಕಲಾಯ್ತ ರಂಗ ಪ್ರತಿ ಸುಮಾರಾದ ಮಧುಕುಮಾರನ ಪ್ರಸಂಗವನ್ನು ರಂಗಸ್ಥಳ ಎಂಚ ಕೊಂಡೋಡೋ ಪಯಕ್ಕೆ ಧರ್ಮಸ್ಥಳ ಕರ್ನಾಟಕ ಮೇಳನ ಮೂಲ ಪ್ರತಿ ಅವೇ ಇತ್ತು ಚಾಲ್ತಿದುಂಡು ವಿಷ್ಣು ಸುದರ್ಶನ ಲಕ್ಷ್ಮಿ ಆ ಮೂಜಿ ತ್ರಿಕೋಣ ಸಂಭಾಷಣೆ ಬಾರಿ ಪೊರಲು ಅವೇನೇ ಹೆಚ್ಚು

ಕಡಿಮೆ ಅನುಕರಣೆ ಮಾಡ್ತೊಂದೆ ಏನಿಲ್ಲ ಒಳ್ಳೇರು ಅಂಚಾದ ಯಕ್ಷಗಾನ ರಂಗಭೂಮಿಡು ಅಂಜಿ ಶಾಶ್ವತವಾಯನ ಪುದಾರ್ದೆ ತಣ್ಣಾರು ಮಧುಕುಮಾರ್ ಆದರೆ ಸುರುಮಳಪ್ಪನ ಪ್ರಸಂಗನೇ ಬಹಳ ರುಚಿಕಟ್ಟಾಯನ ಒಂದು ಜಾಗಡೆ ಲಕ್ಷ್ಮಿ ವಿಷ್ಣುನು ಪುಗಾರುಗಳು ದೇವರೇ ಕಣ್ಣೆಣ್ಣ ಸಿಕ್ಕಿದ್ದೇರಿ ಕಣ್ಣೆಣ್ಣ ದೇವರೆಂದು ಪಡ್ಕೊಂಡು ಒಂದು ಅಂಚ ಅತ್ತ ದೇವರೇ ಕಣ್ಣೆಣ್ಣೆ ಅಂಕ ಅಂಚ ಪುಗಾರನ್ನು ಇಪ್ಪನಾಗ ಸುದರ್ಶನ ನಡುಟ್ಟು ಬರ್ಪೆ ಈ ಪಕ್ಷಡು ನಾಯಕರನ್ನು ಪುಗಾರನಾಗ ಕಾರ್ಯಕರ್ತರು ಪಡ್ಕೊಂಡು ಎಂಕ್ಲ ಪಣ್ಣ ದಾಲಜ್ಜ ಅಂದ ಅಂಚ ಒಂದು ಸಾಮಾಜಿಕವಾದ ಸಂದೇಶ ಇತ್ತನ ಜಾಗವು ಮಾರಿ ಪೊರ್ಲಡವೇನು ಕೊಂಡೋಗ್ತೀರಿ ಕಡೆ ಮುಟ್ಟ ಆಯ್ತನೇ ಮೂಲ ಸುದರ್ಶನನೇ ಕಾರ್ತವೀರ್ಯ ಅದು ಬರ್ಪನೆ ಆಯನ ಪರಶುರಾಮ ದೇವರು ಮೋಕ್ಷ ಕೊರಪರ ನನ್ನ ಎರಡನೇ ಭಾಗ ಒಂದು ಸುದರ್ಶನ ವಿಜಯ ವ್ಯವಸಾಯ ರಂಗಭೂಮಿ ಇಡ್ಲ ಹವ್ಯಾಸ ರಂಗಭೂಮಿ ಇಡ್ಲ ತಾಳಮದ್ದಿಲ್ಲ ಮೂಜೆ ಇಟ್ಟಲ ಮಲ್ಲ ಪ್ರಸಿದ್ಧಿ ಪಡೆಯು ಮಧುಕುಮಾರ ಯಕ್ಷಗಾನಕ್ಕೆ ಬೋಡಾದು ಮತ್ತು ತ್ಯಾಗ ಮಳ್ತಿನಾರು ಸೇವಾ ಮನೋಧರ್ಮ ಇತ್ತಿನಾರು ವೇದಿಕೆ ತೋಜೋಡು ಪುದಾರ ಬರೋಡು ಅವು ಏಪಲ ಅರೆ ಮುಟ್ಟಲ ಬತ್ತಿಜಿ ಅಂಚಿತ್ರ ಅಂಜಿ ಮಲ್ಲ ಯಕ್ಷಗಾನ ಸೇವಕ್ಕೆ ಸಾಂಪ್ರದಾಯಿಕ ಭಾಗವತ ಇರಲ್ಲ ಸ್ನೇಹಶೀಲ ವ್ಯಕ್ತಿ ಈ ಪಾತ್ರ ಕಡಮೆ ಅದನ್ನ ವರ್ತನೆಡೆ ಅದನ್ನ ಚರಿತ್ರ ಚಾರಿತ್ರೆ ಗೊತ್ತಪ್ಪನ ರೀತಿದ ಮಲ್ಲ ಒಂಜಿ ಕವಿ ಅದನ್ನ ಸಮಗ್ರ ಕೃತಿಗಳನ್ನ ಸಂಪುಟ ಬತ್ತಂಡೆ ಎಡ್ಡೆ ಎಟ್ಟು ಕನ್ನಡ ಉಂಡು ತುಳು ರಡ್ಡು ಪ್ರಸಂಗ ಉಂಡು ಹತ್ತು ಪದಿನೇಳು ಮ ಕನ್ನಡ ಉಂಡು ಆಮೇಲೆ ಏರಾಣ್ಲ ಒಂಜಿ ಎಡಿಟ್ ಮಾಡ್ಪೋಡು ಮಲ್ಲ ವಿದ್ಯಾವಂತೆ ಅತ್ತಾರೆ ಅಣ್ಣಲ ಆ ಭಾಗವತಿ ಕೇಳಬೇಕ ಯಕ್ಷಗಾನ ತೂಯಿನ ಅನುಭವಡು ಹಿಂಚೈತೆ ರುಕ್ಕು ಕರೆಯಂಗಳ ಆದ್ರೆ ನಮ್ಮ ಆಧುನಿಕ ದೃಷ್ಟಿಡು ಸಾಕ್ಷರ ವಿದ್ವಾಂಸರತ್ತು ಮಂದಾರ ಕೇಶವಭಟ್ರು ಒಂದು ಶಬ್ದ ಪ್ರಯೋಗ ಮಾಡಿದ್ದೀರಿ ಮಂದಾರ ರಾಮಾಯಣ ಭಾರಿಪುಲದ ಶಬ್ದ ಬರೌದಾಂತಿನ ವಿದ್ವಾಂಸರೆ ಬರೌದಾಂತಿನ ವಿದ್ವಾಂಸರೆ ಅಂಚಿತ್ತನ ವಿದುಷಿ ಅಂಚನಿ ಯಕ್ಷಗಾನ ಕ್ಷೇತ್ರದ ಮಲ್ಲ ಕೆಲಸ ಮಾಡ್ತಾನ ಮಧುಕುಮಾರಿಗೆ ಇನ್ನು ಗೌರವ ಸಂದಾಪ ತೋನ್ಸೆ ಕಾಂತಪ್ಪ ಮಾಸ್ತರ್ ಒನ್ ಆಫ್ ದಿ ಗ್ರೇಟೆಸ್ಟ್ ಯಾನ ತೂಣ ಶ್ರೇಷ್ಠ ಕಲಾವಿದರಡು

είναι Γιάν. Αεμέρνικ. Αν ζωοκλού ζέντ κουμαρλά. Αμέρνα σάδιρευτε. Εντε γουρουάδε, εντε ભાગવતેરાદે, εντε નિર્દેશકાદે. કેલ્સમલતેરે. પુષ્કળરલ ભાગવતેરાદે, હરિદાસેરાદે ઉલ્લેરે. கர்த்தமற்ற சாதனை ஏத்து மல்லேந்து அர்த்தம் அளப்படாண்டா முப்பது நாற்பது ஐசு விட்டு போடு. ஆ காரணம் பந்து வெங்கடராயன கோட்டி சென்னை வைதுநாத்திர கோட்டி சென்னையா பேத்த பேத்த ரீதியில் அர்த்தம் அழுத்தா பேத்த பேத்த அர்த்தம் கொறுப்புன்னு வஞ்சி பாடுதுனா காவியா பஞ்சதார ஆய்த்த காதம்பரி எஞ்சின கதை பரே பொக்க ஐக்க ஹெச்ச பிரசித்தி பத்தின பகுஷ வெங்கடராயகல ஆய்த்த பிரபாவனை இப்போ முக்கியவாத ஆதார ஆவு ಆಯ್ತ ಮತ್ತು ವಿವರಗಳು ಅವಳಿ ವೀರ ಅಧ್ಯಯನ ಪಿ ಎಚ್ ಡಿ ಐ ಟಿ ದಾಖಲಾತಂದ್ರೆ ಡಾಕ್ಟರ್ ವಾಮನಂದ ಅವರ ಮಲ್ಲ ಕೆಲಸ ಮಾಡಿದ್ದಾರೆ ಚಂದ್ರಕಲಬೋಳುಳ್ಳೆ ಅವು ಅಧ್ಯಯನ ಮಾಡಪಡ ಆಯ್ನ ವಿಷಯ ಐ ಟಿ ಎತ್ತೋ ವಿಷಯ ಉಂಡು ಅವು ಆಟವಾದ ಕಥನವಾದ ಪಡದನಾದ ಎಂಚ ಬತ್ತಂಡು ಅವಳಿ ವೀರರ ಅಧ್ಯಯನ ಎತ್ತಾಗ ಖಂಡಿತವಾದ ನಂಕು ಸುರುಕು ನೆಂಪು ಅಪ್ಪನವೇ ಕೊಟ್ಟಿ ಚೆನ್ನೈ ಇತ್ತೆ ಪ್ರಸಿದ್ಧವಾದಿತ್ತಿನ ಮಕ್ಕಳ ಮೇಳ ಜೋಕ್ಲ ಮೂಲಕ ಯಕ್ಷಗಾನ ಮಳಪನಾಯ್ಕ ನಮ್ಮ ಜಿಲ್ಲೆಡು ಪಣ್ಣ ಬಡಗು ತಿಟ್ಟಲು ಮುಖ್ಯವಾದ ಮೂಲ ಪುರುಷೆ ಆಚಾರ್ಯ ಪುರುಷೆ ಕಾಂತಮ್ಮ ಅರು ಅಂಚನ ಸಾಸ್ತಾನ ಶಾಲೆಡು ಮುಪ್ಪತ್ತೇಳಮ ವರ್ಷ ಅವಿರತವಾದ ಸೇವೆ ಮಾಡ್ತೇರಿ ಮೂಳು ಟ್ರೈನಿಂಗ್ ಶಾಲೆಡಾರು ಇಪ್ಪುನಗನೇ ಕಲಾವಿದೆ ಆದ ಅರು ದುಂಬು ಬೈದೇರಿ ಆರೇನ ಕಡ ಪುಣ್ಣಗ ಆರೆ ಕೊಂಚ ಲಾಟಾಣು ಕೊರಿಯರಿಗೆ ಆ ಕಾಲದ ಕೊರ್ಪನ ಒಂದು ವಿಶೇಷವು ಲಾಟಾಣು ಬೆಳಕು ಆ ಲಾಟಾಣು ಗೊತ್ತಾದ ಆಯ್ತ ಪೊರ್ಲನು ಲೋಕಕ್ಕೂ ತೋಜಾದ ಆ ಲಾಟಾಣು ಕೊರ್ನೇ ಸಾರ್ಥಕ ಮಾಡ್ತೇನೆ ಒಂದು ವಿದ್ವಾಂಸೆ ಕಾಂತಮ್ಮಾಸ್ಟರ್ ವೆರಿ ಸಿಂಪಲ್ ಮತ್ತು ಸರಳ ಜೀವಿ ಅದನ್ನ ಶಿರವಳು ಏಪಲ ಒಂದು ನಾಲೇನು ಪುಸ್ತಕ ಅವೇನು ಪತ್ತೊಂದು ಕಲ್ಯಾಣಪುರ ಬ್ರಹ್ಮಾವರ ಸಾಸ್ತಾನ ಸಾರಿಗ್ರಾಮ ಕೋಟ ಕುಂದಾಪುರ ಮುಟ್ಟ ಐಟೆ ಐಟೆ ಐಟೆ ಶಾಲೆ ಇಡಕ್ಕೆ ಹೋದು ಜೋಕ್ಲಿಗೆ ಯಕ್ಷಗಾನ ಕಲ್ಪಾಯರು ಮಕ್ಕಳ ಯಕ್ಷಗಾನಡು ರಡ್ ಜನ ಒಂಜು ಆರು ಒಂಜು ಆ ಕಾಲೊಡೆ ಜೋಕ್ಲಿಗೆ ಆಪುನ ಕಥೆನು ಪಂಚತಂತ್ರನ ಮತ ಯಕ್ಷಗಾನಗಳ ಬೆಳೆಸನ ಮಟ್ಟಿ ಸುಬ್ರಾಯರು ಆರು ಒಂದು ನಲ್ಪ ಪ್ರಸಂಗ ಬರೆದಿತ್ತರಿಗೆ ಅವೇನು ಬುಕ್ಕ ಇಲ್ಲಿ ಸ್ವಚ್ಛ ಮಾಡ್ಕೊಂಡು ಎತ್ತದ ಅಕ್ಕಿಯರು ಒಂದು ನಿರ್ಮಮ ಭಾವ ಅವೇನು ದೀವಣ್ಣ ಜರಲಾರು ಕಾತಮ್ಮಷ್ಟಲ ಎಲ್ಲೆಲ್ಲೇ ಪ್ರಸಂಗ ಪದ್ಯ ಬರೆಯುತ್ತೇರಿ ಅವು ಭವಿಷ್ಯತ್ತೆ ಲಭ್ಯ ಇಜ್ಜದಾನ ಹೆಂಕು ಗೊತ್ತಿಜ್ಜಿ ಇತ್ತಿಂದ ಅವೆಲ್ಲ ಒಂದು ಮಾಡ್ಬೋದು ಪದ್ಯ ಅರ್ಥ ಬೊಕ್ಕ ಪ್ರಸಿದ್ಧವಾದ ಪ್ರಸಂಗೊಡೆದೆತ್ತದೆ ದಿನವಲ್ಲ ಶಾಲೆ ಬಿಡ್ದು ನೇರವಾದೆ ಅದು ತರಬೇತಿ ಕೊರ್ರ ಹೊಂದಿತ್ತೇರು ಇಲ್ಲಗ ಬಂದಾಗ ರಾತ್ರಿ ಆ ಕಾಲುಡು ಸಂಪಾದನದ ಸಾಧ್ಯ ಅತ್ತವು ಆ ಕಾಲಿನ ಅಂಚ ಬಹುಶಃ ಆರು ಶಾಲೆ ಮಾಸ್ಟರ್ ಆದ ಸೇರಿನಾಗ ಅದಲ್ಲ ತಿಂಗಳಿಗೆ 10 ರೂಪಾಯಿ ಸಂಬಳ ತಿಂದ ನಾಲಣ್ಣದ ಉಣಸು ಉಣತೆ ರಿಟೈರ್ ಆನಾಗ ಉಣಸು ಹೆಣ್ಮಾಣೆ ಭದ್ರಾಡಾಣೆ ಆಣಿದ್ದಾರೆ ಬರೆಯುತ್ತೇರು ಒಂದು ಕೂಡ ಸಂಪೂರ್ಣ ಡೆಡಿಕೇಟೆಡ್ ಅಂಚಿತ್ತಿನಕ್ಕಲ್ ಬೋಡು ಅದನ್ನ ಶಿಷ್ಯವೃಂದಲ ಬಹಳ ಮಲ್ಲೆ ಇತ್ತೆ ಬೊಕ್ಕ ಪ್ರಸಿದ್ಧಿಗೆ ಬತ್ತನ ಏತೋ ಜನ ಶ್ರೀಧರಂದೆ ಕಾಂತಮಾಸ್ಟರ್ನ ಶಿಷ್ಯ ಬ್ರಹ್ಮಾವರ ಸುಬ್ಬಣ್ಣ ಭಟ್ರು ಏಪಲ ನೆಂಪು ಮಾಡಿ ತಂದಿತ್ತೇರಿ ಕಾಂತಮಾಸ್ಟರ್ನ ಶಿಷ್ಯ ಅಂಚನೆ ಐರೋಡಿ ಗೋವಿಂದಪ್ಪೆ ಅತ್ತ ಅರ್ನ ಶಿಷ್ಯ ಬಹುಶಃ ಭೂತಭಾಗವತ್ತರು ಕಿರಿಯ ಸಮಕಾಲೀನರಾದಿಪ್ಪು ಭೂತಭಾಗವತ್ತಿಯರು ಆ ಪ್ರದೇಶಗಳು ಸಾಮಾಜಿಕವಾದ ಯಕ್ಷಗಾನದ ಒಳಗೊಳ್ಳುವಿಕೆ ಪಾರ್ಟಿಸಿಪೇಷನ್ ಆಫ್ ಮೋರ್ ಪೀಪಲ್ ಐಕ್ಲ ಮಲ್ಲ ಆಚಾರ್ಯ ಪುರುಷೆ ಕಾಂತಮ್ಮಾಸ್ಟರು ಒಂಜಿ ಎಳಪ ಎಣಪ ನೂದು ಮುಟ್ಟ ಪ್ರಸಂಗ ಆರೆಗೆ ಬಾಯಿಗೆ ಬರೋದಿತ್ತು ಬುಕ್ಕ ಆರು ಯಕ್ಷಗಾನ ಒಂಜಿ ಆರು ಒಂಜಿ ಕಲ್ತದ ಯಕ್ಷಗಾನ ಜ್ಞಾನಿ ಆದಿತ್ಯ ನಂಚ ತಾರೇ ಯಕ್ಷಗಾನ ಯಕ್ಷಗಾನನೇ ವ್ಯಕ್ತಿತ್ವದ ಅಳವಡೆ ಸಾಯ್ನ ಒಂದು ಪುಣ್ಯ ಪುರುಷೆ ಎನ್ನ ಹಿರಿಯ ಹಿತೈಷಿ ಹಿರಿಯ ಸಮಕಾಲೀನರಿ ಇನಿ ಬಹುಶಃ ಬದುಕದಿತ್ತಣ್ಣ ನುತ್ತ ಇರುವನ ನುತ್ತ 30 ವರ್ಷ ಆಗು ಆರೆಗೆ ಅಂಚಿತ್ತನ ಒಂಜಿ ಕಾಂತ ಮಾಸ್ಟರ್ ಅಸಾಧ್ಯವನ್ನ ಅರೆಗೆ ಸಂಚಾರಿ ಯಕ್ಷಗಾನ ಭಂಡಾರ ಬಿರುದು ಕೊರೆದಿತ್ತೇನೆ ಬರವಣಿಗೆಲ್ಲ ಅಂಚನೆ ಜೋಕ್ಲಿಗೆ ಬಣ್ಣ ಜೋಕ್ಲನ ರೀತಿ ದತ್ತ ಅವು ಪ್ರೌಢವಾದೇ ಇತ್ತಂಡು ಜೋಕ್ಲಿಗೆ ಆಪಿ ಲೆಕ್ಕಲೈತಂಡು ಪ್ರಸಂಗದ ಕತೆತ್ತ ಸಂದೇಶನ ಕೊರ್ಪನ ರೀತಿಡು ಅರ್ಥಗಾರಿಕೆಲ್ಲ ಬರೊಂದಿತ್ತೀರಿ ಆರನ ಒಂಜಿ ಸರ್ತಿದ ಭಾಗವತಿ ಕೇಳು ಯಾನೊಂಜಿ ಅರ್ಧ ಗಂಟೆ ಅರ್ಥ ಬಂತೆ ನಾಲ್ಕು ಪದ್ಯ ಬಂಡೇರು ಬೊಕ್ಕ ಲಕ್ಕೇರ ಬಹುಶಃ ಜಯಂತ ಕುಮಾರ್ ಕುಳ್ಳೇರು ತೋಜುಂಡು ಅವಂಜಿ ಯಾನ ಏಪಲ ನೆಂಪು ದೀಪನ ಪುಣ್ಯಸ್ಮರ

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ: ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು September 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು October 7 ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು ಐತಿಹಾಸಿಕ ಅನ್ಯಾಯವನ್ನು ಮುಂದುವರಿಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ L69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು MV ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಒಮಾನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿಯುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 ಗಿಗಾವ್ಯಾಟ್ನಷ್ಟಿದ್ದ ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 ಗಿಗಾವ್ಯಾಟ್ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ದ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಸ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು ಭಾರತ ಜರ್ಮನಿ ವಿರುದ್ದ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ 2 ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈಕ್ಸುಡಿ ಮತ್ತು ನೀ ಇದೆ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ವರೆಗೆ 2ನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಈ ಹಿಂದೆ 2023 ಹಾಂಗ್ ಜೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು 2ನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ಎಂವಿ ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಚಿಕ್ಕ ಹುಡುಗರೆ ತಿಳುವಳಿಕೆ ಉಳ್ಳವರು ಅಂತ.
2: ಕರೆಕ್ಟ್
1: ಟೀಚರ್. ಟೀಚರ್
2: ಏನಮ್ಮ?
1: ನಮ್ ತಂದೆ ಒಂದು ಹಾಡು ಹೇಳ್ಕೊಟ್ಟಿದ್ದಾರೆ, ಈ ಕಥೆಯಲ್ಲಿರೋ ನೀತಿಯಾಗೆ ಅದರ ಅರ್ಥ ಇದೆ. ಹಾಡ್ಲಾ ಟೀಚರ್?
2: ಹಾಡಮ್ಮ, ಕೇಳೋಣ.
1: ಹಾಡಮ್ಮ.

0: ವೆರಿ ಗುಡ್, ಒಳ್ಳೆ ಹಾಡು ಕಲ್ತ್ಕೊಂಡಿದ್ಯಾ, ತುಂಬಾ ಚೆನ್ನಾಗಿದೆ. ಚಿಲ್ಡ್ರನ್, ನೀವೆಲ್ಲ ಪಿಕ್ನಿಕ್ ಕ್ಯಾಂಪ್ಗೆ ಹಾಡು ಕಲ್ತ್ಕೋಬೇಕು, ನಾಳೆ ಹೋದಾಗ ಹಾಡ್ಬೇಕು.
1: ಪಾಪ ಬೇಗ ಬಾ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು. ಆರೋಗ್ಯವೇ ಮಹಾಭಾಗ್ಯ ಎನ್ನುತ್ತೇವೆ, ಆದರೆ ಇವತ್ತಿನ ವೇಗದ ಜೀವನದಲ್ಲಿ ನಾವು ಏನು ತಿನ್ನುತ್ತೇವೆ ಅನ್ನುವುದಕ್ಕಿಂತ ಹೇಗೆ ತಿನ್ನುತ್ತೇವೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ BAMS ವಿದ್ಯಾರ್ಥಿಗಳು. ಅವರು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾದ ಆಹಾರ ವಿಧಿವಿಧಾನ, ಅಂದರೆ ಉತ್ತಮ ಆರೋಗ್ಯಕ್ಕಾಗಿ ಆಹಾರವನ್ನು ಸೇವಿಸುವ ಸರಿಯಾದ ಕ್ರಮ ಮತ್ತು ನಿಯಮಗಳ ಕುರಿತು ಒಂದು ಸಣ್ಣ ಚೊಕ್ಕದಾದ ಮಾತುಕತೆಯ ರೂಪದಲ್ಲಿ ನಮ್ಮ ಮುಂದೆ ತರುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಇದೀಗ ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾವು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ BAMS ವಿದ್ಯಾರ್ಥಿಗಳು. ಇಂದು ನಾವು ಆಹಾರ ವಿಧಿವಿಧಾನ ಎಂಬ ಮಹತ್ವವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಆಹಾರವು ನಮ್ಮ ಆರೋಗ್ಯದ ಪ್ರಮುಖ ಆಧಾರ. ಹಾಗಾದರೆ ಆರೋಗ್ಯಕರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಆಹಾರವನ್ನು ಸೇವಿಸುವುದು ಹೇಗೆ, ಇದರ ಬಗ್ಗೆ ತಿಳಿಯೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಹೆಸರು ಸುನೇನಾ, ಮಾನ್ಯ, ಸಾನ್ಯಾ ಎಂ ನದಾಫ್, ಶ್ರೀರಕ್ಷಾ, ಸ್ಮೃತಿ, ಪವನ್ ಸಿಎಸ್, ಸೌಮ್ಯಗೌರಿ, ತನ್ವಿ, ಶಾರ್ವರಿ, ನೇಹಾ, ತೇಜಸ್ವಿನಿ, ಶ್ರೀಗೌರಿ ಹಾಗೂ ನಿರುಪಮಾ. ಒಂದು ವಿಶೇಷ ಸಮಾರಂಭಕ್ಕಾಗಿ ಒಂದು ಕುಟುಂಬ ಒಂದೆಡೆ ಸೇರಿದೆ. ಎಲ್ಲರೂ ಊಟ ಮಾಡುತ್ತಾ ಸಂತೋಷದಿಂದ ಮಾತನಾಡುತ್ತಿರುವಾಗ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಒಂದು ಆಸಕ್ತಿದಾಯಕ ಚರ್ಚೆ ಆರಂಭವಾಗುತ್ತದೆ. ಬನ್ನಿ ಅವರ ಮಾತುಕತೆಯನ್ನು ಕೇಳೋಣ.
2: ವಾವ್, ಮೇಜಿನ ಮೇಲೆ ಎಷ್ಟು ರುಚಿಯಾದ ತಿಂಡಿಗಳಿವೆ! ಎಲ್ಲವೂ ತುಂಬಾ ಚೆನ್ನಾಗಿ ಕಾಣುತ್ತಿವೆ. ನಾನು ಹೊಟ್ಟೆ ತುಂಬುವವರೆಗೆ ಎಲ್ಲವನ್ನೂ ತಿನ್ನುತ್ತೇನೆ.
3: ಅಯ್ಯೋ ಗೌರಿ, ಹಾಗೆ ಮಾಡಬಾರದು ಕಣೆ. ರುಚಿಯಾಗಿದೆ ಎಂದು ಹೊಟ್ಟೆ ತುಂಬುವವರೆಗೂ ತಿನ್ನುವುದು ಒಳ್ಳೆಯದಲ್ಲ.
2: ಹಾಗಾದರೆ ಹೇಗೆ ತಿನ್ನಬೇಕು ಅಮ್ಮ?
3: ಆಯುರ್ವೇದದಲ್ಲಿ ನಾವು ಏನು ತಿನ್ನಬೇಕು ಎನ್ನುವುದರ ಜೊತೆಗೆ ಹೇಗೆ ತಿನ್ನಬೇಕು ಎಂಬುದಕ್ಕೂ ಮಹತ್ವ ನೀಡಲಾಗಿದೆ ಅಲ್ಲವೇ ಡಾಕ್ಟ್ರೇ? ಈಗಷ್ಟೇ ಆಯುರ್ವೇದದ ಓದು ಮುಗಿಸಿದ ಬಂದ ನಿಮ್ಮ ಅಭಿಪ್ರಾಯವೇನು?
4: ಹಾ ಹೌದು, ಮೊದಲನೆಯದಾಗಿ ಹಸಿವಾದಾಗ ಮಾತ್ರ ಊಟ ಮಾಡಬೇಕು. ಎರಡನೆಯದಾಗಿ ಹಿಂದಿನ ಊಟ ಸರಿಯಾಗಿ ಜೀರ್ಣವಾದ ನಂತರವೇ ಮುಂದಿನ ಊಟ ಮಾಡಬೇಕು.
2: ಹಿಂದಿನ ಊಟ ಜೀರ್ಣವಾಗಿದೆ ಎಂದು ನಮಗೆ ಹೇಗೆ ಗೊತ್ತಾಗುತ್ತದೆ?
4: ಒಳ್ಳೆ ಪ್ರಶ್ನೆ ಗೌರಿ. ಕೇಳು ಇಲ್ಲಿ, ನಿಮ್ಮ ತೇಗು ಶುದ್ಧವಾಗಿರುತ್ತದೆ, ಅಂದರೆ ಹಿಂದಿನ ಊಟದ ಸ್ವಾದದ ತೇಗು ನಿಮಗೆ ಬರುವುದಿಲ್ಲ. ಅದರ ಜೊತೆಗೆ ದೇಹವು ಹಗುರವೆನಿಸುತ್ತದೆ ಹಾಗೂ ನಿಮಗೆ ಸರಿಯಾದ ಸಮಯದಲ್ಲಿ ಹಸಿವಾಗುತ್ತದೆ.
2: ಅಕ್ಕ ಅಕ್ಕ, ಅಲ್ಲಿ ಪಾನಿಪುರಿ ಇದೆ, ಹೋಗಿ ತಿನ್ನೋಣ್ವಾ?
4: ಬೇಡ ಪುಟ್ಟಿ, ಈಗಷ್ಟೇ ತಿಂದಿದ್ದಲ್ವಾ, ಹೊಟ್ಟೆಯಲ್ಲಿ ಸ್ವಲ್ಪ ಖಾಲಿ ಜಾಗ ಬಿಡಬೇಕು.
2: ಅದು ಯಾಕೆ ಅಕ್ಕ?
4: ಕೇಳು, ಆಯುರ್ವೇದದ ಪ್ರಕಾರ ನಮ್ಮ ಹೊಟ್ಟೆಯಲ್ಲಿ ಎರಡು ಭಾಗದಷ್ಟು ಅನ್ನದಂತಹ ಜಗಿದು ತಿನ್ನುವಂತಹ ಆಹಾರವನ್ನು ಸೇವಿಸಬೇಕು. ಇನ್ನೊಂದು ಭಾಗ ನೀರಿನಂತಹ ದ್ರವ ಆಹಾರಗಳನ್ನು ಸೇವಿಸಬೇಕು ಮತ್ತು ಇನ್ನೊಂದು ಭಾಗವನ್ನು ಖಾಲಿಯಾಗಿ ಬಿಡಬೇಕು.
2: ಓಹೋ, ಹಾಗಾ? ಹಾಗಿದ್ರೆ ನಂಗೊಂದು ಡೌಟ್. ನನ್ಗೆ ಕೆಲವು ಸಮಯದಲ್ಲಿ ತುಂಬಾ ಹಸಿವಾಗುತ್ತದೆ, ಕೆಲವೊಮ್ಮೆ ಸ್ವಲ್ಪ ಹಸಿವಾಗುತ್ತದೆ, ಅದು ಹೇಗೆ?
4: ಒಳ್ಳೆ ಪ್ರಶ್ನೆ. ಇದು ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅದು ಕಾಲಕ್ಕೆ ಅನುಗುಣವಾಗಿರುತ್ತದೆ. ಚಳಿಗಾಲದಲ್ಲಿ ನಮ್ಮ ಜಠರಾಗ್ನಿ ತುಂಬಾ ತೀವ್ರವಾಗಿರುತ್ತದೆ, ಅದಕ್ಕೆ ನಮಗೆ ತುಂಬಾ ಹಸಿವಾಗುತ್ತದೆ. ಆದ್ದರಿಂದ ನಾವು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗುವ ಆಹಾರವನ್ನು ತೆಗೆದುಕೊಳ್ಳಬಹುದು. ಆದರೆ ಅದೇ ಬೇಸಿಗೆಗಾಲದಲ್ಲಿ ನಮ್ಮ ಜಠರಾಗ್ನಿ ಮಂದವಾಗಿರುತ್ತದೆ, ಅದಕ್ಕೆ ಹಸಿವು ಆಗುವುದಿಲ್ಲ. ಆ ಸಮಯದಲ್ಲಿ ನಮಗೆ ಎಷ್ಟು ಆಹಾರ ಬೇಕು ಅಷ್ಟು ಮಾತ್ರ ತೆಗೆದುಕೊಳ್ಳುವುದು ಉತ್ತಮ.
2: ಸರಿ ಅಕ್ಕ, ಅಗತ್ಯಕ್ಕೆ ತಕ್ಕಷ್ಟು ನಾನು ತಿನ್ನುತ್ತೇನೆ.
1: ಸಮಾರಂಭದ ಸಂಭ್ರಮದ ಒಂದು ಭಾಗದಲ್ಲಿ ಮಕ್ಕಳು ಓಡುತ್ತಾ ಆಟವಾಡುತ್ತಾ ಖುಷಿಯಲ್ಲಿ ಕಾಲ ಕಳೆಯುತ್ತಿದ್ದರು.
5: ಕಂದ ಬಾ, ಊಟಕ್ಕೆ ಸಮಯ ಆಯಿತು, ಊಟ ಬಿಸಿ ಬಿಸಿಯಾಗಿ ತಾಜಾವಾಗಿದೆ.
6: ಅಮ್ಮ, ಇನ್ನೂ ಸ್ವಲ್ಪ ಆಡುತ್ತೇನೆ, ಆಟ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ನೀವು ಊಟ ಮಾಡಿ, ನಾನು ಸ್ವಲ್ಪ ಹೊತ್ತಿನ ನಂತರ ಬರುತ್ತೇನೆ.
5: ಇಲ್ಲ ಕಂದ, ಈಗಲೇ ಬಾ, ಊಟ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನುವುದು ಒಳ್ಳೆಯದು.
6: ಅಮ್ಮ, ಬಿಸಿ ಆಹಾರ ತಿನ್ನುವುದರಿಂದ ಏನು ಪ್ರಯೋಜನ?
5: ಇದಕ್ಕೆ ಉತ್ತರವನ್ನು ಡಾಕ್ಟರ್ ಅಕ್ಕನ ಹತ್ತಿರ ಕೇಳುವ.
4: ಹೌದು, ಆಯುರ್ವೇದದಲ್ಲಿ ತಾಜಾ ಮತ್ತು ಬಿಸಿಯಾದ ಆಹಾರವನ್ನು ಸೇವಿಸುವುದಕ್ಕೆ ಮಹತ್ವವಿದೆ. ಬಿಸಿಯಾದ ಆಹಾರ ಸಾಮಾನ್ಯವಾಗಿ ರುಚಿಯಾಗಿರುತ್ತದೆ, ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸಿಗೂ ತೃಪ್ತಿ ನೀಡುತ್ತದೆ.
6: ಹಾಗಾದರೆ ಊಟವನ್ನು ತಡವಾಗಿ ತಿನ್ನುವುದರಿಂದ ಏನಾಗಬಹುದು?
4: ಕೇಳು, ಬಿಸಿಯಾಗಿ ಬೇಯಿಸಿದ ಪಿಷ್ಟಯುಕ್ತ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ. ಆದರೆ ಅದನ್ನು ತಣ್ಣಗಾಗಿಸಿದಾಗ ಕೆಲವು ಪಿಷ್ಟವು ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಪರಿವರ್ತನೆಯಾಗಿ ನಿಧಾನವಾಗಿ ಜೀರ್ಣವಾಗುತ್ತದೆ. ಬಿಸಿಯಾದ ಆಹಾರ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ವೇಗವಾಗಿ ಏರುವುದನ್ನು ಕಡಿಮೆ ಮಾಡಲು ಸಹಾಯವಾಗಬಹುದು. ಆದ್ದರಿಂದ ಆಟ ಮುಗಿಯುವವರೆಗೆ ಊಟವನ್ನು ಮುಂದೂಡಬೇಡ.
6: ಸರಿ ಅಕ್ಕ, ಈಗಲೇ ಬರುತ್ತೇನೆ, ಆಟವನ್ನು ನಂತರ ಮುಂದುವರಿಸುತ್ತೇನೆ.
7: ಹೇಗಿದ್ದೀಯ ಮಗ? ಕೆಲವು ದಿನಗಳ ಹಿಂದೆ ನಿನಗೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆ ನೋವು ಅಂತ ಹೇಳಿದ್ದೆ, ಈಗ ಹೇಗಿದ್ದೀಯಾ?
8: ಹೌದು ಚಿಕ್ಕಮ್ಮ, ಈಗ ನಾನು ತುಂಬಾ ಚೆನ್ನಾಗಿದ್ದೇನೆ. ಅವತ್ತು ನನಗೆ ಹೊಟ್ಟೆ ಸರಿ ಇರಲಿಲ್ಲ.
7: ಏನಾಗಿತ್ತು? ನೀನು ಊಟ ಸರಿಯಾಗಿ ಮಾಡುತ್ತಿರಲಿಲ್ವೇ?
8: ನಾನು ಪ್ರತಿದಿನ ಹೊರಗಿನ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದೆ. ಸ್ನೇಹಿತರೆಲ್ಲ ಮನೆಯಿಂದ ತಿಂಡಿ ತರುವುದರಿಂದ ಅವರೆಲ್ಲ ಒಟ್ಟಿಗೆ ತಿನ್ನುತ್ತಿದ್ದರು. ಸಮಯದ ಕೊರತೆಯಿಂದ ತಿಂಡಿ ತಯಾರಿ ಮಾಡಿಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ.
7: ಅಯ್ಯೋ, ಹಾಗಾದರೆ ಈಗ ಏನು ಮಾಡಿದೆ?
8: ನಂತರ ನಾನು ಒಬ್ಬ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿದೆ. ಅವರು ಆಹಾರ ಸೇವಿಸುವಾಗ ಸರಿಯಾದ ಸ್ಥಳ ಮತ್ತು ಅನುಕೂಲಕರವಾದ ವಾತಾವರಣ ಇರಬೇಕು ಎಂದು ಹೇಳಿದರು. ಅದರ ಜೊತೆಗೆ ದಿನಚರ್ಯದ ಬಗ್ಗೆ ಕೂಡ ಹೇಳಿದರು.
7: ಅದು ಯಾವ ಆಯುರ್ವೇದ ತತ್ವ ಡಾಕ್ಟ್ರೇ?
9: ಅದನ್ನು ಇಷ್ಟೇ ದೇಶೆ ಇಷ್ಟೇ ಸರ್ವೋಪಕರಣೆ ಎಂದು ಹೇಳುತ್ತಾರೆ. ಅಂದರೆ ಮನಸ್ಸಿಗೆ ಇಷ್ಟವಾಗುವ ಅನುಕೂಲಕರವಾದ ಸ್ಥಳದಲ್ಲಿ ಮತ್ತು ಸರಿಯಾದ ಸೌಲಭ್ಯದೊಂದಿಗೆ ಆಹಾರ ಸೇವಿಸಬೇಕು.
7: ಹಾಗಾದರೆ ಈಗ ನೀನು ಏನು ಮಾಡುತ್ತಿದ್ದೀಯ ಮಗ?
8: ಈಗ ನಾನು ಬೆಳಗ್ಗೆ ಬೇಗ ಎದ್ದು ಊಟವನ್ನು ತಯಾರು ಮಾಡಿ ಆಫೀಸ್ಗೆ ತೆಗೆದುಕೊಂಡು ಹೋಗುತ್ತೇನೆ. ಹೊರಗಿನಿಂದ ಆಹಾರ ತಿನ್ನುವುದನ್ನು ಕಡಿಮೆ ಮಾಡಿದ್ದೇನೆ. ಮುಖ್ಯವಾಗಿ ನನ್ನ ಸ್ನೇಹಿತರ ಜೊತೆ ಕುಳಿತು ಸಂತೋಷದಿಂದ ಊಟ ಮಾಡುತ್ತೇನೆ.
7: ಅದು ತುಂಬಾ ಒಳ್ಳೆಯ ಅಭ್ಯಾಸ ಮಗನೇ.
10: ಏ ಮಾನ್ಯ, ಏನ್ ಗೊತ್ತಾ, ನಿನ್ನೆ ಆರ್ಯನಿದ್ದಾನಲ್ಲ, ಅವನ್ ಕಾಲ್ ಜಾರಿ.
1: ಆ ಸಮಯದಲ್ಲಿ ಇಬ್ಬರು ಮಕ್ಕಳು ಊಟ ಮಾಡುತ್ತಾ ಜೋರಾಗಿ ನಗುತ್ತಾ ಪರಸ್ಪರ ಮಾತನಾಡುತ್ತಿರುವುದು ಅವರ ಕಿವಿಗೆ ಕೇಳಿಸಿತು.
6: ಅಯ್ಯೋ, ನಿನ್ನೆ ಏನಾಯ್ತು ಗೊತ್ತಾ?
11: ಏನಾಯ್ತು ಮಾನ್ಯ?
6: ನನ್ನ ಗೆಳೆಯ ರಮೇಶ ಇದ್ದಾನಲ್ಲ, ಅವ ಕಾಲು ಜಾರಿ ಕೆಳಗೆ ಬಿದ್ದ.
11: ಹೌದಾ? ಹೇ, ಅದಲ್ವೇ, ನಾನೇನು ಹೇಳ್ತೀನಿ ಕೇಳು.
6: ಏನು ಹೇಳ್ಬೇಗ?
11: ನಿನ್ನೆ ನಮ್ ಕ್ಲಾಸ್ ರಮ್ಯ ಇದ್ದಾಳಲ್ಲ, ಅವಳು ನಾಳೆಯಿಂದ ಡಯಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಬ್ರೇಕ್ ಪಿರಿಯಡ್ ಗೆ 2 samosa ತಿಂತಿದ್ಲು.
6: 2 samosa ಮಾತ್ರನಾ? ನಾನ್ ನೋಡಿದಾಗ 3 samosa ಇತ್ತು.
9: ಅದೇ ಸಮಸ್ಯೆ. ಊಟ ಮಾಡುವಾಗ ಮಾತನಾಡುವುದು ಅಥವಾ

0: ಎಂದು ಹಠ ಮಾಡುತ್ತಿದ್ದಾಳೆ. ನೀವೇ ಸ್ವಲ್ಪ ಬುದ್ಧಿ ಹೇಳಿಯಲ್ಲ.
1: ಸಾನಿಯಾ, ಹಾಲು ಮತ್ತು ಹುಳಿ ರುಚಿಯಾದ ಆಹಾರವನ್ನು ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಎಂದು ಪರಿಗಣಿಸಲಾಗಿದೆ. ನೀವು ವಿರುದ್ಧ ಆಹಾರವನ್ನು ಸೇವಿಸಿದಾಗ ಅದರ ದುಷ್ಪರಿಣಾಮಗಳು ತಕ್ಷಣವೇ ಅಥವಾ ಆ ಕ್ಷಣದಲ್ಲೇ ಕಾಣಿಸದೇ ಇರಬಹುದು. ಆದರೆ ದೀರ್ಘಕಾಲದವರೆಗೆ ಇಂತಹ ಆಹಾರವನ್ನು ನಿರಂತರವಾಗಿ ಸೇವಿಸುತ್ತಾ ಬಂದರೆ ನಿಮ್ಮ ಚರ್ಮದ ಸಮಸ್ಯೆಗಳು, ಜೀರ್ಣಾಂಗ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಅಥವಾ ಇತರ ಕಾಯಿಲೆಗಳಂತಹ ಚಿಹ್ನೆಗಳು ಮತ್ತು ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಇಂತಹ ಆಹಾರವನ್ನು ಸೇವಿಸಬಾರದು.
2: ಆಯಿತು, ನಾನು ಇನ್ ಮುಂದೆ ಮಿಲ್ಕ್ ಶೇಕ್ಗಾಗಿ ಹಠ ಮಾಡುವುದಿಲ್ಲ.
1: ಹಾಗಾದರೆ ಪ್ರಶ್ನೆಗಳನ್ನು ಕೇಳುತ್ತೇನೆ, ನೀವು ಅದು ಏನು ಎಂದು ಹೇಳುತ್ತೀರಾ?
3: ಹೌದು ಹೌದು.
2: ಉಷ್ಣಮಶ್ನಿಯಾತ್ ಎಂದರೇನು?
3: ಎಂದರೆ ಆಹಾರ ಬಿಸಿಯಾಗಿದ್ದಾಗಲೇ ತಿನ್ನಬೇಕು.
2: ಸ್ನಿಗ್ಧ ಮಶ್ನಿಯಾತ್ ಎಂದರೇನು?
1: ಮೃದು ಮತ್ತು ತೈಲೀಯ ಗುಣ ಇರುವ ಆಹಾರಗಳನ್ನು ಸೇವಿಸಬೇಕು.
2: ಮಾತ್ರಾವತ್ ಆಹಾರ ಎಂದರೇನು?
3: ಸರಿಯಾದ ಮಾತ್ರದಲ್ಲಿ ಊಟವನ್ನು ಮಾಡುವುದು.
2: ಇದೇನಿದು, ಎಲ್ಲಾ ಉತ್ತರವನ್ನು ಬರೀ ಮಕ್ಕಳೇ ಹೇಳುತ್ತಿದ್ದಾರೆ, ದೊಡ್ಡವರಾರೂ ಉತ್ತರಿಸುತ್ತಿಲ್ಲವಲ್ಲ. ನೀವೇ ಮಕ್ಕಳಿಗೆಲ್ಲ ಬುದ್ಧಿವಾದ ಹೇಳುವವರು, ಮುಖ್ಯವಾಗಿ ನಿಮಗೆ ಈ ವಿಷಯದ ಬಗ್ಗೆ ಅರಿವಿರಬೇಕು. ಹಾಗಾದರೆ ಹೇಳಿ, ಜೀರ್ಣೇ ವೀರ್ಯಂ ಅವಿರುದ್ಧಂ ಎಂದರೇನು?
4: ಅಂದರೆ ಒಂದು ಊಟವು ಜೀರ್ಣವಾದ ನಂತರವೇ ಮುಂದಿನ ಊಟವನ್ನು ಮಾಡಬೇಕು, ಹಾಗೂ ಅದು ವಿರುದ್ಧ ಆಹಾರ ಆಗಿರಬಾರದು.
2: ಹಾಗಾದರೆ ಇಷ್ಟೇ ದೇಶೆ ಇಷ್ಟೇ ಸರ್ವೋಪಕರಣಂ ಎಂದರೇನು?
5: ಅಂದರೆ ನಮಗೆ ಇಷ್ಟವಾದ ಜಾಗದಲ್ಲಿ ಹಾಗೂ ಇಷ್ಟವಾದ ಜನರೊಂದಿಗೆ ಕುಳಿತು ಎಲ್ಲ ಅಗತ್ಯವಾದ ಸೌಲಭ್ಯಗಳೊಂದಿಗೆ ಸಂತೋಷದಿಂದ ತಿನ್ನಬೇಕು.
2: ನಾತಿ ಧೃತಂ ನಾತಿ ವಿಳಂಬಿತಂ ಎಂದರೇನು?
4: ನಾವು ಆದರದಿಂದ ಅಥವಾ ತುಂಬಾ ನಿಧಾನವಾಗಿಯೂ ಸೇವಿಸಬಾರದು.
2: ಅಜಲ್ಪನ್ ಅಹಸನ್ನ ಅರ್ಥವೇನು?
1: ಅಂದರೆ ನಾವು ತಿನ್ನುವಾಗ ಅತಿಯಾಗಿ ಮಾತನಾಡುವುದು ಹಾಗೂ ನಗಾಡುವುದು ಮಾಡಬಾರದು.
2: ತನ್ಮನ ಬುಂಜೀತ ಆತ್ಮಾನಂ ಅಭಿ ಸಮೀಕ್ಷ ಸಮ್ಯಕ್, ಇದರ ಅರ್ಥ?
6: ಇದರ ಅರ್ಥ ಏನೆಂದರೆ, ನಾವು ಊಟ ಮಾಡುವಾಗ ನಮ್ಮ ಗಮನವನ್ನು ಊಟದ ಮೇಲೆ ಇಟ್ಟು ಸರಿಯಾಗಿ ಜಗಿದು ತಿನ್ನಬೇಕು.
2: ಹಾಗಾದರೆ ಆರೋಗ್ಯಕರ ಜೀವನಕ್ಕಾಗಿ ಆಹಾರ ಪದ್ಧತಿಯನ್ನು ಬದಲಾಯಿಸೋಣ.
7: ಇದರೊಂದಿಗೆ ನಮ್ಮ ಇಂದಿನ ಆಹಾರ ವಿಧಿವಿಧಾನ ಕುರಿತು ಮಾತುಕತೆ ಮುಕ್ತಾಯಗೊಳ್ಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು.
8: ಕೇಳುಗರೆ, ಇದುವರೆಗೆ ಆಹಾರ ವಿಧಿವಿಧಾನ ಎಂಬ ಮಹತ್ವದ ವಿಷಯದ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾದ ಸಂದೇಶವನ್ನು ನೋಡುವುದಾದ್ರೆ, ಹಸಿವಾದಾಗ ಮಾತ್ರ ಬಿಸಿ ಮತ್ತು ತಾಜಾ ಆಹಾರವನ್ನು ಸೇವಿಸೋಣ, ಹೊಟ್ಟೆಯಲ್ಲಿ ಸ್ವಲ್ಪ ಖಾಲಿ ಜಾಗ ಬಿಟ್ಟು ಚೆನ್ನಾಗಿ ಅಗೆದು ಆಹಾರದ ಮೇಲೆ ಧ್ಯಾನವಿಟ್ಟು ಉಣ್ಣೋಣ, ಊಟ ಮಾಡುವಾಗ ಅತಿಯಾಗಿ ಮಾತನಾಡುವುದು, ನಗುವುದು ಅಥವಾ ಗಮನ ಬೇರೆಡೆ ಹರಿಸುವುದನ್ನು ತಪ್ಪಿಸೋಣ, ಮಿಲ್ಕ್ ಶೇಕ್ ಹಾಗೂ ಹುಳಿ ಮಿಶ್ರಿತ ಹಾಲಿನ ಮಾದರಿಯ ವಿರುದ್ಧ ಆಹಾರಗಳಿಂದ ದೂರವಿಡೋಣ. ಈ ಸುಂದರ ಮತ್ತು ಉಪಯುಕ್ತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ವಿತೀಯ ವರ್ಷದ BAMS ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.85, ಬಣ್ಣ ಬಣ್ಣದ ಬದುಕು.

0: 107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಮನಮೋಹಕ ಅರಬ್ಬಿ ಸಮುದ್ರದಲ್ಲಿ ಕಾಲು ಅದ್ದಿಕೊಂಡು ಹಸಿರುಕ್ಕುವ ಪಶ್ಚಿಮ ಘಟ್ಟದಲ್ಲಿ ತಲೆಯೆತ್ತಿ ನಿಂತು ಮೆರೆಯುತ್ತಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೊಂದು ಭಾಷೆಗಳು, ಅದೆಷ್ಟೊಂದು ಸಂಸ್ಕೃತಿಗಳು! ತುಳು, ಕೊಂಕಣಿ, ಬ್ಯಾರಿ, ನವಾಯಿತಿ, ಹೀಗೆ ಒಂದಕ್ಕಿಂತ ಒಂದು ಸುಂದರ ಭಾಷೆ. ವಸುಂಧರೆಯ ಮಡಿಲ ಮೋಹಕತೆಯನ್ನು ಹೆಚ್ಚಿಸುತ್ತಿರುವ ಅಪರೂಪದ ಸಂಸ್ಕೃತಿಗಳು. ಈ ಭಾಷಾ ವೈವಿಧ್ಯತೆಯ ಮಧ್ಯೆ ಸಾಮರಸ್ಯದಿಂದ ಕಂಗೊಳಿಸುತ್ತಿದೆ ಬ್ಯಾರಿ ಸಂಸ್ಕೃತಿ.
1: ನಾವು ಬ್ಯಾರಿ ಸಂಸ್ಕೃತಿಯನ್ನು ಬ್ಯಾರಿ ಅನ್ನತಕ್ಕಂತಹ ಎಲ್ಲ ಒಂದು ದೊಡ್ಡ ಗ್ಯಾಮೆಟ್ನಲ್ಲಿ ಒಂದು ಚಿಕ್ಕ ಸಂಸ್ಕೃತಿ ಅಥವಾ ಚಿಕ್ಕ ಗುಂಪಿರಬಹುದು, ಆದರೆ ಅದು ತನ್ನದೇ ಆದ ಒಂದು ಜೀವನ ಕ್ರಮ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ಇದನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿದೆ.
0: ಅರೇಬಿಕ್, ತುಳು, ಕನ್ನಡ, ತಮಿಳು ಮತ್ತು ಮಲಯಾಳಂ ಈ ಮುಂತಾದ ಹಲವು ಭಾಷೆಗಳಿಂದ ಕಡಾ ಪಡೆದುಕೊಂಡ ಶಬ್ದ ಭಂಡಾರದ ಜತೆಗೆ ತನ್ನದೇ ಆದ ವಿಶಿಷ್ಟ ಸಾವಿರಾರು ಸ್ವತಂತ್ರ ಶಬ್ದಗಳನ್ನು ಹೊಂದಿರುವ ಬ್ಯಾರಿ ಭಾಷೆಯ ಜತೆ ಜತೆಗೆ ಬೆಳೆದು ಬಂದದ್ದು ಬ್ಯಾರಿ ಸಂಸ್ಕೃತಿ.
2: ಬ್ಯಾರಿ ಭಾಷೆಗೆ ತನ್ನದೇ ಆದಂತಹ ಜನಪದ ಇದೆ, ಹಾಡುಗಳಿವೆ, ಕಥೆಗಳಿವೆ, ಜನಪದ ಕಥೆಗಳಿವೆ, ಅವರ ಸಂಪ್ರದಾಯಗಳಿವೆ, ಅದಕ್ಕೆ ಒಂದು ಸಂಬಂಧಪಟ್ಟಂತಹ ಶಬ್ದಗಳಿವೆ, ಹಾಡುಗಳಿವೆ, ಅದರಲ್ಲಿರುವಂತಹ ಶಬ್ದಗಳಿವೆ, ಅದನ್ನೆಲ್ಲ ನಾವು ಸಂಶೋಧನೆ ಮಾಡಲಿಕ್ಕೆ ಬೇಕಾದಂತಹಷ್ಟು ಅವಕಾಶವಿದೆ.
0: 1400 ವರ್ಷಗಳಿಗೂ ಹಿಂದೆ ದೂರದ ಅರೇಬಿಯಾದಲ್ಲಿ ಉದಯಿಸಿದ ಜ್ಞಾನ ಸೂರ್ಯ, ಲೋಕನಾಯಕ ಪ್ರವಾದಿ ಮುಹಮ್ಮದ್ ಪೈಗಂಬರರ ಅನುಯಾಯಿಗಳು ಈ ಬ್ಯಾರಿಗಳು. ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬರುವುದಕ್ಕೂ ಮುನ್ನ ಕನ್ನಡ ಕರಾವಳಿಯ ಜತೆಗೆ ಅರಬ್ ವರ್ತಕರು ನಿಕಟ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಅರೇಬಿಯಾದಿಂದ ಸರಕು ಸಾಗಣೆಯ ಹಡಗುಗಳಲ್ಲಿ ಸಮುದ್ರ ದಾಟಿ ಕನ್ನಡ ಕರಾವಳಿಗೆ ಬಂದಿಳಿದ ಅರಬ್ ವ್ಯಾಪಾರಿಗಳು ಇಲ್ಲಿ ಹಲವು ತಿಂಗಳ ಕಾಲ ನೆಲೆಸುತ್ತಿದ್ದರು. ಕ್ರಮೇಣ ಹಲವರು ಇಲ್ಲಿಯವರನ್ನೇ ಮದುವೆಯಾಗಿ ಸಂಸಾರ ಹೂಡಿದರು. ಇನ್ನೊಂದೆಡೆ ಮಾಲಿಕ್, ದೀನಾರ್ ಮುಂತಾದ ಸಂತ ಶ್ರೇಷ್ಠರು ಕಾಸರಗೋಡಿಗೆ ಆಗಮಿಸಿದರು. ಅವರ ಅನುಯಾಯಿಗಳು ಮಂಗಳೂರು, ಬಸ್ರೂರುಗಳಿಗೆ ಬಂದು ಅಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು. ಆ ಸಜ್ಜನರ ಸಹವಾಸದಿಂದ ಹೊಸ ಜ್ಞಾನೋದಯ ಪಡೆದ ಕರಾವಳಿಯ ಬಹುದೊಡ್ಡ ಜನಸಮುದಾಯ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿತು.
1: ಈಗ ಸಂಸ್ಕೃತಿ ಇಸ್ಲಾಮಿಗೆ ತನ್ನದೇ ಆದಂತೊಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾರಲ್ಲ. ಸಂಸ್ಕೃತಿ ಅನ್ನತಕ್ಕಂಥದ್ದು ಜನಗಳ ಬದುಕಿಗೆ ನೇರವಾಗಿ ಸಂಬಂಧಪಟ್ಟ ಅವರ ನಡವಳಿಕೆಗಳು, ಅವರ ರೀತಿ ರಿವಾಜುಗಳು, ಅವರು ಆಚರಣೆ ಮಾಡತಕ್ಕಂಥ ಕೆಲವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳು ಇದೆಲ್ಲ ಒಳಗೊಂಡಿದೆ. ಸೊ ಇಸ್ಲಾಂ ಅರೇಬಿಯ ದೇಶದಲ್ಲಿ ತನ್ನ ಹೆಜ್ಜೆಯನ್ನು ದೃಢಪಡಿಸಿಕೊಂಡಾಗ ಅಲ್ಲಿಯ ಸಂಸ್ಕೃತಿಯನ್ನೇ ಅದು ಅಳವಡಿಸಿಕೊಂಡಿದೆ. ಇಂಡಿಯಾ ದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ಚೈನಾದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ ಇಸ್ಲಾಮಿನ ಧಾರ್ಮಿಕ ಸಿದ್ಧಾಂತವನ್ನು ಒಪ್ಪಿದಂಥ ಜನವೂ ಕೂಡ ತನ್ನ ಸಂಸ್ಕೃತಿಯನ್ನು ಬಿಡಲಿಲ್ಲ. ಅವರು
0: ಕರಾವಳಿಯ ಕಡಲ ಕಂಪಿನ ಸೊಗಡಿನ ಜತೆಗೆ ಅರೇಬಿಯಾದ ಅತ್ತರಿನ ಪರಿಮಳವೂ ಸೇರಿ ಹೊಸ ಸಂಸ್ಕೃತಿಯೊಂದು ಜನ್ಮತಾಳಿತು. ಅದುವೇ ಬ್ಯಾರಿ ಸಂಸ್ಕೃತಿ.

0: ಕರಾವಳಿಯ ಇತಿಹಾಸದತ್ತ ಕಣ್ಣು ಹಾಯಿಸಿದರೆ ಬ್ಯಾರಿಗಳಿಗಿದ್ದ ಮಹತ್ವದ ಅರಿವಾಗುತ್ತದೆ. ಮಂಗಳೂರಿನ ಜೈನ ಅರಸರಾದ ಬಂಗರಾಜರು, ಉಳ್ಳಾಲದ ಚೌಟ ರಾಣಿ ಅಬ್ಬಕ್ಕದೇವಿಯು ಬ್ಯಾರಿಗಳನ್ನು ಗೌರವಿಸಿ ತಮ್ಮ ಸೇನೆಗಳಲ್ಲಿ ಮತ್ತು ಪ್ರಮುಖ ಅಧಿಕಾರ ವರ್ಗದಲ್ಲಿ ಸೇರಿಸಿಕೊಂಡಿದ್ದರು.
1: ಈ ಪ್ರದೇಶದಲ್ಲಿ ಬಹುತೇಕ ಸಂಖ್ಯೆಯಲ್ಲಿರುವಂತಹ ಬ್ಯಾರಿಗಳು ದಂಡನಾಯಕರಾಗಿ, ಸೈನಿಕರಾಗಿ ಮತ್ತು ಕಾಲಾಳುಗಳಾಗಿ ಕೂಡ ದುಡಿದ ಚರಿತ್ರೆ ಇದೆ.
0: ಪೋರ್ಚುಗೀಸರ ವಿರುದ್ಧ ರಣಕಹಳೆ ಮೊಳಗಿಸಿದ ರಾಣಿ ಅಬ್ಬಕ್ಕದೇವಿಯ ಸೈನ್ಯದಲ್ಲಿ ಬ್ಯಾರಿಗಳು ವೀರ ಸೇನಾನಿಗಳಾಗಿದ್ದರು.
1: ಪಕ್ರು ಬ್ಯಾರಿ ಮತ್ತು ಆಲಿಬ್ಯಾರಿಯವರು ಮುಂಚೂಣಿಯಲ್ಲಿದ್ದು ಈ ನೆಲಕ್ಕೆ ಪರಾಕಿಯರ ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದದ್ದನ್ನು ನಾವು ಕೂಡ ನಮ್ಮ ಹಿರಿಯರ ಬಾಯಿಂದ ಕೇಳಿಕೊಂಡು ಬಂದಿದ್ದೇವೆ.

0: ಕರಾವಳಿಯ ಎಲ್ಲ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಮಂಗಳೂರೇ ರಾಜಧಾನಿ. ಮಂಗಳೂರಿಗೂ ಹಲವು ಹೆಸರುಗಳಿವೆ. ಮಂಗಳೂರನ್ನು ತುಳುವರು ಕುಡ್ಲ ಎಂದರೆ, ಕೊಂಕಣಿಗರು ಕೊಡಿಯಾಲ ಎನ್ನುತ್ತಾರೆ. ಆದರೆ ಬ್ಯಾರಿಗಳ ಬಾಯಲ್ಲಿ ಅದುವೇ ಮೈಕಾಲ. ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಮೂಲ್ಕಿ, ಮೂಡಬಿದರೆ, ಸುರತ್ಕಲ್, ಸುಳ್ಯ ಹಾಗೂ ಬೆಳ್ತಂಗಡಿಗಳಲ್ಲಿ ಬ್ಯಾರಿ ಜನಸಾಂದ್ರತೆ ಅತ್ಯಂತ ಹೆಚ್ಚು. ಹಲವು ಕೃಷಿ ಮೂಲದ ಕುಟುಂಬಗಳೂ ಇವೆ. ಆದರೆ ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ.
1: ಕಬ್ಬಿನ ವ್ಯಾಪಾರದಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲಾ ವ್ಯಾಪಾರದಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ನಂಬರ್, ಇಂಡಿಯಾದ ನಂಬರ್ ಒನ್ ಆಗಿದ್ದಾರೆ.
0: ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು, ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ, ಮಹಿಳೆಯರ ಹೆಗ್ಗುರುತು. ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು. ಇವೆಲ್ಲ ಗತಕಾಲದ ನೆನಪುಗಳು. ಬ್ಯಾರಿ ಹೆಣ್ಣು ಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ. ಅಲಿಕ್ಕಾತ್, ಕೊಪ್ಪು ಸರಪಳಿ, ವಾಲೆ, ಒಲಿ, ಬಾಲೀಕ್, ಮಿಸಿರಿಡೋ ಮಾಲೆ,
2: ಚೈನ್, ಕಾಲ್ ಸರಪಳಿ, ಕುನಿಪು, ಪಾಡಗ, ಕಾದ್ರದು ಅಗಾಲ್ತ ವಾಲೆ,
3: ಕೈ ತೇರಿರೋ ಬಲೆ, ಸರಗ ಬಲೆ, ಮುಳುಗಿ, ಚರಕ್ಕಿ, ನಡುಗು, ನೂಲಣ, ಕುಟ್ಟಗಳಿಗೆ, ಅಡ್ಡಗಳಿಗೆಲ್ಲ ಪಂಡೆ.
0: ಒಂದೇ ಎರಡೇ ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ. ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು.
4: ಬಾರಿ ಜಲಸಲು ಜಾಮಣ, ಬ್ಯಾಂಡ್, ತಂಬುರಿ, ನಿಮ್ಮ ವಾದ್ಯ, ಯಾವ್ದಾರು ಮಂಗಿಲ ಲೈಟ್, ಗ್ಯಾಸ್ ಲೈಟ್ ಬೆಚ್ಚಿದ್ರು ಯಾವ್ದಾರು ಮಂಗಿಲ ಪಾಟು ಕಲಿಯು ಎಲ್ಲ ಆಯ್ತು.
5: ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನ ಕೂರಿಸಿ ಹಾಡುವಂತ ಹಾಡುಗಳು, ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ್ ಅಂತ ಹೇಳ್ತಾರೆ.
6: ಕೋಟ್ ಪ್ಯಾಂಟಲ್ ಪುದಿಯ ಪುಲಹಮದ್ ಬಂದಿಡೋ ಬಂದಾನು, ಬಂದಿರೋ ಮಾಲೆ ಕೈ ನಿಂತು ಮರುಹಬ ಜೋರು ಕೇಟಂತು.
0: ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, ನೈಚೂರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು.
3: ಅದು ಪುದಿಯ ಮುಳು ಬಂದಿಂಗಲ್ಲೇ ಏನಪ್ಪ ಬಾ, ಇದೆಲ್ಲ ಬಾಲಪ್ಪ, ಸಂಗ್ರೋಲೆ, ಇದೆಲ್ಲ ಚುಮ್ಮಪ್ಪ, ಪೂವಪ್ಪ ಎಲ್ಲ.
0: ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು. ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ. ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ. ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ. ಮದುವೆಯ ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ.
4: ತಾಲ ಬೆಳಿಯೋರು ಸುಪ್ರೆಡ್ಡು, ಅದು ನಡುವುಕೋರು ಇದಕ್ಕೊಂದ್ಬೇಕು, ನಡೆಸಲಿ ಬೆಚ್ಚಿಟ್ಟು ನೋಡಿ ಐಕಿ ಬೆಳಿಯೋ ತಗರ್ಲಿ ನೀಚೋರು ಅದು ಇದ್ರೆ ಅಪ್ಪ, ನೆಯ್ಯಪ್ಪ, ಎನಡಪ್ಪ, ಪಾಲಪ್ಪ, ಪಿನ್ನೆ ನಿಂಗಳು ಸಾಂಕುರೋಳಿ ಎಣ್ಣೆ ಪತ್ರೆ ಗುಲಿಯಪ್ಪ ಎಲ್ಲ ಸಾಧಾರಣ ಪೊಲ್ತೋಲ್ಲ ಅಪ್ಪಲ್ಲ ಬಿಚ್ಚಿತ್ತಲ್ಲಿ ಎಲ್ಲ ಹೆಚ್ಚಿಟ್ಟಲ್ಲಿ ತಿಂದರು.
0: ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನ ಕೂಟ ನಡೆಸುವುದೇ ತಾಲ.
4: ಅಣ್ಣ ತಿಂದದ್ದು ತಿನ್ನಿಟ್ಟಾಯ್ತು. ಕುಸಿಗಮ್ಮತಲ್ಲಿ ಪಾಟು ಕಲಿ ಎಲ್ಲ ಆಯ್ತು, ಭಾರಿ ಸೊಂದಲ್ಲ ಆಯ್ತು. ಬರ್ಮತ್ತಗು ಇನ್ನು ಅವತ್ತು ಎಡದಲ್ಲಿ ಎಂದ್ರಲ್ಲ ಉಂಡು ಚುಂಬ ಗಲಾಸ ಲೋಟಮ ಎಂದ್ರು ಅಂದರೆ ಪೂರ ಕಟ್ಟ ಕಟ್ಟ ಮಾರೋಗು.
0: ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ.

0: ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ ಆಗಿನ ಶ್ರೀಮಂತ ಕುಟುಂಬಗಳ ವೈಭವವೂ ಎದ್ದು ಕಾಣುತ್ತಿದೆ.
1: ಪದಿನಾರಗ ಎಂಬಂತ ಒಂದು ವ್ಯವಸ್ಥೆ ಇಲ್ಲಿ ಮಂಗಳೂರಲ್ಲಿ ಮುಖ್ಯವಾಗಿ ಇಲ್ಲಿತ್ತು. ಅದು ಜೈನ್ ಸಂಘ ವ್ಯವಸ್ಥೆಯ ಆ ರೂಪದಲ್ಲಿದೆ. ಅದೊಂದು ಅಂಜುಮಾನ್ ವ್ಯವಸ್ಥೆಯಾಗಿದೆ. ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ನಾವು ಹಳೆಯ ಬ್ಯಾರಿ ಲೇಖನಗಳಲ್ಲಿ ಹಳೆಯ ದಾಖಲೆಗಳಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ.
0: ಕಲ್ಲಾರೆ ಅಗ, ಚೆಟ್ರೆ ಬಂಡಸಾಲೆ ಅಗ, ಸಾಯಿರಿ ಕಾನಗ, ಬೂಬು ಕಾನಗ, ಐನ ಕಾನಗ, ಕಾಯಿರಿ ಕಾನಗ, ಬಾವಾ ಕಾನಗ, ಹೀಗೆ 16 ಮನೆತನಗಳ ಹೆಸರುಗಳಿದ್ದುವು.
1: ಬರಬರುತ್ತಾ ಅವಳು ಕ್ಷೀಣಿಸ್ತಾ ಹೋಗಿ ಕೆಲವು ಮನೆತನಗಳು ಅವುಗಳ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿವು.
0: ಈಗ ಬದಲಾದ ಕಾಲದಲ್ಲಿ ಈ ದೊಡ್ಡ ಮನೆಗಳೆಲ್ಲ ಕಣ್ಮರೆಯಾಗಿವೆ ಅಥವಾ ಪಾಳುಬಿದ್ದಿವೆ. ಹಳೆ ಮನೆಗಳನ್ನು ಕೆಡವಿ ಹೊಸ ವಿನ್ಯಾಸದ ಮನೆಗಳು ತಲೆ ಎತ್ತಿವೆ.

0: ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಮೈಕಾಲದ ಕೇಂದ್ರ ಜುಮ್ಮಾ ಮಸೀದಿ ಝೀನತ್ ಬಖ್ಶ್ ಮಸೀದಿ ಈಗಲೂ ಬ್ಯಾರಿಗಳ ಧಾರ್ಮಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದರ ಭಾರೀ ಮರದ ಕಂಬಗಳ ಕೆತ್ತನೆಗಳಂತೂ ಅತ್ಯಂತ ವಿಶಿಷ್ಟವಾದದ್ದು. ಮನೆಗಳನ್ನು ಕಟ್ಟಿಸುವಾಗ ಮರಗಳನ್ನು ಕಲಾತ್ಮಕವಾಗಿ ಬಳಸುತ್ತಿದ್ದ ಬ್ಯಾರಿಗಳು ತುಳು ಸಂಸ್ಕೃತಿಯ ಜೊತೆಗೆ ಹೊಂದಿದ್ದ ಅವಿನಾಭಾವ ಸಂಬಂಧಕ್ಕೂ ಈ ವಾಸ್ತು ವಿನ್ಯಾಸ ಸಾಕ್ಷಿಯಾಗಿದೆ. ತುಳುವರ ಬಬ್ಬರಿಯ ಪಾಡ್ದನದಲ್ಲಿ ಬ್ಯಾರಿಗಳ ಮಹತ್ವದ ವಿವರಣೆ ಇದೆ.
1: ಒಂದು ಕಡಲಿನಲ್ಲಿ ಒಂದು ಹಡಗು ಅದು ಅಪಘಾತಕ್ಕೆ ಒಳಗಾಗಿ ಅಲ್ಲಿ ಮುಳುಗಿದಂತಹ ಬ್ಯಾರಿ ಒಬ್ಬ ಭೂತಾದ ಬಬ್ಬರಿಯ ಭೂತವಾದ ಬಾವು ಬ್ಯಾರಿ ಅಂತ ಸುಲಿಕಲ್ಲ ಮುರವೆ ಬ್ಯಾರಿ ಮತ್ತು ಪಾತುಮರ ಮಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಸ್ಥಳೀಯ ಸಂಸ್ಕೃತಿ ಜೊತೆಗೆ ಸಂಬಂಧ ಹೊಂದಿರುವಂಥದ್ದು. ಹಾಗೆಯೇ ನೀವು ಅರಿಕಾಡಿನ ಆಲಿಭೂತ ನೋಡಿದರೆ ಅದು ಒಂದು ಒಂದು ಬ್ಯಾರಿ ಸಂಸ್ಕೃತಿ ಒಂದು ತುಳುನಾಡ ಸಂಸ್ಕೃತಿ ಜೊತೆಗೆ ಒಟ್ಟು ಸೇರಿರುವಂಥದ್ದು.
0: ಬಹುತೇಕ ತೌಳವ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಇದ್ದುದರಿಂದ ಹಲವು ಸ್ಥಳೀಯ ಆಚರಣೆಗಳು ಬ್ಯಾರಿಗಳ ಸಂಸ್ಕೃತಿಯಲ್ಲಿ ಸೇರಿಕೊಂಡಿವೆ.
1: ವಾಸ್ತವಿಕವಾಗಿ ಹೇಗೆ ಆಗ್ತದೆ ಅಂದರೆ ಯಾವುದೇ ಒಂದು ಜನಾಂಗ ಯಾವ ಸಂಸ್ಕೃತಿಯ ನಡುವೆ ಬದುಕ್ತದೋ ಆ ಸಂಸ್ಕೃತಿಯಿಂದ ಪ್ರಭಾವಿತವಾಗ್ತದೆ. ಈಗ ಕೊಡವದಲ್ಲಿ ಇರುವಂತಹ ಬ್ಯಾರಿಗಳು ಕೊಡವ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ತುಳು ಸಂಸ್ಕೃತಿಯೊಳಗಿರುವವರು ತುಳು ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಾರೆ. ಆಧುನಿಕ ಕಾಲಕ್ಕೆ ಬಂದರೆ ಇಂಗ್ಲಿಷ್ ಸಂಸ್ಕೃತಿಯಿಂದಲೋ ಅಥವಾ ಕನ್ನಡ ಸಂಸ್ಕೃತಿಯಿಂದಲೋ ಪ್ರಭಾವಿತರಾಗ್ತಾರೆ. ಈ ಪ್ರಭಾವಗಳು ಆಯಾಯ ಪ್ರದೇಶದಲ್ಲಿ ಬೇರೆ ಬೇರೆ ಕಾಲಕ್ಕೆ ಸಂಭವಿಸುತ್ತಲೇ ಇರ್ತವೆ.
0: ಕನ್ನಡ ಕರಾವಳಿಯ ಸೌಹಾರ್ದತೆಗೆ ಬ್ಯಾರಿಗಳ ಕೊಡುಗೆ ದೊಡ್ಡದು.
2: ಬಪ್ಪ ಬ್ಯಾರಿಯವರು ಒಂದು ಪ್ರಸಿದ್ಧವಾದ ನಮ್ಮ ಬಪ್ಪನಾಡು ಟೆಂಪಲ್ ನಿರ್ಮಿಸಿ ಹಿಂದೂ ಮುಸಲ್ಮಾನರಿಗೆ ಐಕ್ಯತೆಯಲ್ಲಿ ಒಂದು 500 ವರ್ಷಗಳ ಹಿಂದಿನಿಂದಲೇ ನಾವು ಬಹಳ ಸೌಹಾರ್ದತೆಯಿಂದ ಇದ್ದೇವೆ ಎಂಬುದಕ್ಕೆ ಇದೊಂದು ಗುರುವಾಗಿದೆ.
0: ಕರಾವಳಿಯ ಉದ್ದಕ್ಕೂ ಕಾಣಿಸುವ ಸೂಫಿ ಸಂತರ ದರ್ಗಾಗಳು ಇದಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿವೆ.
3: ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ ಇದು ದಕ್ಷಿಣ ಭಾರತದ ಅಜ್ಮೇರೆ ಎಂದು ಪ್ರಖ್ಯಾತವಾದಂಥದ್ದು. ಸಾಧಾರಣ 400 ವರ್ಷಕ್ಕೂ ಹಿಂದೆ ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರು ಅರಬಿ ಮದೀನದಿಂದ ಅರಬಿ ಸಮುದ್ರ ಮುಖೇನ ಇಲ್ಲಿಗೆ ಬಂದು ವಾಸವಾಗಿದ್ದರು.
0: ಇಲ್ಲಿ ನಡೆಯುವ ಉರೂಸು ಸಮಾರಂಭಗಳಲ್ಲಿ ಇತರ ಎಲ್ಲ ಧರ್ಮಗಳ ಜನರೂ ಭಾಗವಹಿಸುತ್ತಾರೆ.
4: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಅನೇಕ ಧರ್ಮಗಳು ಹಾಗೂ ಅನೇಕ ಜಾತಿಗಳ ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಮಾತಿದೆ. ಬ್ಯಾರಿ ಸಮುದಾಯದವರು ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂಥ ವಸ್ತುಗಳಿರಬಹುದು, ತುಳುವರು ಏನು ಬಳಕೆ ಮಾಡ್ತಾರೋ ಅದು ಬ್ಯಾರಿಗಳದ್ದು, ಬ್ಯಾರಿಗಳದ್ದು ಏನಿದೆಯೋ ಅದು ತುಳುವರದ್ದು ಅನ್ನೋ ರೀತಿಯಲ್ಲಿ ಬೆರೆತು ಹೋಗಿದೆ.
0: ಉಳ್ಳಾಲ, ಕಾಜೂರು, ಉದ್ಯಾವರ, ಬೈಲ್ಪೇಟೆ, ಕುಂದಾಪುರ ಮತ್ತು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿರುವ ಸೂಫಿ ಸಂತರ ದರ್ಗಾಗಳು ಈಗಲೂ ಬ್ಯಾರಿಗಳ ಬಹುದೊಡ್ಡ ಶ್ರದ್ಧಾ ಕೇಂದ್ರಗಳಾಗಿವೆ. ದಪ್ಪುಪ್ಪಾಟ್ ಮತ್ತು ಕೋಲುಕ್ಕಲಿ ಬ್ಯಾರಿಗಳಲ್ಲಿ ಈಗಲೂ ಜನಪ್ರಿಯ. ಕುಶಾಲು ಗಾದೆಗಳು, ತಮಾಷೆಯ ನಾಟಕಗಳಿಗೆ ಬ್ಯಾರಿಗಳು ಹೆಸರುವಾಸಿ.
5: ಅವರು ವ್ಯಾಪಾರ ಕೇಂದ್ರಗಳಲ್ಲೂ ಕೂಡ ಪ್ರತಿಯೊಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಲ್ಲೇ ಕೊಂಡೋಗ್ತಿದ್ರು. ಹಾಗಾಗಿ ತಮಾಷೆ ಎಂಬುದು ಬ್ಯಾರಿಗಳಲ್ಲಿ ಅವರ ರಕ್ತದಲ್ಲಿ ಬಂದಿರುವಂಥ ಒಂದು ಗುಣ.
6: ಅಲ್ಲ ಗುತ್ತಚ್ಚ, ಇದರ ನಲ್ಲ ವಿಷಯ ಈ ಆಜಾರ ಬಂದದ್ದು ಉಲ್ಲಗ ನಿಂಕೋರು ಪರ್ಮಿಷನ್ ಬೇನ
7: ತುಂಬ ಕಾರ್ಲೆ ಕುಟ್ಟಿಟ್ಕೊಂಡು ಇಪ್ಪೇಂದ್ರ ಬಿಯರಿಕ್ರೆಯಿಂದ
8: ಅವನ ಬಿಯರ್ಕರು ನಂಡ ಕೇಳಿ ಕಾಸಿಲ್ಲ ಅವನಿಗೆ ಹೊರತುಂಡು.

0: ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತ ಸಾಹಿತ್ಯವಿತ್ತು. ಟಿ ಉಬೇದ್, ಹೈದರ್, ಮೊಗ್ರಾಲ್ ಸಾಹುಕಾರ ಕುಂಜಿಪಕ್ಕಿ, ಎಫ್ಎಚ್ ಒಡೆಯರ್, ಪಿಕೆ ಹುಸೇನ್, ಅಬ್ದುಲ್ ರಹೀಂ ಅಹಮದ್ ಮತ್ತು ಬಿಎಂಎ ರಫೀಕ್ ಇವರ ಹೆಸರುಗಳನ್ನು ಇಂದಿನವರು ನೆನಪಿಟ್ಟುಕೊಂಡಿದ್ದಾರೆ. ಸಾಹುಕಾರ ಕುಂಜಿಪಕ್ಕಿಯವರು ಬರೆದ ಹಳೆಯ ಮಿಶ್ರ ಭಾಷೆಯ ಓಬೇಲೆ ನಾಟಿಪದ್ಯದ ಧಾಟಿಯ ಹಾಡುಗಳನ್ನು ಸಂಶೋಧಕರು ಹೆಕ್ಕಿ ತೆಗೆದಿದ್ದಾರೆ.
1: ಬ್ಯಾರಿ ಸಮುದಾಯದಲ್ಲಿ ಸಿಗತಕ್ಕಂತಹ ಸಮೃದ್ಧವಾದಂತಹ ಜನಪದ ಸಾಹಿತ್ಯವನ್ನು, ಜನಪದ ಆಚರಣೆಗಳನ್ನು ದಾಖಲಾತಿ ಮಾಡುವ ಮೂಲಕ ಅವುಗಳನ್ನು ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವ ಕೆಲಸ ಅದಾಗಬೇಕು. ಅಂತ ಒಳ್ಳೆಯ ಕೆಲಸವನ್ನು ಈ ಬ್ಯಾರಿ ಅಕಾಡೆಮಿ ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ.
0: ಅಹಮದ್ ನೂರಿ, ಬಿಎಂ ಇಚಲಂಗೋಡು, ವಹಾಬ್ ದೊಡ್ಡಮನೆ, ಬಿಎಂ ಇದಿನಬ್ಬ ಮುಂತಾದವರು ಬ್ಯಾರಿ ಸಾಹಿತ್ಯದ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾರಿಗಳ ಮೊದಲ ಶಿಕ್ಷಣ ಸಂಸ್ಥೆ ಕಟ್ಟುವ ಸಾಹಸ ಆರಂಭವಾದದ್ದು ಬದ್ರಿಯಾ ಸಂಸ್ಥೆಯ ಮೂಲಕ. ಸಾವಿರದ 1922 ಮದ್ರಸತುಲ್ ಬದ್ರಿಯಾ ಎಂಬ ಸಣ್ಣ ಮದ್ರಸ ಆರಂಭವಾದದ್ದು ಕ್ರಮೇಣ ಬೆಳೆದು ನಿಂತಿತು. 1928 ಮುಸ್ಲಿಂ ಎಜುಕೇಷನಲ್ ಅಸೋಸಿಯೇಷನ್ ನೋಂದಣಿಯಾಗಿ ಹಳೆ ಬಂದರಿನ ಪ್ರದೇಶದಲ್ಲಿ ಬದ್ರಿಯಾ ಪ್ರಾಥಮಿಕ ಶಾಲೆ ಆರಂಭಗೊಂಡಿತು.
2: ಇನ್ ಟೋಟಲ್ ಮಂಗಳೂರಿನ ಒಟ್ಟು ಎಲ್ಲ ದೊಡ್ಡ ಸಂಸ್ಥೆಗಳು ಅಂತ ನಾವು ಏನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆ ರಿಸಲ್ಟ್ ಟೋಟಲ್ ಆ ಸಂಸ್ಥೆಗಳಿಗಿಂತ ಒಳ್ಳೆಯ ರಿಸಲ್ಟ್ ನಮ್ಮ ಕಲಾ ವಿಭಾಗದಲ್ಲೂ ಇದೆ, ವಾಣಿಜ್ಯ ವಿಭಾಗದಲ್ಲೂ ಇದೆ.
0: ಸಿ ಮಹಮೂದ್ ಹಾಜಿ, ಮೊಯ್ದಿನಬ್ಬ ಹಾಜಿ ಮತ್ತು ಕುಂಯಾಮು ಹಾಜಿ ಇವರು ಮೂವರೂ ಸೇರಿ ಹುಟ್ಟು ಹಾಕಿದ ಸಂಸ್ಥೆ ಪ್ರಥಮ ದರ್ಜೆ ಕಾಲೇಜಿನವರೆಗೆ ಬೆಳೆದು ನಿಂತಿದೆ. ಬಂಟ್ವಾಳ, ಪುತ್ತೂರು, ಸುಳ್ಯ ಮತ್ತು ಕುಂದಾಪುರಗಳಲ್ಲಿ ಬ್ಯಾರಿಗಳ ನೇತೃತ್ವದಲ್ಲಿ ಆರಂಭವಾದ ಶಿಕ್ಷಣ ಸಂಸ್ಥೆಗಳು ಈಗ ಹೆಮ್ಮರವಾಗಿ ಬೆಳೆದಿವೆ. ಉಳ್ಳಾಲದ ಸೈಯದ್ ಮದನಿ ದರ್ಗಾದ ಆಶ್ರಯದಲ್ಲಿ ಮದನಿ ಎಜುಕೇಷನ್ ಟ್ರಸ್ಟ್ ಆರಂಭವಾಗಿ 1949 ಮೊದಲ ಪ್ರಾಥಮಿಕ ಶಾಲೆ ಶುರುವಾಯಿತು. 21ನೇ ಶತಮಾನದಲ್ಲಿ ಬ್ಯಾರಿ ಸಮುದಾಯ ಶಿಕ್ಷಣ ರಂಗದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ.
3: ಇತ್ತೀಚೆಗೆ ನಡೆದ ಒಂದು ಶೈಕ್ಷಣಿಕ ಮೇಳದಲ್ಲಿ ನೋಡುವಾಗ ಮಂಗಳೂರಿನಂತ ಸಿಟಿಗೆ ಸುತ್ತಲಿನ ಗ್ರಾಮಾಂತರ ಪ್ರದೇಶಗಳಿಂದ ಬರುವಂತಹ ಬ್ಯಾರಿ ಜನಾಂಗದ ಹುಡುಗಿಯರು 70%.
4: 100%-ಗೆ ಹೆಣ್ಣುಮಕ್ಕಳಿದ್ದಾರೆ. ಆ ಫಸ್ಟ್ ಕ್ಲಾಸ್ಗಳಲ್ಲಿ 25 ಬಂದರೆ 20 ಹೆಣ್ಣುಮಕ್ಕಳೇ.
0: ಕರಾವಳಿಯ ಜಿಲ್ಲೆಗಳಲ್ಲಿ ಇವತ್ತು ಬ್ಯಾರಿ ಹೆಣ್ಣುಮಕ್ಕಳು 100% ಸಾಕ್ಷರತೆಯನ್ನು ಸಾಧಿಸಿದ್ದಾರೆ.
5: ಮತ್ತೆ ಎಲ್ಲರೂ ಈಗ ಹೈಯರ್ ಎಜುಕೇಶನ್ ಗೆ ಹೋಗ್ತಾ ಇದ್ದಾರೆ, SSLC ಅನ್ನು ನಿಲ್ಲಿಸ್ತಾ ಇಲ್ಲ. ಹೆಚ್ಚಿನ ಮಕ್ಕಳು ಈಗ ಇಂಜಿನಿಯರಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಬಿ ಫಾರ್ಮಾ ಈಗ ಮಾಡ್ತಾ
6: ಇದ್ದಾರೆ. Mangalore city. In that situation, Andaman Educational Institution is serving for, especially for the married girls.
0: B.A. Moidin ಅವರ ನೇತೃತ್ವದಲ್ಲಿ ಆರಂಭವಾದ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಮೀಫ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕ್ರಿಯಾಶೀಲವಾಗಿದೆ. ಪ್ರಯದಲ್ಲಿ ಕರಾವಳಿಯ 2 ಇವತ್ತು 100 ಶಿಕ್ಷಣ ಸಂಸ್ಥೆಗಳು ತಲೆಯೆತ್ತಿ ವಿದ್ಯಾದಾನ ಮಾಡುತ್ತಿರುವುದು ಸಮುದಾಯವೇ ಹೆಮ್ಮೆ ಪಟ್ಟುಕೊಳ್ಳುವ ಸಂಗತಿಯಾಗಿದೆ.
2: ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಿಸಿರುವಂತಹ ಒಂದು ಸಂಘಟನೆ. ಇದರಲ್ಲಿ ಶಾಫಿಗಳು, ಹನಫಿಗಳು, ಎಲ್ಲ ಮುಸ್ಲಿಂ ಧರ್ಮದ ಇತರ ವಿಭಾಗಗಳೆಲ್ಲ ವಿಭಾಗಗಳ ಜನರು ಇದ್ದಾರೆ. ವಿಶೇಷವಾಗಿ ಬ್ಯಾರಿಗಳು ಅಧಿಕವಾಗಿರುತ್ತಾರೆ. ಒಟ್ಟು 125 ಸಂಸ್ಥೆಗಳಿವೆ.
7: ವಿದ್ಯೆ ಗಂಧಗಾಳಿ ಇಲ್ಲದಂತಹ ಒಂದು ಸಮುದಾಯದಲ್ಲಿ 100 ಶಾಲೆಗಳು ಹುಟ್ಟಿ ಅವುಗಳು ಸಂಘಟಿತವಾಗಿ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ ಅನ್ನೋ ಒಂದು ಫೆಡರೇಷನ್ ಅನ್ನು ಮಾಡಿ ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಮುಂದೆ ಹೋಗ್ಕೊಂಡು ಹೋಗಬೇಕಿದ್ರೆ ನಾನು ಭಾವಿಸ್ತೇನೆ ನಮ್ಮ ಸಮುದಾಯ ಸರಿಯಾದ ಒಂದು ದಾರಿಯಲ್ಲಿ ತಮ್ಮನ್ನು ತಾವು ಹಚ್ಚಿಕೊಂಡಿವೆ.
2: ಸಂಸ್ಥೆ ಹುಟ್ಟು ಹಾಕಿದ ನಂತರ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷ ಸಂಚಲನ ಮೂಡಿದೆ.
0: ವೃತ್ತಿ ಶಿಕ್ಷಣದಲ್ಲೂ ಬ್ಯಾರಿಗಳು ಮಹತ್ತರ ಸಾಧನೆಯನ್ನು ನಡೆಸಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜ್, ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಗಳು, ಪಿಎ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎಜುಕೇಷನ್ ಗ್ರೂಪ್, ಬೆಂಗಳೂರಿನ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಫ್ಲಾರೆನ್ಸ್ ಗ್ರೂಪ್, ಲಿಟಲ್ ಫ್ಲವರ್ ಗ್ರೂಪ್, ಕೃಷ್ಣಾಪುರದ ಅಲ್ಬದ್ರಿಯಾ ಶಿಕ್ಷಣ ಸಂಸ್ಥೆ, ಸುಳ್ಯದ ಹಿರಾ ಶಿಕ್ಷಣ ಸಂಸ್ಥೆ, ಪುತ್ತೂರಿನ ಮರ್ಕಜಲ್ ಹುದಾ ಶಿಕ್ಷಣ ಸಂಸ್ಥೆಗಳು, ಉಳ್ಳಾಲದ ಇಸ್ಲಾಹಿ ಸಂಸ್ಥೆ ಶೈಕ್ಷಣಿಕ ಕ್ರಾಂತಿಗೆ ಹೆಗಲನೆಯಾಗಿ ದುಡಿಯುತ್ತಿವೆ. ಕರಾವಳಿಯ ಅತ್ಯಂತ ಹೆಮ್ಮೆಯ ಬ್ಯಾರಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ.
2: ಬ್ಯಾರಿ

0: ಹಾಗೂ ಇತಿಹಾಸದ ಬಗ್ಗೆ ಅವರ ಅನುಭವಗಳನ್ನು ದಾಖಲೀಕರಣ ಮಾಡುವಂತಹ ಕಾರ್ಯಕ್ರಮವನ್ನು ಅಕಾಡೆಮಿ ಕೈಗೊಂಡಿದೆ.
1: ಸುಮಾರು 16ಕ್ಕೂ ಮಿಕ್ಕಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಬ್ಯಾರಿ ಸಂಸ್ಕೃತಿಗಳಾದ ದಫ್ಫು, ಕೋಲ್ಕಲಿ, ಒಪ್ಪನೆ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ವಿದ್ಯಾರ್ಥಿನಿಯಲ್ಲಿ ಇದರ ಒಂದು ಪ್ರಜ್ಞೆಯನ್ನು ಮೂಡಿಸಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮಗಳು, ಸಂದೋಲ, ಕಲೋತ್ಸವ, ಕಾರ್ಯಾಗಾರ, ಕಮ್ಮಟಗಳು, ವಿಚಾರಗೋಷ್ಠಿಗಳು ಪ್ರಮುಖವಾದ ಪ್ರಾದೇಶಿಕವಾರ ನೆಲೆಯಲ್ಲಿ ನಡೆದಿದೆ.
0: ಬ್ಯಾರಿ ಸಂಸ್ಕೃತಿ ಬೆಳೆಯಬೇಕು, ಬ್ಯಾರಿ ಸಂಸ್ಕೃತಿಯ ಅನಾವರಣ ಆಗಬೇಕು ಎಂಬುದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಉದ್ದೇಶ.

0: ಕಾಲದ ಹೊಡೆತದಲ್ಲಿ ಅಳಿದು ಹೋಗುತ್ತಿರುವ ಸಂಪ್ರದಾಯದ ಆಚರಣೆಗಳನ್ನು ಈಗಲೂ ಪೂರ್ತಿಯಾಗಿ ಬಿಟ್ಟುಕೊಡದ ಬ್ಯಾರಿ ಸಮುದಾಯ ಹಳತು ಹೊಸತಿನ ಸಂಗಮದೊಂದಿಗೆ ಕರಾವಳಿಯ ಭಾವೈಕ್ಯತೆಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ.
1: ಎಪ್ಪ ಬಂದನ ಮನುಷ್ಯ ಭೂಮಿಗೂ, ಎಪ್ಪ ಪುಡಚಿತ ಹಸದು ಮನಸ್ಸಿಲು, ನಿಂಗಲೋ ಎಲ್ಲ ಮುತ್ತೊಂಡೆ ನಡುಲು ಎಂದು ಫಲಕಾಯಿನ ನಕ್ಕುಗೊಂತಿಲ್ಲ. ನಕ್ಕು ಬರೋ ಆಸ್ತಿ ನಕ್ಕು ಬರೋ ಮಾತ್ರ
2: ಅಪ್ಪು ಹಾರ್ಲದು.
3: ಅವಂಡ ಪೇರು ಭೋಜಚಂತ್, ಪಕ್ಕ 420
1: ಇಬ್ಬರು ಕಲಿಕೊಂಬೋ ಅಧಿಕಾರತೋ ಮದತ್ತಿಲ್ಲು, ಖಲ್ಬು ರಹ್ಮುರೋ ಖಲ್ಬುಗು ಎಡಂಜಿಡೋ ಬಿಸ ಇತ್ತಿತ್ತು. ಇನ್ಸಾನಿಯತ್ ಕರೆಂಜಿ ಕರಟುಂಬೋ ಬಗೆ ಬಗೆರೋ ಅತ್ರಾನ ಕೊಚ್ಚಿತ್ತು. ಅದು ಒಂದು ಘೋರ ಪ್ರಯೋಗಮೇ.
4: ವಾಟ ಮರನಿ ಕ

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗಭವನ 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ ಕೇಳ್ತಾ ಇರೋದು. ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮ. ಸೊ ನೀವೊಂದು ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ ಬ್ಯೂಟಿಫುಲ್ ಆದ ಹಾಡುಗಳನ್ನಂತೂ ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಸಮಯ 3:02:41. ಇನ್ನು ಕರಾವಳಿಗೆ ಮತ್ತೆ ಇವತ್ತು ಮಳೆ ತನ್ನ ಒಂದು ಶುಭ ಸೂಚನೆಯನ್ನು ನೀಡಿದೆ. ಸೊ ಕಳೆದ ಕೆಲವು ದಿನಗಳಿಂದ ಬಿಸಿಲಿನ ಭೇಗೆಯಿಂದ ತತ್ತರಿಸಿದ್ದ ಕರಾವಳಿಗೆ ಸೆಪ್ಟೆಂಬರ್ ತಿಂಗಳ ಒಂದು ಕೊನೆಯಲ್ಲಿ ಮಳೆಯ ಒಂದು ಸಿಂಚನ ಆಗ್ತಾ ಇದೆ. ಈ ದಿನ ಬೆಳಗಿಂದ ಈಗಾಗಲೇ ಮಳೆ ಬಂದಿದೆ. ಆದರೆ ಈ ಮಳೆಯಿಂದ ಜನರಿಗೆ ಖುಷಿ ಕೂಡ ಸಿಕ್ಕಿದೆ, ಕೆಲವರಿಗಂತೂ ತಲೆನೋವು ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ದಿನ ಬಿಸಿಲನ್ನೇ ಒಂದು ನಂಬಿದ್ದ ಜನರು ಇವತ್ತು ಬರುವಾಗ ಏನಾಗಿದೆ ಅಂದರೆ ಮಳೆ ಬಂದಿತ್ತು, ಸಡನ್ನಾಗಿ ರೇನ್ಕೋಟ್ ತಂದಿಲ್ಲ, ಕೊಡೆ ತಂದಿಲ್ಲ, ನಾವು ನೋಡಿರ್ಬೋದು ಒದ್ದೆಯಾಗಿ ಮನೆಗೆ ಮರಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮೊದಲ ಕಾಲರ್ ಇದ್ದಾರೆ. ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ ಸರ್, ನಿಮ್ಮ ಹೆಸರು? ಯಾರು?
1: ವಿಜಯನಗರ ಡಿಸ್ಟ್ರಿಕ್ಟ್ ಸರ್.
0: ನಿಮ್ಮ ಹೆಸರು?
1: ಸೋಮಶೇಖರ್ ತಟ್ಟೆ.
0: ಸೋಮಶೇಖರ್ ಅವರೇ ಮಾತಾಡಿ. ಯಾವ ಕಾರ್ಯ, ಹೇಗಿದ್ದೀರಿ ನೀವು?
1: ಆರಾಮ್ ಸರ್. ನೀವು?
0: ನಾನು ಚೆನ್ನಾಗಿದ್ದೀನಿ. ಯಾವ ಹಾಡು ಕೊಡ್ಲಿ ಇವತ್ತು
1: ನಮಗೆ ಸರ್?
0: ಹ್ಮ್.
1: ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳ ಬರಲಾಗಿ.
0: ಯಾವ ಚಿತ್ರ ಸರ್ ಅದು? ಸೊ ಚಿತ್ರದ ಹೆಸರು ಹೇಳಿದ್ರೆ ನಾವು ಖಂಡಿತವಾಗಿ ನಿಮಗಿಂತೂ ಈಸಿಯಲ್ಲಿ ಕೊಡ್ಬೋದಿತ್ತು ಹಾಡನ್ನು. ನೋಡೋಣ, ಟ್ರೈ ಮಾಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಬಾಡಿ ಹೋದ ಬಳ್ಳಿಯಂತೆ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಬಾಡಿ ಹೋದ ಬಳ್ಳಿಯಂತೆ ಈ ಒಂದು ಹಾಡು ಅವರು ಕೇಳಿದ್ದಾರೆ. ಸೊ ಈ ಒಂದು ಹಾಡನ್ನು ಇನ್ನು ಕೊಡೋಣ. ಅವರು ಕೇಳಿದಂಥ ಹಾಡು ಬಾಡಿ ಹೋದ ಬಳ್ಳಿಯಿಂದ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಚಿತ್ರ ಇದು. ಸೊ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ ಇದಕ್ಕೆ. ಸೊ ಈ ಒಂದು ಹಾಡನ್ನು ಇನ್ನು ಕೆಲವು ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಬ್ಯೂಟಿಫುಲ್ ಆದ ಚಿತ್ರ ನಾವು ನೋಡಿರ್ಬೋದು. ಚಿತ್ರದ ಹೆಸರು ಎರಡು ಕನಸು, ಎರಡು ಕನಸು. ಸೊ ಎರಡು ಕನಸು ಚಿತ್ರದೊಂದು ಸುಂದರವಾದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಬಹುಶಃ ಅದೇ ಒಂದು ಹಾಡಾಗಿರಬೇಕು ಅವರು ಕೇಳಿದ್ದು. ಸೊ ಹಾಗಾಗಿ ಆ ಚಿತ್ರದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮೊದಲ ಕೇಳುಗರಂತೂ ಕೇಳಿದಂಥ ಹಾಡನ್ನು ಇನ್ನು ಕೆಲವು ಹೊತ್ತಲ್ಲಿ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳಬಲ್ಲದೆ, ದೊಡ್ಡ ದುರಾಯ್ ಭಗವನ್ ಅವರು ನಿರ್ದೇಶನ ಮಾಡಿದರು. 1974 ಅಂದರೆ 52 ವರ್ಷದ ಹಿಂದೆ ಒಂದು ಚಿತ್ರ ತೆರೆ ಕಂಡಿತ್ತು. ಅಣ್ಣವರ ಅಭಿನಯ ಒಂದು ಚಿತ್ರದಲ್ಲಿ ಇತ್ತು. ಸೊ ಸಂಗೀತ ಡಾಕ್ಟರ್ ರಾಜ್ಕುಮಾರ್ ಮಂಜುಳ ಈ ಚಿತ್ರದಲ್ಲಿ, ಇಬ್ಬರು ಕೂಡ ಈಗ ನಮ್ಮ ಜೊತೆಗಿಲ್ಲ. ಆದರೂ ಕೂಡ ನಾವು ನೋಡಬಹುದು ಈ ಚಿತ್ರದ ಹಾಡುಗಳು ಇನ್ನೂ ಕೂಡ ಜನರ ಮನಸ್ಸಲ್ಲೇ ಅಚ್ಚಳಿದಂತೆ ಉಳಿದಿದೆ. ಸೊ ಈ ಒಂದು ಹಾಡನ್ನು ನಾನಂತೂ ಕೇಳಿಕೊಂಡು ಬರೋಣ. ಸ್ನೇಹಿತರೆ, ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಬಾಡಿ ಹೋದ ಬಳ್ಳಿಯಿಂದ ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಿದ್ದೆ. ನಾಳೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಮೂಡಿ ಬರುತ್ತೆ. ಸೊ ನಮ್ಮ ಜೊತೆಗೆ ವಿಶ್ವ ಹೃದಯ ದಿನ 2026 ಬಗ್ಗೆ ಮಾಹಿತಿಯನ್ನು ನೀಡಲು ವೈದ್ಯರಿರಲಿದ್ದಾರೆ. ಸೊ ಅವ್ರ ಜೊತೆ ಅಂತೂ ಮಾತಾಡಬಹುದು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. 6364240949 ಸಂಖ್ಯೆ ಕರೆ ಮಾಡುವುದರ ಮೂಲಕ. ಸೊ ವಿಶ್ವ ಹೃದಯ ದಿನ ಏನು ನಾವಂತೂ ಕೇಳ್ತೇವೆ. ಸೊ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಅಂದರೆ 29 ಜಾಗತಿಕ ವಲಯದಲ್ಲಿ ನಾವು ನೋಡ್ತೇವೆ ವರ್ಲ್ಡ್ ಹಾರ್ಟ್ ಡೇ ಅಂತ ನಾವು ಅದನ್ನು ಆಚರಣೆ ಮಾಡ್ತೇವೆ. ಸೊ ಆಗಿರುವಾಗ ಒಂದು ಸಂದರ್ಭದಲ್ಲಿ ನಾವು ನೋಡಿರ್ಬೋದು ಸಾಕಷ್ಟು ರೀತಿಯಲ್ಲಿ ಏನು ಕಾರ್ಯಕ್ರಮಗಳು ಒಂದು ನಡೆಸ್ತೀವಿ. ಡಾಕ್ಟರ್ ನರಸಿಂಹಯ್ಯವರು ನಮ್ಮ ಜೊತೆಗಿದ್ದಾರೆ. ಸೊ ನಾಳೆಯ ದಿನ ಸೊ ಹೃದ್ರೋಗ ತಜ್ಞರು ಮತ್ತು KMCಯಲ್ಲಿ HOD ಆಫ್ ಅಂಡ್ ಕನ್ಸಲ್ಟೆಂಟ್ ಆಗಿದ್ದಾರೆ ಕಾರ್ಡಿಯಾಲಜಿ ವಿಭಾಗದಲ್ಲಿ. ಸೊ ನಾಳೆ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಈಗ ಕಾರ್ಯಕ್ರಮದ ಆರಂಭದ ಗೀತೆಯ ಜೊತೆಗೆ ಮುಂದಿನ ಕಾಲರ್ ಕೂಡ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಸರ್.
0: ನಮಸ್ತೆ ಸರ್, ಹೇಳಿ ಯಾರಿದು?
2: ವಿಜಯಪುರದಿಂದ ನವಾಜ್ ಅಂತೀರಿ ಸರ್?
0: ಹೇಳಿ ನವಾಜ್ ಅವರು, ಯಾವ ಹಾಡು ಕೊಡ್ಲಿ?
2: ಆರಾಮದಿರಿ ಸರ್?
0: ನಾವು ಚೆನ್ನಾಗಿದ್ದೇವೆ.
2: ನಾವು ಚೆನ್ನಾಗಿದ್ದೇವೆ ಸರ್. ಕಾರ್ಯಕ್ರಮ ಕೆಳಗೈತೆ, ನಮಗೆ ಜರ ಹಿಂದಿ ಹಾಡ್ರಿ ಸರ್. ಇವತ್ತ
0: ಯಾವ್ದದು?
2: ಅದು ಬೇತಾಬ್ರಿ ಸರ್. ಬೇತಾಬ್ದಾಗ್ರಿ. ಅದು ಬಾದಲ್ಯೂ ಗರಜತಾ ಹೈ, ಡರ್ ಕುಚ ಐಸಾ ಲಗತಾ ಹೈ, ಚಮಕ್ ಚಮಕ್ ಕೆ ಲಫಕ್ಕೆ ಬಿಜಲಿ ಹಂಪೆ ಗಿರ್ ಜಾಯೇಗಿ ಅಂತ ಹೇಳಿದ್ ನೋಡಿ ಸರ್.
0: ಓಕೆ, ಬಾದಲಿಯೋ
2: ಹಾ ಬಾದಲಿಯೋ ಗರಜತಾ ಹೈ ಡರ್ ಕುಚ ಐಸಾ ಲಗತಾ ಹೈ.
0: ಸೊ ಯಾವ ಚಿತ್ರದ ಹಾಡು ಸರ್?
2: ಬೇತಾಬ್ರಿ ಸರ್.
0: ಓಕೆ, ಖಂಡಿತ ಕೊಡೋಣ ಸರ್
2: ನಿಮಗೋಸ್ಕರ. ಬೇತಾಬ್ರಿ ಸರ್.
0: ಓಕೆ ಸರ್, ಖಂಡಿತ ಕೊಡೋಣ. ಧನ್ಯವಾದಗಳು.
2: ಧನ್ಯವಾದ.
0: ನಮಸ್ತೆ. ಬಾದಲಿ ಹ್ಯೂ ಒಂದು ಚಿತ್ರ ಗಜರ್ತ ಹೇ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸನ್ನಿ ಡಿಯೋಲ್ ಅಭಿನಯದ ಚಿತ್ರ, ಅಮೃತ ಸಿಂಗ್ ಅಭಿನಯದ ಚಿತ್ರ ಇದಾಗಿದೆ. ಸೊ ಈ ಚಿತ್ರದ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ, ಲತಾ ಮಂಗೇಶ್ಕರ್ ಮತ್ತು ಶಬೀರ್ ಕುಮಾರ್ ಹಾಡಿದಂಥ ಒಂದು ಸುಂದರವಾದ ಹಾಡು ಇದಾಗಿದ್ದು, ಸರಿ ಸುಮಾರು ತುಂಬ ವರ್ಷದ ಹಿಂದಿನ ಚಿತ್ರ ಇದಾಗಿದೆ. ಸೊ ಹಾಗಾಗಿ ಈ ಒಂದು ಚಿತ್ರದ ಹಾಡನ್ನು ಈಗ ಕೇಳ್ಕೊಳ್ಳೋಣ, ಬಾದಲ್ ಯೂ ಗಜರ್ತಾ ಹೇ. ಸೊ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ನೀವಂತೂ ಈ ಒಂದು ಸುಂದರ ಹಾಡಿನೊಂದಿಗೆ ಕಾರ್ಯಕ್ರಮದಲ್ಲಿ ಖುಷಿ ಪಡೆಯಿರಿ ಅಂತ ಹೇಳ್ತಾ ಮುಂದಿನ ಕಾಲರ್ ಕೂಡ ಇದ್ದಾರೆ. ಹಲೋ, ನಮಸ್ತೆ. ಯಾಕೋ ಕರೆ ಕಟ್ ಆಗಿದೆ. ಸೊ ಕರೆ ಮಾಡಿ ಮಾತಾಡಿ, 6364240949 ಸಂಖ್ಯೆಗೆ. ನೀವು ಕೇಳ್ತಿರೋದು ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ. ಸೊ ಇದು ನಿಮ್ಮ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವಂತೂ ಒಲವಿನ ಹಾಡನ್ನು ಕೇಳ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡನ್ನು ಕೇಳ್ತಾ ಇದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಸ್ನೇಹಿತರು ಎರಡು ಹಾಡುಗಳನ್ನು ಕೇಳಿದ್ದಾರೆ. ಸೊ ಎರಡು ಹಾಡುಗಳನ್ನು ಈಗ ಆರಂಭದಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಡೌನ್ಲೋಡ್ ಕರಿಯೇ ಒರಿಜಿನಲ್ ಹೈ ಕ್ವಾಲಿಟಿ ಸಾಂಗ್ಸ್ saregama.com ಸೇ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಸ್ಮಧುಮೂರಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನೀವಂತೂ ನಿಮ್ಮ ಒಂದು ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. 6364240949 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿಕೊಡಬಹುದು. ಸೊ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ, 6364240949 ಈ ಸಂಖ್ಯೆಗೆ. ಸೊ ಈಗ ತಾನೇ ಸ್ನೇಹಿತರು ತಮ್ಮ ಇಷ್ಟದ ಹಾಡುಗಳನ್ನು ಕೇಳಿದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡುಗಳನ್ನು ಒಂದು ಪ್ಲೇ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಸೊ ಕೇಳುಗರೆ, ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ನೋಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ಆದ ಹಾಡುಗಳನ್ನು ಒಂದು ಕೇಳಿದ್ದೇವೆ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಜಾನ್ ಅವರು ಯಾವ ಹಾಡು ಕೊಡ್ಲಿ? ಯಾವುದು? ಪಗೆಲ್ ಕೈಂಡ್ ಯಾವ ಹಾಡು ಹೇಳಿ? ತುಳು. ಹೌದು, ಅದರಲ್ಲಿ ಯಾವುದು? ಸೊ ನೀವು ಸೊ ನೋಡೋಣ, ಟ್ರೈ ಮಾಡ್ತೇನೆ. ನೀವು ಒಂದು ಪಗೆಲ್ ಕರೀದ ಮುಗಲ್ ಕಬೀಂದ್, ಓಕೆ, ಆಗಿರಬೇಕು. ಸೊ ಈ ಒಂದು ಹಾಡು ಬಹುಶಃ ನನ್ನ ಅನಿಸಿಕೆ, ಊಹೆ, ಅವರು ಮಾತಾಡಿ ಸ್ಪಷ್ಟವಾಗಿ ಕೇಳ್ತಾ ಇರಲಿಲ್ಲ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಲು ನಿಮ್ಗಂತ ಅವಕಾಶ ಇದೆ. ಸೊ ಮುಂದಿನ ಕಾಲರ್ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ಸೊ ಯಾಕೋ ಕರೆ ಕಟ್ ಆಗ್ತಾ ಇದೆ. ಸೊ ಹಲೋ, ನಮಸ್ತೆ. ನಮಸ್ತೆ.
5: ಹಲೋ, ನಮಸ್ಕಾರ ಸರ್.
4: ನಮಸ್ತೆ ಸರ್, ನಿಮ್ಮ ಹೆಸರು?
5: ಸರ್, ನನ್ನ ಹೆಸರು ಪುಟ್ರಾಜ್ ಅಂತ, ನಾನು ಮಳವಳ್ಳಿಯಿಂದ, ಮಂಡ್ಯ ಜಿಲ್ಲೆಯಿಂದ.
4: ಹೇಳಿ ಪುಟ್ರಾಜ್ ಅವರು, ಯಾವ ಹಾಡು ಕೊಡ್ಲಿ?
5: ದೇವರ ಗುಡಿ ಚಿತ್ರದಿಂದ.
4: ದೇವರ ಗುಡಿ? ಅದರಿಂದ
5: ಕಣ್ಣು ಕಣ್ಣು ಒಂದಾಯಿತು ಅನ್ನೋ ಹಾಡ್ಬೇಕಿತ್ತು.
4: ಕಣ್ಣು ಕಣ್ಣು ಒಂದಾಯಿತು, ಓಕೆ ಸರ್, ಖಂಡಿತ ಕೂಡ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ ಸರ್. ಧನ್ಯವಾದಗಳು. ಸೊ ಎರಡು ಹಾಡುಗಳು,
5: ಧನ್ಯವಾದಗಳು.
4: ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ರೇಡಿಯೋ ಸರ್ 107.8 FM, ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ. ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುವುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ.
5: ಹಲೋ, ನಮಸ್ತೆ. ನಾನು ಸದಾನಂದ ರಾಯ್, ಉಡುಪಿ ಜಿಲ್ಲೆ ಬಂಟಕಲ್ಲಿಂದ.
4: ಹೇಳಿ, ಮಾತಾಡಿ ಸರ್. ಯಾವ ಹಾಡು ಕೊಡಿ ಇವತ್ತು?
5: ನನಗೆ ತುಳು ಹಾಡು ಬೇಕು, ಆಲ್ಬಮ್ ಸಾಂಗ್. ಹೊಸ ಸೀರೆ ತುತ್ತು ದತ್ತ ಒಡೆಯುವಪ್ಪ ಜಾತ್ರೆಗ ಅಂತ ಹೇಳಿ.
4: ಖಂಡಿತವಾಗಿ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೊಸ ಸೀರೆ ತುತ್ತೊಂದಪ್ಪ ಒಡೆಯುವಪ್ಪ ಜಾತ್ರೆಗ ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಕಾಲರ್ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ದೊಡ್ಡ ಹಾಡನ್ನು ಕೇಳುಗರಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಸಮಯ 3:32 ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಂದರವಾದ ಹಾಡುಗಳನ್ನು ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. 6364240949 ಸಂಖ್ಯೆ ಕರೆ ಮಾಡಿ ಮಾತಾಡಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮುಂದಿನ ಕೇಳುಗರು ಕೂಡ ಒಂದು ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಸೊ ಯಾರು ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ ಅಂತ ನೋಡೋಣ. ಸೊ ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ. ಸೊ ಬ್ಯೂಟಿಫುಲ್ ಆದ ಹಾಡುಗಳು ಪ್ರತಿನಿತ್ಯ ನಮಗೆ ಖುಷಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ ಅಂತ ಹೇಳುವಾಗ, ಸೊ ಮುಂದಿನ ಕೇಳುಗರು ಕೇಳುವಂಥ ಹಾಡನ್ನು ಕೂಡ ರಿಕ್ವೆಸ್ಟ್ ಮಾಡೋಣ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸೊ ಯಾಕೋ ಕೇಳುಗರು ಮಾತಾಡಿದ್ದು ಕೇಳ್ತಾ ಇಲ್ಲ. ಪಸ್ ಸೀರೆ ತುತ್ತಿನಪ್ಪ ಒಡೆಬಪ್ಪ ಜಾತ್ರೆಗೆ ಈ ಒಂದು ಹಾಡನ್ನು ಕೇಳೋದಾಗಿದೆ. ಸೊ ಅವ್ರಿಗೋಸ್ಕರ, ಎಲ್ಲ ಕೇಳುಗರಿಗೋಸ್ಕರ ಈ ಒಂದು ಹಾಡನ್ನು ಕಂಪ್ಲೈ ಮಾಡ್ತಾ ಇದ್ದೇನೆ. ಸೊ 6364204949 ಸಂಖ್ಯೆಯಲ್ಲಿ ಈಗ ತಾನೆ ಸ್ನೇಹಿತರು ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಸುಶೀಲ ಅಕ್ಕ ಪಾತಲ್ಲೇ ವಾ ಅದನ್ನು ಓಲಾ ಅಪ್ಪಂಡ ಓ ಮೂಜಿ ಮೋಣೆ ತೋಜೊಂದು ಈ ರಾಜಿ ಕಂಡು ಬಣ್ಣಗ ಇಂಕ ಮೂಜಿ ಮೋನೆ ತೋಜಿಸ್ ಓಕೆ ಸ್ವಲ್ಪ ಮೇಲೆ ಕೊರ್ಕ ಓಕೆ ಸ್ವಲ್ಪ ಮೇಲೆ ಸ್ವಲ್ಪ ಹೆಚ್ಚಿನ ಕಾಲ್ ಬಲ್ಸಲ್ಪಲ್ಲೇ. ಸೊ ಎರಡು ಸುಂದರವಾದ ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಇವತ್ತಿನ ಒಂದು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ನೀವು ತಾನೆ ಕೇಳಿದ್ದೀರಾ. ಸೊ ಕೊನೆಯದಾಗಿ ಮುಂದಿನ ಕಾಲರ್ ಯಾರಿದ್ದಾರಂತ ನೋಡೋಣ. ಸೊ ಅವ್ರ ಜೊತೆ ಮಾತಾಡೋಣ. ಸಮಯ 3:47:41. ಸುಂದರವಾದ ಹಾಡುಗಳನ್ನು ಇವತ್ತಂತೂ ನಾವು ಕೇಳಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಯ ಇಬ್ಬರು ಕೇಳುಗರ ಜೊತೆ ಇನ್ನಷ್ಟು ಮಾತಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಕಾಲರ್ ಕೂಡ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ. ಹಲೋ, ನಮಸ್ತೆ. ನಮಸ್ತೆ
5: ಸರ್. ನಮಸ್ತೆ.
4: ನಿಮ್ಮ ಹೆಸರು?
5: ನಾನು ಅಮ್ಮಣಿ, ಕಾರ್ಕಳದಿಂದ.
4: ಹೇಳಿ ಅಮ್ಮಣಿ ಅವರು, ಯಾವ ಹಾಡು ಕೊಡಿ ಇವತ್ತು?
5: ಸರ್, ನನಗೆ ಮನಸ್ಸಿದ್ದು ಮೇರಾಮನ್ ಕ್ಯೂಂತು ಮಿಠಾಯಿ.
4: ಓಕೆ, ಮೇರಾಮನ್ ಕ್ಯೂಂತು ಮಿಠಾಯಿ ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರೋ ಧನ್ಯವಾದಗಳು. ಸೊ ಮನ್ ಚಿತ್ರದ ಒಂದು ಸುಂದರವಾದ ಹಾಡು ಮೇರಾಮನ್ ಕ್ಯೂಂತು ಮಿಠಾಯಿ. ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಒಂದು ಸುಂದರವಾದ ಹಾಡನ್ನು ನಾನು ಉದಿತ್ ನಾರಾಯಣ್ ಅವರು ಹಾಡಿದ್ದಾರೆ ಒಂದು ಹಾಡು. ಸೊ ಅಲ್ಕಾ ಯಜ್ಞಿಕ್ ಕೂಡ ಹಾಡಿದ್ದಾರೆ ಮನ್ ಚಿತ್ರ. ಇದರಲ್ಲಿ ವಿಶೇಷವಾಗಿ ಮನೀಷ್ ಕೊಯಿರಲ ಮತ್ತು ಅಮೀರ್ ಖಾನ್ ಅವರ ಅಭಿನಯ ಇದೆ. ಬ್ಯೂಟಿಫುಲ್ ಆದ ಚಿತ್ರ ಇದು. ಸೊ ಈ ಒಂದು ಚಿತ್ರದ ಹಾಡನ್ನು ನಿನ್ನ ಎಲ್ಲರೂ ಕೇಳೋದಕ್ಕೋಸ್ಕರ ನಾವು ಕೊಡ್ತಾ ಇದ್ದೇವೆ. ಸೊ ಮುನ್ನ ಕಾಲರ್ ಜೊತೆ ಮಾತಾಡೋಣ. 6364240944 ಸಂಖ್ಯೆಗೆ ಹಲೋ, ನಮಸ್ತೆ. ಸಮಯ 3:48. ಸೊ ಲಾಸ್ಟ್ ಕೇಳುವರಂತೂ ಕರೆ ಮಾಡಬಹುದು, ಮಾತಾಡಬಹುದು, ಇತ್ತಿನ ಕಾರ್ಯಕ್ರಮ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕೇಳುಗರೆ, ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಕೇಳುಗರು ತುಂಬ ಜನ ಇಷ್ಟದ ಹಾಡುಗಳನ್ನು ಕೇಳಿದ್ದೀರಿ. ಸೊ ಎಲ್ಲ ಕೇಳುಗರಿಗೋಸ್ಕರ ಮುಂದಿನ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಮೇರಾ ಮನ್ ಕ್ಯೂಂ ತುಮ್ಹೇ ಚಾಹಿಯೇ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ.
0: ವೆಲ್, ಕೊನೆಯದಾಗಿ ಉಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸುಭಜನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಕೂಡ ಆಗಿದೆ. ಸೊ ಕೊನೆಯ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. 6364240499 ಸಂಖ್ಯೆ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕೇಳುಗರು ಯಾರು ನಮ್ಮ ಜೊತೆಗೆ ಕಾಲ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲವಾದಲ್ಲಿ ಕೊನೆಯದಾಗಿ ಎಲ್ಲ ಕೇಳುಗರಿಗೋಸ್ಕರ ರೇಡಿಯೋ ಸಾರಂಗ್ ಪರವಾಗಿ ಒಂದು ನಾವು ಸುಂದರವಾದ ಹಾಡನ್ನು ಕೂಡ ಪ್ಲೇ ಮಾಡ್ತೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ತುಂಬ ಜನ ಕೇಳುಗರು ತುಂಬ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿದರು. ಕೆಲವರಿಗಂತೂ ಕರೆ ಸಿಗ್ತಾ ಇಲ್ಲ, ಕರೆ ಸಿಕ್ಕಿರಬಹುದು. ಸೊ ಟಾರ್ ಹೇಳೋದಾದರೆ ಇವತ್ತು ಒಂದು ಒಲವಿನ ಹಾಡು ಕಾರ್ಯಕ್ರಮ ಮುಗಿಸುವಂಥ ಹೊತ್ತಾಗಿದೆ. ಸೊ ಎಲ್ಲ ಕೇಳುಗರಿಗೋಸ್ಕರ ನಾವಂತೂ ಒಂದು ಸುಂದರವಾದ ಹಾಡನ್ನು ಪ್ಲೇ ಮಾಡ್ತಾ ಇದ್ದೇವೆ. ಎಂದು ಪ್ಲೇ ಮಾಡದಂಥ ಹಾಡನ್ನೇ ನಾವು ಪ್ಲೇ ಮಾಡುವಂಥ ಪ್ರಯತ್ನ ಪಡುವುದು. ಸೊ ಲಾರಿ ಡ್ರೈವರ್ ಚಿತ್ರ ಅಂತ ಕೇಳಿರ್ಬೋದು. ಸೊ ಅದರಲ್ಲಿ ಒಂದು ಸುಂದರವಾದ ಹಾಡಿದೆ, ಬಾಳಿಗೆ ಆಧಾರ ಎಂಬಂಥ ಹಾಡು. ಸೊ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ. ಬಹುಶಃ ನಾನು ಕೂಡ ಮೊದಲ ಬಾರಿಗೆ ಕೇಳೋದು ಈ ಹಾಡು, ನೀವು ಕೂಡ ಕೇಳಿ ಕೆಲವರಂತೂ ಕೇಳಿರ್ಬೋದು. ಆದರೆ ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮ ನಾಳೆ ಸರಿ ಎಷ್ಟು ಸಮಯಕ್ಕೆ ಸಿಗೋಣ ಅಂತ ಹೇಳ್ತೀನಿ. ಇದು ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಿಗ್ಗೆ 10 ಗಂಟೆಗೆ. ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ. ನಾನು ಆರ್ಜಿ ಅಭಿಷೇಕ್, ನಿಮ್ ಜೊತೆಗಿದ್ದೀನಿ. ಸಮಾಜಮುಖಿ ಕಾರ್ಯಕ್ರಮದ ಮೂರನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಅತಿಥಿ, ಒಂದು ಕಡೆಯಲ್ಲಿ ಈ ಅನಾಥ ಪ್ರಾಣಿಗಳು ಅಂತ ಏನಿದೆ, ಅದು ನಾಯಿನ, ಬೆಕ್ಕ, ದನನ, ಅದು ತೊಂದರೆಯಲ್ಲಿರುವಂಥ ಪ್ರಾಣಿಗಳು ಏನಂತೇಳಿದೆ, ಅವರ ಪಾಲಿಗೆ ಇವರೊಂದು ರೀತಿಯಲ್ಲಿ ತಾಯಿ ಮಾತೃ ಸ್ಥಾನವನ್ನು ಕೊಟ್ಟವರು. ಪ್ರತಿದಿನ ತನ್ನ ದಿನಚರಿಯಲ್ಲಿ ಅವುಗಳ ಸೇವೆ ಕೂಡ ಬಹಳ ದೊಡ್ಡ ಭಾಗ ಅಂತ ಅಂದ್ಕೊಂಡವರು. ಸುಮಾರು 24 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಬಂದಿರುವವರು, ಈಗಲೂ ಕೂಡ ಆ ಸೇವೆಯನ್ನು ಮುಂದುವರಿಸಿದ್ದಾರೆ. ದಿನಕ್ಕೆ 2 ಪ್ರಾಣಿಗಳು ಅಂತ ಹೇಳಿದರೂ ಕೂಡ ಸುಮಾರು ಇಷ್ಟವರೆಗೆ 20,000+ ಇಂಥ ಪ್ರಾಣಿಗಳಿಗೆ ಅದರ ಆರೈಕೆಯನ್ನು ಮಾಡಿದಂತಹ ಉಷಾ ಸುವರ್ಣ ಅವರು ಇವತ್ತಿನ ನಮ್ಮ ಜೊತೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಇದನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ,
0: ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೀನಿ.
0: ಬಹಳ ಸಂತೋಷ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನೀವು ಬಂದಿರುವಂಥದ್ದು. ಮೊದಲು ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನಿಮ್ಮ ಎಲ್ಲ ಈ ಜರ್ನಿ ಯಾವಾಗ ಆರಂಭ ಆಯಿತು? ಚಿಕ್ಕ ವಯಸ್ಸಿನಿಂದಲೂ ಕೂಡ ಪ್ರಾಣಿ ಪಕ್ಷಿ

0: ಪಕ್ಷಿಗಳ ಬಗೆಗಿನ ಪ್ರೀತಿ ಹೆಚ್ಚಾಗಿತ್ತ? ಹೇಗದು?
1: ಹೌದು, ಚಿಕ್ಕಂದಿನಿಂದಲೇ ನನಗೆ ಪ್ರಾಣಿಗಳು ಬಹಳ ಇಷ್ಟ. ಪ್ರಾಣಿಗಳು ಮನೆಯಲ್ಲಿ ಅವಾಗ ಅಷ್ಟೊಂದು ಇರಲಿಲ್ಲ, ಯಾಕೆಂದರೆ ನಾವು ಬಾಡಿಗೆ ಮನೆಯಲ್ಲಿದ್ದೆ, ಮತ್ತು ಮಾವ ಒಂದು ಜಾಯಿಂಟ್ ಫ್ಯಾಮಿಲಿ, ಬೆಕ್ಕು ಇತ್ತು ಅವಾಗ, ಮತ್ತು ವಠಾರದಲ್ಲಿ ಒಂದು ನಾಯಿ ಇತ್ತು. ಅಲ್ಲಿಂದ ಈ ಒಂದು ಪ್ರಾಣಿಗಳ ಮೇಲಿನ ಪ್ರೀತಿ ಸ್ಟಾರ್ಟ್ ಆಯಿತು. ಈ ಮತ್ತು ನಾನು ಬೆಕ್ಕುಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದೆ, ಮಲಗುವಾಗೆಲ್ಲ ಒಟ್ಟಿಗೆ ಮಲಗಿಸುದು, ಅದು ಮೋಷನ್ ಯೂರಿನೆಲ್ಲ ಚಾಪೆಯಲ್ಲೇ ಮಾಡ್ತಿತ್ತು ಆ ಸಮಯದಲ್ಲಿ. ಅವಾಗ ಮಾವನ ಕೈಯಲ್ಲಿ ತುಂಬಾ ಪೆಟ್ಟು ತಿಂದಿದ್ದೇನೆ, ಯಾಕೆಂದ್ರೆ ಸಿಕ್ಕ ಸಿಕ್ಕ ಬೆಕ್ಕನ್ನು ಒಟ್ಟಿಗೆ ಮಲಗಿಸುದು, ಮನೆಯೆಲ್ಲ ಗಲೀಜು ಮಾಡಿಸ್ತಾ ಎಬ್ಬಿಸಿ ನಮ್ಗೆ ಪೆಟ್ಟು ಕೊಟ್ಟೆಲ್ಲ ನನ್ನ ಹತ್ರ ಕ್ಲೀನ್ ಮಾಡಿಸ್ತಿದ್ರು. ಅವಾಗೆಲ್ಲ ಕಲ್ತೆ ಒಂದು ರೀತಿಯಲ್ಲಿ ಪೆಟ್ಟು ಕೊಟ್ಟದ್ದು ಒಂದು ಬುದ್ಧಿಗೆ, ಯಾಕೆಂದ್ರೆ ನಾವು ಸಾಕಿದ ಮೇಲೆ ನಾವು ಪ್ರೀತಿ ತೋರಿಸಿದ ಮೇಲೆ ಅವುಗಳ ಅದು ಯೂರಿನ್ ಮೋಷನ್ಸ್ ಕೂಡ ನಾವೇ ಕ್ಲೀನ್ ಮಾಡಲೇಬೇಕು, ಯಾಕೆಂದ್ರೆ ಅವರಂತೂ ಮಾಡುದಿಲ್ಲ. ನಮಗೆ ಸ್ವಲ್ಪ ಕಾಳಜಿ ಜಾಸ್ತಿ, ಅಲ್ಲಿಂದ ಶುರುವಾಯ್ತು ನನ್ನ ಒಂದು ಪ್ರಾಣಿಗಳ ಮೇಲಿನ ಕರುಣೆ ಏನಿದೆ ಅಲ್ಲಿಂದ ಶುರುವಾಯಿತು. ಈಗ ಅದು ದಿನ ದಿನಕ್ಕೆ ಅದು ಬೆಳೀತಾ ಹೋಯ್ತು, ಜಾಸ್ತಿನೇ ಆಯ್ತು, ಕಡಿಮೆ ಅಂತೂ ಆಗ್ಲಿಲ್ಲ. ಯಾವುದೇ ಪ್ರಾಣಿ ಕಂಡ್ರು ಇವಾಗ
0: ಈ ನೇರವಾಗಿ ಇದರ ಸೇವೆಗೆ ಯಾವಾಗದಿಂದ ಶುರು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂತ?
1: ನೇರವಾಗಿ ನಾನು 2000 ಅಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಬಂದೆ. ಅಲ್ಲಿಂದ ನಾನು ರೆಸ್ಕ್ಯೂ ಅಂತ ಒಂದು ನನಗೆ ಗೊತ್ತಾದದ್ದು ಅಂದರೆ ರೆಸ್ಕ್ಯೂ ಮಾಡೋದಂದ್ರೆ ಏನು, ಹೇಗೆ, ಮತ್ತೆ ರೆಸ್ಕ್ಯೂ ಮಾಡಿದನ್ನು ನಾವು ಎಲ್ಲಿ ಕೊಡೋದು.
0: ಓಕೆ, ಹೆಚ್ಚಾಗಿ ಈ ಮದುವೆ ಆದ್ಮೇಲೆ ಹೆಚ್ಚಿನ ಹವ್ಯಾಸಗಳೆಲ್ಲ ಕೆಲವೊಮ್ಮೆ ಬಿಟ್ಟು ಬಿಡ್ತಾರೆ, ಆದ್ರೆ ನಿಮಗೆ ಒಂದು ಹೊಸ ರೀತಿಯ ಒಂದು ಹವ್ಯಾಸವನ್ನು ಶುರು ಮಾಡಿಕೊಂಡ್ರೆ ನೀವು ಅಂತ ಅಲ್ವಾ? ಸೊ ಮನೆಯವರ ಪ್ರೋತ್ಸಾಹ ಇತ್ತು ನಿಮ್ಗೆ ಇದಕ್ಕೆ?
1: ಮನೆಯಲ್ಲಿ ಇಲ್ಲ ಅಂದ್ರೆ ಮೊದಲು ನನ್ನ ಮಾವ ಇದ್ರು, ನನ್ನ ಮನೆಯಲ್ಲಿ ಗಂಡ ನಾನು ಮಾವ ಮೂವರಿದ್ದು. ಆ ಸಮಯದಲ್ಲಿ ಒಂದು ನಾಯಿ ಇತ್ತು, ಕಟ್ಟಿ ಹಾಕಿಯೇ ಸಾಕ್ತಿದ್ರು. ಅವಾಗ ನಾನು ಮೊದಲು ಹೋದಾಗ ಆ ನಾಯಿಗೆ ಊಟ ಹಾಕುದು, ಅಂದ್ರೆ ಮೊದಲು ನನಗೆ ಅಷ್ಟು ಗೊತ್ತಿರ್ಲಿಲ್ಲ, ನಾಯಿಯನ್ನು ಕಟ್ಟಿ ಹಾಕಿ ಸಾಕ್ಬೇಕಾ ಬಿಟ್ಟು ಸಾಕ್ಬೇಕಾ ಅದೆಲ್ಲ ನನಗೆ ಅಷ್ಟು ಗೊತ್ತಿರ್ಲಿಲ್ಲ. ಮದುವೆಯಾಗಿ ಬಂದ ಮೇಲೆ ಅಂದ್ರೆ ಕಟ್ಟಿ ಹಾಕಿ ಇತ್ತು. ಕೊನೆಗೆ ಹಾಗೆ ಒಂದು ನಾಯಿ ಇರುವಾಗ ಒಂದು ಸರ್ತಿ ಏನಂದ್ರೆ, ಒಂದು ನಮ್ಮದು ಕಂಪೌಂಡ್ ಎಲ್ಲ ಇರಲಿಲ್ಲ, ಓಲ್ಡ್ ಮನೆ ನಮ್ದು, ತುಂಬಾ ಜಾಗ ಇತ್ತು. ಒಂದು ನಾಯಿ ಬಂತು ಅನ್ಎಕ್ಸ್ಪೆಕ್ಟೆಡ್ ಆಗಿ, ನಾಯಿ ಬಂತು ಅಂದ್ರೆ ಅದಕ್ಕೆ ಸೀದಾ ಬಂತು, ಓಪನ್ ಅಲ್ಲ ಇದು, ನಮ್ಗೆ ಗೊತ್ತಿರ್ಲಿಲ್ಲ. ಹಾಗೆ ನಾವು ಕಟ್ಟಿಗೆ ಹಾಕುವ ಒಂದು ಇದ್ರಲ್ಲಿ ನಾಯಿ ಮಲಗಿತ್ತು. ನಾನು ಏನನ್ನಲಿಲ್ಲ, ಮತ್ತೆ ಸ್ವಲ್ಪ ಏನು ಊಟ ಆಯ್ತು ಹಾಕಿದೆ. ನೆಕ್ಸ್ಟ್ ಡೇ ನೋಡುವಾಗ ಆ ನಾಯಿ ಮರಿ ಹಾಕಿತ್ತು. ನಂತರ ನನಗೆ ಬೇಜಾರಾಯ್ತು, ಪಾಪ ಇದು ತುಂಬು ಗರ್ಭಿಣಿ, ಇದಕ್ಕೆ ಎಲ್ಲಿ ಮರಿ ಹಾಕ್ಲಿಕ್ಕೆ ಜಾಗ ಇಲ್ಲ, ನಮ್ಮ ಒಂದು ಹಿತ್ತಲು ಅದಕ್ಕೆ ಏನ ಕಂಡಿತ್ತು ಅಂತ ಬಂತೇನ. ಅದಕ್ಕೆ ಪಾಪ ಒಂದು ಒಳ್ಳೇದಕ್ಕೆ ಬಂತು, ಬಂತು ಮರಿ ಹಾಕಿತ್ತು. ಅಲ್ಲಿಂದ ನನ್ಗೆ ಆ ಮರಿಯನ್ನು, ಚಿಕ್ಕ ಮರಿ ಅಲ್ಲ, ನಾವು ಓಡಿಸುವ ಹಾಗಿಲ್ಲ ಅಲ್ಲ ತಾಯಿ ಮರಿ ಅನ್ನೋದು, ಹಾಗೇನೆ ಇತ್ತು. ನಂತರ ಒಂದು ಸುಮಾರು ಒಂದು 15 ದಿವಸ ಏನೇ ಇತ್ತು, ಮತ್ತೆ ಮನೆಯಲ್ಲಿ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಮಾವ ಅಲ್ಲ ಅವರಿಗೆಲ್ಲ, ಮುಂಚೆನ ಕಾಲದವರಲ್ಲ, ಬಂದನಾಗಿ ಊಟ ಹಾಕಬಾರ್ದು, ಮತ್ತೆ ನೀನು ಯಾಕೆ ಊಟ ಹಾಕ್ತಿ, ಮತ್ತೆ ಇಲ್ಲಿ ಜಾಸ್ತಿ ಆಗ್ತದೆ, ಇಲ್ಲೇ ಇರ್ತದೆ, ಆ ಥರ ಎಲ್ಲ ನನಗೆ ಸ್ವಲ್ಪ. ಅಂದರೆ ನಾನು ಮದುವೆಯಾಗಿ ಬಂದದ್ದು ಫಸ್ಟ್ ಅಲ್ಲ, ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಭಯ ಪಡಬೇಕು ಎಲ್ಲವೂ. ನನ್ನ ಮನೆಯಾಗೆ ನಾನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವಾಗ ಏಜ್ ಸಹ ನಮಗೆ ತುಂಬ ಚಿಕ್ಕ, ನನಗೆ ಏನು ಗೊತ್ತಿಲ್ಲ. ಏನೋ ಬಂತು ಪಾಪ. ನಂತರ ನಾನು ಎಲ್ಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಉಂಟು ಅದೆಲ್ಲ ನಾನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ನನಗೆ ಮಂಗಳದೇವಿಯಲ್ಲಿ ಒಂದು ಪ್ರೇಮ್ ಛಾಯ ಅಂತ ಒಂದು ಅನಿಮಲ್ ಶೆಲ್ಟರ್ ನನಗೆ ಕೊನೆಗೆ ಗೊತ್ತಾಯಿತು ಬೇರೆಯವರ ಮುಖಾಂತರ. ಕೊನೆಗೆ ನಾನು ಆ ಮರಿ ಮತ್ತೆ ತಾಯಿಯನ್ನು ಅಲ್ಲಿ ತಕೊಂಡು ಹೋಗಿ ಕೊಟ್ಟೆ. ಅವರು ತಕೊಂಡು ಅದ ನಂತರ ನನಗೆ ಗೊತ್ತಾಯ್ತು, ಓ ಈ ರೀತಿಯ ಒಂದು ಅನಿಮಲ್ ಶೆಲ್ಟರ್ ಅಂತ ಇದೆ ಮಂಗಳೂರಲ್ಲಿ. ಮೊದಲು ನಾನು ನೋಡಿದ್ದು ಆ ಶೆಲ್ಟರ್, ಅಲ್ಲಿ ಕೊಂಡೋಗಿ ಕೊಟ್ಟೆ. ಅದ ನಂತರ ಹಾಗೆ ಸ್ವಲ್ಪ ದಿನ ದಿನ ಹೋದ ನಂತರ ತೋಡಲ್ಲಿ ಹೋಗುವಾಗ ರಸ್ತೆಯಲ್ಲಿ ತೋಡಿನ ಅಡಿಯಲ್ಲಿ ಮರಿಗಳು ಸಿಗುದು, ಆಗ ನಂಗೆ ಎಲ್ಲವನ್ನು ಮನೆಗೆ ತರಬೇಕು ಅಂತ ಅದೆಲ್ಲ ತಲೆಗೆ ಬರಲಿಲ್ಲ ಮೊದಲು. ಆಗ ನಾನು ಎಲ್ಲ ಡಿಪೆಂಡ್ ಅಂದ್ರೆ ಅನಿಮಲ್ ಶೆಲ್ಟರ್ ಬೇರೆ ಎನ್ಜಿಒಗೆ, ಅಲ್ಲಿ ನಾನು ಹಾಗೆ ಕೊಡ್ತಾ ಇದ್ದೆ. ಅಲ್ಲಿಂದ ನನಗೆ ಕೆಲವು ನಿಧಾನವಾಗಿ ನಿಧಾನವಾಗಿ ನಾನು ಮಂಗಳೂರಿನಲ್ಲಿ ಇನ್ನೊಂದು ಅನಿಮಲ್ ಶೆಲ್ಟರ್ ಉಂಟು ಅಂತ ಗೊತ್ತಾಯ್ತು, ಮಂಗಳೂರಿನ ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ. ನಂತರ ಹಾಗೆ ಹಾಗೆ ಈ ಸ್ವಲ್ಪ ನಾನು ಅಲ್ಲಿಯೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ರೆಸ್ಕ್ಯೂ ಮಾಡ್ತಾನೆ ಇದ್ದೆ ಮಾಡ್ತಾನೆ ಇದ್ದೆ. ಕೊನೆಗೆ ನನಗೆ ಅಲ್ಲಿ ಎಲ್ಲ ತುಂಬ ಖುಷಿ ಆಯಿತು, ಯಾಕೆಂದ್ರೆ ಇಲ್ಲಿ ಈ ಥರ ಎಲ್ಲ ಪ್ರಾಣಿಗಳನ್ನು ಕೊಡ್ಬೋದು, ಇಲ್ಲಿ ಹೀಗೆಲ್ಲ ಮಾಡ್ತಾರೆ. ನಂತರ ನಾನು ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೋದು ಅಂತ ಕೇಳಿದೆ. ಕೊನೆಗೆ ಅಲ್ಲಿ ಓಕೆ ಅಂತ ಹೇಳಿದ್ರು, ಅಲ್ಲಿ ನಾನು ವಾಲಂಟಿಯರ್ ಆಗಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಸುಮಾರು 9 ತನಕ ನಾನು ಅಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೆ. ಅಲ್ಲಿ ಅವರದ್ದು ಅಡಾಪ್ಷನ್ ಕ್ಯಾಂಪ್ ಇದ್ರೆ ನಾನು ಹೋಗ್ತಿದ್ದೆ. ಸಂಡೇ ಸಂಡೇ ನನ್ನ ಫ್ರೀ ಟೈಮ್ ಅಲ್ಲಿ ಶೆಲ್ಟರ್ಗೆ ಮಧ್ಯಾಹ್ನ ನಂತರ ಹೋದ್ರೆ ಸಂಜೆ ತನಕ ಅಲ್ಲಿ ಇರೋದು, ಅಲ್ಲಿ ಪ್ರಾಣಿಗಳದ್ದು ಶೆಲ್ಟರ್ ಕ್ಲೀನ್ ಮಾಡುದು, ಅವುಗಳಿಗೆ ಬೌಲ್ ನೀರು ಖಾಲಿ ಆದ್ರೆ ನೀರು ಇಡುದು, ತದನಂತರ ಅಲ್ಲಿ ಎಲ್ಲ ವಟ ಇದು ಕ್ಲೀನ್ ಮಾಡೋದು, ಶೆಲ್ಟರ್ನ ಆಸ್ಪಾಸ್ ಎಲ್ಲ ಗುಡಿಸುವಂಥದ್ದು, ಕ್ಲೀನ್ ಮಾಡೋದು, ಆ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಇತ್ತು ಮೊದಲು. ಹಾಗೆ ನಾನು ನನ್ನ ಫ್ರೀ ಇರುವಾಗ ಸಂಡೇ ಹೋಗ್ತಿದ್ದು, ಮಾತ್ರ ವೀಕ್ ಡೇಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಸಂಡೇ ನಾನು ಹೋಗ್ತಿದ್ದೆ. ಹೋಗಿ ಹೋಗಿ ಮತ್ತೆ ಅಲ್ಲಿ ಅವರ ಪರಿಚಯ ಆಗ್ತದೆ, ಅಲ್ಲಿ ನಮಗೆ ನಮ್ಮಂಥವರ ಫ್ರೆಂಡ್ಸ್ ಸಿಗ್ತಾರೆ. ಹಾಗೆ ನಾವು ಒಬ್ಳು ನನ್ನ ಒಬ್ಳು ಫ್ರೆಂಡ್ ಇದ್ಲು, ನಾನು ಅವಳ ಜೊತೆ ಸೇರಿ, ಅವಳು ಸಹ ಕೊನೆಗೆ ಪ್ರಾಣಿ ಅಂದರೆ ಪ್ರೀತಿ ಇತ್ತು, ಅವಳ ಜೊತೆ ಸೇರಿ ಹೋಗ್ತಿದ್ದೆವು ಸಂಡೇ ಸಂಡೇ. ಹಾಗೆಲ್ಲ ಅಲ್ಲಿಂದ ಇದೆಲ್ಲ ತುಂಬ ನಾನು ಅಲ್ಲಿ ಕಲಿತೆ ಕೆಲವೊಂದು ವಿಷಯಗಳನ್ನು, ನಾನು ಅಲ್ಲಿ ಶೆಲ್ಟರಿಂದ ಕಲಿತೆ. ಅಂದರೆ ಅಲ್ಲಿ ಎಲ್ಲ ಕೆಲವು ಪ್ರಾಣಿಗಳನ್ನು ಹೇಗೆ ನೋಡೋದು, ಮರಿ ಸಿಕ್ಕಿದ್ರೆ ಏನು ಮಾಡೋದು, ಮತ್ತು ತಾಯಿ ಸಿಕ್ಕಿದ್ರೆ ತಾಯಿ ಮರಿ ಒಟ್ಟಿಗೆ ಇರಬೇಕು, ಬೇರೆ ಮಾಡಬಾರ್ದು, ಅಥವಾ ಏನು ಅನಾರೋಗ್ಯದಲ್ಲಿದ್ದದನ್ನು ಹೇಗೆ ರೆಸ್ಕ್ಯೂ ಮಾಡೋದು, ಹಾಗೆಲ್ಲ ಅಲ್ಲಿಂದ ತಿಳ್ಕೊಂಡು ಬಂದೆ ನಾನು. ಅಲ್ಲಿ ಸುಮಾರು ವರ್ಷ ನಾನು ಅಲ್ಲೇ ಮಾಡಿದೆ. ತದನಂತರ ನಿಧಾನ ನಿಧಾನವಾಗಿ ನಾನು ನನ್ನ ಪಾಡಿಗೆ ಮನೆಗೆ ತರಲಿಕ್ಕೆ ಶುರು ಮಾಡಿದೆ. ಅಂದರೆ ಅದು ಮನೆಗೆ ತರಲಿಕ್ಕೆ ಶುರು ಮಾಡಿ ಸುಮಾರು 15 ವರ್ಷ ತನಕ ಆಯಿತು. ಯಾಕೆಂದರೆ ಆ 9 ವರ್ಷ ನಾನು ಅಲ್ಲಿದ್ದೆ ಅಲ್ಲ, ಅನಿಮಲ್ ಕ್ಯಾಟಸ್ಟಲ್ಲಿ ಮಾಡ್ತಾ ಇದ್ದೆ. ನಂತರ ನಾನು ಇಂಡಿವಿಜುವಲ್ ಆಗಿ ಮನೆಗೆ ತರಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಅದೇ ಒಂದು 15 ವರ್ಷ ತನಕ ನಾನು ಮನೆಯಲ್ಲಿ ಸ್ಟಾರ್ಟ್
0: ಮಾಡಿದೆ. ಈಗ ನೋಡ್ಲಿಕ್ಕೆ ಹೋದ್ರೆ ಒಂದು ಪ್ರತಿದಿನ ಒಂದೆರಡು ನಾಯಿ ಜೊತೆ ಆದ್ರೂ ನಿಮ್ಮ ಇದಿರ್ತದೆ ಅಲ್ವಾ,
1: ಸಂಬಂಧ
0: ಇರ್ತದೆ. ಇಷ್ಟವರೆಗೆ ಅದೇ ಒಂದು ಲೆಕ್ಕವನ್ನು ಹಾಕಿದ್ರು ಕೂಡ ಸುಮಾರು 17,000-20,000 ನಿಮ್ಮ
1: ಪಕ್ಷಿ ಎಲ್ಲವೂ ಒಂದು ಜೀವಿ ನೋಡಿ. ನಾವು ನಾಯಿ ಬೆಕ್ಕು ಎರಡೇ ಮಾತ್ರ ಅಲ್ಲ, ಕಣ್ಣಿಗೆ ಕಾಣುವಂತದ್ದು ಯಾವ್ದು ಸಂಕಟದಲ್ಲಿರ್ತದೆ ಅದು ಎಲ್ಲ ಒಂದು ಜೀವಿ. ನಮ್ಮ ಕಣ್ಣೆದುರದು ಕಷ್ಟ ಬರ್ತದೆ ಅಂದ್ರೆ ನಮ್ಮಿಂದ ಆಗುವಷ್ಟು ಸಹಾಯ ನಾವು ಮಾಡಲೇಬೇಕು. ಅದೆಲ್ಲ ನಾವು ಲೆಕ್ಕ ಎಲ್ಲ ನಾವು ಆಗ ನಾವು ಲೆಕ್ಕ ಹಾಕುದಿಲ್ಲ. ಆದ್ರೆ ಸಹ ಕೆಲವೊಂದು ಬಾರಿ ನಾನೇ ಒಬ್ಳೆ ಕೂತಾಗ ಲೆಕ್ಕ ಹಾಕೋದು, ಇಷ್ಟಿರ್ಬೋದಾ ಇಷ್ಟಿರ್ಬೋದ ಅಂತ.
0: ಸೊ ದನ ಕೂಡ ಅದನ್ನು ಕೂಡ ನೋಡಿದ್ದೇನೆ.
1: ಹೌದು, ದನ ಕೂಡ.
0: ಸೊ ಒಟ್ಟಿನಲ್ಲಿ ಎಲ್ಲ ಕೆಲಸದಲ್ಲಿ ನಿಮ್ಗೊಂದು ಏನು ಸಂತೋಷ ಇದೆ, ಆತ್ಮ ಸಂತೃಪ್ತಿ ಇದೆ ಅಂತ?
1: ಹೌದು, ಖಂಡಿತ ಇದೆ. ಮನಸ್ಸಿಗೆ ತುಂಬಾ ತೃಪ್ತಿ ಉಂಟು. ಯಾಕೆಂದ್ರೆ ಯಾರು ಮನುಷ್ಯರ ಜೊತೆ ಮಾತನಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಒಂದು ಮೂಕ ಪ್ರಾಣಿಗಳ ಸೇವೆ ಮಾಡೋದ್ರಲ್ಲಿ ಮನಸ್ಸಿಗೆ ಸಿಗುವಂತ ಒಂದು ಖುಷಿಯೇ ಬೇರೆ. ಅದು ಆ ಕೆಲಸ ಮಾಡೋರಿಗೆ 100% ಗೊತ್ತಿರ್ತದೆ ಅದು ಏನ್ ಕೆಲಸ ಅಂತ. ಅಂದ್ರೆ ನಾವು ಅವರ ಜೊತೆ ಮಾತನಾಡೋದಿರಲಿ ಅವರಿಗೆ ಎಷ್ಟು ಖುಷಿ ಆಗ್ತದೆ. ನಾವು ಅವರಿಗೆ ಅಂದ್ರೆ ಖಾಲಿ ಒಂದು ಊಟ ಹಾಕಿ ಪ್ರಾಣಿ ಅಂದ ಮೇಲೆ ಖಾಲಿ ಒಂದು ಊಟ ಹಾಕಿ ನಮ್ಮ ಪಾಡಿಗೆ ನಾವು ಹೋಗಿಬಿಡುದು, ಅವುಗಳು ಸಹ ಪಾಪ ಒಂದು ಬೇಜಾರು ಮಾಡ್ಕೋದು. ಅಂದ್ರೆ ನಾವು ಒಬ್ರಿ ತಂದು ಗೂಡಲ್ಲಿ ಹಾಕುದು ಅಥವಾ ತಂದು ನಾವು ಕಟ್ಟಿ ಹಾಕುದು, ಅದ್ರ ಹತ್ರನೇ ಹೋಗ್ಲಿಕ್ಕಿಲ್ಲ, ಬರೀ ಒಂದೊತ್ತು ಊಟ ಹಾಕಿ ಬಿಟ್ಟು ನಾವು ನಮ್ಮ ಪಾಡಿಗೆ ಇಡುದು, ಅದೆಲ್ಲ ನನ್ನ ದೃಷ್ಟಿಯಲ್ಲಿ ಸರಿ ಕಾಣುದಿಲ್ಲ. ತಂದ ಮೇಲೆ ನಾವು ಅದಕ್ಕೆ ಟೈಮ್ ಕೊಡ್ಬೇಕು ಸ್ವಲ್ಪ. ನಾವು ನಮ್ಗೆ ಅಂದ್ರೆ ಮನೆ ನನ್ಗೆ ನಿಜವಾಗಿ ಮನೆಯಲ್ಲಿ ಮಗಳ ಹತ್ರ ಇರ್ಲಿ ಗಂಡ ಅಂತ ಮಾತಾಡೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ಜಾಸ್ತಿ ಇಂಟ್ರೆಸ್ಟ್ ಪ್ರಾಣಿಗಳ ಹತ್ರ, ಬೆಕ್ಕು ನಾಯಿ. ನಾನು ಇವ್ರ ಹತ್ರ ಮಾತಾಡ್ತಾನೆ, ಕಿಚನ್ ಅಲ್ಲಿ ಎಲ್ಲ ಬೆಕ್ಕುಗಳೇ, ನಾನು ಅವ್ರ ಹತ್ರ ಮಾತಾಡಿಯೇ ಕೆಲಸ ಮಾಡುದು.
0: ಸೊ ಒಟ್ಟಿನಲ್ಲಿ ನೀವ್ ಏನ್ ಹೇಳ್ತೀರಿ ಉಷಾ ಸುವರ್ಣ, ಒಂದು ಮನೆಯಲ್ಲಿ ಒಂದು ಸಾಕು ಪ್ರಾಣಿಯನ್ನ ಸಾಕಬೇಕು ಅಂತ ಅಂದುಕೊಳ್ಳುವವರಿಗೆ ಯಾವ ಅರ್ಹತೆ ಇರಬೇಕು ಅಂತ ನೀವು ಹೇಳ್ತೀರಿ ಅಂತ?
1: ಸಾಕು ಪ್ರಾಣಿ ಒಂದು ಬೇಕು. ಯಾಕೆ ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ. ಕೆಲವರೆಲ್ಲ ಸಿಂಗಲ್ ಇರ್ತಾರೆ, ಅಥವಾ ಕೆಲವರೆಲ್ಲ ಡಿಪ್ರೆಷನ್ಗೆ ಹೋದವರು ಒಬ್ಬೊಬ್ಬರೇ ಮನೆಯಲ್ಲಿರ್ತಾರೆ. ಆವಾಗ ಒಂದು ನಾಯಿ ಇಲ್ಲದ್ರೆ ಒಂದು ಬೆಕ್ಕನ್ನು ಸಾಕಿ ನೋಡಿ, ನಿಮ್ಮ ಒಂದು ಜೀವನದಲ್ಲಿ ಹೇಗೆ ಬದಲಾವಣೆ ಆಗ್ತದೆ. ಅಂದ್ರೆ ನಿಮ್ಗೆ ಹೇಗೆ ಒಂದು ನೀವು ಮೈಂಡೇ ಚೇಂಜ್ ಆಗ್ತದೆ ನಿಮ್ಗೆ. ನೀವು ಒಂದು ಏನೋ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಅದರಿಂದ ನೀವು ಡಿಪ್ರೆಷನ್ಗೆ ಹೋಗಿರ್ತೀರಾ, ಕೊರಗ್ತಾ ಇರ್ತೀರಾ, ಮನೆಯಲ್ಲಿ ಯಾರಿಲ್ಲ, ಎಲ್ಲರೂ ಹಣ ಇರುವಾಗ ಇರ್ತಾರೆ, ಮತ್ತೆ ಏನಿರುವಾಗ ಜನರನ್ನು ಸಹ ಬಿಟ್ಟು ಹೋಗ್ತಾರಲ್ವಾ. ಆ ಸಮಯದಲ್ಲಿ ನೀವು ಒಂದು ಪ್ರಾಣಿ, ಮೂಕ ಪ್ರಾಣಿಯನ್ನು ತಂದು ಸಾಕಿ ನೋಡಿ, ಆವಾಗ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ನಿಮಗೆ ಗೊತ್ತಾಗ್ತದೆ. ನಿಮ್ಗೆ ಅಂದ್ರೆ ಟೈಮ್ ಹೋದದ್ದು ಗೊತ್ತಾಗುದಿಲ್ಲ, ನಿಮ್ಗೆ ಯಾರು ಮಾತಾಡ್ಲಿಕ್ಕೆ ಇರುವುದಿಲ್ಲ. ಆಗ ನೀವು ಅದರ ಜೊತೆ ಮಾತಾಡಲೇಬೇಕು. ಅದರ ಜೊತೆ ನಾವು ಬೆರೆತ ನಮ್ಮ ಒಂದು ನಾವು ಬೆರೆತೆ ಅಂದ್ರೆ ಮನಸ್ಸು ಮನಸ್ಸು ಬೆರೆತದೆ ಅಂತ ಹೇಳ್ತಾರಲ್ಲ, ನಾವು ಅದರ ಜೊತೆ ಮಾತನಾಡೋದು, ಅದು ನಮ್ಮ ಹತ್ರ ಮಾತನಾಡೋದು, ಅದು ನಿಧಾನವಾಗಿ ನಿಧಾನವಾಗಿ ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಅದರ ಖುಷಿಯನ್ನದು ತೋರಿಸ್ತದೆ, ಅಥವಾ ಅದಕ್ಕೆ ಏನು ಹಸಿವೆ ಆದ್ರೆ ಅದು ಅದರ ಭಾಷೆಯಲ್ಲಿ ಹೇಳ್ತದೆ, ಅದು ನಮ್ಗೆ ಅರ್ಥ ಆಗ್ತದೆ. ನಿಧಾನವಾಗಿ ನಮ್ಗೆ ಏನೋ ಒಂದು ಟೈಮ್ ಹೋದದ್ದು ಗೊತ್ತಾಗಲ್ಲ, ಅದು ಏನೋ ಹೇಳ್ತಾ ಇದೆ, ಅದು ಒಂದು ಖುಷಿ ಅಂತ ನಮ್ಗೆ ಮತ್ತೆ ಮತ್ತೆ ಅನುಭವಕ್ಕೆ ಬರ್ತದೆ. ಅದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಮತ್ತೆ ಇನ್ನೂ ನಾನು ಇನ್ನೊಂದು ವಿಷಯ, ಕೆಲವರು ಈಗ ಪ್ರೀತಿಯಿಂದಲೇ ತರ್ತಾರೆ ನಾಯಿಯನ್ನು ಅಥವಾ ಬೆಕ್ಕನ್ನು. ತುಂಬಾ ಮುದ್ದಾಗಿರ್ತದೆ ನೋಡಿ, ಮುದ್ದು ಮುದ್ದಾಗಿರುವಾಗ ಮನೆಗೆ ಒಂದು ಪ್ರಾಣಿಯನ್ನು ತಗೊಂಡು ಬರ್ತಾರೆ. ತದನಂತರ ಅದು ಬೆಳೆದು ಬೆಳೆದು ಇವರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಕೆಲವರು ಫಸ್ಟ್ ಮದುವೆ ಆದಾಗ ಹೆಂಡತಿಗೆ ಒಂದು ಪ್ರಾಣಿ ಮುದ್ದು ಮರಿಬೇಕು ಅದು ಬೇಕು ಅಂತ ತರ್ತಾರೆ. ಏನ್ ತಪ್ಪಲ್ಲ, ತನ್ನಿ. ತಂದ ನಂತರ ಇವರಿಗೆ ಮಕ್ಕಳಾದ ಮೇಲೆ ಆ ಪ್ರಾಣಿಯನ್ನು ನೆಗ್ಲೆಕ್ಟ್ ಮಾಡುದು, ಅದನ್ನು ಸರಿಯಾಗಿ ನೋಡದಿರುವುದು, ಅದರ ಬಗ್ಗೆ ಇವರಿಗೆ ಚಿಂತೆ ಇಲ್ಲದೆ ಅದಕ್ಕೆ ಟೈಮ್ಗೆ ಊಟ ಹಾಕಿದ್ರ ಇಲ್ವಾ, ಅದು ಸಹ ಅವರ ಗಮನಕ್ಕೆ ಬರುದಿಲ್ಲ. ಯಾಕೆಂದ್ರೆ ಅವರವರ ಮಕ್ಕಳ ಜೊತೆ ಗಂಡನ ಜೊತೆ ಬ್ಯುಸಿ ಆಗಿರ್ತಾರೆ. ದಯವಿಟ್ಟು ಈ ತರದೆಲ್ಲ ನೀವು ಮಾಡುವುದಾದ್ರೆ ಖಂಡಿತ ನೀವು ಒಂದು ಯಾವುದೇ ಪ್ರಾಣಿಯನ್ನು ಮನೆಗೆ ತರಬೇಡಿ. ಯಾಕೆಂದ್ರೆ ನೋಡಿ, ನಾವು ಒಂದು ಪ್ರಾಣಿಯನ್ನು ಮನೆಗೆ ತರುವಾಗ ಅದು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ಬೇಕೇ ವಿನಃ ಒಂದು ಸಾಕು ಪ್ರಾಣಿ ಅಂತ ನಮ್ಮ ದೃಷ್ಟಿಯಲ್ಲಿ ಇರಬಾರ್ದು. ಎಷ್ಟೋ ಜನರು ಒಂದೊಂದು ರೀತಿಯಲ್ಲಿ ಪ್ರಾಣಿಯನ್ನು ನೋಡ್ತಾರೆ. ಕೆಲವರು ಫ್ಯಾಮಿಲಿ ಮೆಂಬರ್ ತರ ನೋಡ್ತಾರೆ, ಇನ್ ಕೆಲವರು ಮನೆ ಕಾಯಲಿಕ್ಕೆ ನೋಡ್ತಾರೆ, ಇನ್ನೊಂದು ಮನೇಲಿ ಏನಾದೊಂದು ಶಬ್ದ ಮಾಡ್ಲಿಕ್ಕೆ ಬೇಕಾ ಒಂದು ಪ್ರಾಣಿ ಅದಕ್ಕೆ ಅಂತ ಇರ್ತಾರೆ, ಇನ್ನು ಇಲಿ ಹಿಡಿಲಿಕ್ಕೆ, ಜಿರಳೆ ಹಿಡಿಲಿಕ್ಕೆ, ನಾನಾ ರೀತಿಯಲ್ಲಿ ಸಾಕುವವರು ಕೂಡ ಇದ್ದಾರೆ. ಸೊ ಏನೇ ಇರಲಿ, ನಾನು ಹೇಳುದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದರ ಜೊತೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಮೊದಲಿಗೆ ಅದೇ ಟೈಮ್ ಟು ಟೈಮ್ ಅದಕ್ಕೆ ಒಂದು ಊಟ ಕೊಡಿ. ಬೆಳಿಗ್ಗೆ ನಾನು ಕೊಡುದು 2 ಹೊತ್ತು, ಒಂದು ಹೊತ್ತು ಕೊಟ್ರೆ ಸಹ ಪರವಾಗಿಲ್ಲ, ಹೊಟ್ಟೆ ತುಂಬಾ ಕೊಡಿ. ಯಾಕೆಂದ್ರೆ ಅದಕ್ಕೆ ಸಂಜೆ ತನಕ ಸಹ ಹಸಿವಾಗದಾಗೆ. ಮತ್ತೆ ನೀವು ಅದಕ್ಕೆ, ಅದು ಕೆಲವೊಮ್ಮೆ ಒಂದೆರಡು ದಿನ ತಿನ್ನದೆ ಒಂದು ಮೂಲೆಯಲ್ಲಿ ಕೂತಿರ್ತದೆ, ಆಗ ನೀವು ನಿಮ್ಮ ಗಮನಕ್ಕೆ ಅದು ಬರಬೇಕು. ಯಾಕೆ ಇವತ್ತು ಏನು ತಿಂತಾ ಇಲ್ಲ, ಯಾಕೆ ಮೌನವಾಗಿದೆ? ಹೆಚ್ಚಿನವರು ಇದೆಲ್ಲ ಗಮನಕ್ಕೆ ಬರುವುದಿಲ್ಲ. ಯಾಕೆ ಅವರು ತಿನ್ನದಿದ್ರೆ ಕುಲ್ಲಡ ಅಂತ ತೆಗಿತಾರೆ, ಬಿಸಾಡ್ತಾರೆ, ನೆಕ್ಸ್ಟ್ ಪುನಃ ಇಡ್ತಾರೆ. ಪ್ರಾಣಿ ತಿನ್ನದಿರುವುದು ಇವರ ಗಮನಕ್ಕೆ ಬರುವುದಿಲ್ಲ. ಒಂದೆರಡು ಸಾರಿ ತಿನ್ನದಿದ್ರೆ ದಯವಿಟ್ಟು ಗಮನಿಸಿ ಯಾಕೆ ತಿನ್ನುವುದಿಲ್ಲ. ಒಂದು ವೇಳೆ ಹುಷಾರಿಲ್ಲದೆ ಇರಬಹುದು ಪಾಪ, ತಕೊಂಡು ಹೋಗಿ ಡಾಕ್ಟರ್ ಹತ್ರ, ಹತ್ತಿರದ ವೆಟರ್ನರಿ ಡಾಕ್ಟರ್ ಇದ್ದ ತೋರಿಸಿ. ಸೊ ಆ ತರದೆಲ್ಲ ಕಾಳಜಿ ತೋರಿಸಿ, ಮತ್ತೆ ಅನಾರೋಗ್ಯದಲ್ಲಿದ್ದರೆ ಅದಕ್ಕೆ ಅದೇ ಟ್ರೀಟ್ಮೆಂಟ್ ಅನ್ನು ಬೇಕಿದ್ದ ಕೊಡಿಸಿ, ಚಿಕಿತ್ಸೆಯನ್ನು ಕೊಡಿಸಿ. ದಯವಿಟ್ಟು ಒಂದು ಪ್ರಾಣಿ ಯಾವುದೇ ಇರಲಿ, ಪಕ್ಷಿ ಇರಲಿ, ಪ್ರಾಣಿ ಇರಲಿ, ಏನೇ ಇರಲಿ, ಮನೆಗೆ ತಂದ ಮೇಲೆ ಸಾಯುವ ತನಕ ಅದನ್ನು ನೋಡುವುದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಅದು ನೋಡಿ ಎಲ್ಲಿಯ ಒಂದು ಇತ್ತದು, ಅದು ಒಂದು ಕೆಲವರು ಏನ್ ಮಾಡ್ತಾರೆ, ಫ್ರೀ ಆಗಿದ್ದ ಅದನ್ನು ತಂದು ಹಾಕ್ತಾರೆ, ಮತ್ತೆ ಪಂಜರದಲ್ಲಿ ಹಾಕ್ತಾರೆ, ಕಟ್ಟಿ ಹಾಕ್ತಾರೆ. ಇಷ್ಟೇ ಹೇಳುದು, ಒಂದು ಸಾಯುವ ತನಕ ಅದನ್ನ ಒಂದು ಸೇವೆ ಮಾಡಿ. ಯಾವಾಗ ನೋಡಿ ಅದು ಆಕ್ಟಿವ್ ಇರುವಾಗ ನಮ್ಮ ಮನೆಯನ್ನು ಕಾಯ್ತದೆ, ನಮ್ಮ ಹತ್ರ ಖುಷಿಯಾಗಿರ್ತದೆ ಎಲ್ಲವೂ. ಯಾವಾಗ ಅದಕ್ಕೆ ಅನಾರೋಗ್ಯದಲ್ಲಿ ಬೀಳ್ತದೆ ನೋಡಿ, ನಾವು ಕೇರ್ ಮಾಡದಿದ್ರೆ ಮತ್ತೆ ಅದಕ್ಕೆ ಯಾರಿದ್ದಾರೆ? ನಾವು ಅದಕ್ಕೆ ಟೈಮ್ ಆ ಸಮಯದಲ್ಲಿ ನಾವು ಅದಕ್ಕೂ ಕೂಡ ಸಹಾಯ ಮಾಡಬೇಕು. ಡಾಕ್ಟರ್ ತಕೊಂಡೋಗ್ಬೇಕು, ಅವುಗಳ ಏನು ಬೇಕು ಬೇಡಗಳನ್ನು ನಾವು ಗಮನಿಸಿ ಅದಕ್ಕೆ ನಾವು ಕೊಡಬೇಕು. ಇದು ಹೆಚ್ಚಿನವರಿಗೆ ಅರ್ಥ ಆಗುದಿಲ್ಲ. ತುಂಬಾ ಜನರು
0: ತಲೆಯಲ್ಲಿ ಇಟ್ಕೊಂಡು ನಾವು
1: ಪ್ರಾಣಿಗಳನ್ನು ಸಾಕಬೇಕು, ಇಲ್ಲಂದ್ರೆ ತರಲೇಬಾರದು.
0: ಇನ್ನು ಹೆಚ್ಚಾಗಿ ನಮ್ಗೆ ಬೀದಿಯಲ್ಲಿ ಬೀದಿ ನಾಯಿಗಳು, ಪ್ರಾಣಿಗಳು ಕಾಣಲಿಕ್ಕೆ ಸಿಗ್ತದೆ. ಸೊ ಇದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತ ಹೇಳ್ತೀರಿ?
1: ಇದಕ್ಕೆ ಪ್ರಮುಖವಾದ ಕಾರಣ ಮನೆಯವರೇ ನೋಡಿ. ಯಾಕಂದ್ರೆ ಈಗ ಹೆಚ್ಚಾಗಿ ಬೀದಿಯಲ್ಲಿ ಇವತ್ತು ಒಂದು ಕಡೆ 4 ನಾಯಿ ಇದ್ರೆ, ಒಂದು ನೆಕ್ಸ್ಟ್ ಡೇ ನೋಡುವಾಗ 2 ನಾಯಿ ಎಕ್ಸ್ಟ್ರಾ ಬಂದಿರ್ತದೆ. ಎಲ್ಲಿಂದ ಬಂದಿದೆ ಗೊತ್ತಿಲ್ಲ. ಹೆಚ್ಚಾಗಿ ಈಗ ಜನರಿಗೆ ಅಭ್ಯಾಸ ಆಗಿ ಹೋಗಿದೆ ನಾಯಿ ಸಾಕುದು, ಮತ್ತೆ ನಾವು ಫ್ಲಾಟ್ಗೆ ಶಿಫ್ಟ್ ಆಗುದು, ನಾವು ಮನೆ ಸೇಲ್ ಮಾಡಿದ್ದು, ಅಥವಾ ಮನೆಯಲ್ಲಿ ಯಾರು ನೋಡ್ಲಿಕ್ಕೆ ಇದಿಲ್ಲ, ಹಾಗೆ ಹೀಗೆ ಏನಾದೊಂದು ಕಾರಣ ಮಾಡಿ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ರಸ್ತೆಯಲ್ಲಿ ಬಿಟ್ಟು ಹೋದ ಪ್ರಾಣಿಗೆ ಅದಕ್ಕೆ ಜಾಗ ದಾರಿ ತೋಚದೆ ಎಲ್ಲೆಲ್ಲೋ ಬೇರೆ ನಾಯಿಯಿಂದ ಕಚ್ಚಿಸಿಕೊಂಡು ಜನರ ಏಟು ತಿಂದುಕೊಂಡು ಹೊಟ್ಟೆಗೆ ಆಹಾರ ಇಲ್ಲದೆ ಗಾಡಿ ಅಡಿಗೆ ಬೀಳುದು, ಅಥವಾ ಯಾರೋ ಒಂದು ಚೀಲ ಇಟ್ಕೊಂಡು ಹೋಗುವಾಗ ಅದರ ಹಿಂದೆ ಹೋಗುವಾಗ ಕಚ್ಚಲಿಕ್ಕೆ ಬಂತು ಅಂತ ಅವರು ಹೊಡೆಯುದು, ಏನಾದ್ರೂ ಕಚ್ಚಿದ್ರೆ ಅದಕ್ಕೆ ಹುಚ್ಚು ಹಿಡಿದೆ ಅಂತ ಇನ್ನು ದೊಣ್ಣೆಯಲ್ಲಿ ಹೊಡೆಯುದು, ಇದೆಲ್ಲ ಕಾಮನ್ ಆಗಿ ಹೋಗಿಬಿಟ್ಟಿದೆ. ಇದಕ್ಕೆ ಈ ರಸ್ತೆಯಲ್ಲಿ ಇವತ್ತು ಬೀದಿ ನಾಯಿ ಜಾಸ್ತಿ ಆಗ್ಲಿಕ್ಕೆ ಕಾರಣವೇ ಮನೆಯಲ್ಲಿ ಯಾರು ಸಾಕಿದ್ದಾರೆ ನೋಡಿ, ಅವರು ತಂದು ಬಿಟ್ಟ ಕಾರಣವೇ ಇವತ್ತು ರಸ್ತೆಯಲ್ಲಿ. ರಸ್ತೆಯಲ್ಲಿ ತನ್ನ ಪಾಡಿಗೆ ಉತ್ಪತ್ತಿ ಆಗುದಿಲ್ಲಲ್ಲ, ಪ್ರಾಣಿಗಳು ಬರೋದೆಲ್ಲಿಂದ? ಮನೆಯವರು ಸಾಕಿ ಅರ್ಧದಲ್ಲಿ ಇವರಿಗೆ ಆಗದಾಗ ತಂದು ಬಿಡುದು, ಬೇಕಾದಾಗ ತಕೊಂಡು ಹೋಗುದು, ಇದೊಂದು ಆಟ ಸಾಮಾನು ಅಲ್ಲ, ಇದು ಆಟಿಕೆ ಅಲ್ಲ, ಇದೊಂದು ಜೀವ ನೋಡಿ. ನಿಮ್ಗೆ ನೀವು ಆಗುದಾದ್ರೆ ಮಾತ್ರ ತಕೊಂಡ್ ಬನ್ನಿ, ಇಲ್ಲದ್ರೆ ರಸ್ತೆಯಲ್ಲೆಲ್ಲ ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಅಲ್ವಾ. ನಿಮ್ಗೆ ಬೇಡ ಅಂತಾದ್ರೆ ನಿಮಗೆ ಯಾರಾದ್ರೂ ಪರಿಚಯದ ಇದ್ರೆ ಇನ್ನೊಂದು ಮನೆಗೆ ಕೊಡ್ಲಿಕ್ಕೆ ನೀವು ಟ್ರೈ ಮಾಡ್ಬೇಕು ನಿಮ್ಮ ಕಡೆಯಿಂದ. ಅದ್ ಬಿಟ್ಟು ರಸ್ತೆಯಲ್ಲಿ ತಂದು ಬಿಡ್ಬೇಡಿ. ಯಾಕಂದ್ರೆ ಇವತ್ತು ರಸ್ತೆಯಲ್ಲಿ ತುಂಬಾ ಬೀದಿ ನಾಯಿಗಳು ಉಂಟು, ಕಾರಣ ಸಾಕಿದವರೇ ನಾನು ಹೇಳುದು, ಬೇರೆ ಯಾರು ಅಲ್ಲ.
0: ಸೊ ಅದ್ರ ಜೊತೆಗೆ ಈ ಸಂತಾನಹರಣ ಚಿಕಿತ್ಸೆ ಅನ್ನೋದಿದೆ ಅಲ್ವಾ, ಸೊ ಅದರ ಸದುಪಯೋಗವನ್ನು ಜನರು ಪಡ್ಕೊಳ್ಬಹುದು, ಹೇಗದು, ಏನ್ ಹೇಳ್ತೀರ?
1: ಅದು ಸಂತಾನಹರಣ ಚಿಕಿತ್ಸೆ ನಿಜವಾಗ್ಲೂ ಅದು ಮಾಡಿಸ್ಲೇಬೇಕು. ಈಗ ಕೆಲವರು ನೋಡಿ ನಾಯಿಗಳನ್ನು ರಸ್ತೆಗೆ ಬಿಟ್ಟಿರ್ತಾರೆ ನೋಡಿ, ಆ ಸಮಯದಲ್ಲಿ ಕೂಡ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಆಗಿರುವುದಿಲ್ಲ. ಅದು ಪಾಪ ಈಗ ಫಿಮೇಲ್ ಆಗಿದೆ, ತಂದು ಬಿಟ್ಟ ಮೇಲೆ ಅಲ್ಲಿ ಗಂಡು ನಾಯಿ ಅಟ್ಯಾಕ್ ಮಾಡಿ ಅದು ಪಾಪ ಹೊಟ್ಟೆಗಿಲ್ಲದೆ ಗರ್ಭಿಣಿಯಾಗಿ ಅದು 10 ಮರಿ ಹಾಕುದು, ಆ ಮರಿಗಳಿಗೆ ಹೊಟ್ಟೆಗಿಲ್ಲ, ತಾಯಿಗೆ ಹೊಟ್ಟೆ ಇಲ್ಲ, ತಾಯಿ ಎಲ್ಲೋ ಹೋಗುದು, ಮರಿಗಳು ಹೋಗುದು, ಈ ತರ ಎಲ್ಲ ಜಾಸ್ತಿ ಆಗ್ತದೆ ಜನರಿಗೆ. ನಾನು ಹೇಳುದು ನೋಡಿ, ಕಾನೂನು ಸರ್ಕಾರ ಏನೋ ಒಂದು ಒಳ್ಳೆ ಕಾನೂನು ತರಬೇಕಂದ್ರೆ ನಾಯಿ ಸಾಕುವವರಿಗೆ ಕಂಪಲ್ಸರಿ ಅವರವರ ಮನೆಯ ನಾಯಿಗೆ ಒಂದು ಸಂತಾನಹರಣ ಚಿಕಿತ್ಸೆ ಮಾಡಿಸ್ಲೇಬೇಕು ಎಂಬ ಒಂದು ಕಾನೂನು ತಂದ್ರೆ ತುಂಬಾ ಒಳ್ಳೇದಿತ್ತು. ಯಾಕೆಂದ್ರೆ ಹೆಚ್ಚಿನವರು ಈಗ ಕೆಲವರು ತಿಳಿದವರು ಮಾಡಿಸ್ತಾರೆ, ಇನ್ನು ಕೆಲವರು ಯಾಕೆ ನಾಯಿ ಅಲ್ಲ ಅಷ್ಟು ಹಣ ಯಾಕೆ ಖರ್ಚು ಮಾಡಬೇಕು, ಯಾಕೆಂದ್ರೆ ಧರ್ಮಕ್ಕೆ ಅಂತೂ ಯಾರು ಮಾಡುದಿಲ್ಲ. ಈಗ ಡಾಕ್ಟರ್ಸ್ನವರು ಹೇಳುದು ಅವರಿಗೆ ಸಹ ಪಾಪ ದುಡಿದ್ರೆ ತಾನೆ ಅವರಿಗೆ ಸಿಗುದು. ಧರ್ಮಕ್ಕೆ ಈಗ ನೋಡಿ ಬೀದಿ ನಾಯಿಗೆ ಆದ್ರೆ ಪ್ರಾಣಿದಯ ಸಂಘದವರು ಮಾಡ್ತಾರೆ, ಅದೇ ಮನೆ ಸಾಕಿದ ನಾಯಿಗೆ ಯಾರು ಸಹ ಫ್ರೀ ಮಾಡುದಿಲ್ಲ. ನೀವು ಒಮ್ಮೆ ತಂದ ಮೇಲೆ ಅದಕ್ಕೆ 7 ತಿಂಗಳು ಆದ ತಕ್ಷಣ ಒಂದು ಮರಿ ಹಾಕದಂತೆ ಸರ್ಜರಿ ಹಾಕಿ ಮಾಡಿಸಿದ್ರೆ ಮತ್ತೆ ಅದು ಉತ್ಪತ್ತಿ ಆಗುದಿಲ್ಲಲ್ಲ, ಮತ್ತೆ ಜಾಸ್ತಿ ಆಗ್ತದ, ಮತ್ತೆ ಪುನಃ ಪುನಃ ಖರ್ಚು ಉಂಟ. ಒಮ್ಮೆ ಮಾಡಿದ್ರೆ ಅದು ಎಲ್ಲದಕ್ಕೂ ಒಳ್ಳೇದು, ಇಲ್ಲದೆ ಈ ಗರ್ಭಕೋಶದ ಕ್ಯಾನ್ಸರ್ ಬರುದು, ನ್ಯೂಟರ್ ಮಾಡದಿದ್ರೆ ಅದೆಲ್ಲ ಒಂದು ಕಾಯಿಲೆ ಬರ್ತದೆ. ಇದು ಯೂಟ್ರಸ್ ತೆಗೆದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಪಾಪದ ಕೆಲಸ ಅಂತೆ, ಸಂತಾನ ಹರಣ ಚಿಕಿತ್ಸೆ ಮಾಡಿಸುದು ಪಾಪ, ನೀವೆಲ್ಲ ಎಂತಕ್ಕೆ ಅದರ ಇದನ್ನು ಇದು ಖುಷಿಯನ್ನು ಇದು ಮಾಡ್ತೀರಿ ಅಲ್ಲ. ನೀವು ಅದಕ್ಕೆಲ್ಲ ಇವರಿಗೆ ಕರುಣೆ ಬರ್ತದೆ ಜನರಿಗೆ, ಅದೇ ಒಂದು ತುತ್ತು ಊಟ ಹಾಕ್ಲಿಕ್ಕೆ ಇವರಿಗೆ ಅವರಿಗೆ ಮನಸ್ಸು ಬರುದಿಲ್ಲ. ನಾವು ಕೆಲವೊಮ್ಮೆ ಸ್ಟೆರಿಲೈಸೇಷನ್ ಮಾಡಿಸಿ ಮಾಡಿಸಿ ಅಂತ ಹೇಳುವಾಗ ಇರ್ಲಿ ಮರಿ ಹಾಕ್ಲಿ ಅದರ ಸಂತಾನ ಬೇಡವ ಅಂತ ಹೇಳ್ತಾರೆ ಜನರು. ನೋಡಿ ಜನರು ಈಗ ಜನರು ಹೀಗೆಲ್ಲ ಹೇಳುವುದಕ್ಕೆ ಕಾರಣ ಅದು ಕಷ್ಟಪಡುದ ಪ್ರಾಣಿ ನೋಡಿ ರಸ್ತೆಯಲ್ಲಿ ಅದರ ಉತ್ಪತ್ತಿ ಜಾಸ್ತಿ ಆಗಿ ಅದಕ್ಕೆ ಏನು ಅದು ಇವತ್ತು ಬೇಕಾದಾಗೆ ಆರಾಮವಾಗಿ ಇದ್ದಿದ್ರೆ ಜನರ ಏಟು ತಿನ್ನದಿದ್ರೆ ನಾವು ಸಹ ಹೇಳ್ತಿರ್ಲಿಲ್ಲ ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಅಂತ. ನಾವು ಯಾತಕ್ಕಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುದು ಹೇಳಿದ್ರೆ ಇವತ್ತು ಪಾಪ ಅವುಗಳಿಗೆ ಏಟು ತಿನ್ನುದು ಟಾರ್ಚರ್ ಅನಿಮಲ್ ಅಬ್ಯೂಸ್ ಕ್ರೂಯಲ್ಟಿ ಎಷ್ಟೆಲ್ಲ ನಡೀತಾ ಉಂಟು, ಯಾತಕ್ಕೋಸ್ಕರ ಅವುಗಳ ಸಂತೆ ಜಾಸ್ತಿ ಆಗಿದೆ ಅಂತ ಅವುಗಳು ಕಚ್ಚಲಿಕ್ಕೆ ಹೋಗ್ತವೆ ಅಂತ ಯಾತಕ್ಕೆ ಕಚ್ಚುದು ಹೊಟ್ಟೆಗಿಲ್ವಲ್ಲ, ಅದು ಜನರಿಗೆ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹೇಳುದು ಸಂತಾನಹರಣ ಚಿಕಿತ್ಸೆ ಬಹಳ ಅಗತ್ಯ, ಅದನ್ನು ಮಾಡಿಸಿ ದಯವಿಟ್ಟು ಜನರಲ್ಲಿ ರಿಕ್ವೆಸ್ಟ್ ಮಾಡುದು. ಗಂಡಾಗ್ಲಿ ಹೆಣ್ಣಾಗ್ಲಿ ಗಂಡಿಗೂ ಮಾಡಿಸ್ಬೇಕು, ಕೇವಲ ಹೆಣ್ಣಿಗೆ ಮಾತ್ರ.
0: ಈಗ ನಾಯಿ ಮರಿಗಳಿದ್ರೆ ಎಲ್ಲಾದ್ರೂ ನಾಯಿಗಳನ್ನು ನೋಡಿದ್ರೆ ನಿಮ್ಗೆ ಏನಾದ್ರೂ ಕಾಲ್ ಬರ್ತದ ಮೂಲಪುಂಚ ನಾಯಿ
1: ತುಂಬಾ ಬರ್ತದೆ? ನಾವು ಎಷ್ಟು ಅಂತ ಮಾಡುದು ನೋಡಿ, ತುಂಬಾ ಜನರು ನಾವೆಲ್ಲ ಪ್ರಾಣಿ ಪ್ರಿಯರು ಅಂತ ಹೇಳ್ತಾರೆ, ಮಾಡುದು ನಮ್ಮಂತವರಿಗೆ ಕಾಲ್. ನಾವೇನು ಅಷ್ಟು ದೊಡ್ಡ ಆಶ್ರಮ ಕಟ್ಟಿದ್ದೇವೆ ಅಲ್ಲ, ಆಶ್ರಮ ಇದ್ದವರು ಕೂಡ ಎಷ್ಟು ಅಂತ ತಗೊಳ್ಳುದು. ಆಗ ನಾವೇನ್ ಮಾಡ್ಬೇಕು, ನಮ್ಮ ನಮ್ಮ ಕೈಯಲ್ಲಿ ಆಗುವಷ್ಟು ನಾವು ಹೆಲ್ಪ್ ಮಾಡ್ಬೇಕು. ಈಗ ಸಪೋಸ್ ಈಗ ನನ್ಗೆ ಒಂದು ನಾಯಿ ಸಿಕ್ಕಿತ್ತು, ಆಗ ನಾನೇನ್ ಮಾಡ್ಬೇಕು, ನಾನು ಯಾರಿಗೂ ಕಾಲ್ ಮಾಡುದಲ್ಲ, ನಾನು ನನ್ನ ಕಡೆಯಿಂದ ಏನು ಮಾಡುದಂದ್ರೆ ಯಾರಿಗಾದ್ರೂ ಒಂದು ಮನೆ ಹುಡುಕುವ ಪ್ರಯತ್ನ ಮಾಡುದು, ತೋಟದವರಿಗೆ ಅಲ್ಲ ನಮ್ಮ ರಿಲೇಟಿವ್ಸ್ ಗೆ ಯಾರಿಗಾದ್ರೂ ಬೇಕಾ ನೀವು ಫೋಟೋ ತೆಗೀರಿ, ಅದನ್ನು ಸ್ಟೇಟಸ್ ನಲ್ಲಿ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಅದು ಎಲ್ಲ ಕೆಲವರಿಗೆ ಇಷ್ಟ ಆಗ್ತದೆ, ಎಲ್ಲೆಲ್ಲಿಂದಲೂ ನೋಡ್ತಾರೆ ಪ್ರಾಣಿಗಳ ಪಿಕ್ಚರ್ ಅಲ್ಲಿ ಫಾಲೋವರ್ಸ್ ಅಲ್ಲಿ ಇರುವಾಗ, ಬೇಕಿದ್ರೆ ಅವರು ತಕೊಳ್ತಾರೆ. ಕೊಡುವಾಗ ನಾವು ಅಷ್ಟೇ ಹೇಳಬೇಕು, ಇದಕ್ಕೆ ಒಂದು 7 ತಿಂಗಳಾಗುವಾಗ ನೀವು ಒಂದು ಸರ್ಜರಿ ಮಾಡಿಸಿ ಮರಿ ಹಾಕದಾಗೆ, ನಿಮ್ಗೆ ಅಷ್ಟು ಸಹ ಒಂದು ಹಣದ ಕಷ್ಟ ಇದ್ರೆ ನಮ್ಮಿಂದ ಆಗುವಷ್ಟು ಸ್ವಲ್ಪ ಮಾಡ್ತೇವೆ. ಇಷ್ಟೆಲ್ಲ ನಾವು ಕೂಡ ಮಾಡಿದ್ರೆ ಮಾತ್ರ ನಾವು ಅದರ ಸಂತತಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಇದು ಯಾವ ಸಹ ಬೇಡ, ನಮ್ಗೆ ಯಾಕೆ ಬೇಕು, ಅವ್ರು ತಕೊಳ್ಳೋದಿಲ್ಲ ಅಂತ ಇರ್ಲಿ ಅಚ್ಚಲ್ಲಿ ಹಾಗೆ ಮಾಡೋರ್ಸ್ ಇದ್ದಾರೆ. ಹಾಗೆಲ್ಲ ಮಾಡಿ
0: ಕೂಡ ಅದು ಕೂಡ ಈಗ ನಾಯಿಗಳಲ್ಲೂ ಕೂಡ ಈ ಜಾತಿದ ನಾಯಿ ಅಂತ ನಮ್ಮ ತುಳಿತು ಬಂತು, ಸೊ ಅದಕ್ಕೆಲ್ಲ ಭಾರಿ ಇದಿದೆ, ಡಿಮ್ಯಾಂಡ್ ಇದೆ ಅಲ್ವಾ?
1: ಡಿಮ್ಯಾಂಡ್
0: ಅದನ್ನ ಸೇಲ್ ಮಾಡುವಂತದ್ದು ಕೂಡ ಬಹಳ ದೊಡ್ಡ ರೀತಿಯಲ್ಲಿ
1: ಚಂದ ಇದ್ರೆ ಹಣ ಕೊಟ್ಟು ಸಹ ತಕೊಳ್ತಾರೆ. ಚಂದ ಇದ್ದದನ್ನು ಸಹ ಯಾವ ರೀತಿ ಮಾಡಿ ಹಾಕ್ತಾರೆ ಜನರು, ಚಂದ ಇರುವಾಗವೇ ತರ್ತಾರೆಲ್ಲ. ಅದಕ್ಕೆ ಚಂದ ಇರ್ಲಿ ಚಂದ ಇಲ್ಲದಿರ್ಲಿ, ದೇಸಿನ ಇರ್ಲಿ ಯಾವುದೇ ಬ್ರೀಡ್ ಇರ್ಲಿ, ನಾವು ನೋಡುವ ರೀತಿಯಲ್ಲಿ ಇರುದು, ಕಾಯಿಲೆ ಬರುದು ಬಂದೇ ಬರ್ತದೆ.
0: ರೀಸೆಂಟ್ ಆಗಿ ನಿಮ್ಮ ಅದೇ ಸೋಶಿಯಲ್ ಮೀಡಿಯಾದಲ್ಲಿ ನಾನು ನಾಯಿಯನ್ನು ನೋಡಿದೆ, ಅದು ಕೂಡ ಒಳ್ಳೆ ಇದೆ ಅನ್ಸುತ್ತೆ,
1: ಸ್ಕಿನ್ ಇನ್ಫೆಕ್ಷನ್. ಅದು ಸಹ ಒಂದು ಬ್ರೀಡ್ ಜಾತಿ ನಾಯಿನೇ. ಅದು ನನಗೆ ಸಮುದ್ರ ತೀರದಲ್ಲಿ ನದಿ ತೀರದಲ್ಲಿ ಸಿಕ್ಕಿದ್ದು, ಇಲ್ಲಿ ಮುಳಿತ್ಲಾಚೆ ಒಂದು ಗೊತ್ತಾಯ್ತಲ್ಲ, ಅಲ್ಲಿ ಒಂದು ನದಿ ತೀರದಲ್ಲಿ ಇತ್ತು. ಯಾರೋ ಕಾಲ್ ಮಾಡಿದ್ರು ಹೋಗಿ ನೋಡುವಾಗ ನಿಜವಾಗ್ಲು ಅದರ ಕಂಡೀಷನ್ ಅಷ್ಟು ಬ್ಯಾಡ್ ಇತ್ತಂದ್ರೆ, ಸ್ಕೆಲಿಟನ್ ತರ ಇತ್ತು ಆ ನದಿ ತೀರದಲ್ಲಿ. ಯಾರು ಇದು ಬಲೆ ನೇಯುವವರಿದ್ರು ಅಲ್ಲಿ, ಅವರು ಏನ ಬಿಸ್ಕಿಟ್ ಎಲ್ಲ ಹಾಕ್ತಿದ್ರು, ಮತ್ತೆ ಹತ್ರ ಬರ್ಲಿಕ್ಕೆ ಯಾರು ಬಿಡ್ತಿರ್ಲಿಲ್ಲ ಆ ನಾಯಿಯನ್ನು, ಅವನನ್ನು ಓಡಿಸ್ತಾನೆ ಇದ್ರು. ಆ ನಾಯಿ ಕೆಸರ್ ನೀರನ್ನೆಲ್ಲ ಕುಡಿತಾ ಇತ್ತು. ಇಲ್ಲಿವರೆಗೆ ಅಂದ್ರೆ ನಾವು ಆ ನಾಯಿಯನ್ನು ಒಂದು ರೆಸ್ಕ್ಯೂ ಮಾಡ್ಬೇಕಾದ್ರೆ ಮಧ್ಯಾಹ್ನ ಹೋದವರು, ಒಂದು 12 ಗಂಟೆಗೆ ಹೋದವರು, ಆ ನಾಯಿ ಹಿಡಿಯುವಾಗ 6 ಗಂಟೆ ಸಂಜೆ ಕತ್ತಲೆ, ಅಷ್ಟು ಕಷ್ಟಪಟ್ಟಿದ್ದೇವೆ. ಯಾಕಂದ್ರೆ ನಾಯಿ ಅಷ್ಟು ಭಯದಿಂದ ನಮ್ಮ ಹತ್ರನೇ ಬರ್ತಾ ಇರಲಿಲ್ಲ. ಮತ್ತೆ ನಾವು ಒಂದು 3 ಜನ ಒಟ್ಟು ಸೇರಿ ಅದನ್ನು ಬಿಸ್ಕಿಟ್ ಕೊಟ್ಟು ಅದಕ್ಕೆ ಆಹಾರ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಹತ್ರ ಬರೋ ಹಾಗೆ ಮಾಡಿ ಆ ತರ ಎಲ್ಲ ಮಾಡಿ ಮತ್ತೆ ತುಂಬಾ ಕಷ್ಟದಲ್ಲಿ ನಾವು ಆ ನಾಯಿಯನ್ನು ರೆಸ್ಕ್ಯೂ ಮಾಡಿದ್ವಿ. ಅದು ಕೂಡ ಯಾರ ಬಿಟ್ಟ ನಾಯಿನೇ. ಯಾಕೆ ನೋಡಿ, ಅದಕ್ಕೆ ನಾನು ಈಗ ಮನೆಗೆ ತಂದ 6 ತಿಂಗಳ ಆದ್ರೂ ಕೂಡ ಬೇಕಿದ್ದೆಲ್ಲ ಚಿಕಿತ್ಸೆ ಕೊಡಿಸಿದ್ರು, ಇವತ್ತಿಗೂ ಅದು ಸರಿ ಆಗ್ಲಿಲ್ಲ. ಅದಕ್ಕೆ ನನಗೆ ಸಹ ಅದು ಬೇಜಾರು ಉಂಟು, ಯಾಕಂದ್ರೆ ನಾನು ಇಷ್ಟು ಶ್ರಮ ಪಟ್ಟು ಈ ನಾಯಿ ಯಾಕೆ ಸರಿ ಆಗ್ತಿಲ್ಲ. ಬೇಕಿದ ಆಹಾರ ಆಗಿರ್ಬೋದು, ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲ ಜನರಿಗೆ ಗೊತ್ತು ನಾನು ಯಾವ ರೀತಿ ನೋಡ್ತೇನೆ. ಅದಕ್ಕೆ ವಾಶ್ ಕೂಡ ನಾನು ಕೊಡ್ತೇನೆ, ಯಾವುದಕ್ಕೂ ನಾನು ಕಡಿಮೆ ಮಾಡುದಿಲ್ಲ. ಹಾಗೆ ಯಾರ ಬಿಟ್ಟಿರ್ಬೇಕು, ಬಹುಶಃ ಇದಕ್ಕೆ ಅವರು ಏನೋ ಟ್ರೀಟ್ಮೆಂಟ್ ಮಾಡದೆ ಇನ್ನಿದ್ದು ಸರಿ ಆಗುದಿಲ್ಲ ಅಂತ ಬಿಟ್ಟಿದ್ದಾರೆ. ಅವರು ಬಹುಶಃ ಮೊದಲೇ ಅದಕ್ಕೆ ಒಂದು ಡಾಕ್ಟರ್ ತಕೊಂಡೋಗಿದ್ರಿ, ಆ ನಾಯಿ ಸರಿ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಹುಶಃ ಅದು ಕೂಡ ಈಗ ಆ ನಾಯಿ ಏನಾಗಿದೆ ಅಂದ್ರೆ ತುಂಬಾ ಡಿಪ್ರೆಷನ್ ಅಲ್ಲೇ ಉಂಟು ಈಗ್ಲೂ. ಅದನ್ನು ನಾನೊಂದು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ತುಂಬಾ ಟೈಮ್ ತಾಗಿದೆ. ಒಂದು ನಾನು ಡಾಕ್ಟರ್ ಹತ್ರ ತಕೊಂಡು ಹೋಗ್ಬೇಕಾದ್ರೆ ಒಂದು ತಿಂಗಳು ಕಳೆದಿದೆ ಫಸ್ಟ್ ನಾನು ತೋರಿಸ್ಬೇಕಾದ್ರೆ. ಯಾಕೆಂದ್ರೆ ಅಷ್ಟೆಲ್ಲ ನಾವು ಮಾಡಲೇಬೇಕು
0: ಬೇಕಾಗುತ್ತೆ ಅಂತ. ಇದಕ್ಕೆ ಈಗ ಖರ್ಚು ವೆಚ್ಚಗಳು ತುಂಬಾ ಇದೆ. ಈಗ ಅದಕ್ಕೆ ಬೇಕಾದಂತ ಆಹಾರಗಳು ಅಥವಾ ಮೆಡಿಸಿನ್ ಖರ್ಚುಗಳು, ಒಂದು ಡಾಕ್ಟರ್ ಹತ್ರ ಕೊಂಡೋದ್ರೆ ಅಲ್ಲಿ ಆಗುವಂತ ಖರ್ಚುಗಳು, ಸೊ ಹೇಗೆ ಇದನ್ನ ಸರಿದೂಗಿಸ್ತೀನಿ ನೀವು ಅಂತ.
1: ಈಗ ನನಗೆ ಏನು ಸಹಾಯ ಇದ್ರು ಸೋಷಿಯಲ್ ಮೀಡಿಯಾದಿಂದಲೇ ಬಂದದ್ದು. ಇವತ್ತು ನಾನು ನಿಮ್ಮ ಎದುರು ಇವತ್ತು ಕೂತು ಮಾತನಾಡೋದಾದ್ರೆ ಕೂಡ ಎಲ್ಲ ನೀವು ಸಹ ನನ್ನ ಒಂದು ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಕರ್ತೀರಿ. ಹಾಗೆ ನಾನು ಮಾಡುವ ಕೆಲಸ ಏನು ಇವತ್ತು ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತೇನೆ ದಿನನಿತ್ಯ ನಾನು ಏನು ಮಾಡ್ತಾ ಇದ್ದೇನೆ. ಜನರು ನನ್ನ ಕೆಲಸ ನೋಡಿ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಪ್ರಾಣಿಗಳಿಗೆ ಅಕ್ಕಿ ಇರ್ಬೋದು, ತಿಂಗಳಿಗೆಲ್ಲ ಸುಮಾರು ಖರ್ಚು ಉಂಟಲ್ಲ, ಅಕ್ಕಿ ಇರ್ಬೋದು, ಗ್ಯಾಸ್ ಇರ್ಬೋದು, ಮತ್ತೆ ಕ್ಯಾಟ್ ಫುಡ್, ಡಾಗ್ ಫುಡ್, ಬೆಕ್ಕುಗಳು ಸಹ ತುಂಬಾ ಉಂಟು. ಹಾಗೆ ಇತ್ತೀಚೆಗೆ ಅಂದ್ರೆ ತುಂಬಾ ವರ್ಷದಿಂದ ನಾನೇ ಕೆಲಸಕ್ಕೆ ಹೋಗ್ತಿದ್ದೆ. ನಾನೊಂದು 17 ಇಯರ್ಸ್ ನಾನು ವರ್ಕಿಂಗ್ ಅಲ್ಲಿ ಇದ್ದೆ. ನಾನು ಈಗ ಒಂದು 2 ವರ್ಷ ಆಯ್ತು ನಾನು ಕೆಲಸ ಬಿಟ್ಟು. ಈ 2 ವರ್ಷದಲ್ಲಿ ನನಗೆ ಜನರಿಂದ ಸಹಾಯ ಬರ್ತಾ ಉಂಟು. ಇದಕ್ಕಿಂತ ಮೊದಲು ನಾನು ನನ್ನ ಸ್ಯಾಲರಿಯಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡ್ತಿದ್ದೆ. ಇತ್ತೀಚೆಗೆ ನಂದು ಒಂದು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರು ಅಂತ ಹೇಳಿದ್ರು ಜನರು, ಅದರಿಂದ ತುಂಬಾ ಕಾಲ್ಸ್ ಬರ್ತಾ ಇತ್ತು. ಆ ರೀತಿಯಿಂದ ನನಗೆ ಜನರು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಆಹಾರಕ್ಕೆ ಏನು ಕೊರತೆ ಇಲ್ಲ ನನಗೆ. ಈಗ ಅದು ಯಾವಾಗ ನಾನು ಅನಾರೋಗ್ಯದಲ್ಲಿದ್ದ ಪ್ರಾಣಿಗಳನ್ನು ತರ್ತೇನೆ, ಆ ಸ್ಥಿತಿ ಹೇಗಿರ್ತದೆ, ಆ ಸ್ಥಿತಿಯನ್ನು ನಾನು ಆವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದು ಎಲ್ಲ ಕಥೆಯನ್ನು ಹೇಳಿ ನಾನು ಹಾಕ್ತೇನೆ. ಮತ್ತೆ ಜನರಿಗೆ ನಾನು ಹೇಳ್ತೇನೆ, ನೋಡಿ ಇದಕ್ಕೆ ನಿಜವಾಗ್ಲೂ ಏನಾದರೂ ಸರ್ಜರಿದ ಅವಶ್ಯಕತೆ ಇದೆಯಾ ಅಥವಾ ಬೇರೆ ಏನು ಟ್ರೀಟ್ಮೆಂಟ್ ಉಂಟು, ಎಲ್ಲ ಡೀಟೇಲ್ಸ್ ನಾನು ಜನರ ಮುಂದೆ ಇಡ್ತೇನೆ. ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಡಾಕ್ಟರ್, ಒಮ್ಮೆ ನಾನು ತಕೊಂಡು ಹೋಗ್ತೇನೆ ಡಾಕ್ಟರ್ ಹತ್ರ, ಡಾಕ್ಟರ್ ಹೇಳ್ತಾರಲ್ಲ ಅದಕ್ಕೆ ಏನು ಆಪರೇಷನ್ ಆಗ್ಬೇಕಾ, ಏನಾಗ್ಬೇಕು, ಎಷ್ಟಾಗ್ತದೆ, ಅದನ್ನು ನಾನು ಹೇಳ್ತೇನೆ. ಅದರಿಂದ ಜನರು ನನಗೆ ಸಹಾಯ ಮಾಡ್ತಾರೆ. ಇಷ್ಟ ತನಕ ನಾನು ಏನು ಮಾಡಿದ ಸಹ ಜನರ ಸಹಾಯದಿಂದಲೇ.
0: ಓಕೆ, ಈ ಡಾಕ್ಟರ್ಸ್ಗಳ ಖರ್ಚು ಹೇಗಿದೆ, ದೊಡ್ಡದಿದೆಯಾ?
1: ಹೇಗೆ? ತುಂಬಾ ದೊಡ್ಡದಿದೆ. ಅದು ಒಂದೊಂದು ರೋಗಕ್ಕೆ ಡಿಪೆಂಡ್ ಆಗಿರ್ತದೆ. ಈಗ ಸ್ಕಿನ್ ಪ್ರಾಬ್ಲಮ್ ಇದ್ರೆ 3-4 ಸರಿ ನಾವು ವಾಶಿಗೆ ಕೊಂಡೋಗ್ಬೇಕು. ಮೆಡಿಕೇಟೆಡ್ ವಾಶ್ ಅಂತ ಉಂಟು, ಅದರಲ್ಲಿ ಸಹ ಸರಿ ಆಗ್ತದೆ. ಮತ್ತೆ ಅದರ ಜೊತೆಗೆ ಔಷಧಿ ಕೊಡ್ತಾರೆ, ಮತ್ತೆ ಒಳ್ಳೊಳ್ಳೆ ನ್ಯೂಟ್ರಿಚ್ ಪೌಡರ್ ಇರ್ಬೋದು, ವಿಟಮಿನ್, ಪ್ರೋಟೀನ್, ಕ್ಯಾಲ್ಸಿಯಂ ಅಂತದೆಲ್ಲ ಆಹಾರ ಬೇರೆ ಬೇರೆ ಕೊಡ್ತಾರೆ. ಡಾಗ್ ಫುಡ್ ಇರ್ಬೋದು, ಪೌಡರ್, ಪ್ರೋಟೀನ್ ಪೌಡರ್, ಅದಕ್ಕೆ ಸಹ ಖರ್ಚು ಉಂಟು. ಒಂದು ಪ್ರೋಟೀನ್ ಪೌಡರ್ಗೆ 550 ರೂಪಾಯಿ ಉಂಟು ಒಂದು ಡಬ್ಬ. ಅದು ಒಂದು ತಿಂಗಳು ಸಹ ಬರೋದಿಲ್ಲ, 10 ದಿನ ಎಲ್ಲ ಬರ್ತದೆ. ಆ ನಾಯಿ ಹುಷಾರಾಗಬೇಕಾದ್ರೆ ನಾವು ತರಲೇಬೇಕು, ಯಾಕೆಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಮೆಡಿಸಿನ್ ಅಂತೂ ತುಂಬಾ ಎಕ್ಸ್ಪೆನ್ಸಿವ್. ಆಯಿಂಟ್ಮೆಂಟ್ ಇರ್ಬೋದು, ಸ್ಪ್ರೇ ಇರ್ಬೋದು, ಬೇರೆ ಬೇರೆ ಕಂಪೆನಿದು ಸರ್ಜರಿದಂತ ಹೇಳೋದು ಬೇಡ. ಒಂದು ಈಗ ಒಂದು ಎಷ್ಟು, 1 ವರ್ಷದ 7-8 ತಿಂಗಳ ಮುಂಚೆ ಒಂದು ನಾಯಿ ರೆಸ್ಕ್ಯೂ ಮಾಡಿದಾಗ 3 ಕಡೆ ಫ್ರಾಕ್ಚರ್ ಆಗಿತ್ತು. 3 ಕಡೆ, ಅದರ ಹೆಸರು ಬಬ್ಲಿ ಅಂತ. 3 ಕಡೆ ಫ್ರಾಕ್ಚರ್ ಆದ ನಾಯಿಗೆ ಸುಮಾರು 25,000 ರೂಪಾಯಿ ಖರ್ಚಾಗಿದೆ. 20,500 ರೂಪಾಯಿ ಡಾಕ್ಟರ್ ಸರ್ಜರಿ ಮಾಡಿದ ಫೀಸ್ ಒಂದು ದಿನದ್ದು. ತದನಂತರ 1 ವಾರ ಅವನಿಗೆ ತುಂಬಾ ಬ್ಲೀಡಿಂಗ್ ಆಗ್ತಿತ್ತು, ಸ್ಟಿಚ್ ಎಲ್ಲ ಓಪನ್ ಆಯಿತು. ಆವಾಗ ನಾಯಿ ತುಂಬಾ ಎಗ್ರೆಸಿ ಇತ್ತು, ನನಗೆ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾನು ಆದ್ರೆ ಸಹ ತುಂಬಾ ಕಷ್ಟಪಟ್ಟು ಮಾಡ್ತಿದ್ದೆ. ತದನಂತರ ಡಾಕ್ಟರ್ ತ ಕೊಂಡೋಗ್ಬೇಕಾದ್ರೂ ನಾನು ಕಷ್ಟಪಡ್ತಿದ್ದೆ, ಯಾಕೆಂದ್ರೆ ಅಲ್ಲಿ ಕೊಂಡೋಗಿ ಅವರ ಡ್ರೆಸ್ಸಿಂಗ್ ಮಾಡಬೇಕಿತ್ತು ಆ ಸಮಯದಲ್ಲಿ. ಅವಾಗೆಲ್ಲ ಆಟೋ ಚಾರ್ಜ್ ಇರ್ಬೋದು, ಡಾಕ್ಟರ್ದು ಚಾರ್ಜ್, ಮತ್ತೆ ಅವರು ಸ್ವಲ್ಪ ಇದಾದ್ರೆ ಚೇಂಜಸ್ ಮಾಡಿ ಮೆಡಿಸಿನ್ ಕೊಡ್ತಾರೆ. ಮೊದಲಿದ್ದ ಅದು ಕೊಡುದಿಲ್ಲ, ಚೇಂಜ್ ಮಾಡಿ ಕೊಡುವ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ತುಂಬಾ ಹಣ ಖರ್ಚಾಗ್ತದೆ ಮೆಡಿಸಿನ್ಗೆ. ಅದು ನನಗೆ ಬಹಳ ಕಷ್ಟ ಆಗುದು, ಅದೇ ಒಂದೇ. ಆದ್ರೆ ಜನರು ಮಾಡ್ತಾ ಬರ್ತಾ ಇದ್ದಾರೆ, ನನಗೆ ಅಷ್ಟು ಗೊತ್ತಾಗುದಿಲ್ಲ.
0: ಎಸ್, ಕೇಳುಗರೇ, ನಾವು ಉಷಾಸೂರ ಜೊತೆ ಮಾತಾಡ್ತಿದ್ದೇವೆ. ಬಹಳ ಅಗತ್ಯವಾದಂತ ವಿಷಯಗಳನ್ನ, ಪ್ರಾಣಿಗಳನ್ನ ಸಾಕುವಂತವರ ಜವಾಬ್ದಾರಿ ಹಾಗೂ ಅವ್ರು ಮಾಡಿದಂತ ಬೇರೆ ಬೇರೆ ಕೆಲಸಗಳ ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಕೂಡ ಮಾತಾಡ್ಲಿಕ್ಕಿದ್ರೆ ಖಂಡಿತವಾಗಿಯೂ ಕಾಲನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಕೂಡ ಉಷಾ ಸುವರ್ಣ ಅವ್ರ ಜೊತೆ ನೀವು ಕೂಡ ಮಾತಾಡಬಹುದು. ನಿಮ್ಮದು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಖಂಡಿತವಾಗಿಯೂ ನೀವು ಕೇಳಬಹುದು ಅನ್ನೋದನ್ನು ಹೇಳ್ತಾ, ನಾವು ಅದೇ ಆಹಾರಗಳ ಬಗ್ಗೆ, ಪ್ರಾಣಿಗಳನ್ನು ಸಾಕುವುದ್ರ ಬಗ್ಗೆ, ಸೊ ಎಲ್ಲದರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಇನ್ನು ದತ್ತು ಕೊಡುವಂಥದ್ದು ಅಲ್ವಾ, ಅಡಾಪ್ಷನ್ ಅನ್ನೋದು ಕೂಡ ಕೆಲವು ಸಂದರ್ಭದಲ್ಲಿ ನೀವು ನನ್ನ ನೋಡಿದ್ದೇನೆ, ನೀವು ಅದರ ಬಗ್ಗೆ ಜನರಿಗೆ ಹೇಳುವಂಥದ್ದು. ಇದಕ್ಕೆ ಹೇಗಿದೆ ಜನರ ಪ್ರತಿಕ್ರಿಯೆ ಅಂತ?
1: ಇದಕ್ಕೆ ಮೊದಮೊದಲು ಅಂದ್ರೆ ನಾವು ಮೊದಮೊದಲು ನಾನು ಕ್ಯಾಂಪ್ ಇಡ್ತಾ ಇದ್ದೆ. ಕ್ಯಾಂಪ್ ಇಡುವಾಗ ಮೊದಮೊದಲು ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ನಾವು ಪ್ರತಿ ಬಾರಿ ನಾವು ಮಾರ್ಕೆಟಲ್ಲಿ ತುಂಬಾ ಮರಿಗಳು, ಈಗಲೂ ಹೋದ್ರು ಬೆಕ್ಕಿನ ಮರಿ ನಾಯಿ ಮರಿಗಳು ಉಂಟೆ, ನಾವು ತರೋದು ತಂದು ಎರಡು ದಿವಸ ಮೊದಲು ತಂದೆಲ್ಲ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ನಂತರ ಕ್ಯಾಂಪಿಗೆ ಕೊಂಡೋಗುದು. ದೂರ ದೂರದಿಂದ ಜನರು ಬಂದು ಒಳ್ಳೆ ರೆಸ್ಪಾನ್ಸ್ ಇತ್ತು, ತಕೊಂಡು ಹೋಗ್ತಿದ್ರು. ತಕೊಂಡು ಹೋದ ಮೇಲೆ ನಾವು ಅಲ್ಲಿಗೆ ಬಿಡುದಿಲ್ಲ, ಮಾತ್ರ ನಂತರ ಫಾಲೋಅಪ್ ಮಾಡ್ತಾನೆ ಇರ್ತೇವೆ. ಕೊಂಡೋದ ನಾಯಿ ಮರಿ ಹೇಗುಂಟು, ಏನಾದ್ರೂ ಅನಾರೋಗ್ಯದಲ್ಲಿ ಇದ್ರೆ ನಮ್ಗೆ ತಿಳಿಸಿ, ಎಲ್ಲೆಲ್ಲೋ ಕೊಂಡೋಗಿ ಬಿಡಬೇಡಿ, ದಯವಿಟ್ಟು ನಿಮ್ಗೆ ಬೇಡ ಅಂತಾದ್ರೆ ವಾಪಸ್ ರಿಟರ್ನ್ ನಮ್ಗೆನೆ ಕೊಡಿ. ಈ ತರ ಕ್ಯಾಂಪ್ ಇಡುವಾಗ ನಾವು ಅವರಿಗೆಲ್ಲ ಹೇಳ್ತೇವೆ. ಮತ್ತೆ ಇನ್ನು ಮತ್ತೆ ಮತ್ತೆ ಜನರದೇನಂದ್ರೆ ಚಂದ ಬೇಕು, ಗಂಡುವೇ ಬೇಕು, ಹೆಣ್ಣು ಬೇಡ, ನಮ್ಗೆ ಸಿಗುವಂತದೆಲ್ಲ ಹೆಣ್ಣು ಮರಿಗಳು. ಯಾಕೆಂದ್ರೆ ಎಲ್ಲರೂ ಹೆಣ್ಣು ಮರಿ ಅಂತ ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಬಿಡುದು, ಅದನ್ನೇ ನಾವು ತರುದು ತಂದು ನಾವು ಕ್ಯಾಂಪಿಗೆ ಇಡುದು. ಮತ್ತೆ ಮತ್ತೆ ನಮ್ಗೆ ಸಾಕಾಗಿ ಹೋಯ್ತು. ಯಾಕೆ ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ನಾವು ಕೂತ್ರು, ಮತ್ತೆ ಜನರು ಬರುದು ನೋಡುದು ಹೋಗುದಿತ್ತು. ಅಂದ್ರೆ ಹೆಣ್ಣು ಬೇಕು, ಚಂದ ಬೇಕು, ಕ್ರಾಸ್ ಬ್ರೀಡ್ ಬೇಕು, ಈ ತರದೆಲ್ಲ ಶುರು ಆಯ್ತು. ಕೊನೆಗೆ ನನ್ಗೆ ಆಯ್ತು, ನಾವಿಷ್ಟು ಖರ್ಚು ಮಾಡಿ ಕ್ಯಾಂಪ್ ಇಡುದು ಬೆಳಿಗ್ಗೆಯಿಂದ ಸಂಜೆ ತನಕ ಆ ಬಿಸಿಲಲ್ಲಿ ಕೂತ್ಕೊಳ್ಳೋ ಬದಲು ತುಂಬಾ ಸರಿ ನಾವು ಮಾಡಿದ್ದೇವೆ. ಮತ್ತೆ ಇತ್ತೀಚೆಗೆ ನಾನು ಹೇಗೆ ಮಾಡ್ತೇನೆ ಅಂದ್ರೆ, ಮರಿಗಳು ತುಂಬಾ ಜನ ನನಗೆ ಕಾಲ್ ಮಾಡಿ ಮರಿ ಉಂಟು ಮರಿ ಉಂಟು ಹೇಳ್ತಾರೆ. ಮರಿ ಇದ್ರೆ ನಾನು ತಕೊಳ್ಳುದಿಲ್ಲ, ನೀವು ಫೋಟೋ ಕಳಿಸಿ, ನಾನು ನನ್ನ ಪೇಜಲ್ಲಿ ಹಾಕ್ತೇನೆ, ಕಾಂಟ್ಯಾಕ್ಟ್ಸ್ ತುಂಬ ಉಂಟು, ಯಾರಿಗಾದ್ರೂ ಬೇಕಾದ್ರೆ ಹೇಳ್ತಾರೆ. ಹಾಗೆ ನಾನು ಈಗ ಯಾರು ಕೇಳಿದ್ರೆ ಸಹ ಫೋಟೋ ಹಾಕ್ತೇನೆ, ಫೋಟೋ ನೋಡಿ ತುಂಬಾ ಜನ ಕಾಲ್ ಮಾಡಿ ಅಡಾಪ್ಷನ್ ಆಗಿದೆ. ಈಗಲೂ ಕಾಲ್ ಬರ್ತದೆ, ಕೆಲವು ಗಂಡು ಮರಿ ಉಂಟಾ, ಕಪ್ಪು ಉಂಟಾ, ಈ ಬಣ್ಣದುಂಟಾ, ಆ ಬಣ್ಣದುಂಟಾ, ಕೆಲವರಿಗೆ ತುಂಬಾ ಪ್ರೀತಿ ಇರ್ತದೆ ಆ ಬಣ್ಣದ್ದು ಸತ್ತೋಗಿರ್ತದೆ. ಹಾಗೆ ಈ ರೀತಿ ನಾನು ನನ್ನ ಪೇಜಲ್ಲಿ ಹಾಕ್ತೇನೆ, ಯಾರು ಬಂದ್ರೆ ಸಹ ನಾನು ಫೋಟೋ ಕಳಿಸಿ ಅಂತ ಹೇಳ್ತೇನೆ. ತುಂಬಾ ಜನ ನಂಗೆ ಕಳಿಸ್ತಾರೆ, ನಾಯಿ ಮರಿದೆಲ್ಲ ಬೀದಿ ನಾಯಿ ಇರ್ಬೋದು, ಅಥವಾ ಕೆಲವರು ಮನೆಯಲ್ಲಿ ಸಾಕಿದ ನಾಯಿ ಸಹ ಮರಿ ಹಾಕಿದ್ರೆ ಹೆಲ್ಪ್ ಮಾಡಿ ಮೇಡಮ್ ಒಂದು ಫೋಟೋ ಹಾಕ್ತೀರಾ ಅಂತ ಆ ತರ ಸಹ ಕೇಳ್ತಾರೆ. ಹಾಗೆ ಬೇಕಿದ್ದವರು ತಕೊಂಡು ಹೋಗ್ತಾರೆ, ಒಳ್ಳೊಳ್ಳೆ ಜನರು ಸಹ ಇದ್ದಾರೆ, ಚಂದ ಮಾಡಿ ಸಾಕುವವರು ಸಹ ಇದ್ದಾರೆ, ತಗೊಳ್ತಾರೆ.
0: ನಿಮ್ಮ ಪ್ರತಿದಿನದ ದಿನಚರಿ ಹೇಗಿದೆ ಅಂತ?
1: ಪ್ರತಿದಿನದ ದಿನಚರಿ ನನ್ನ ಬೆಳಿಗ್ಗೆ ನಾನು ಏಳುದೇ 7 ಗಂಟೆಗೆ. 7 ಗಂಟೆಗೆ ಎದ್ದ ತಕ್ಷಣ ನಾನು ಹೋಗುದೇ ಪ್ರಾಣಿಗಳ ಶೆಲ್ಟರ್ಗೆ. ಯಾಕೆಂದ್ರೆ ಮೊದಲು ಈಗ ನನ್ನ ಮನೆಯಲ್ಲಿ ಇರುದು 14 ನಾಯಿ, 15 ಇತ್ತು, ಒಂದು ಮೊನ್ನೆ ಇತ್ತೀಚೆಗೆ ಒಂದು ಅಡಾಪ್ಷನ್ ಕೊಟ್ಟೆ. ಸುಮಾರು 20
0: ಬೆಕ್ಕುಗಳು, 4
1: ಶೆಲ್ಟರ್, ದೊಡ್ಡ ದೊಡ್ಡ ಶೆಲ್ಟರ್, ಆರಾಮವಾಗಿದ್ದಾರೆ, ಏನು ಬೊಬ್ಬೆ ಕಿರಿಕಿರಿ ಏನಿಲ್ಲ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರನ್ನು ಬಿಡುದು, ಬೆಳಿಗ್ಗೆ 7 ಗಂಟೆಗೆ ಬಿಟ್ಟರೆ 9 ಗಂಟೆಗೆ ಒಳಗೆ ಆಗ್ತೇನೆ. ಇಡೀ ದಿನ ಬಿಡುವ ಹಾಗೆ ಸಹ ಇಲ್ಲ, ಯಾಕೆಂದ್ರೆ ಅಕ್ಕಪಕ್ಕದವರಿಗೆ ತೊಂದರೆ ಆಗಬಾರ್ದಲ್ಲ, ಆಚೆಚೆ ಯಾರಾದ್ರೂ ಹೋದ್ರೆ ಬೋಬೋ ಮಾಡ್ತಾ ಇರ್ತದೆ. ಸೊ ನಾವು ನಾಯಿ ಸಾಕುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ತುಂಬಾ ಜನ ಹೇಳ್ತಾರಲ್ಲ ಅಷ್ಟು ನಾಯಿ ಸಾಕುದು, ಅದು ಯಾಕೆಂದ್ರೆ ಸಹಜ, ಅದು ಕೆಲಸ ಮಾಡಿ ಬರುವಾಗ ಇನ್ನೊಬ್ಬರಿಗೆ ತೊಂದರೆ ಆಗ್ಬಹುದು. ಹಾಗೆ ನಾನು ಬೆಳಿಗ್ಗೆ 7 ಗಂಟೆಗೆ ಅವುಗಳನ್ನು ಬಿಟ್ಟರೆ ರಾತ್ರಿ ಅನ್ನ ಬೇಯಿಸಿಡ್ತೇನೆ. ಬೆಳಿಗ್ಗೆ ಎದ್ದವರಿಗೆಲ್ಲ ಒಮ್ಮೆ ಅನ್ನ ಹಾಕಿದಂತ ಒಮ್ಮೆ ಎಲ್ಲ ಇಡೀ ಹಿತ್ತಲ್ಲಿ ತಿರುಗ್ತಾರೆ ಅವ್ರ ಪಾಡಿಗೆ ಆಟ
0: ಆಡ್ತಾರೆ.
1: ನನ್ಗೆ ದಿವಸಕ್ಕೆ ನಾನು 5 ಕೆಜಿ ಅಷ್ಟು, ಅಂದ್ರೆ 2 ಸರ್ತಿ ನಾನು ಬೇಯಿಸ್ತೇನೆ, ಬೆಳಿಗ್ಗೆ ಸಹ ಬೇಯ್ತೇನೆ ಸಂಜೆ ಬೇಯಿಸ್ತೇನೆ. ಸುಮಾರು ಒಂದು 120 ಕೆಜಿ ತನಕ ಬೇಕು ನನ್ಗೆ ತಿಂಗಳಿಗೆ. ಹಾಗೆ ಮತ್ತೆ ಅವರಿಗೆಲ್ಲ ಊಟ ಹಾಕಿದಂತ ಊಟ ಮಾಡಿ ಅವರೆಲ್ಲ ಆಟ ಆಡ್ತಾರೆ, ಸ್ವಲ್ಪ ಆಟ ಆಡ್ಬೇಕಲ್ಲ ಪಾಪ, ಅವರವರೆಲ್ಲ ಆಟ ಆಡ್ತಾರೆ ತಿರುಗ್ತಾರೆ ಹಾಗೆಲ್ಲ ಮಾಡಿ ಮತ್ತೆ ಅವರ ಶೆಲ್ಟರ್ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಕ್ಲೀನ್ ಮಾಡಿ ನೀರಿಡ್ತೇನೆ, ಕುಡಿಯುವ ನೀರು, ಮಲಗುವ ಜಾಗ ಕ್ಲೀನ್, ಅದೆಲ್ಲ ಮಾಡಿದಂತ 9 ಗಂಟೆಗೆ ಎಲ್ಲರೂ ಒಳಗೆ ಹೋಗಿ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಆಗ್ತದೆ. ಒಂದು 3-4 ನಾಯಿ ಹೊರಗೆ ಇರ್ತಾರೆ, ಅವರದ್ದೇನು ಕಿರಿಕಿರಿ ಇಲ್ಲ. ಸ್ಪೆಷಲ್ ಇನ್ನೊಂದು 3 ನಂದು ಹುಷಾರಿಲ್ಲ, ಅದು ಮನೆಯಲ್ಲಿ ಉಂಟು, 3-4 ಉಂಟು, 4-2 ಡಿಸ್ಟಂಪರ್ ನಾಯಿ ಉಂಟು, ಅವರಿಗೆ ಸ್ವಲ್ಪ ಸಪ್ರೇಟ್ ಕೇರ್ ತಗೊಳ್ಬೇಕು, ಗೊತ್ತಾಯ್ತಲ್ಲ. ನಂತರ ಈ ಸ್ಕಿನ್ ಪ್ರಾಬ್ಲಮ್ ಉಂಟು, ಮತ್ತೆ ಒಂದು ಮೂಳೆ ಮುರಿದದ್ದುಂಟು, ಮತ್ತೊಂದು ಬೆಕ್ಕು ಹುಷಾರಿಲ್ಲ, ಅದು ಈಗ ನನ್ನ ಹತ್ರ ಮನೆಯಲ್ಲಿ ಉಂಟು. ಅದರ ಜೊತೆ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಇವರದೆಲ್ಲ ಮೊದಲಾದ ಮೇಲೆ ಅವರಿಗೆ ಮೆಡಿಸಿನ್ ಕೊಡುದು, ಮೆಡಿಸಿನ್ ಹಚ್ಚುದು, ನಾನೊಂದು 1-1 ಗಂಟೆ ಆದ್ರೂ ಅವರ ಜೊತೆ ಇರಬೇಕು. ಅದೆಲ್ಲ ಮುಗಿಯುವಾಗ ಸುಮಾರು ಒಂದು 11 ಗಂಟೆ ಎಲ್ಲ ಆಗ್ತದೆ. ಮತ್ತೆ ನಂದು ಮನೆಯೊಳಗೆ ಅಡಿಗೆದು ಕೆಲಸ ಮಾಡ್ತೇನೆ ನಾನು. ಮತ್ತೆ ಸಂಜೆ ಪುನಃ 5 ಗಂಟೆಗೆ ಅವರನ್ನು ಬಿಡ್ತೇನೆ. 5 ಗಂಟೆಗೆ ಬಿಟ್ಟರೆ ಮತ್ತೆ 10 ಗಂಟೆ ತನಕ ಹೊರಗಡೆನೆ ತಿರುಗ್ತಿರ್ತಾರೆ. ಮತ್ತೆ ಪುನಃ ಹಾಗೆ ಅವರಿಗೆ ಬಿಡುದು, ಊಟ ಹಾಕುದು, ಅವರ ಊಟ ತಟ್ಟೆ ತೊಳೆಯುದು, ಅದೇ ಬೆಳಿಗ್ಗೆ ಸಂಜೆ ಹಾಗೆ.
0: ಜೊತೆಗೆ ಹೊರಗೆ ಕೂಡ ಹೋಗ್ತೀರಿ ನೀವು ಪ್ರಾಣಿಗಳಿಗೆ?
1: ತುಂಬಾ ಕಾಲ್ ಬರ್ತದೆ. ಇವತ್ತು ಸಹ ಬೆಳಿಗ್ಗೆ ಒಂದು ಹೋಗಿ ನಾಯಿಗೆ ಗಾಯಕ್ಕೆ ಮದ್ದೆಲ್ಲ ಹಚ್ಚಿ ಬಂದಿದ್ದೇನೆ. ಅದನ್ನು ನಾನು ಇನ್ನು ಅದು ಗುಣ ಆಗುವ ತನಕ ನಾನು ಹೋಗ್ತಾ ಇರ್ತೇನೆ. ಜನರಿಗೆ ನಾನು ಅದನ್ನು ತೋರಿಸ್ತೇನೆ, ನೋಡಿ ಇವತ್ತು ನಾನು ಅದು ಯಾವ ಸ್ಥಿತಿಯಲ್ಲಿ ಇತ್ತು ಅದನ್ನು ನಾನು ತೋರಿಸಿದೆ. ನಂತರ ನಾನು ದಿನಾಲು ಹೋಗಿ ಅದಕ್ಕೆ ಔಷಧಿ ಹಚ್ತೇನೆ. ಮತ್ತೆ ಅಲ್ಲಿ ಊಟ ಹಾಕುವವರಿದ್ದಾರೆ, ಹೊಟ್ಟೆಗೆ ಔಷಧಿಯನ್ನು ಅವರ ಕೈಯಲ್ಲಿ ಕೊಟ್ಟು ಬಂದಿದ್ದೇನೆ. ಅವರು ಸಂಜೆ ಹೊತ್ತು ಹಾಕ್ತಾರೆ. ಏನು ಅದಕ್ಕೆ ಔಷಧಿ ಹೊರಗಡೆಯಿಂದ ಹಚ್ಚುದು ಅದು ಯಾರಿಗೂ ಆಗುದಿಲ್ಲ. ಹೆಚ್ಚಿನವರಿಗೆ ಅಂದ್ರೆ ನೋಡಿ, ಕೆಲವರಿಗೆ ಮುಟ್ಲಿಕ್ಕೆ ಅಸಹ್ಯ ಆಗ್ತದೆ. ಗಾಯ ಚಿಕ್ಕದಿರುವಾಗಲೇ ನಮ್ಮ ಗಮನಕ್ಕೆ ಬಂದ್ರೆ ಸಣ್ಣ ಒಂದು ಔಷಧಿ ಒಂದೆರಡು ದಿನದಲ್ಲಿ ಗುಣ ಆಗ್ತದೆ. ಇದು ಕೊಳ್ತು ಹೋಗಿ ದೊಡ್ಡ ತೂತಾಗಿ ಅದರಲ್ಲಿ ಹುಳ ಆಗುವ ತನಕ ಜನರಿಗೆ ಗೊತ್ತಿರುವುದಿಲ್ಲ, ಬರೀ ಅನ್ನ ಹಾಕ್ತಾರೆ. ಈಗ ನನ್ನ ಪ್ರಕಾರ ಅನ್ನ ಹಾಕುವವರು ತುಂಬಾ ಜನ ಇದ್ದಾರೆ, ಫೀಡ್ ಮಾಡುವವರು ತುಂಬಾ ಜನ ಇದ್ದಾರೆ ಮ್ಯಾಂಗ್ಳೂರಲ್ಲಿ. ಯಾಕಂದ್ರೆ ನನ್ನ ಪ್ರಕಾರ ನಾನು ನೋಡಿದ್ದೇನೆ, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಹೆಚ್ಚಿನವರು ಫೀಡ್ ಮಾಡುವವರು ಈ ತರ ಆಗುವಾಗ ನನಗೆ ಕಾಲ್ ಮಾಡ್ತಾರೆ. ಮುಳ್ಪೊಂಜಿ ನಾಯಿಗೆ ಪುರಿ ಆತ್ತಿ ಹೆಂಚಿನ ಅನ್ಬೋ ರಬತ್ ತೂಪಾರ ಅಲ್ಪದ ಬಂಜಿ ಹೊಟ್ಟೆ ಆತನ್ ತರಟ್ ಹೊಟ್ಟೆ ಆತನ್ನ. ನಾನು ಎನಿಸುದು ನೋಡಿ, ನೀವು ಊಟ ಹಾಕುವಾಗ ಒಂದು ನಿಮ್ಗೆ ಒಂದು ಸಣ್ಣ ಗಾಯ ಇರುವಾಗ ಅದು ಕಾಣುದಿಲ್ವಾ? ಅಷ್ಟು ದೊಡ್ಡ ಕೊಳ್ತ ಮೇಲೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ತದೆ? 2 ತಿಂಗಳು 1 ತಿಂಗಳು, ಅದು ತುಂಬಾ ಕಷ್ಟ ಅಲ್ಲ. ನೀವು ಊಟ ಹಾಕುವಾಗ ಸ್ವಲ್ಪ ನಾಯಿಯನ್ನು ನೋಡುದಿಲ್ಲ, ಒಂದು ಊಟ ಹಾಕುದು ಸೀದಾ ಹೋಗುದೇ. ನೀವು ಊಟ ಹಾಕುವಾಗ ಆ ನಾಯಿಯನ್ನು ಒಂಚೂರು ನೋಡಿ ಮೈ ಕೈಯೆಲ್ಲ, ಏನಾದ್ರೂ ಅದು ನಮ್ಮ ಗಮನಕ್ಕೆ ಬರ್ತದೆ. ಈಗ ಕೆಲವರಿಗೆ ಒಂದು ಅಭ್ಯಾಸ ಇರ್ತದೆ, ಊಟ ಹಾಕುವಾಗ ಎಲ್ಲ ನೋಡ್ತಾರೆ. ಇದು ನಮ್ಗೆ ಅಂದ್ರೆ ಈ ತರ ಪರಿಸ್ಥಿತಿ ಆಗುವಾಗ ನಮ್ಗೆ ಕಾಲ್ ಮಾಡ್ತಾರೆ, ಬತ್ತು ತೂಲೆ ಅದು ಮತ್ತೆ ಎಂತ ಮಾಡುದು, ಹೋಗ್ಲೇಬೇಕಾಗ್ತದಲ್ಲ. ಕೆಲವೊಮ್ಮೆ ಹೋಗ್ತೇನೆ, ಮತ್ತೆ ತುಂಬಾ ವರ್ಸ್ಟ್ ಆಗಿದ್ರೆ, ನನ್ನಿಂದ ಆಗದಿದ್ರೆ, ಸೊಂಟ ಮುರಿದು ಬಿದ್ದಿದ್ರಲ್ಲ, ಅದಕ್ಕೆಲ್ಲ ಅನಿಮಲ್ ಕ್ಯಾಟರಿಸ್ಟ್ಗೆ ನಾನು ಹೇಳ್ತೇನೆ, ಅವರು ಬಂದು ಕೊಂಡೋಗ್ತಾರೆ.
0: ಓಕೆ ಓಕೆ ಓಕೆ. ಈಗ ನಾಯಿಗಳಿಗೆ ನಾವು ಹೆಚ್ಚಾಗಿ ಆಹಾರ ಎಲ್ಲ ಹಾಕುವಾಗ ಮನೆಗಳಲ್ಲ ಅಥವಾ ಎಲ್ಲಾದ್ರು ಈ ಮೂಳೆಗಳನ್ನ ಮುಳ್ಳುಗಳು ಅದು ಅಂತ ಅಂತ ಪ್ರಾಣಿಗಳಿಗೆ ನಾವು ಇಡ್ತೇವೆ, ಅದು ಸರಿಯಾದಂತ ಒಂದು ಮೆಥಡ್ ಅಂತ ಮೂಳೆಗಳನ್ನ ಈ ಪ್ರಾಣಿಗಳು ತಿನ್ಬಹುದು, ಅದಕ್ಕೆ ಏನಾದ್ರು ತೊಂದರೆ ಆಗುದಿಲ್ವಾ?
1: ಮೂಳೆಗಳನ್ನು ಹಾಕ್ಲೇಬಾರ್ದು ಪಾಪ, ಯಾಕಂದ್ರೆ ಅವುಗಳಿಗೆ ಗೊತ್ತಿರುದಿಲ್ಲ ಆ ಮೂಳೆಯಲ್ಲಿ ಏನು ಹೊಟ್ಟೆ ತುಂಬುದಿಲ್ಲ. ಅಲ್ಲ, ಕೆಲವರದ್ದು ಅಭ್ಯಾಸ ಉಂಟು, ಮನೆಯಲ್ಲಿ ಸಾಕಿದವರು ಏನ್ ಮಾಡುದು ಗೊತ್ತಾ, ಅಂಜಲನ್ನೆಲ್ಲ ಹಾಕ್ತಾರೆ ನಾಯಿಗಳಿಗೆ. ಕೆಲವು ನಾನು ನೋಡಿದ್ದೇನೆ, ಯಾಕಂದ್ರೆ ನಾಯಿ ಅಂದ್ರೆ ಅವರಿಗೆ ನಾಯಿ ಅಂದ್ರೆ ಅಷ್ಟಕ್ಕಷ್ಟೇ, ತಿಂದ ಎಂಜಲ್ ತಿಂದು ಇರ್ಬೇಕು ಅಂತ. ಎಂಜಲ್ ಅಂದ್ರೆ ಮೀನಿದ ಮುಳ್ಳು, ಚಿಕನ್ದು ಮುಳ್ಳು, ಮಟನ್ ಮುಳ್ಳು ಹಾಗೆಲ್ಲ ಹಾಕ್ತಾ ಇದ್ರೆ ಖಂಡಿತ ಹಾಕಬಾರ್ದು. ಅದು ಹಸಿವಿನ ಒಂದು ಭರದಲ್ಲಿ ಏನು ಬುಳುಕು ಬುಳುಕು ಅಂತ ತಿನ್ನುವಾಗ ಸಿಕ್ಕಿಕೊಂಡ್ರೆ ಎಷ್ಟು ಡೆತ್ ಆಗ್ತದೆ. ಅದನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ತೆಗಿಲಿಕ್ಕೆ ನಮ್ಮಿಂದ ಆಗ್ತದ? ಎಲ್ಲರಿಗೆ ನಾಯಿದು ಬಾಯಿಗೆ ಕೈ ಹಾಕಿ ಮುಳ್ಳೆ ಸಿಕ್ಕಿ ತೆಗಿಲಿಕ್ಕೆ ಆಗುದಿಲ್ಲ ಗೊತ್ತೈತೆ. ಕೆಲವು ಪಾಪ ನಾಯಿ ಆದ್ರೆ ಅದು ಬಿಡ್ತದೆ. ಇನ್ನು ಕೆಲವು ನಾವು ಅನಿಮಲ್ ಕ್ಯಾಟರಿಸ್ಟ್ಗೆ ಮೋರೆ ಹೋಗ್ಬೇಕು, ಅವರೇ ಮಾಡ್ಬೇಕು. ಇನ್ನು ಕೆಲವು ಸತ್ತೇ ಹೋಗ್ತದೆ ಆಸ್ಪತ್ರೆ ಕೊಂಡೋಗುವ. ಅದಕ್ಕೆ ದಯವಿಟ್ಟು ಸ್ವಲ್ಪ ನೀವು ಖಾಲಿ ಅನ್ನ ಮತ್ತೆ ರಸ ಹಾಕಿದ್ರು ಪರವಾಗಿಲ್ಲ, ಈ ತರ ಮೂಳನ್ನು ಹಾಕ್ಬೇಡಿ, ಎಲ್ಲೆಲ್ಲೂ ಬಿಸಾಕ್ಬೇಡಿ. ಅದನ್ನ ಬೇಕಾದ್ರೆ ಕಸದಲ್ಲಿ ಹಾಕಿ ಕಸದವ್ರು ಕೊಂಡೋಗ್ತಾರಲ್ಲ, ತಿನ್ನಲಾಗದಂತದನ್ನೆಲ್ಲ ದಯವಿಟ್ಟು ಹಾಕಬಾರ್ದು. ಯಾಕಂದ್ರೆ ಅದು ಸಹ ಒಂದು ಜೀವ ನೋಡಿ. ನಾವು ಸಹ ನಮ್ಗೆ ಮುಳ್ಳನ್ನು ಬಕಬಕ ತಿನ್ಲಿಕ್ಕೆ ಆಗ್ತದೆ, ನಾವು ಎಷ್ಟು ಟೈಮ್ ತಗೊಳ್ಳೋದಿಲ್ಲ. ಒಂದು ಏನು ನಾನ್ ವೆಜ್ ತಿನ್ಬೇಕಾದ್ರೆ ಮೀನು ಮುಳ್ಳು ತಿನ್ನುವುದು, ಮಾಂಸವನ್ನು ತೆಗೆದು ತಿಂತೇವೆ. ಅದು ಮುಳ್ಳೆಲ್ಲ ಹಾಕುದು ಸರಿಯಲ್ಲ ನನ್ನ ಪ್ರಕಾರ.
0: ಓಕೆ ಓಕೆ,
1: ಒಳ್ಳೇದನ್ನು ಹಾಕಿ.
0: ಎಸ್, ಕೇಳುಗರೆ, ನಮ್ಮ ಜೊತೆ ಇವತ್ತಿನ ಈ ಹೊತ್ತು ನೇರ ಪ್ರಸಾರ ಕಾರ್ಯಕ್ರಮ ಸಮಾಜಮುಖಿಯಲ್ಲಿ ಉಷಾ ಸುವರ್ಣ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದೇವೆ. ಅವರ ಜೀವನದ ಪ್ರಯಾಣ, ಒಂದಿಷ್ಟು ಪ್ರಾಣಿಗಳ ಜೊತೆಗಿನ ಅವರ ಸಂಬಂಧ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಇನ್ನು ಕರೆಯನ್ನು ಮಾಡಬಹುದು. ಕಾಲ್ ಮಾಡಬೇಕಾದಂತಹ ಸಂಖ್ಯೆ 6364204949. ಈ ಸಂಖ್ಯೆ ಕರೆಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲೂ ಕೂಡ ನಿಮ್ಮಲ್ಲಿರುವಂತಹ ಸಾಕು ಪ್ರಾಣಿಗಳ ಬಗ್ಗಿನ ಪ್ರೀತಿ ಅಥವಾ ಏನಾದರೂ ಕುತೂಹಲಗಳಿದ್ರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಸಂಶಯಗಳಿದ್ರೆ ಖಂಡಿತವಾಗಿ ಅವರ ಅನುಭವ ಎಷ್ಟಿದೆ ಅದಕ್ಕೆ ಮುಖ್ಯವಾಗಿ ಅವರು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀವಿ. ಅದಾದ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತದೆ. ಇದು ಸಮಾಜಮುಖಿ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಪ್ರಾಣಿ ಪ್ರೇಮಿಯಾಗಿರುವಂತಹ ಉಷಾ ಸುವರ್ಣ ಅವರಿದ್ದಾರೆ. ಅನೇಕ ವಿಷಯಗಳನ್ನ ಮಾತಾಡ್ತಾ ಹೋದ್ವಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ, ನಾನು ಸದಾನಂದ ನಾಯಕ್, ಬಂಟಕಲ್ನಿಂದ.
0: ನಮಸ್ತೆ, ಮಾತಾಡಿ ಮೇಡಮ್ ಅವರಿದ್ದಾರೆ, ಮಾತಾಡಿ.
1: ನಮ್ಮಲ್ಲಿ ಒಬ್ರು ಮಂಜುಳ ಅಂತ ಹೇಳಿ, ಒಬ್ರು ಮಂಜುಳ ಪೂಜಾರಿ ಅಂತ ಹೇಳಿ, ಇಲ್ಲಿ ಇದೇ ರೀತಿ ಒಂದು ಪ್ರಾಣಿಗಳ ಸೇವೆ ಮಾಡ್ತಾರೆ. ಒಂದಷ್ಟು ಡ್ಯಾಮೇಜ್ ಆದ ನಾಯಿಗಳಂತ ಅಂದು ಸಾಕ್ತಾರೆ. ಮಧ್ಯಾಹ್ನ ಹೊತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇದು ಬೀದಿ ನಾಯಿಗಳಿಗೆ ಅನ್ನ ಹಾಕ್ತಾರೆ. ಅಲ್ಲಿ ರೋಡ್ಗೆ ಹೋಗಿ ಹಾಕ್ತಾರೆ. ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತು ಹೆಣ್ಣು ನಾಯಿ ನಾನೊಂದು ಹೆಣ್ಣು ನಾಯಿ ತಂದಿದ್ದೆ. ತುಂಬಾ ಒಳ್ಳೆ ಇದು ಮಾಡ್ತದೆ, ಮನೆಯನ್ನು ನೋಡಿಕೊಳ್ತದೆ. ಒಮ್ಮೆ ಮರಿ ಹಾಕಿದ ಮೇಲೆ ಆಪರೇಷನ್ ಮಾಡ್ಬೋದು. ನಾನು ಉಡುಪಿಗೆ ಕೊಂಡೋಗಿ, ಉಡುಪಿ ಜಿಲ್ಲಾ ಆಸ್ಪತ್ರೆ ಕೊಂಡೋಗಿ ಆಪರೇಷನ್ ಮಾಡಿಸಿ ತಂದಿದ್ದೆ ಒಮ್ಮೆ ಮರಿ ಹಾಕಿದ ಮೇಲೆ. ಈಗ ಒಳ್ಳೆ ಏನು ಟೆನ್ಷನ್ ಇಲ್ಲ. ಬೇರೆ ನಾಯಿಗಳು, ಗಂಡು ನಾಯಿಗಳು ಬರುದಿಲ್ಲ, ಹತ್ತಿರ ಹತ್ರ ಬರ್ದಿಲ್ಲ, ರಗಡೆ ಇಲ್ಲ. ಹೆಣ್ಣು ನಾಯಿ ಸಾಕಿದ್ರೆ ನನ್ನ ಲೆಕ್ಕಕ್ಕೆ ಒಳ್ಳೇದು ಅಂತ ಹೇಳ್ತೇನೆ ನಾನು. ಆಪರೇಷನ್ ಮಾಡ್ಬೇಕು.
0: ಒಳ್ಳೆ ಮಾತನ್ನು ಹೇಳಿದ್ರು. ಬಂಟಕಲ್ಲಿಂದ ಕಾಲ್ ಅನ್ನು ಮಾಡಿ. ಏನು ಇಂಥ ಸರ್ಜರಿಗಳು ಮೇಡಮ್ ಎಲ್ಲಿ ಎಲ್ಲ ಲಭ್ಯತೆ, ಎಲ್ಲ ಪಶು ವೈದ್ಯಕೀಯ ಇದರಲ್ಲಿ ಸಿಗ್ತದೆ, ಹೇಗಲ್ಲ?
2: ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡುದಿಲ್ಲ. ನಮ್ಗೆ ಅದೇ ಒಂದು ಬೇಜಾರು. ಯಾಕೆಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ನಾಯಿ ಬೆಕ್ಕುಗಳಿಗೆ ಏನು ಸೌಲಭ್ಯ ಇಲ್ಲ. ದನ ಮತ್ತೆ ಆಡುಗಳಿಗೆ ಅಂತ ಹೇಳ್ತಾರೆ ಕೇಳಿದ್ರೆ. ನಾನು ಹೇಳುದು, ಮೊದಲನೇದಾಗಿ ನಾಯಿ ಎಲ್ಲರಿಗೆ ಪ್ರಾಬ್ಲಮ್ ಇರುದು. ಎಲ್ಲ ಪ್ರಾಬ್ಲಮ್ ಇರೋ ಈ ನಾಯಿಗಳಿಗೆ ಒಂದು ಏನು ಸೌಲಭ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಲ್ಲ. ನಿಜವಾಗಿ ನೋಡಿ, ನಾಯಿಗಳ ಸಂಖ್ಯೆಯಿಂದ ಅಲ್ಲ ದೊಡ್ಡ ದೊಡ್ಡ ಗಲಾಟೆ ಆಗುದು, ಎಲ್ಲ ಆಗುದು. ಯಾಕೆ ಇವರು ನಾಯಿಗೆ ಒಂದು ಫ್ರೀ ಆಗಿ ಸ್ಟೆರಿಲೈಸೇಷನ್ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಡುದಿಲ್ಲ? ನಾನು ಇದೊಂದು ನನ್ನ ಪ್ರಶ್ನೆ ಯಾವಾಗ್ಲೂ. ಯಾಕೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಾಯಿಗಳಿಗೆ ಒಂದು ಫ್ರೀ ಆಗಿ ಸಂತಾನ ಹರಣ ಚಿಕಿತ್ಸೆ ಮಾಡಿಸಿದ್ರೆ ಇವತ್ತು ಬೀದಿ ನಾಯಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ, ನಾಯಿಗಳ ಹಾವಳಿ ಕೂಡ ಕಡಿಮೆ ಆಗ್ತದೆ.
0: ಏನದು ರೀಸನ್, ಏನು ಇರದೆ ಇರ್ಲಿಕ್ಕೆ, ಏನಾದ್ರು ಗೊತ್ತಿದೆ?
2: ಗೊತ್ತಿಲ್ಲ, ಅವರಿಗೆ ಏನು ಯಾರು ಹೇಳಲಿಲ್ಲ. ಅಂದ್ರೆ ನಮ್ಗೆ ಏನು ಅಂತದೇನು ಇದು ಬರಲಿಲ್ಲ. ದನಗಳಿಂದ ಲಾಭ ಉಂಟು, ಆಡುಗಳಿಂದ ಲಾಭ ಉಂಟು, ನಾಯಿಗಳಿಂದ ಏನು ಲಾಭ ಇಲ್ವಲ್ಲ. ಅದಕ್ಕೋಸ್ಕರ ನಾಯಿಗಳಿಂದ ಲಾಭ ಇರ್ತಿದ್ರೆ ನಾಯಿಗೆ ಸಹ ಮಾಡ್ತಿದ್ರೆ ಏನ, ಬಹುಶಃ ದನ ಹಾಲು ಕೊಡ್ತದೆ, ಆಡು ಹಾಲು ಕೊಡ್ತದೆ, ಅದಕ್ಕೋಸ್ಕರ ಎಲ್ಲ ಅವರಿಗೆ ಫ್ರೀ ಕೊಡ್ತಾ
0: ಇರ್ಬೋದು.
2: ನಾಯಿಗಳಿಂದ ಏನ್ ಲಾಭ ಇಲ್ಲ ಅಂತ
0: ಅಷ್ಟೇ. ನಮಸ್ಕಾರ.
3: ನಮಸ್ತೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್, ತುಂಬಾ ಕಾಳಜಿಯಿಂದ ಮಾಡ್ತಾ ಇದ್ದೀರಿ.
2: ಥ್ಯಾಂಕ್ ಯು ಸೋ ಮಚ್.
3: ಅದೇ ಮತ್ತೆ ನೀವು ಹೇಳಿದಿರಿ ಮೇಡಮ್, ಈಗ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಸಂತಾನಹರಣ ಚಿಕಿತ್ಸೆ. ನಂಗೆ ಗೊತ್ತಿದ್ದ ಹಾಗೆ ಮಹಾನಗರ ಪಾಲಿಕೆಯಿಂದ ಬೀದಿ ನಾಯಿಯನ್ನು ಇಟ್ಕೊಂಡು ಹೋಗಿ ಸಂತಾನಹರಣ ಚಿಕಿತ್ಸೆ ಮಾಡಿ ಬಾಲ ಎಲ್ಲ ಕಟ್ ಮಾಡಿ ತಂದು ಬಿಡುವುದು, ಅದಲ್ವಾ ಮೇಡಮ್?
2: ಅದು ಬೀದಿ ನಾಯಿಗೆ ಮಾತ್ರ, ಅದು ಸರ್ಕಾರ ಅಲ್ಲ, ಅದು ಕಾರ್ಪೊರೇಷನ್ ಜೊತೆಯಿಂದ ಇವರು ಟೈಅಪ್ ಆಗುದು, ಅನಿಮಲ್ ಶೆಲ್ಟರ್ ನವರು. ಅದು ಕೇವಲ ಬೀದಿ ನಾಯಿಗೆ ಮಾತ್ರ ಮಾಡುದು, ಗೊತ್ತಾಯ್ತಾ? ಹೌದು, ಮನೆ ನಾಯಿಗೆ ಅವರು ಖಂಡಿತ ಮಾಡುದಿಲ್ಲ, ಬೀದಿ ನಾಯಿಗೆ ಮಾತ್ರ. ಹೌದು, ಯಾಕಂದ್ರೆ ಬೀದಿಗೆ ತಂದು ಬಿಡುದೇ ಮನೆಯವರಲ್ಲ, ಎಂತ ಮಾಡುದು, ಫ್ರೀ ಮಾಡುದಿಲ್ಲ ಅಂತ ಹೇಳಿ ಎಲ್ಲ ತಂದು ಮನೆಗೆ ರಸ್ತೆಗೆ ಬಿಡ್ತಾ ಇದ್ದಾರೆ.
3: ಸರಿ ಮೇಡಮ್, ಸರಿ ಮೇಡಮ್, ಒಳ್ಳೇದಾಗಲಿ.
2: ಥ್ಯಾಂಕ್ ಯು.
0: ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಕೇಳುಗರೆ, ಕರೆಯನ್ನ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಅನೇಕ ಜನ ವಾಟ್ಸ್ಆ್ಯಪ್ ಮೆಸೇಜ್ಗಳನ್ನೆಲ್ಲ ಮಾಡಿದ್ದಾರೆ, ಅವರ ಒಂದಿಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಮೋನಿಕ್ ಅವರು ಹಾಸನದಿಂದ ವಾಟ್ಸಪ್ಪನ್ನು ಮಾಡಿದ್ದಾರೆ. ಪ್ರಾಣಿ ಪ್ರಿಯರಾದ ಉಷಾ ಸುವರ್ಣ ಮೇಡಮ್, ನಿಮಗೆ ಅಭಿನಂದನೆಗಳು. ನೀವು ಮಾಡುವಂಥ ಕೆಲಸ ಬಹಳ ದೊಡ್ಡದು. ಸಮಾಜಮುಖಿ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ಸಂತೋಷ. ನಾನು ಕೂಡ ಒಂದು ಪ್ರಾಣಿ ಸಾಕಿದ್ದೆ, ನಮ್ಮ ಮನೆಯ ಮಗುವಿನಂತೆ ಅದು ಇತ್ತು, ಆದರೆ ಅದು ನಮ್ಮನ್ನು ಬಿಟ್ಟು ಹೋಯಿತು, ನನಗೆ ತುಂಬ ಬೇಸರ ಆಯಿತು ಅಂತ ಹೇಳಿ ಮೋನಿಕಾ ಹಾಸನ್ ಅವರು ಕಳಿಸಿದ್ದಾರೆ. ಎಸ್, ಅದೊಂದು ಪ್ರಾಣಿಗಳ ಜೊತೆಗಿನ ಸಂಬಂಧ ಅಂತ ಕೆಲವೊಮ್ಮೆ ಅಲ್ವಾ, ನಮ್ಮ ಜೊತೆಗೆ ಇದ್ದು ಬಿಟ್ಟು ಹೋದ್ರೆ
2: ಬಹಳ
0: ಬೇಸರ ಆಗುತ್ತೆ. ಮುಂದಿನ ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ. ನಮಸ್ಕಾರ.
4: ಹಲೋ, ನಮಸ್ತೆ ಸರ್, ನಾನು ಇಲ್ಲಿ ಕೊಟ್ಟಾರದಿಂದ ಮೇಡಮ್. ನಮಸ್ತೆ.
2: ನಮಸ್ತೆ.
4: ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೆ, ಒಳ್ಳೆ ಒಂದು ಕಾರ್ಯಕ್ರಮ. ನೀವು ಇಲ್ಲಿ ದಾರಿ ಬದಿಯಲ್ಲಿ ನಾಯಿಗಳೆಲ್ಲ ಹೋಗುವಾಗ ವಾಸನೆ ಬರ್ತಾ ತೊಳೆಯುವುದವರು ಇರುವುದು ಅಂತರಲ್ಲಿ, ನೀವು ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತದೆ ಕೇಳಲಿಕ್ಕೆ, ನೋಡಲಿಕ್ಕೆಲ್ಲ. ಇದು ಮತ್ತೊಂದು ಈ ಎಂತ ಬೇಕಾದ್ರೂ ಮಾಡ್ತಾರೆ. ಸೈಡಿನಲ್ಲಿ ಎಲ್ಲ ಮನೆಯ ಇನ್ನೊಂದು ಮನೆಗೆಲ್ಲ ಉಪದ್ರ ಆಗ್ಬಾರ್ದು ಅಂತ ನಾನು
2: ಹೇಳುದು.
4: ತುಂಬಾ ಎಲ್ಲ ಹಾಗೆ ಆಗ್ತಾ ಉಂಟು ಇಲ್ಲಿ ಎಲ್ಲ. ಸಾಕು ಒಂದು ನಾಯಿ ಸಾಕುವಾಗಲೇ ಕಷ್ಟ, ಅದು ಇಷ್ಟು ನಾಯಿ ಎಲ್ಲ ಸಾಕುವಾಗ ಅದನ್ನು ಸ್ವಲ್ಪ ನೋಡ್ಬೇಕು ಯಾರ ಹತ್ರ. ಮತ್ತೆ ಚೀಕ್ ಹೇಳ್ಬಾರ್ದಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡಿ. ಎಲ್ಲಿದ್ರು ಸಾಕು, ಎಂತ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ವಾಸನೆ ಅವರ ಇದರಲ್ಲಿ ನಮ್ಗೆ ಉಪದ್ರ. ನಿಜವಾಗಿ ನೀವು ಕೆಲಸ ಮಾಡೋ ದೇವರ ಕೆಲಸ ಅದು, ಒಳ್ಳೆ ಕೆಲಸ. ಹಾಗೆ ಅದನ್ನು ಸ್ವಲ್ಪ
2: ನೋಡ್ಕೊಳ್ಳಿ
4: ಅಂತ. ಇಲ್ಲಿ ಅಂದ್ರೆ ಇಲ್ಲಿ ಆಗಿದೆ, ನಾವೆಲ್ಲ ಕಷ್ಟ ಪಟ್ಟಿದ್ದೇವೆ ಅದರಲ್ಲಿ. ಅದಕ್ಕೆ
2: ಹೌದು, ನೀವು ಹೇಳುದು ಕರೆಕ್ಟ್, ಅದು ಸತ್ಯದ ಮಾತು. ಯಾಕಂದ್ರೆ ನಾವು ಪ್ರಾಣಿಯನ್ನು ಸಾಕಿದ ಮೇಲೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಇನ್ನು ನಾವು ಅಕ್ಕಪಕ್ಕದವರಿಗೆ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು. ನಾವು ನಮ್ಗೆ ಸಾಕ್ಲಿಕ್ಕೆ ಟೈಮ್ ಇದ್ರೆ ಅದನ್ನು ನೋಡುವ ಕೆಪಾಸಿಟಿ ಇದ್ರೆ ಮಾತ್ರ ತರಬೇಕು. ಸುಮ್ನೆ ನಾವು ಸಿಕ್ಕ ಸಿಕ್ಕ ನಾಯಿ ಬೇಕಂತ ಒಂದು ಮನೆಯಲ್ಲಿ ರಾಶಿ ಹಾಕಿ ಅಕ್ಕಪಕ್ಕದವರಿಗೆ ವಾಸನೆ ಬರುವ ಹಾಗೆ. ಫಾರ್ ಎಕ್ಸಾಂಪಲ್, ನನ್ನ ಮನೆಗೆ ನಾನು ನನ್ನನ್ನು ಹೊಗಳುದು ಅಂತಲ್ಲ, ಎಷ್ಟು ಜನರು ನನ್ನ ಮನೆಗೆ ವಿಸಿಟ್ ಮಾಡಿದಾಗ ಹೇಳುದು ಒಂದೇ ಮಾತು, ಮೇಡಮ್ ನಾವು ಇಷ್ಟು ಕಡೆ ಹೋದಾಗ್ಲೂ ನಿಮ್ಮ ಅಷ್ಟು ನೀಟ್ ಶೆಲ್ಟರ್ ಎಲ್ಲಿ ಸಹ ನಾವು ನೋಡ್ಲಿಲ್ಲ ಅಂತ. ಯಾಕೆಂದ್ರೆ ನಾನು ಆಗಾಗ ಪಿನೈಲ್ ಹಾಕಿ ತೊಳೆಯುವುದು, ಕ್ಲೀನ್ ಇರ್ತೇನೆ, ಒಂದು ಎಂಟರ್ ಆಗುವಾಗ ಸ್ಮೆಲ್ ಅಂತ ಇಲ್ಲ. ಮತ್ತೆ ಶಬ್ದ ಅವರನ್ನೊಮ್ಮೆ ಬಿಡುವಾಗ ಬೌ ಬೌ ಮಾಡ್ತಾರೆ, ನಂತರ ಯಾರು ಮಲಗುವ ಸಮಯದಲ್ಲಿ ನಿಶಬ್ದ. ಯಾಕೆಂದ್ರೆ ನಾವು ಅಕ್ಕಪಕ್ಕದವರಿಗೆ ತೊಂದರೆ ಕೊಡಬಾರ್ದು, ನಮ್ಮ ನಿದ್ದೆ ಸಹ ಹಾಳಾಗ್ತದೆ ಅದರಿಂದ. ಅದು ನಾವು ಹೇಗೆ ಅಂತ ಅದನ್ನು ಮೊದಲು ನಾವು
0: ನೋಡ್ಬೇಕು. ಕಾಲ್ ಇದ್ದಾರೆ, ನಮಸ್ಕಾರ.
5: ಹಲೋ,
0: ನಮಸ್ತೆ, ಹೇಳಿ ಯಾರು?
5: ನಮಸ್ತೆ ಸರ್, ಅಭಿಷೇಕ್ ಸರ್ ಅವರಿಗೆ ನಮಸ್ಕಾರ.
0: ನಮಸ್ತೆ ನಮಸ್ತೆ, ಹೇಳಿ ಹೇಳಿ ಹೇಳಿ ಅಮ್ಮಣಿ.
2: ನಮಸ್ತೆ ಮೇಡಮ್, ನಿಮಗೂ.
5: ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ.
2: ಒಳ್ಳೆದಾಯ್ತು,
5: ನಿಮ್ಗೆ ಧನ್ಯವಾದಗಳು ಮೇಡಮ್. ನಾನು ಕೂಡ ಒಂದು ಪ್ರಾಣಿ ಪ್ರಿಯನೇ, ಅಂದ್ರೆ ನನಗೂ ಹಾಗೆ ತುಂಬಾ ಇಷ್ಟ. ಸಾಕು ಪ್ರಾಣಿಗಳು ಅಥವಾ ಮಾರ್ಗದಲ್ಲಿ ದಾರಿಯಲ್ಲೆಲ್ಲ ಬಿಡ್ತಾರಲ್ಲ ಮೇಡಮ್, ಎಷ್ಟು ಬೇಸರ ಆಗ್ತದೆ ಅಂದ್ರೆ. ನಾನು ಕೆಲವೊಮ್ಮೆ ವೈದ್ಯರನ್ನು ಕರೆದು ಅದಕ್ಕೆ ಚಿಕಿತ್ಸೆ ಮಾಡಿದ್ದು ಕೂಡ ಉಂಟು ಮೇಡಮ್. ನಾನು ನಮ್ಮ ಏರಿಯಾದಲ್ಲೆಲ್ಲ ಮತ್ತೆ ಏನಂದ್ರೆ, ಇನ್ನೊಂದು ನಾನು ಹೇಳ್ತೇನೆ ಮೇಡಮ್. ಇವಾಗ ನೋಡಿ, ಕೆಲವರು ಏನ್ ಮಾಡ್ತಾರೆ ಗೊತ್ತುಂಟಾ? ಗೊತ್ತಿದ್ದು ಗೊತ್ತಿದ್ದು ಪಕ್ಕದ ಮನೆಯವರ ನಾಯಿಗೆ ವಿಷ ಇಟ್ಟು ಬಿಡುದು. ಅದಕ್ಕೆ ನೀವೇನ್ ಹೇಳ್ತೀರಿ? ಮತ್ತೊಂದು ಏನಂದ್ರೆ,
2: ಅದು ಅವರವರ ಕರ್ಮ ಅಂತ ಹೇಳ್ಬೇಕು. ಯಾಕಂದ್ರೆ ಇವತ್ತು ಅವರು ಮಾಡಿದ ಏನ್ ಕರ್ಮ ಮಾಡ್ತಾರೆ ಅದು ಅವರಿಗೆ ಮುಂದೊಂದು ದಿನ ಅದೇ ರಿಟರ್ನ್ ಸಿಗ್ತದೆ. ಅದಕ್ಕೆ ಉತ್ತರವೇ ಅದು, ಬೇರೆ ಏನ್ ಹೇಳಲಿಕ್ಕೆ ಆಗುದಿಲ್ಲ. ದೇವರು ನೋಡ್ತಾನಲ್ಲ, ಮೂಕ ಪ್ರಾಣಿಗೆ ಕೊಡುವಂತದ್ದು ಅಷ್ಟೇ.
5: ಪ್ರಾಣಿಗಳಂತ ನೋಡುದಿಲ್ಲ ಮೇಡಮ್.
2: ಹೌದೌದು, ಅದು ಅವರವರ ಕರ್ಮ.
5: ಮತ್ತೆ ಇವಾಗ ನೋಡಿ ಮೇಡಮ್, ಈಗ ದಾರಿಯಲ್ಲಿ ನಮ್ಮ ಕಾರ್ಕಳ ಏರಿಯಾದಲ್ಲಿ ಒಂದು ನಾಯಿಗಳು, ಎಷ್ಟು ನಾಯಿಗಳು ಇದ್ದಾವೆ ಅಂದ್ರೆ ಸುಮಾರು ನಾಯಿಗಳನ್ನು. ಅಲ್ಲ ಮೇಡಮ್, ಅವರಿಗೆ ಒಂದು, ಯಾರಿಗೆ ಆಗ್ಲಿ, ಯಾರು ಮನೆಯಲ್ಲಿ ಸಾಕ್ತಾರೆ ನೋಡಿ, ಅವರಿಗೊಂದು ಅರ್ಥ ಆಗುದಿಲ್ವಾ? ಈಗ ಎಲ್ಲರಿಗೂ ಆಯಾಯ ಮನುಷ್ಯರಿಗಾದ್ರೆ ನೋಡಿ, ನಾವಾದ್ರೆ ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ, ಅದೇ ತರ ನೋಡಿಕೊಳ್ತಾರ? ತರುವಾಗ ಎಷ್ಟು ಚೆನ್ನಾಗಿ ತರ್ತಾರೆ. ಒಂದು ಹೆಣ್ಣು ನಾಯಿ ಇರ್ಬೋದು, ಅದು ಒಂದು ನಾಲ್ಕು ಆರು ಮರಿ ಇಡ್ತದಂತಾದ್ರೆ, ಒಂದು ಕಣ್ಣು ಬಿಟ್ಟು ಬಿಟ್ಟಿತಂತ ಹೇಳುವಾಗ ನಿಜ ಮಾರ್ಗದಲ್ಲಿ ಹೋಗಿ ಬಿಸಾಡ್ತಾರೆ. ಅವರಿಗೆ
2: ಅವರಿಗೆ ಶಾಪವೇ ಅದು. ಅವರಿಗೆ ಕರ್ಮ ಬೇರೆ ರೀತಿಯಲ್ಲಿ ಸಿಗ್ತದೆ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಇನ್ನೊಂದು ರೂಪದಲ್ಲಿ ಕೊಡ್ತಾನೆ ದೇವರ. ಅಷ್ಟೇ, ಬಿಟ್ಟು ಬಿಡಿ, ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ.
5: ಮತ್ತೆ ಮೇಡಮ್, ಇದಕ್ಕೆ ನೀವೀಗ ಒಂದು ಹೇಳಿದ್ರಲ್ಲ, ಈಗ ಸರ್ಕಾರದ ವತಿಯಿಂದ ಇದಕ್ಕೆ ಸಾಕು ನಾಯಿಗಳಿಗೆ ಎಂತ ಇಲ್ಲ, ಇದಕ್ಕೆ ಒಂದು ನಾವೆಲ್ಲ ಒಟ್ಟು ಸೇರಿ ಅಂದ್ರೆ ನಿಮ್ಮ ಜೊತೆಗೆ ಸೇರಿ, ಈಗ ಅದೆಷ್ಟೋ ಜನರೀಗ ಇದ್ದಾರೆ ನಿಮ್ಮ ಕಾರ್ಯಕ್ರಮ, ಅದಕ್ಕೆ ನಾನು ಕೂಡ ರೆಡಿ ಇದ್ದೇನೆ ಮೇಡಮ್. ಎಲ್ಲಾದ್ರೂ ಏನಾದ್ರೂ ಪತ್ರ ಬರೆದು ನಾವು ಸರ್ಕಾರಕ್ಕೆ ತಿಳಿಸೋದಾದ್ರೆ, ನಿಮ್ಮ ಮಾಡುದಾದ್ರೆ ಐ ಆಮ್ ರೆಡಿ ಮ್ಯಾಮ್.
2: ನಾವು ಅದೇ ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ಪ್ರತಿ ಬಾರಿ ಹೇಳುದು, ಅದಕ್ಕೆ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಆಗ್ತದೆ, ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಯಾವ ದಿನ ಅದು ಯಾವಾಗ ಬರ್ತದ ದೇವರಿಗೆ ಗೊತ್ತು, ಆದಷ್ಟು ಬೇಗ ಬರ್ಲಿ ಅದೊಂದು ಅಂತ.
5: ಹೌದು ಮೇಡಮ್,
0: ಇಂತ ಅನೇಕ ಕಾಳಜಿ ಇರುವಂತ ವ್ಯಕ್ತಿತ್ವಗಳು ಕೂಡ ತುಂಬಾ ಸುತ್ತಮುತ್ತ ಇದೆ ಅಲ್ವಾ? ಅಂತವರ ಭೇಟಿ ಕೂಡ ನಿಮ್ಗೆ ತುಂಬಾ
2: ಆಗಿರಬಹುದು. ಜಾಸ್ತಿ ಕನೆಕ್ಷನ್ ಇರೋದೇ ಈ ತರವೇ ನಮ್ಗೆ ಫ್ರೆಂಡ್ಶಿಪ್ ಆಗುದು. ಒಬ್ಬೊಬ್ಬರಿಗೆ ಲಿಂಕ್, ನಾನಿವ ಎಲ್ಲಿ ಅದು ಊಟಕ್ಕೆ ಹಾಕ್ಲಿಕ್ಕೆ ಹೋಗುವಾಗ ಅಲ್ಲಿ ಬೇರೆ ಯಾರೋ ಒಬ್ರು ಹಾಕ್ತಾ ಇರ್ತಾರೆ, ಅವಾಗ ನಾವು ಅವರನ್ನು ಪರಿಚಯ ಮಾಡ್ತೇವೆ. ಮತ್ತೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ತೇವೆ, ಏನಾದ್ರೂ ಅವರಿಗೆ ನಾನು ರೆಸ್ಕ್ಯೂರ್ ಅಂತ ಗೊತ್ತು, ಅವರಿಗೆ ಏನು ಅನಾರೋಗ್ಯದ ಇದಕ್ಕೆ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ, ಹಾಗೆ ನನಗೆ ಗೊತ್ತಿಲ್ಲ ಅದು ಅವರಿಗೆ ಗೊತ್ತಿರ್ತದೆ. ಆ ರೀತಿ ನಾವು ಸಂಬಂಧ ಬೆಳೆಸ್ಕೊಂಡು ಹೋಗ್ತೇವೆ. ಎಲ್ಲೆಲ್ಲೋ ದೂರ ದೂರ ಹೋಗ್ತೇವೆ ಅಲ್ಲೆಲ್ಲಿ ನಮ್ಮದು ಲಿಂಕ್
0: ಇರುತ್ತೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
6: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ. ಮಾತಾಡಿ ರತ್ನ ಶೆಟ್ಟಿ ಅವರೇ.
6: ಮೇಡಮ್ ನಮಸ್ತೆ.
2: ನಮಸ್ತೆ.
6: ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಿಮ್ದು ಮಾತು ಕೇಳಿದಾಗ ತುಂಬಾ ಖುಷಿ ಆಗ್ತದೆ. ಯಾರಾದ್ರೂ ನೋಡಿ ಅದು ನಾಯಿ ಬೇಕಂತ ಹೇಳಿದ್ರೆ ಸ್ವಲ್ಪ ಅಸಹ್ಯ ಪಡುದು ಜಾಸ್ತಿ. ನಮ್ಮ ಅಕ್ಕನ ಮನೆಯಲ್ಲಿ ಉಂಟು ನಾಯಿ, ಅದು ಒಳಗ್ದೇ ಅವಳಿಗೆ ಅದಕ್ಕೆ ಬೇಕಾದ್ರೆಲ್ಲ ತಂದ ಹಾಕಿ ನೋಡುದೆಲ್ಲ. ಮತ್ತೆ ಇಲ್ಲಿ ತಮ್ಮನ ಮನೆಯಲ್ಲಿ ಬೆಕ್ಕು ಉಂಟು, ಬೆಕ್ಕಂದ್ರೆ ಮೊನ್ನೆ ಒಂದು ಬೆಕ್ಕು ಸತ್ತು ಉಂಟು. ಆ ತಮ್ಮನ ಮಗಳ್ದು ಬೊಬ್ಬೆನೆ ಬೊಬ್ಬೆ, ಅವಳಿಗೆ ಈಗ ಯೂನಿವರ್ಸ್ ಡಾಕ್ಟರ್ ಆಗ್ಬೇಕಂತೆ.
2: ಸರಿ ಮಾಡಿ.
0: ಕೆಳಗರೆ ಕೊನೆಯ ಒಂದು 5-10 ನಿಮಿಷಗಳು ಬಾಕಿ ಇದೆ. ಯಾರಿಗಾದ್ರೂ ಕಾಲ್ ಅನ್ನು ಮಾಡ್ಲಿಕ್ಕೆ ಇದ್ರೆ ಖಂಡಿತವಾಗಿ ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364-9499 ಈ ಸಂಖ್ಯೆ ಕರೆಯನ್ನ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ತಾ, ಇನ್ನು ನೀವು ಹೇಳಿದ್ರೆ ಈ ಒಂದು ರೆಸ್ಕ್ಯೂ ಎಲ್ಲ ಮಾಡುವಾಗ ನಿಮ್ಗೆ ಎದುರಾಗುವಂತ ಸವಾಲುಗಳು ಏನು ಅಂತ, ಬಹಳ ಪ್ರಮುಖವಾಗಿ ಸವಾಲುಗಳು ಅಂತ ಏನಾದ್ರೂ ಇದೆಯಾ?
2: ತುಂಬಾ ಸವಾಲುಗಳು. ಈಗ ಒಂದು ನಾಯಿ ರೆಸ್ಕ್ಯೂ ಮಾಡಬೇಕಾದ್ರೆ ನಾನು ತುಂಬಾ ಆಲೋಚನೆ ಮಾಡ್ತೇನೆ. ಈಗ ನಾನು ತರ್ತೇನೆ, ತಂದ ಮೇಲೆ ನಾನು ಇದನ್ನು ನನಗೆ ಒಂದು ಚಾಲೆಂಜ್ ಆಗಿ ತಗೊಳ್ಳೋದು. ನಾನು ಯಾವಾಗಲೂ ಒಂದು ಪ್ರಾಣಿ ಅಂತ ಇರುವಾಗ ಇದನ್ನು ನಾನು ಸರಿ ಮಾಡಲೇಬೇಕು. ನಾನು ಜನರಿಗೆ ಇದನ್ನು ನಾನು ಸರಿ ಮಾಡಿ ತೋರಿಸಬೇಕು. ಜನರು ನಮ್ಮಿಂದ ಒಂದು ಕಲಿಬೇಕಾದ್ರೆ ಇಂಥದನ್ನು ಕಲೀಲಿ. ನಾವು ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಜನರು ನಮ್ಮನ್ನು ನೋಡಿ ಕಲಿಬೇಕು. ಒಂದು ಜೀವವನ್ನು ಉಳಿಸಬೇಕು, ಅದು ಹೇಗೆ ಅಂದರೆ ನಮ್ಮಂಥವರನ್ನು ನೋಡಿ ಕಲೀಲಿ. ನಾನೀಗ ತರ್ತೇನೆ, ತಂದು ನಾನು ಒಮ್ಮೆ ನೋಡುವಾಗ ನನಗೆ ಸ್ವಲ್ಪ ಇದಾಗ್ತದೆ, ಅಯ್ಯೋ ಇದು ಸರಿಯಾಗ್ಬೋದಾ ನಾನು ತರೋದು. ಮನೆಯಲ್ಲಿ ಗಂಡ ಬೈಯೋದು, ಎಷ್ಟು ನಾಯಿ ತಂದು ತಂದು ಹಾಕ್ತಿ, ಮನೆ ಕೆಲಸ ಮಾಡೋದಿಲ್ಲ, ಇದೆಲ್ಲ ನಾವು ಕೇಳಲೇಬೇಕಲ್ಲ. ಮತ್ತೆ ಹಣದು ಈಚೆಯಿಂದ ಇದು ಈಗ ಇಷ್ಟು ಖರ್ಚಿಗೆ ಇಲ್ಲ, ನಾನು ಎಂತ ಮಾಡೋದು. ಮತ್ತೆ ನಾನೊಮ್ಮೆ ಮನಸ್ಸು ಗಟ್ಟಿ ಮಾಡ್ತೇನೆ, ದೇವರಿದ್ದಾನೆ, ನನಗೆ ದೇವರ ಮೇಲೆ ಒಳ್ಳೆ ಭರವಸೆ ಉಂಟು. ಯಾಕಂದ್ರೆ ಇವತ್ತು ನಾನು ಏನು ಕೆಲಸ ಮಾಡ್ತೇನೆ ಅದೊಂದು ದೇವರ ಸೇವೆ ಅಂತಲೇ ನಾನು ಸ್ವೀಕರಿಸ್ತೇನೆ. ಆಗಿರುವಾಗ ದೇವರು ನನ್ನ ಕೈ ಬಿಡಲಿಲ್ಲ. ಆ ಪ್ರಾಣಿ ಕೂಡ ಪಾಪ ಮನೆಗೆ ಬಂದ ಮೇಲೆ ಅದು ಎಷ್ಟು ಚೆನ್ನಾಗಿ ಒಂದು ರಿಕವರ್ ಆಗ್ತದೆ ನೋಡಿ, ಅದು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇದೆಲ್ಲ ಒಂದು ಚಾಲೆಂಜೇ ನೋಡಿ. ನಾವು ಅದನ್ನು ತರುವುದು ಸುಮ್ಮನೆ ಒಂದು ಕಾಟಾಚಾರಕ್ಕೆ ತಂದು ಮೂಲೆಗೆ ಹಾಕುದು, ನಾನು ರೆಸ್ಕ್ಯೂ ಮಾಡಿದೆ, ಆ ರೀತಿ ಅಲ್ಲ. ತಂದ ಮೇಲೆ ಅದನ್ನು ಒಂದು ಇಂಪ್ರೂವ್ಮೆಂಟ್, ಅದನ್ನು ಸರಿ ಮಾಡಲಿಕ್ಕೆ ನಾನು ತುಂಬ ಶ್ರಮ ಪಡ್ತೇನೆ. ನನಗೆ ದಿನನಿತ್ಯ ಈ ಕೆಲವು ಬ್ಲೀಡಿಂಗ್ ಆಗೋದು, ಅದರದ್ದು ಸ್ಮೆಲ್ ತಗೊಳ್ಳೋದು, ಆ ಯೂರಿನ್ ಕೆಲವು ಮೋಷನ್ ಅಷ್ಟು ಸ್ಮೆಲ್ ಆದರೆ ಸಹ ನಾನು ಅದರ ಹತ್ರ ಅದನ್ನೆಲ್ಲ ಸಹಿಸಿಕೊಂಡು ಅದರ ಹತ್ರ ಕೂತ್ಕೊಳ್ಳೋದು, ಮೆಡಿಸಿನ್ ಹಚ್ಚೋದು, ಅದರ ಜೊತೆ ಸಂಬಂಧ ಪ್ರೀತಿಯನ್ನು ಬೆಳೆಸೋದು, ಇದು ಬಹಳ ಕಷ್ಟ. ಇದು ಏನು ಸಣ್ಣ ವಿಷಯ ಅಲ್ಲ. ಯಾವುದೇ ಅಪರಿಚಿತ ನಾಯಿಯನ್ನು ನಾನು ತರೋದು ಮನೆಗೆ, ಅದಕ್ಕೆ ರೇಬಿಸ್ ಕೊಟ್ಟಿದ ಇಲ್ವಾ, ಅದು ಕಚ್ಚಿತ ನಾಯಿಯ, ಯಾವ ನಾಯಿ ನನಗೆ ಗೊತ್ತಿರೋದು. ನಾನು ಅಯ್ಯೋ ಪಾಪ ಹೋಗಿ ಆ ಸ್ಥಿತಿಯಲ್ಲಿ ಇದನ್ನು ತಗೊಂಡು ಬರ್ತೇನೆ. ಇಷ್ಟರವರೆಗೆ ಮನೆಯಲ್ಲಿದ್ದ ನಾಯಿ ನನಗೆ ಹೀಗೆ ತಂದದ್ದು ಕಚ್ಚಲಿಲ್ಲ. ಮತ್ತೆ ಒಂದು ನಾಯಿ ನಂಗೆ ಯಾವರವರು ನಾಯಿ ನಾಯಿ ಕಚ್ಚಾಡುವಾಗ ನಂಗೆ ಕಚ್ಚಿದೆ, ಆದ್ರೆ ಬೀದಿ ನಾಯಿ ಒಮ್ಮೆ ನಂಗೆ ಕಚ್ಚಿದೆ. ಹಾಗೆ ಇತ್ತೀಚೆಗೆ ನಂಗೆ ಸ್ವಲ್ಪ ಭಯ, ಆದ್ರೆ ಸಹ ಭಯ ಅಂತ ನಾವು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ.
0: ಈಗ ಒಂದು ರಿಕವರ್ ಆದ್ಮೇಲೆ ಅದು ನಿಮ್ಮ ಮನೆಯಲ್ಲಿ ಇರ್ತದೆ, ಮತ್ತೆ
2: ರಿಕವರ್ ಆಗಿ ಕೈಕಾಲು ಸರಿಯಾಗಿ ಓಡಾಡ್ತದೆ ಎಲ್ಲ ಅಂತಾದ್ರೆ ನಾನು ಅದನ್ನು ಒಂದು ಒಳ್ಳೆಯ ಮನೆಗೆ ಹುಡುಕಿ ಕೊಡ್ತೇನೆ. ನಾನು ಕೈಕಾಲು ಸರಿಯಾದ ನಾಯಿಗಳನ್ನು ಮನೆಯಲ್ಲಿ ಇಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಒಂದನೇದಾಗಿ ಅದು ಸ್ವತಂತ್ರವಾಗಿ ಬದುಕುತ್ತಿದ್ದ ಒಂದು ಪ್ರಾಣಿಯನ್ನು ನಾವು ತರ್ತೇವೆ ನೋಡಿ. ಅದು ಆಕ್ಸಿಡೆಂಟ್ ಆಗಿತ್ತು, ಏನೋ ಆಗಿತ್ತು, ಆ ಸಮಯದಲ್ಲಿ ನಮ್ಮ ಅವಶ್ಯಕತೆ ಅದಕ್ಕೆ ಉಂಟು, ತರ್ತೇನೆ, ಬೇಕಿದ್ದ ಚಿಕಿತ್ಸೆ ಕೊಡ್ತೇನೆ. ತದ ನಂತರ ಅದು ಕಂಪ್ಲೀಟ್ಲಿ ರಿಕವರ್ ಆದ್ಮೇಲೆ ನಾನು ಯಾಕೆ ಇಟ್ಕೊಳ್ಬೇಕು, ಅದು ಅದರ ಜಾಗದಲ್ಲೇ ಬಿಡಬೇಕು. ಯಾವಾಗ ಅದಕ್ಕೆ ನ್ಯೂಟರ್ ಮಾಡಿ ಬಿಡಬೇಕು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಅದು ಸಂತಾನ ಹರಣ ಚಿಕಿತ್ಸೆ ಮಾಡಿಸಿ ಅಲ್ಲಿ ಬಿಡುದು. ಯಾಕೆ ಅಂತ ಹೇಳಿದೆ, ಒಂದನೇದಾಗಿ ಅದಕ್ಕೆ ಆಹಾರ ಹಾಕುವವರು ಇರ್ತಾರೆ, ಪ್ರೀತಿ ತೋರಿಸುವವರು ಇರ್ತಾರೆ, ಮತ್ತೆ ಅದರದ್ದು ಅಂತ ಫ್ರೆಂಡ್ಸ್ಗಳು ಕೂಡ ಇರ್ತಾರಲ್ಲ, ಅದರ ತಾಯಿಯ ತಮ್ಮ ಆತರ ಅವರಿಗೆ ಸಹ ಫ್ಯಾಮಿಲಿ ಇರ್ತದೆ ನೋಡಿ. ಅದು ಅಲ್ಲಿ ಹ್ಯಾಪಿ ಇರ್ತದೆ. ನಾವು ಯಾಕೆ ಹ್ಯಾಪಿ ಇದ್ದ ನಾಯಿಯನ್ನು ತಂದು ಪಂಜರದಲ್ಲಿ ಹಾಕುದು, ಕೂಡಿ ಹಾಕಿ ಅವುಗಳ ಸ್ವತಂತ್ರವನ್ನು ನಾವು ಕಿತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ.
0: ಇಷ್ಟ ಇಲ್ಲ ಅಂತ
2: ಕೈಕಾಲು ಬಿದ್ದೋದ್ರೆ ಮಾತ್ರ ನಾನು ಇಟ್ಕೊಳ್ತೇನೆ.
0: ಜಗದೀಶ್ ಕುಡ್ಲಾ ಅಂತ ಒಂದು ವಾಟ್ಸ್ಆಪ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮನೆಯಲ್ಲಿ ಕಟ್ಟಿ ಹಾಕಿ ಸಾಕುವ ಗಂಡು ನಾಯಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾ? ಮಾಡಿಸಿದ್ರೆ ನಾಯಿಗೆ ಮುಂದಿನ ದಿನಗಳಲ್ಲಿ ಬೇರೆ ಏನಾದರೂ ದೈಹಿಕ ಸಮಸ್ಯೆ ಬರಬಹುದೇ? ಎಲ್ಲಿ ಮಾಡುತ್ತಾರೆ? ಅಂದಾಜು ಖರ್ಚು ಎಷ್ಟಾಗಬಹುದು ಅಂತ ಅವರ ಪ್ರಶ್ನೆ.
2: ಖಂಡಿತ ಮಾಡ್ಬೇಕು. ಈಗ ಕಟ್ಟಿ ಹಾಕಿದ್ರು ಮಾಡಬೇಕು, ಕಟ್ಟಿ ಹಾಕದಿದ್ರು ಮಾಡ್ಬೇಕು. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಆ ನಾಯಿಗಳ ವರ್ತನೆ ಒಂಥರ ಬೇರೆ ಇರ್ತದೆ. ಊಟ ಮಾಡೋದಿಲ್ಲ, ಅಗ್ರೆಸಿವ್ ಆಗುದು. ಯಾಕಂದ್ರೆ ಅದಕ್ಕೆ ಜೋಡಿಗೆ ಹೋಗ್ಬೇಕು, ಇವರು ಕಟ್ಟಿ ಹಾಕಿದ್ದಾರೆ ಬಿಡ್ತಾ ಇಲ್ಲ, ಅದು ನಮ್ಮ ಜೊತೆ ಒಂಥರ ವಿಚಿತ್ರ ವರ್ತಿಸ್ತದೆ. ಆ ಸಮಯದಲ್ಲಿ ನೀವು ಮಾಡಿಸಿದ್ರೆ ಒಳ್ಳೇದು. ದೈಹಿಕ ಇದರಲ್ಲಿ ಏನು ಡಿಫರೆನ್ಸ್ ಇಲ್ಲ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನನ್ನ ಮನೆಯಲ್ಲಿ ಆಲ್ರೆಡಿ ಉಂಟು, ಅದು ಆಕ್ಟಿವ್ ಇರ್ತದೆ. ನಾ ಮನುಷ್ಯರು ಬರುವಾಗ ಬೊಗಳ್ತದೆ, ಆಟ ಆಡ್ತದೆ ಎಲ್ಲವೂ. ಮಂಗಳೂರಿನಲ್ಲಿ ಸುಮಾರು ಉಂಟು. ಅದರ ನನ್ನ ಪ್ರಕಾರ ಒಂದು 2,000 ಎಲ್ಲ ಚಾರ್ಜ್ ಮಾಡ್ತಾರೆ ಗಂಡಿಗೆ. ಹೆಣ್ಣಿಗೆ ಜಾಸ್ತಿ ಮಾಡ್ತಾರೆ. ಗಂಡಿಗೆ ಮಾಡೋದಂದ್ರೆ ಅದರದ್ದು ಬೀಜ ತೆಗೆಯುದು, ಅದು ಅಷ್ಟೇನು ನೋವಾಗುದಿಲ್ಲ. ಮಾತ್ರ ಅವರು ಕಟ್ಟಿ ಹಾಕಿದ ನಾಯಿ ಅಂತ ಹಾಕಿದ್ರು, ನನಗೆ ಯಾವಾಗ್ಲೂ ಕಟ್ಟಿ ಹಾಕುದು ನನಗೆ ಇಷ್ಟ ಆಗುದಿಲ್ಲ. ದಯವಿಟ್ಟು ಅವರಿಗೆ ಒಂದು ನಾನು ಹೇಳುದು ಏನಂದ್ರೆ, ದಯವಿಟ್ಟು 24 ಗಂಟೆ ಯಾವುದೇ ಪ್ರಾಣಿಯನ್ನು ಕಟ್ಟಿ ಹಾಕಬೇಡಿ. ಸ್ವಲ್ಪ ಅದನ್ನು ಫ್ರೀಡಮ್ ಕೊಡಿ. ಯಾಕೆಂದ್ರೆ ಅದನ್ನು ಆಟ ಆಡ್ಲಿಕ್ಕೆ ಬಿಟ್ರೆ ಮಾತ್ರ ಅದು ಆಕ್ಟಿವ್ ಇರುದು, ಹೆಲ್ದಿ ಇರುದು. ಏನು ಅದಕ್ಕೆ ಅಷ್ಟು ಬೇಗ ತೊಂದರೆ ಬರುವುದಿಲ್ಲ. ಇಡೀ ದಿನ ಕಟ್ಟಿ ಹಾಕಿದ್ರೆ ಪ್ರಾಣಿಗಳಿಗೆ ಕಾಯಿಲೆ ಬರುವ ಸಾಧ್ಯತೆ ಉಂಟು. ಯಾಕೆಂದ್ರೆ ಅವುಗಳಿಗೆ ಸಹ ಸ್ವಲ್ಪ ಸಂತೋಷವಾಗಿ ಆಟ ಆಡಬೇಕು, ಓಡಾಡಬೇಕು. ಉಗುರು ಎಲ್ಲ ಬೆಳೆಯುತ್ತದೆ, ಇಲ್ಲದ್ರೆ ಒಂದೇ ಕಡೆ ಕಟ್ಟಿ ಕೂತ್ರೆ ಉಗುರು ಬೆಳೆದು ಬೆರಳಲ್ಲಿ ಇನ್ಫೆಕ್ಷನ್ ಬಂದು ಬೇರೆ ಬೇರೆ ಕಾಯಿಲೆ, ಚರ್ಮ ರೋಗದ ಕಾಯಿಲೆ. ತುಂಬಾ ಚರ್ಮ ರೋಗದ ಕಾಯಿಲೆ ಬರುವುದೇ ಹೆಚ್ಚಾಗಿ ಒಂದೇ ಮೂಲೆಯಲ್ಲಿ ಕಟ್ಟಿ ಹಾಕುದು, ಅಥವಾ ಒಂದು ಚಿಕ್ಕ ಗೂಡಿನಲ್ಲಿ ಹಾಕಿ ಅಲ್ಲೇ ಯೂರಿನ್ ಅಲ್ಲೇ ಮೋಷನ್ ಮಾಡಿ ಆ ಗಲೀಜಲ್ಲಿ ಇದ್ದು ಸ್ಕಿನ್ ಪ್ರಾಬ್ಲಮ್ ಬರುವುದು ಬೇರೆ ಬೇರೆ ಕಾಯಿಲೆ ಬರಲಿಕ್ಕೆ ಕಾರಣ
0: ಆಗುತ್ತೆ ಅಂತ. ಪೂರ್ಣಿಮಾ ಸಾರತ್ತೂರ್ ಅವರು ಹೇಳಿದ್ದಾರೆ, ನಾವು ಮನೆಯಲ್ಲಿ ದನ ನಾಯಿ ಎಲ್ಲ ಸಾಕ್ತಾ ಇದ್ದೀವಿ ಮೇಡಮ್, ನಿಜವಾಗ್ಲೂ ಪ್ರಾಣಿಗಳು ತೋರಿಸುವ ಪ್ರೀತಿ ಅತ್ಯದ್ಭುತ. ನಿಮ್ಮ ಒಳ್ಳೆ ಮನಸ್ಸು, ಪ್ರಾಣಿ ಪ್ರೀತಿ ತುಂಬಾ ಇಷ್ಟವಾಯಿತು, ಅಭಿನಂದನೆಗಳು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂರ್ಣಿಮಾ ಸಾರತ್ತೂರ್ ಅವರು ಹೇಳಿರುವಂತದ್ದು. ಕೇಳುಗರೆ, ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿರುವಂತದ್ದು. ಉಷಾ ಸುವರ್ಣವರು ಅನೇಕ ವಿಷಯಗಳನ್ನ ಮುಂದೆ ಹೇಳ್ತಾ ಇದಾರೆ, ಪ್ರಾಣಿಗಳ ಬಗ್ಗಿನ ಪ್ರೀತಿ, ಅವರು ತೋರಿಸಿದಂತ ಮಾತೃ ಹೃದಯ, ಎಲ್ಲದರ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತುಗಳು. ಇನ್ನೂ ಒಂದು ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಪ್ರಾಣಿಗಳನ್ನ ಸರಿ ನಾವು ಸಾಕೋದು ಎಲ್ಲವೂ ಸರಿ, ಈ ಸ್ವಚ್ಛತೆಯ ವಿಷಯಗಳು ಬಂದಾಗ, ಆರೋಗ್ಯದ ಕಾಳಜಿಯ ವಿಷಯ ಬಂದಾಗ, ನಮ್ಮ ಮತ್ತು ಪ್ರಾಣಿಗಳ ಆರೈಕೆಯ ನಡುವಿನ ಸಂಬಂಧ ಹೇಗಿರಬೇಕು ಅಂತ ನೀವು ಹೇಳ್ತೀರಿ?
2: ಈಗ ನಾವೊಂದು ಪ್ರಾಣಿಗಳ ನಾಯಿ ಇರಲಿ ಬೆಕ್ಕಿರಲಿ, ನಾವು ಅವುಗಳನ್ನು ಪೀಡಿತೇವೆ, ಮುದ್ದಾಡ್ತೇವೆ, ಎಲ್ಲ ಯೋಚನೆಯವರು ಹೇಳ್ತಾರೆ. ಅದಕ್ಕೆ ಕಿಸ್ ಕೊಡಬಾರ್ದು, ಅದಕ್ಕೆ ಇದು ಮಾಡಬಾರ್ದು, ಅದರ ಕೂದಲು ಹೋದ್ರೆ ಇದಾಗ್ತದೆ ಡಾಕ್ಟರ್ ಆಗಿ ಹೇಳ್ತಾರೆ, ಮತ್ತೆ ಮುಟ್ಟಿದ್ರೆ ಸ್ಕಿನ್ ಪ್ರಾಬ್ಲಮ್ ನಮಗೆ ಸ್ಪ್ರೆಡ್ ಆಗ್ತದೆ ಹಾಗೆಲ್ಲ ಹೇಳ್ತಾರೆ. ಆದರೆ ನಾನು ಸ್ವಚ್ಛತೆಯನ್ನು ನಾವು ಕಾಪಾಡಲೇಬೇಕು, ಎಷ್ಟೇ ನಾವು ಮುದ್ದು ಮಾಡಲಿ. ಫಸ್ಟ್ ನಾನು ಹೇಳ್ತೇನೆ, ಪ್ರಾಣಿಯ ಕಾಯಿಲೆ ಮನುಷ್ಯರಿಗೆ ಹರಡುವುದಿಲ್ಲ, ಹಾಗೆಲ್ಲ ಇರ್ತಿದೆ. ಇವತ್ತು ವೆಟರ್ನರಿ ಡಾಕ್ಟರ್ಸ್ನವರು ಸಹ ಪ್ರಾಣಿಗಳನ್ನು ಮುಟ್ತಿರ್ಲಿಲ್ಲ. ಇನ್ನೊಂದು ಪ್ರಾಣಿಗಳ ಆನಿಮಲ್ ಶೆಲ್ಟರ್ ಇರ್ತದೆ, ಏನೋ ರೆಸ್ಕ್ಯೂ ಮಾಡ್ತಾರೆ, ಅವರು ಪಾಪ ಅವರು ಸಹ ಆ ಕೆಲಸದಲ್ಲಿ ತೊಡಗಿರುವುದಿಲ್ಲ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ, ಮತ್ತೆ ಸ್ವಚ್ಛತೆ ನಾವು ನಮ್ಮದು ನೀಟ್ನೆಸ್ ನಾವು ಮಾಡಲೇಬೇಕು. ಈಗ ನಾನೇ ಆಗಲಿ ಈಗ ಎಷ್ಟು ಗಲೀಜದ ಮುಡ್ತೇನೆ ಎಲ್ಲವೂ ಮಾಡ್ತೇನೆ ಅಂತ, ಅದ ನಂತರ ನಾನು ನನ್ನ ಸ್ನಾನ ಮಾಡೋದಾಗ್ಲಿ, ಕೈಕಾಲು ತೊಳೆದು, ಏನು ನಾವು ಆಹಾರ ತಿನ್ನುವಾಗ ಅದನ್ನು ಕೈಕಾಲು ತೊಳೆದು ತಿನ್ನುದು ಸ್ವಚ್ಛತೆ. ಮತ್ತೆ ಮನೆ ಸಹ ನಾವು ಕ್ಲೀನ್ ಮಾಡ್ತಿರ್ಬೇಕು. ಯಾಕಂದ್ರೆ ನಾಯಿ ಬೆಕ್ಕಿರುವಾಗ ನಾಯಿಗಳನ್ನು ಕೆಲವರು ಮನೆಯೊಳಗೆ ಸಾಕ್ತಾರೆ, ಕೆಲವರು ಹೊರಗಡೆ ಸಾಕ್ತಾರೆ. ಹೆಚ್ಚಿನವರು ಬೆಕ್ಕು ಮನೆಯೊಳಗಿರ್ತದೆ. ನನ್ನ ಮನೆಯಲ್ಲಿ ಸುಮಾರು ಬೆಕ್ಕು ಮನೆಯೊಳಗೆ ಉಂಟು, ಒಂದು ನಾಯಿ ಉಂಟು. ಆದರೆ ದಿವಸಕ್ಕೆ 3 ನಾನು ಗುಡಿಸ್ತೇನೆ ಅಷ್ಟೇ, ಬೆಕ್ಕಿದ್ದು ಕೂದಲು ಸಿಗ್ತದೆ. ನಾವು ಅಂದರೆ ಊಟ ಮಾಡೋ ಮೊದಲು ಫ್ಯಾನಿಗೆಲ್ಲ ಇದಾಗುವ ಆಗ್ತದೆ. ಆದರೆ ಅದರಿಂದ ನಾವು ಹೊಟ್ಟೆಯೊಳಗೆ ಹೋಗಿ ನಮಗೇನು ಕಾಯಿಲೆ ಬರ್ತದೆ ಅಂಥದ್ದೇನು ಇಷ್ಟವರೆಗೆ ಇಲ್ಲ. ಹಾಗೆಲ್ಲ ಇರುವುದಾದರೆ ಇಷ್ಟವರೆಗೆ ಎಲ್ಲರೂ ಡಾಕ್ಟರ್ಸ್ನವರು ಸಹ ಕೆಲಸ ಮಾಡ್ತಿರ್ಲಿಲ್ಲ, ಎನ್ ಜಿ ಒದವರು ಸಹ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ನಮ್ಮ ಕ್ಲೀನನ್ನು ನಾವು ಮಾಡಲೇಬೇಕು. ಗಲೀಜಲ್ಲೇ ಕೂತ್ಕೊಂಡು ನಾವು ಊಟ ಮಾಡೋದು, ಕೈ ತೊಳೆಯದಿರುವುದು ಆ ಥರ ಎಲ್ಲ ಮಾಡಬೇಡಿ. ಯಾಕೆಂದ್ರೆ ಕ್ಲೀನ್ ಮಾಡೋದು ನಾವು ಮಾಡಬೇಕಲ್ಲ. ನಾವು ನೀಟ್ನೆಸ್ ಇದ್ರೆ ಒಳ್ಳೆಯದು. ಮತ್ತೆ ಪ್ರಾಣಿಯ ಕಾಯಿಲೆ ಬರುತ್ತದೆ ಮನುಷ್ಯರಿಗೆ, ಅದೆಲ್ಲ ಭಯ ಬೇಡ ಜನರಿಗೆ.
0: ಇನ್ನು ಈಗಂತೂ ಸೋಷಿಯಲ್ ಮೀಡಿಯಾದ ಸಮಾನ, ಸೊ ನೀವು ಕೂಡ ಹೆಚ್ಚಾಗಿ ಒಂದಿಷ್ಟು ಪ್ರಾಣಿಗಳ ಬಗ್ಗೆ ಅಲ್ಲಿ ಒಂದಿಷ್ಟು ಬಂದು ಲೈವ್ ಅಲ್ಲಿ ಮಾತಾಡೋದು, ವಿಡಿಯೋ ಮಾಡೋದೆಲ್ಲ ಮಾಡ್ತಾ ಇರ್ತೀರಿ, ಏನ್ ಹೇಳ್ತೀರಿ ಈ ಒಂದು ಕಾರಣದಿಂದಾಗಿ, ಸೋಷಿಯಲ್ ಮೀಡಿಯಾಗಳಿಂದಾಗಿ ನೀವು ಮಾಡುವಂತ ಸೇವೆಗೆ ನಿಮ್ಗೆ ಪೂರಕವಾದಂತಹ ಸಹಾಯ ಸಿಗ್ತಾ ಇದೆಯಾ? ಹೇಗೆ?
2: ಖಂಡಿತ ಸಿಗ್ತಾ ಇದೆ. ತುಂಬಾ ನಂಗೆ ಸೋಷಿಯಲ್ ಮೀಡಿಯಾದಿಂದಲೇ ಇವತ್ತು ನಂಗೆ ತುಂಬಾ ಸಹಾಯ ಬಂದಿರುವುದು. ಯಾಕಂದ್ರೆ ಇವತ್ತು ನಾನು ಏನು ಒಂದು ಅವೇರ್ನೆಸ್ ಜನರಿಗೆ ಕೊಡ್ತಾ ಇರೋದು, ಅದನ್ನು ನಾನು ಇವತ್ತು ಅದೊಂದು ಸೇವೆ ನನ್ನ ದೃಷ್ಟಿಯಲ್ಲಿ. ಜೊತೆಗೆ ಜನರಿಗೆ ಒಂದು ಅವೇರ್ನೆಸ್, ನೋಡಿ ಈ ರೀತಿಯೆಲ್ಲ ಬಿಡಬೇಡಿ. ಒಂದು ರಿಕ್ವೆಸ್ಟ್ ನನ್ನ ಜನರಲ್ಲಿ ಕೊನೆಯದಾಗಿ, ದಯವಿಟ್ಟು ಯಾವುದೇ ಪ್ರಾಣಿ ಮನೆಗೆ ತಂದೆ, ದಯವಿಟ್ಟು ಅನಾರೋಗ್ಯದ ಅದು ಹುಷಾರಿಲ್ಲದಾಗ ಎಲ್ಲೆಲ್ಲೋ ಕೊಂಡೋಗಿ ಬಿಡಬೇಡಿ. ಅದಕ್ಕೆ ಚಿಕಿತ್ಸೆ, ಎಲ್ಲ ಒಂದು ಕಾಯಿಲೆಗೆ ಚಿಕಿತ್ಸೆ ಉಂಟು, ಇಲ್ಲದೆ ಅಂತ ಡಾಕ್ಟರ್ ಹತ್ರ ತಗೊಂಡು ಹೋಗಿ, ಇಲ್ಲದಿದ್ದ ನಾಲ್ಕು ಜನರ ಸಹಾಯದಿಂದ ಆದರೂ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಯಾವ ಆ್ಯನಿಮಲ್ ಶೆಲ್ಟರ್, ಯಾರು ಆ್ಯನಿಮಲ್ ರೆಸ್ಕ್ಯೂರ್ ಇದ್ದಾರೆ ಖಂಡಿತ ಸರ್ಚ್ ಮಾಡಿ, ನಿಮಗೆ ಗೊತ್ತಿಲ್ಲ ಮಕ್ಕಳ ಹತ್ರ ಹೇಳಿ, ಅದಕ್ಕೆ ಬೇಕಿದ್ದ ಸೊಲ್ಯೂಷನ್ ಖಂಡಿತ ಸಿಗ್ತದೆ. ಅದು ಬಿಟ್ಟು ಎಲ್ಲೆಲ್ಲೋ ಬಿಡಬೇಡಿ. ಮತ್ತೆ ನನಗೆ ಇವತ್ತು ಏನು ಸಹಾಯ ಸಿಕ್ಕಿದೆ, ನನ್ನ ಹತ್ರ ಸಹ ಹಣ ಇರಲಿಲ್ಲ, ಯಾಕಂದ್ರೆ ನಾನು ಸಹ ಇವತ್ತು ಮಾಡ್ತಿರೋದು ನಾಲ್ಕು ಜನರ ಸಹಾಯದಿಂದಲೇ, ವಿನಃ ನಾನು ನನ್ನ ಕೈಯಿಂದಲೇ ಅಂತ ಹೇಳುದಿಲ್ಲ. ಯಾಕಂದ್ರೆ ಇವತ್ತು ನನಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ, ದೇವರು ಅವರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಅವರು ಪಾಪ ಆ ಒಂದು ಪ್ರೀತಿ ಕಾಳಜಿಯಿಂದವೇ ಇವತ್ತು ನಾನು ಮಾಡ್ತಾ ಇದ್ದೇನೆ, ಯಾಕಂದ್ರೆ ಅವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರ ಕೈಯಿಂದ ಏನು ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಕೊಡ್ತಾ ಇದ್ದಾರೆ. ನಾನು ನನ್ನ ಕೈಯಿಂದ ಸೇವೆ ಅಂತ ಮಾಡ್ತಾ ಇದ್ದೇನೆ. ತುಂಬ ಜನರು ಹೇಳ್ತಾರೆ ನಿಮ್ಮ ಹಾಗೆ ನಮಗೆ ಮಾಡಲಿಕ್ಕೆ ಆಗುದಿಲ್ಲ ಮೇಡಮ್, ನಮ್ಮ ಕೈಯಲ್ಲಿ ಆಗುದು ನಾವು ಮಾಡ್ತೇವೆ, ನೀವು ಮಾಡ್ತಾ ಇದ್ದೀರಿ ಸಂತೋಷ ನಮಗೆ ಅಂತ. ಹಾಗಿರುವಾಗ ಇವತ್ತು ನಾನು ಇಷ್ಟು ಮಾಡಬೇಕಾದ್ರೆ ನನಗೆ ಸೋಷಿಯಲ್ ಮೀಡಿಯಾವೇ ಸಪೋರ್ಟ್ ಅಂತ ಹೇಳ್ಬೋದು. ಜನರು ತುಂಬ ಹೆಲ್ಪ್ ಮಾಡ್ತಾರೆ, ಹಾಗೆ ಅವರಿಗೆ ನಾನು ತುಂಬ ಯಾವಾಗಲೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ. ಯಾಕಂದರೆ ಇವತ್ತು ಅವರ ಸಹಾಯ ಇಲ್ಲದ್ರೆ ನಾನು ಇಷ್ಟರ ಮಟ್ಟಕ್ಕೆ ನಾನು ಬೆಳೀಲಿಕ್ಕೂ ಕೂಡ ಇಲ್ಲ. ಇವತ್ತು ಪ್ರಾಣಿಗಳ ವಿಷಯ ಇರ್ಬೋದು, ಅದೇ ನನಗೆ ದೊಡ್ಡ ವಿಷಯ
0: ಅಲ್ವಾ. ಇಪ್ಪತ್ತ ನಾಲ್ಕು ವರ್ಷಗಳೇ ನಿರಂತರವಾದಂಥ ಸೇವೆ, ಸುಮಾರು 17-20 ಸಾವಿರ ಇಂಥ ಪ್ರಾಣಿಗಳ ಆರೈಕೆ. ರೀಸೆಂಟಾಗಿ ಒಂದು ದನದ ಒಂದು ಸಮಸ್ಯೆ ಕೂಡ ನಾನು ನೋಡಿದ್ದೆ
2: ಪಣಂಬೂರಲ್ಲಿ, ಅದರದ್ದು ಕೊಂಬು ಟರ್ನ್ ಆಗಿ ಇದು ಮೆದುಳು ಈಚೆ ಸ್ಕಿನ್ನಿನ ಒಳಗೆ ಟಚ್ ಆಗ್ಲಿಕ್ಕೆ ಇತ್ತು. ಅದು ತುಂಬ ಸ್ವಲ್ಪ ರಿಸ್ಕಲ್ಲಿತ್ತು, ತುಂಬ ಸಮಯದಿಂದ ಇತ್ತು ಅಂತ ಮತ್ತೆ ಹೇಳಿದರು. ಕೊನೆಗೆ ಯಾರ ನನಗೆ ಒಂದು ವಿಡಿಯೋ ಕಳಿಸಿದ್ರು, ವಿಡಿಯೋ ಕಳಿಸುವಾಗ ನನಗೆ ಅದು ಸ್ವಲ್ಪ ರಿಸ್ಕ್ ಅಂತ ಅನಿಸಿತು, ಅದು ಬೆಳೀತಾ ಬೆಳೀತಾ ಹೋಗಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನಂತರ ನಾನು ಅಲ್ಲಿ ಹೋಗಿ ಲೈವ್ ವಿಡಿಯೋ ಮಾಡಿದೆ. ಆ ಲೈವ್ ವಿಡಿಯೋ ಮಾಡಿದ ನಂತರ ಜನರು ಹೆಚ್ಚತ್ರು ನಾನು ಬೇಕಿದ್ದ ಪಶು ವೈದ್ಯಾಧಿಕಾರಿ ಇಲಾಖೆ ಅದಕ್ಕೆಲ್ಲ ನಾನು ಕಾಲ್ ಮಾಡಿದೆ. ಕೊನೆಗೆ ಎಲ್ಲ ಸ್ವಲ್ಪ ವೈರಲ್ ಆಯಿತು, ಎಲ್ಲರೂ ಹೆಚ್ಚತ್ರು. ಕೊನೆಗೆ ಅವರು ಇಲಾಖೆಯವರು ಬಂದರು, ಮತ್ತು ಯುವ ಸೇನೆಯವರು ಎಲ್ಲ ಬಂದರು, ಸಂಬಂಧಪಟ್ಟವರು ಎಲ್ಲ ಬಂದು ಕೊನೆಗೆ ಅದನ್ನೊಂದು ಆ ಸಮಯದಲ್ಲಿ ಅದು ಹಿಡೀಲಿಕ್ಕೆ ತುಂಬ ರಿಸ್ಕ್ ಮಾತ್ರ.

0: ರೇಡಿಯೋ ಸರಂಗ್ ನಿಮಗೆ ಕೂಡ, ಯಾಕೆಂದ್ರೆ ನನ್ನ ಒಂದು ಈ ಒಂದು ಕೆಲಸವನ್ನು ಗುರುತಿಸಿ ನನಗೆ ಕೂಡ ಇಲ್ಲಿ ಒಂದು ಅವಕಾಶ ಕೊಟ್ಟರಿ ಜನರಿಗೆ, ಏನು ನನ್ನಿಂದ ಏನು ಮಾಹಿತಿ ಕೊಡಬೇಕಿತ್ತು ಅದನ್ನು ನಾನು ಇವತ್ತು ಕೊಟ್ಟಿದ್ದೀನಿ.
1: ಬಹಳ ಮೌಲ್ಯವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವು ಅಂದ್ಕೊಂಡಿರುವಂಥ ನಿಮ್ಮ ಸೇವೆ, ನಿಮ್ಮನ್ನದು ಕಾಯಿಲಿ, ನಿಮ್ಮ ಈ ಸೇವೆ ಹೀಗೆ ಮುಂದುವರಿಯಲಿ ಅನ್ನೋದು ರೇಡಿಯೋ ಸಾರಂಗ್ನ ಆಶಯ. ಮತ್ತೊಮ್ಮೆ ನಿಮ್ಮ ಮೌಲ್ಯವಾದಂಥ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸಿದೆ. ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟೊತ್ತು ಉಷಾ ಸುವರ್ಣ ಅವರು ಪ್ರಾಣಿಗಳ ಪಾಲಿನ ಮಾತೃ ಹೃದಯ ನಮ್ಮ ಜೊತೆ ಮಾತಾಡಿದರು. ಈ ಕಾರ್ಯಕ್ರಮ ನಿಮ್ಗೆಲ್ಲರೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದು ಇವತ್ತಿನ ಸಮಾಜಮುಖಿ. ಮುಂದಿನ ವಾರ ಮತ್ತೊಂದು ಇಂತಹದೇ ವ್ಯಕ್ತಿತ್ವ ಜೊತೆ ಮತ್ತೆ ಸಿಗ್ತೀನಿ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಈ ಎರಡು ಚಿತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಮತ್ತೊಮ್ಮೆ ನನಗೆ ದೊರಕಿದಂತಹ ಗಾಂಧಿ ಸಾಹಿತ್ಯವನ್ನು ಮತ್ತೆ ಗಮನಿಸಿದೆ, ಮತ್ತೊಂದ್ಸಲ ಓದಿದೆ. ಇದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಗಾಂಧಿ ಸಾಹಿತ್ಯದಲ್ಲಿ ಪರಿಣಿತ ಅಲ್ಲ, ಅಥಾರಿಟಿ ಅಲ್ಲ, ಆದ್ರೆ ನವಜೀವನ್ ಪ್ರೆಸ್ನಿಂದ ಏನೇನು ಪುಸ್ತಕ ಬಂದಿದೆಯೋ ಅವನ್ನ ಎಲ್ಲವನ್ನು ಒಂದ್ಸಲ ಆದ್ರೂ ಗಟ್ಟಿಯಾಗಿ ಓದಿದ್ದೇನೆ. ಈಗ ನಾನು ಮುಖ್ಯವಾಗಿ ಇಟ್ಕೊಂಡಂತ ಕೆಲವು ಪುಸ್ತಕಗಳು ಅಂತಂದ್ರೆ ಗಾಂಧೀಜಿಯವರ ಜೀವನ ಚರಿತ್ರೆ, ಮೈ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್, ಅದು ಬೇಕೇ ಬೇಕು. ಅದರ ಜೊತೆಗೆ ಲೂಯಿ ಫಿಶರ್ ಬರೆದಂತ ಒಂದು ಜೀವನ ಚರಿತ್ರೆ ಬಹಳ ಮುಖ್ಯ. ಅದು ಅವ್ರ ಜೊತೆಗೆ ಇದ್ದು ದಾಖಲೆ ಮಾಡಿ ಬರೆದಂತ ಮನುಷ್ಯ ಆತ, ಲೂಯಿ ಫಿಶರ್ ಜೀವನ ಚರಿತ್ರೆ. ಮೌಂಟ್ ಬ್ಯಾಟನ್ ಡೈರೀಸ್ ಮತ್ತು ಮೌಂಟ್ ಬ್ಯಾಟನ್ ಬುಕ್ಸ್, ಆಮೇಲೆ ಡಾಮಿನಿಕ್ ಲೆಪರಿ ಅಂಡ್ ಕಾಲಿನ್ಸ್ ಬರೆದಂತಹದ್ದು ಫ್ರೀಡಮ್ ಅಟ್ ಮಿಡ್ ನೈಟ್ ಪುಸ್ತಕ, ಒಂದು ಬಹಳ ಮಾದರಿಯಾಗಿರುವಂತಹ ಪುಸ್ತಕ. ಆಮೇಲೆ ಡಿ ಜಿ ತೆಂಡೂಲ್ಕರ್ ಬರೆದಂತ 8 volume ಮಹಾತ್ಮ ಅಂತಿದೆ. ಆಮೇಲೆ ಕೆಲವೊಂದು ಪಬ್ಲಿಕೇಶನ್ಸ್, ಆಗಿನ ಕಾಲದ ಪೇಪರ್ಸ್, ನೋಟ್ ಕಟಿಂಗ್ ನೋಟ್ಸ್ ಎಲ್ಲ ತಗೊಂಡಿದ್ದೇನೆ. ತಗೊಂಡು ಇವನ್ನೆಲ್ಲ ಓದಿ ಗಮನಿಸಿದ್ದೇನೆ. 79 ವರ್ಷಗಳಷ್ಟು ದೀರ್ಘವಾದ ಈ ಜೀವನ, ರಾಷ್ಟ್ರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿದೆ ಗಾಂಧೀಜಿ ಜೀವನ. ಗಾಂಧೀಜಿ ಒಂದು ವ್ಯಕ್ತಿ ಜೀವನ ಆಗಿ ಉಳಿಲಿಲ್ಲ, ಅದು ಅದು ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಅನಿವಾರ್ಯವಾದಂತಹ, ಒಂದು ಅವಿಸ್ಮರಣೀಯವಾದಂತಹ ಒಂದು ಘಟ್ಟ. ಅದು ಅದನ್ನ ನೆನೆಸ್ಕೋಬೇಕು. ಇವತ್ತಿಗಾದ್ರೂ ಹೇಳ್ತೀನಲ್ಲ, ಬೇರೆ ದೇಶಕ್ಕೆ ಹೋದ್ರೆ ಎಸ್ಪೆಷಲಿ ಜಪಾನ್, ಅಲ್ಲಿ ಹೋದ್ರೆ ನಿಮ್ಗೆ ಹೇಳ್ತಾರೆ ಕೂಡ ಅವರು, ವಿ ರಿಸ್ಪೆಕ್ಟ್ ಯು ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂಡ್ ಗಾಂಧಿ ಅಂತ ಹೇಳ್ತಾರೆ. ನನ್ನ ಸ್ಟೂಡೆಂಟ್ ಒಬ್ಬ PhD ಮಾಡಿ ಜಪಾನ್ಗೆ ಹೋಗಿದ್ದಾರೆ ರಿಸರ್ಚ್, ಪೋಸ್ಟ್ ಡಾಕ್ಟರ್ ರಿಸರ್ಚ್ ಮಾಡೋದಕ್ಕೆ. 3 ತಿಂಗಳಾದ ಫೋನ್ ಮಾಡಿದ ನನಗೆ, ಸರ್ ಇಲ್ಲೆಲ್ಲ ಬಹಳ ಪ್ರಾಬ್ಲಮ್ ಇದೆ ಸರ್ ಅಂದ. ಜಪಾನಲ್ಲಿ ಏನೋ ಪ್ರಾಬ್ಲಮ್ ನಿನ್ನ ರಿಸರ್ಚ್ಗೆ ಎಂದೆ. ಸರ್ ನನ್ನ ಮೇಷ್ಟು, ನನ್ನ ಪ್ರೊಫೆಸರ್ ಇದ್ದಾರಲ್ಲ, ಕೆಮಿಸ್ಟ್ರಿ ಕೇಳೋದಿಲ್ಲ, ತಿರುಗಮೃಗ ಬರ್ತಾರೆ ಗಾಂಧಿ ಬಗ್ಗೆ ಹೇಳು ಅಂತಾರೆ, ಹೇಳು ಅಂದೆ. ನನಗೆ ಗೊತ್ತೇ ಇಲ್ಲಲ್ಲ ಅಂದ. ಅದೇ ಮುರುಕ್ತಾನೆ ನಿಂದು, ಇನ್ನಾದ್ರೂ ಪುಸ್ತಕ ತರಿಸ್ಕೋ. ಅವನು ನೀನು ಇಂಡಿಯಾದಿಂದ ಬಂದಿದ್ದೀಯಾ ಅಂತ ಹೇಳಿ ಕೇಳ್ತಾರೆ ಪಾಪ ಗಾಂಧಿ ಬಗ್ಗೆ. ನಿನಗೆ ಏನೂ ಗೊತ್ತಿಲ್ಲಲ್ಲ, ಪುಸ್ತಕ ಕಳಿಸ್ಕೊಟ್ಟೆ, ಅವನು ಬಹಳ ಒಳ್ಳೆ ಕೆಲಸ.

ಮಾಡ್ಬಿಟ್ಟ. ಸರ್ ಇದು ಬಹಳ ಒಳ್ಳೆ ಪುಸ್ತಕ ಸರ್, ನೀವು ಓದಿ ಅಂತ ಅವ್ರಿಗೆ ಕೊಟ್ಟ. ತಾನು ಓದಿದ್ನ ಬಿಟ್ಟ ಗೊತ್ತಿಲ್ಲ. ಅಂದ್ರೆ ಎಷ್ಟು ಪ್ರೀತಿ ಬರ್ತದೆ ಅಂತ ಕೆಲವರು ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ. ನಾನು ಅಮೆರಿಕಕ್ಕೆ ಹೋದಾಗಲ್ಲ, ಡೇವಿಡ್ ಪಿಯರ್ಸನ್ ಅಂತ ಒಬ್ರು ಪ್ರೊಫೆಸರ್ ಆಫ್ ಎಜುಕೇಶನ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ, ಅವ್ರ ಹತ್ರ ಮಾತಾಡ್ತಾ ನಾನು ಗಾಂಧಿ ಬಗ್ಗೆ ಹೇಳಿದೆ. ಹೇಳಿದಾಗ ಕೆನ್ ಐ ಗೆಟ್ ಸಮ್ ಬುಕ್ಸ್ ಅಂದರು. ನಾನು ಅಲ್ಲಿ ಸಿಕ್ಕಂಥ ಆಟೋಬಯೋಗ್ರಫಿ ಅವ್ರ ಜೀವನ ಚರಿತ್ರೆಯನ್ನ ಕೊಟ್ಟೆ ಒಂದು ಕಾಪಿ ಅವರಿಗೆ. ಕೊಟ್ಟ ಮೇಲೆ ನನಗೆ ಆಶ್ಚರ್ಯ ಆಗೋದು, 7 ದಿವಸದ ಮೇಲೆ ಅವ್ರಿಗೆ ಫೋನ್ ಮಾಡಿ ನನಗೆ ಹೇಳ್ತಾರೆ, ಐ ಫಿನಿಶ್ ದಟ್ ಬುಕ್ ಯು ನೋ, ಬ್ಯೂಟಿಫುಲ್ ಬುಕ್ ಅಂದರು. ಬಹಳ ಚೆನ್ನಾಗಿದೆ ಬುಕ್, ಬ್ಯೂಟಿಫುಲ್ ಬುಕ್ ಅಂದರು. ಏನು ಲೈಕ್ ಆಯ್ತು ನಿಮಗೆ ಅದರೊಳಗೆ ಅಂದೆ. ಏನು ಹೇಳಿದ್ರು ಗೊತ್ತಾ ಮನುಷ್ಯ, ಎಜುಕೇಷನ್ ಪ್ರೊಫೆಸರ್ ಅವರು, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ವರ್ಲ್ಡ್ ಅಂತ ಹೇಳ್ತಾರೆ. ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ದಿಸ್ ಈಸ್ ಐ ವುಡ್ ನಾಟ್ ಡೇರ್ ಟು ರೈಟ್ ದೀಸ್ ಥಿಂಗ್ಸ್ ಇನ್ ಮೈ ಬಯೋಗ್ರಫಿ ಅಂತ. ನನ್ನ ಜೀವನ ಚರಿತ್ರೆಯಲ್ಲಿ ಬರೆಯೋಕೆ ಧೈರ್ಯ ಮಾಡೋ ಸಾಧ್ಯನೇ ಇಲ್ಲ ಅಂಥದ್ದೆಲ್ಲ ಬರೆದ್ಬಿಟ್ಟಿದ್ದಾರೆ ಅವರು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಜೀವನ ಚರಿತ್ರೆಗಳೆಲ್ಲ ಫಿಕ್ಷನ್ಸ್, ಬಹಳಷ್ಟು ಜೀವನ ಚರಿತ್ರೆಗಳೆಲ್ಲ ಕಥೆಗಳು. ಅಂದರೆ ನಾನು ಜೀವನದ ಸಂಧೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ, ವಿನಃ ನಾನು ಏನು ಮಾಡಿದೆ ಅನ್ನೋದನ್ನು ಬರೆಯೋದಿಲ್ಲ. ನನ್ನ ಮನಸ್ಸಿನಲ್ಲಿದ್ದಂಥ ಕತ್ತಲೆಯ ಮೊಡಕಗಳನ್ನು ಮೂಲೆಗಳನ್ನು ತೋರಿಸೋಕೆ ಹೋಗೋದಿಲ್ಲ. ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ, ಏನು ಸಾಧನೆ ಮಾಡಿದೆ ಅಂತ ತೋರಿಸ್ತೀನಿ ಅದೆಲ್ಲ, ಆದರೆ ಎಲ್ಲಿ ಫೇಲ್ ಆದೆ ಅಂತ. ನನಗೆ ಮಾಸ್ತಿಯವ್ರ ಭಾವ ಕೂಡ ಇನ್ನೂ ಇಷ್ಟವಾಗುವಂಥದ್ದು. ಅದೊಂದು ಒಳ್ಳೆಯ ಬಯೋಗ್ರಫಿ ಅದು.

0: You're listening to Radio Sarang, 107.8 FM.
1: ಗಾಂಧೀಜಿಯವರದ ಅತ್ಯಂತ ಟ್ರಾನ್ಸ್ಪರೆಂಟ್ ಬಯೋಗ್ರಫಿ ಏನು ಮುಚ್ಚಿಡಲಿಲ್ಲ. ಒಂದು ಸಲ ನಾನು ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಹೋದಾಗ ಅಲ್ಲೊಂದು CRL ಅಂತದೆ, ಸೆಂಟ್ರಲ್ ರಿಸರ್ಚ್ ಲೆಬೊರೇಟರಿ ಅಂತ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ನೇ ಮಾಸ್ಟರ್ಸ್ ಡಿಗ್ರಿ, PhD ಇರಬೇಕು, ME ಅಥವಾ MTech ಇರಬೇಕು. ಅಂಥವ್ರೊಂದು 25-30 ಜನ ಹುಡುಗರಿದ್ದಾರೆ, ರಿಸರ್ಚ್ ಟೀಮ್ ಅದು. ಅವ್ರಿಗೆ ಮಾತಾಡಬೇಕಾಗಿತ್ತು, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. 3.5 ತಾಸು ಆ ಹುಡುಗರಿಗೆ ಗಾಬರಿಯಾಗೋಯ್ತು. ಮಧ್ಯಾಹ್ನ 1:30-4 ತನಕ ಹ್ಯೂಮನ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕೊಳ್ಳಿ. ಊಟ ಆದ್ಮೇಲೆ ಆ ಹುಡುಗರು ಹೇಳಿಬಿಟ್ಟರು ನನಗೆ, ಸರ್ ಯು ವಾಂಟ್ ಟು ಟಾಕ್ ಫಾರ್ 3 ಅವರ್ಸ್ ಸರ್ ಅಂದರು. ನಾನು ಇಫ್ ಯು ಕ್ಯಾನ್ ಡೇರ್ ಟು ರಿಸೀವ್ ಐ ಕ್ಯಾನ್ ಟೀಚ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಅಂದೆ. ಕೂತ್ ಕೇಳೋದಿದ್ರೆ ಹೇಳ್ತೀನಿ ಅಂದೆ. ನಡುವೆ ಗಾಂಧಿ ಬಗ್ಗೆ ಮಾತು ಬಂದಾಗ ಹುಡುಗರು ನಿಂತ್ಕೊಂಡ್ಬಿಟ್ಟ, ಸರ್ ಯು ಹ್ಯಾವ್ ಬಿನ್ ಟಾಕಿಂಗ್ ಆಫ್ ಗಾಂಧಿ, ಐ ಡೋಂಟ್ ಲೈಕ್ ಹಿಮ್ ಸರ್. ಯಾಕಪ್ಪ ಇಷ್ಟ ಇಲ್ಲ ಅಂದೆ. ಏನೇನು ಸರ್ ಪ್ರಯೋಗಗಳವು? ಆಲ್ ಫನಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಕ್ಸ್ ಎಲ್ಲ ಮಾಡಿದಾರಲ್ಲ, ಅದು ಎಲ್ಲಿ ಹಂಗೆ ಮಾಡಬೇಕಾ ಮಹಾತ್ಮಾದವರು ಅಂತೇನೋ ಹೇಳಿದ. ನಾನು ಹೇಳಿದೆ, ಎಲ್ಲಿ ಓದಿದ್ದ ಅದನ್ನು ನೀವು ಅಂತ ಕೇಳಿದೆ. ಎಲ್ಲಿ ಅಂದರೆ ಅವ್ರ ಬಯೋಗ್ರಫಿಯಲ್ಲಿ ಇದೆಯಲ್ಲ ಅಂದ. ನಾನು ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯಾ ಅದನ್ನು ಅಂತ ಕೇಳಿದೆ. ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯಾ ಇದನ್ನು ಅಂದೆ. ನೋ ಐ ಡೋಂಟ್ ಡೇರ್ ರೈಟ್ ಇಟ್. ಅಂದರೆ ನಾವು ಹೊರಗಡೆ ಮುಖಕ್ಕೆ ಏನು ಕೊಡಬೇಕು ಅದನ್ನೇ ಕೊಡ್ತೀವಿ, ಆದದ್ದನ್ನು ಕೊಡಲ್ಲ. ಅಂಥ ಟ್ರಾನ್ಸ್ಪರೆಂಟ್ ನೀವು ಬಯೋಗ್ರಫಿ ಮುನ್ನುಡಿ ನೋಡ್ಬೇಕ್ರಿ ಅದನ್ನು. ಆಟೋಬಯೋಗ್ರಫಿ ಮುನ್ನುಡಿ ಬರೆದಿದ್ದಾರೆ ಗಾಂಧಿ. ನಾನು ಮತ್ತೊಬ್ಬ ಮನುಷ್ಯ ಎಷ್ಟು ನಿಖರವಾಗಿ ನನ್ನ ವ್ಯಕ್ತಿತ್ವವನ್ನು ಉಜ್ಜಿ ಉಜ್ಜಿ ನೋಡಿ ಬರೀಬೇಕೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮಾಡೋದಕ್ಕೆ ಬರೆದಿದ್ದೀನಿ, ಟ್ರೈ ಮಾಡಿದ್ದೀನಿ. ಒಂದು ಮಾತು ಬರೀತಾರೆ, ನನ್ನ ಜೀವನ ಚರಿತ್ರೆ ಎಲ್ಲಾದರೂ ನಿಮಗೆ ನನ್ನ ಅಹಮಿಕೆ ಕಂಡು ಬಂದರೆ, ನನ್ನ ಅಹಂಕಾರ ಕಂಡು ಬಂದರೆ, ಛಾಯೆ ಕಂಡು ಬಂದರೆ, ನಾನು ಇನ್ನೂ ಮನಸ್ಪಕ್ವಾಗಿಲ್ಲ ಅಂತ ತಿಳ್ಕೊಂಬಿಡಿ ಅಂತ ಬರೀತಾರೆ. ಅಷ್ಟು ಓಪನ್ ಆಗಿ ಬರೆಯುವಂಥ ಮನುಷ್ಯ. ಆ ಜೀವನ ಚರಿತ್ರೆಯನ್ನು ಓದಿ ಡೇವಿಡ್ ಪಿಯರ್ಸನ್ ಹೇಳ್ತಾನೆ, ಮೋಸ್ಟ್ ಬ್ಯೂಟಿಫುಲ್ ಬುಕ್,

0: रेडियो सारंग 107.8 FM।
1: ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಗೊತ್ತಾ, ಸಣ್ಣವರದಾಗ ಹೇಗೋ ಇರ್ತಾರೆ, ದೊಡ್ಡವರು ಆದ್ಮೇಲೆ ಅದು ವರ್ಣನೆ ಬೇರೆ ಮಾಡ್ತೀವಿ. ನಾನು ಬಿಹಾರಕ್ಕೆ ಹೋದಾಗ ಒಂದ್ಸಲ ಅಲ್ಲಿ ಯೋಗ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲ್, ಬಹಳ ಒಳ್ಳೆ ಜನ ಇದ್ದಾರೆ, ವೆರಿ ಫೈನ್ ಸ್ವಾಮೀಜಿ ಇದ್ದಾರೆ. ಅಲ್ಲಿ ಬಹಳ ಹಿರಿಯರು, ಒಬ್ರು 80-85 ವರ್ಷದ ಹಿರಿಯರಿದ್ರು. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಇದಕ್ಕಿಂತ ಒಬ್ರು ಮುದುಕರು ಬಂದ್ರು, ಇಲ್ಲ 65 ವರ್ಷ ಅವರಿಗೆ, 85 ವರ್ಷದ ಮುದುಕರೊಬ್ರು ಬಂದ್ರು, ಕೋಲ್ ಹಿಡ್ಕೊಂಡು ಗಡ್ಡ ಬಿಟ್ಕೊಂಡು ಬಂದ್ರು ಈ ಗುರುಗಳನ್ನ ನೋಡೋದಕ್ಕೆ. ಬಂದು ಗುರುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು, ಗುರುಗಳು ಕೂಡ ನಮಸ್ಕಾರ ಮಾಡಿದ್ರು, ನಮ್ಮ ಟೀಚರ್ ಇವರು ಅಂತ ಹೇಳಿ, ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಇವರು ಅಂತ. ಆ ಗುರುಗಳು ಜೋರ್ ಜೋರಾಗಿ ಹೇಳ್ತಾ ಇದ್ರು, ನನಗೆ ಇದ್ದಾರಲ್ಲ ಸ್ವಾಮಿಗಳಿವರು ಆವಾಗಲೇ ಗೊತ್ತಿತ್ತು ದೊಡ್ಡವರಾಗ್ತಾರೆ ಅಂತ. ಹೇಗೆ ಗೊತ್ತಿತ್ತು? ಹುಡುಗ ಆಗಿದ್ದಾಗ ನನ್ನ ಕ್ಲಾಸಲ್ಲಿ ಕೂತ್ಕೋತಾ ಇದ್ರಿ ಇವರು, ಆವಾಗಲೇ ಗೊತ್ತು ದೊಡ್ಡ ಮನುಷ್ಯ ಆಗ್ತಾರೆ ಇವರು ಅಂತ. ಹೇಗೆ ಅಂತ ನಾವು ಕೇಳಿದ್ವಿ. ಹೇಗೆ ಗೊತ್ತಾ, ನಾನು ಬಹಳ ಸ್ಟ್ರಿಕ್ಟ್ ಟೀಚರ್, ಬಿಗಿ, ಅಲಗಾಡಕ್ಕೆ ಬಿಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡಲ್ಲ ಕ್ಲಾಸಿಂದ ಹೊರಗೆ ಹೋಗಕ್ಕೆ, ಪರ್ಮಿಷನ್ ಯಾರಿಗೂ ಕೊಡ್ತಿರ್ಲಿಲ್ಲ. ಹೊರಗೆ ಹೋಗಬೇಕಾದ್ರೆ ಒಂದು ವಿಸಿಬಲ್ ಪ್ರೂಫ್ ಇರಬೇಕು, ಕಣ್ಣಿಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು, ಅಂದರೆ ಮಾತ್ರ ಹೊರಗೆ ಕಳಿಸೋದು. ತಲೆ ನೋಯ್ತದೆ ಹೊರಗೆ ಕಳಿಸಲ್ಲ. ಪ್ರೂಫ್ ಏನಿದೆ ತಲೆ ನೋಯೋದು? ಕಾಣಿಸುತ್ತಾ ನನಗೆ? ಕಾಣಿಸಲ್ಲ. ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಕಾಣುತ್ತೆ, ಹೋಗು, ಪರ್ಮಿಷನ್ ಇದೆ. ಹೀಗೆ ಕಣ್ಣಿಗೆ ಕಾಣುವಂಥ ಒಂದು ಆಧಾರ ಇದ್ದರೆ ಮಾತ್ರ ಹೊರಗೆ ಬಿಡುತ್ತೇನೆ, ಬಿಡಲ್ಲ. ಹೊಟ್ಟೆ ನೋವು ಆಧಾರ ಇಲ್ಲ, ಬಿಡಲ್ಲ. ಹೀಗೆಲ್ಲ ಬಹಳ ಸ್ಟ್ರಿಕ್ಟ್ ಮನುಷ್ಯ ಅಂತ. ಇವ್ರಿಗೂ ಸಾಕಾಗಿತ್ತು ಪಾಪ, ಗುರುಗಳು ಆಗೋರ ಮುಂದೆ ಈ ಹುಡುಗ ತಾನೇ. ಈಗ ಅವ್ರು ಒಂದು ದಿವಸ ಏನು ಮಾಡಿದ್ರು ಅಂತ ಬಹಳ ಚೆನ್ನಾಗಿ ಬರೀತಾರೆ. ಅವಾಗ ಗುರುಗಳು ಹೇಳ್ತಾ ಇದ್ರು, ಇವನು ಏನು ಮಾಡಿದೆ ಗೊತ್ತಾ, ಏಪ್ರಿಲ್ ಮೇ ತಿಂಗಳು ಕ್ಲಾಸ್ ಮುಗಿದ ತಕ್ಷಣ ಓಡಿ ಹೋಗ್ಬಿಟ್ಟು ಮುಂದೆ ಒಂದು ಮಾವಿನ ತೋಪು, ಮಾವಿನ ಗಿಡದ ಮೇಲೆ ಕೂತ್ಕೊಂಡ್ರಂತೆ. ಹೋಗಿ ದಪ್ಪ ದಪ್ಪ ಅದೊಂದು 4-5 ಮಾವಿನಕಾಯಿ ಆರಿಸ್ಕೊಂಡು ಶರ್ಟಲ್ಲಿ ಹಿಡ್ಕೊಂಡು ಕೂತಿದ್ರಂತೆ. ಮೇಷ್ಟ್ ಅದೇ ಗಿಡದ ಕೆಳಗೆ ಹೋಗೋರು ದಿನ ಮನೆಗೆ ಹೋಗ್ಬೇಕಾದ್ರೆ. ಮೇಷ್ಟ್ ಬಂದಾಗ ಟಪ ಟಪ ಟಪ ಅಂತ ಒಂದು 5-6 ಕಾಯಿ ಅವ್ರ ತಲೆ ಮೇಲೆ ಎಸೆದ್ರು. ಅಲ್ಲಿಂದ ಕಾಯಿ ಬಿದ್ದರೆ ಏನಾಗ್ಬೇಡ ಪಾಪ ಮೇಷ್ಟ್ರಿಗೆ, ಅಯ್ಯಯ್ಯೋ ಅಂತ ಕೂತ್ಕೊಂಡ್ಬಿಟ್ರು ಕೆಳಗಡೆ. ಹುಡುಗ ಓಡಿ ಬಂದ, ಕೆಳಗಡೆ ಬಂದು, ಏನಾಯ್ತು ಸರ್ ಅಂದ. ಏನಾಯ್ತು, ತಲೆ ಸಿಡಿದು ಹೋಗ್ತಾ ಇದೆ ಅಂದ್ರಂತೆ. ಕಾಣಿಸೋಲ್ಲ ಅಂದ ಇವನು. ಕಾಣಿಸೋಲ್ಲ ಅಂದ ತಕ್ಷಣ ನಾವು ಗೊತ್ತಾಯ್ತು, ಇವನೇ ಮಾಡಿದ್ದು, ನೀನೇ ಹಚ್ಚಿದ್ದ ಅಂತ. ಹೌದು ಅಂದ. ಇಲ್ಲೋ, ನಾಳೆ ಒಂದು ಕೆಲಸ ಮಾಡು, ನಾಳೆ ನೀನು ಹೊರಗೆ ಹೋಗ್ಬೇಕಾದ್ರೆ ನನಗೇನು ಕಾರಣ ಕೇಳಬೇಡ, ಕೇಳಿದ್ರೆ ನಿನಗೊಂದು ಬೇರೆದ್ರು ಮಾಡೋಕ್ಕಾಗಲ್ಲ. ನಾನು ನೀ ಸುಮ್ಮನೆ ಕೈ ಎತ್ತಿ ಬಿಡು, ನಾನು ನಿನ್ನ ಪರ್ಮಿಷನ್ ಕೊಡ್ತೀನಿ, ಹೋಗ್ಬಿಡು ಅಂದೆ ಅಂತ ಹೇಳಿಬಿಟ್ಟು ಅದನ್ನು ಗುರುಗಳು ಹೇಳ್ತಾ ಇದ್ರು. ಈ ಗುರುಗಳು ಗುರುಗಳು ನೋಡಿ, ಆಗಲೇ ಇಷ್ಟು ತಲೆ ಚುರುಕು. ಗೊತ್ತಿತ್ತು ನನಗೆ ಒಂದು ದಿವಸ ದೊಡ್ಡವರಾಗ್ತಾರೆ ಇವರು, ಭಾಳ ದೊಡ್ಡವನಾಗ್ತಾನೆ ಗೊತ್ತಿತ್ತು ನನಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದರು. ಹೋದ್ಮೇಲೆ ಇವ್ರನ್ನ ಕೇಳಿದೆ, ಏನು ಅನಿಸ್ತು ನಿಮಗೆ ಅಂತ ಈ ಗುರುಗಳನ್ನ ಕೇಳಿದೆ. ಅವ್ರು ಹೇಳಿದ್ರು, ಡೋಂಟ್ ಬಿಲೀವ್ ಹಿಮ್, ಏನು ನಂಬೇಡಿ ಅವ್ರನ್ನ ಅಂದರು. ಯಾಕ್ರಿ, ನಿಮ್ಮ ಗುರುಗಳು ಅವರು ಅಂದೆ. ಇಲ್ಲ ರೀ, ನಾನು ಅಕಸ್ಮಾತ್ ಪ್ರಪಂಚದ ಅತ್ಯಂತ ಒಬ್ಬ ದೊಡ್ಡ ಮೋಸಗಾರ ಆಗಿದ್ರು ಇದೇ ಮಾತನ್ನೇ ಹೇಳ್ತಿದ್ರು. ಇವತ್ತೇನೋ ಒಂದು ಗುರುಸ್ಥಾನಕ್ಕೆ ಬಂದು ಕೂತಿದ್ದೇನೆ, ಅದಕ್ಕೆ ಒಳ್ಳೆ ಮಾತು ಹೇಳೋದ್ರು, ನೋಡ್ರಿ ಎಷ್ಟು ಬುದ್ಧಿವಂತ ಇದ್ದ, ಅವಾಗಲೇ ಗೊತ್ತಿತ್ತು ದೊಡ್ಡವರಾಗ್ತಾರೆ ಅಂತ. ಅಕಸ್ಮಾತ್ ನಾನು ಭಾರಿ ಕಳ್ಳಾಗಿದ್ದೆ, ಡಕಾಯಿತ ಆಗಿದ್ದೆ, ಶಿಕ್ಷೆ ಆಗ್ತಿತ್ತು ಅಂದ್ರೆ ಹೇಳಿದ್ರು. ಆಗಲೇ ತಲೆ ಮೇಷ್ಟ್ರು ತಲೆ ಮೇಲೆ ಮಾವಿನಕಾಯಿ ಹಾಕೋನು ದರೋಡೆಕಾರ ಆಗದೆ ಬಿಡ್ತಾನೆ ಇವನು, ಆವಾಗಲೇ ಗೊತ್ತಿತ್ತು ಅಂತ ಹೇಳ್ತಿದ್ರು. ಆದ್ರಿಂದ ವಿ ಇಂಟರ್ಪ್ರಿಟ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ. ಇರೋದನ್ನ ಹೇಳೋಲ್ಲ ನಾವು, ಇಂಟರ್ಪ್ರಿಟ್ ಮಾಡ್ತೇವೆ ನಾವು. ಹಾಗೆ ಬಹಳಷ್ಟು ಜೀವನ ಚರಿತ್ರೆಗಳು ಇಂಟರ್ಪ್ರಿಟ್ ಆಗಿರುವಂತಹದ್ದು ಅಲ್ಲಿ ಇಲ್ಲಿ ಆಗ್ಲಿಲ್ಲ. ಇಂಥ ಒಬ್ಬ ವ್ಯಕ್ತಿಯ ಜೀವನ ಒಂದು ರಾಷ್ಟ್ರದ ಪ್ರಜ್ಞೆಯಲ್ಲಿ ಸೇರ್ಕೊಂಡು ಹೋಗಿದೆಯಲ್ಲ, ಇದನ್ನ ಹುಡುಕ್ಬೇಕು ಅಂತ ಹೇಳಿ ಇದನ್ನು ತೋರಿಸುವಂತ ಪ್ರಯತ್ನ ಇದೆಯಲ್ಲ ತಟ್ಟೆಯಲ್ಲಿ ಸೂರ್ಯನನ್ನು ತೋರಿಸಿದ ಹಾಗೆ.

ಗೋಪಾಲಕೃಷ್ಣ ಅಡಿಗರದ್ದು ಒಂದು ಕಾವ್ಯ ಇದೆ, ನನಗೆ ಬಹಳ ಇಷ್ಟವಾದಂತಹ ಪದ್ಯ ಅದು, ನನ್ನ ಅವತಾರ ಅಂತ ಒಂದು ಪದ್ಯ ಇದೆ. ದಯವಿಟ್ಟು ಓದ್ಬೇಕಾದ್ರೆ ಅದ್ಭುತವಾದ ಪದ್ಯ. ನಾವು ಬರೀ ಮತ್ತೊಬ್ಬರಿಗೆ ಹೇಳಿ ಹೇಳಿ ಮಾತಾಡ್ತೀವಲ್ಲ, ನಾವು ಯಾಕೆ ಮೇಲಕ್ಕೆ ಏರೋದಿಲ್ಲ ಅನ್ನೋದನ್ನ ಬಗ್ಗೆ ಬರೆದಿದ್ದಾರೆ, ಅವ್ರು ಚಂದ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ರಾಮ ಇದ್ನಲ್ಲ ಅವಾಗ ಉದ್ದಂಡ ಕೋರ್ದಂಡ, ಅವನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ, ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ. ನಾನೇ ಸ್ವಾಮಿ ಪಕ್ಕದಲ್ಲಿ ಇದ್ದವನು, ರಾಮನ ಪಕ್ಕದಲ್ಲಿ ನಾನೇ ಇದ್ದೆ ಅವನ ಪಕ್ಕದಲ್ಲಿ. ಮೊದಲನೇ ಕಲ್ಲು ನಾನೇ ಹಾಕಿದ್ದು ಅವನ ಸಮುದ್ರದಲ್ಲಿ, ಜಯ ರಾಮ್ ಅಂದವನು ನಾನೇ. ಆದ್ರೆ ನಾನು ಹಾಗೆ ಉಳ್ಕೊಂಡ್ಬಿಟ್ಟೆ, ರಾಮ ದೇವರಾಗ್ಬಿಟ್ಟ. ಕೃಷ್ಣ ಮಥುರೆಯಲ್ಲಿ ನಾನೇ ಇದ್ದಲ್ಲ ಅವನ ಜೊತೆಗೆ, ಬೃಂದಾವನದಲ್ಲಿ ರಾಸ ಕಡೆ ನಾನು ಅವನ ಪಕ್ಕದಲ್ಲಿ ನಿಂತ್ಕೋತಾ ಇದ್ದೆ, ಚಿಣಿದಾಂಡು ನಾನೇ ಅವನ ಜೊತೆ ಆಡಿದ್ದೀನಿ, ಎಲ್ಲ ಆಡಿದ್ದೀನಿ, ನೀವು ನನಗೆ ಸ್ಥಾನಕ್ಕೆ ಹೋಗ್ತಿದ್ದೆ ಅವನ ಜೊತೆಗೆ. ಆದ್ರೆ ಕೃಷ್ಣ ಭಗವಂತ ಆದ, ಗೀತಾಚಾರ್ಯ ಆದ, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹಿಂಗೆಲ್ಲ ಕೊನೆಗೆ ಬಂದು ಗಾಂಧೀಜಿ ಬಗ್ಗೆ ಬರೀತಾರೆ ಅವರು ಅಡಿಗರು. ಎಷ್ಟು ಕ್ಲಾರಿಟಿ ಆಫ್ ಮೈಂಡ್ ಇರುವಂಥ ಅಡಿಗರು, ಯಾವುದನ್ನು ಸುಮ್ಮನೆ ಒಪ್ಪಿಕೊಳ್ಳುವಂಥವರಲ್ಲ ಅಂತ ಅಡಿಗರು ಬರೀತಾರೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ನಾನು ಅವನು ಒಂದೇ ಲೋಹ. ನನಗೆ ಗಾಂಧಿಗೆ ಏನು ವ್ಯತ್ಯಾಸ ಇದೆ, ಅವನ ಮೈಲು ಚರ್ಮ ಮೂಳೆ ಎಲ್ಲ ಇದೆ, ನನಗೂ ಇದೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ಯಾವ ರಸವು ಸೋಂಕಿತವನ ಯಾವ ಶಿಲೆಯು ತಾಗಿತವನ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ನನಗೆ ಈ ಮಾತು ಬಹಳ ಚಂದ ಅನಿಸುತ್ತೆ. ಅವನು ನಾನು ಒಂದೇ ರೀ, ಲೋಹ ಇಬ್ಬರು ಕರಿ ಕಬ್ಬಿಣನೇ, ಆದರೆ ಅದು ಯಾವ ರಸ ತಾಕಿತು ಆ ಮನುಷ್ಯನಿಗೆ, ಯಾವ ಪುರುಷ ಮಣಿ ತಟ್ಟಿತು ಅವನ, ಯಾವ ಶಿಲೆಯು ತಾಗಿತವನ ಯಾವ ರಸವು ಸೋಂಕಿತವನ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನೋ ಲೋಹ ಕಬ್ಬಿಣ ಕರಿ ಕಬ್ಬಿಣ. ಅದು ಹೇಳ್ತಾರೆ, ಹೇಗೆ ಯಾವ ರಸವು ಸೋಂಕಿತವನ ಏನಾಗಿರ್ಬೇಕು, ಇದನ್ನೆಲ್ಲ ಹೇಳಿದಂತ ಅಡಿಗರು.

ಸುಮಾರು 12 ವರ್ಷಗಳ ಹಿಂದೆ ನನಗೊಬ್ಬ ಸ್ವೀಡನ್ ದೇಶದ ಹುಡುಗಿ ನನಗೊಂದು ವಿದ್ಯೆ ಕಲಿಸ್ಕೊಟ್ಲು, ಪಾಠ ಕಲಿಸಿದ್ಲು ಗಾಂಧೀಜಿ ಬಗ್ಗೆ. ಒಂದಿಷ್ಟು ಜನ ಕಾಲೇಜ್ ಹುಡುಗಿಯರು ಇಂಡಿಯಾಕ್ ಬಂದಿದ್ರು, ಭಾರತಕ್ಕೆ ಬಂದು ಭಾರತ ಯಾತ್ರೆ ಮಾಡಿದ್ದಾರೆ ಎಲ್ಲ ಕಡೆ. ಬೆಂಗಳೂರಿಗೆ ಬಂದಿದ್ರು ನಮ್ಮ ಕೆ ಎಸ್ ನಾರಾಯಣ ಸ್ವಾಮಿಯವರು, ತಮ್ಮ ಜೊತೆಗಾರರು. ಕೆ ಎಸ್ ಗಾಂಧಿ ಪೀಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದರು ಅವಾಗ. ಅವ್ರ ಮನೆಗೆಲ್ಲ ಮಕ್ಕಳು ಹೋಗಿದ್ದಾರೆ. ಮಕ್ಕಳು ಹೋದಾಗ ಅವರು ತಮಗೆಲ್ಲ ತೋಚಿದ್ದನ್ನು ಹೇಳಿ ತಮ್ಮ ಅನುಭವ ಎಲ್ಲ ಹೇಳಿದ್ರು ಅಂತ ಮಕ್ಕಳಿಗೆಲ್ಲ ಹೇಳಿಬಿಟ್ಟು, ನಮ್ಮ ಕಾಲೇಜಲ್ಲೇ ಹತ್ತಿರನೇ ಬಸವೇಶ್ವರನಗರದಲ್ಲಿರುವಂಥದ್ದು, ಅವ್ರು ಹೇಳಿದ್ರಂತೆ ನಾನು ಹೇಳಿದ್ದೀನಿ ಅವನು ಬೈದಾನ ಕರ್ಜಿಗೆ ಅಂತ, ಅವನ ಕಡೆ ಹೋಗಿ ಹುಚ್ಚಿದೆ ಸ್ವಲ್ಪ ಅವನಿಗೆ, ಅವನೇನೋ ಬೇರೆ ಹೇಳ್ತಾನೆ ಹೋಗಿ ಅಂತ ಕಳಿಸಿದ್ರು. ನಾನು ಪ್ರಿನ್ಸಿಪಲ್ ಆಗಿದ್ದೆ ಕಾಲೇಜಿಗೆ. ಈ 15 ಜನ ಕಾಲೇಜ್ ಮಕ್ಕಳು ಬಂದರು ನನ್ನ ಕಡೆಗೆ. ಬಂದಾಗ ಅವ್ರನ್ನೆಲ್ಲ ಸಾಯಂಕಾಲ ಕೂಡಿಸಿ ನಾನು ಕೇಳಿದೆ, ಯಾಕೆ ಓದ್ಬೇಕಂತಿದ್ದೀರಿ ಗಾಂಧಿನ? ನಾ ಸಾಮಾನ್ಯ ಕಾಲೇಜ್ ಹುಡುಗರು ಓದೋದು ಯಾವಾಗಪ್ಪ ಅಂದರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಅಥವಾ ಮೋಸ್ಟ್ ಲೈಕ್ಲಿ ಕ್ವಶನ್ ಆಗಿದ್ದರೆ ಓದಬೇಕು. ನಿಮ್ಮ ಗಾಂಧೀಜಿ ನಿಮ್ಮ ದೇಶದ ನಾಯಕರು ಅಲ್ಲ, ನಿಮ್ಮ ಪಠ್ಯಕ್ರಮದಲ್ಲೂ ಇಲ್ಲ, ಪರೀಕ್ಷೆಗೂ ಬರಲ್ಲ, ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಓದ್ಬೇಕಂತಿದ್ದೀರಿ ನೀವು ಅಂತ ಕೇಳಿದೆ. ಕೇಳಿದಾಗ ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ದು, 3 ಕಾರಣಕ್ಕೆ ನಾವು ಗಾಂಧೀಜಿನ ಅರ್ಥ ಮಾಡ್ಕೋಬೇಕಂತ ಮಾಡಿದ್ದೀನಿ ಸರ್, 3 ಕಾರಣಕ್ಕೆ ಗಾಂಧೀಜಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ, ಅದಕ್ಕೆ ನೀವೆಲ್ಲ ಓಡಾಡ್ ಕೇಳ್ತಾ ಇದ್ದೀವಿ ಎಲ್ಲರನ್ನೂ. ಒಂದು, ಏನು 3 ಕಾರಣ ಅಂತ ಹೇಳಿದೆ. ಯಾಕೆ ಹೇಳಿದ್ದು ಆ 3 ಕಾರಣ ಹೇಳಿದ ಮೇಲೆ ನಾನು ಆಕೆ ಕೈ ಮುಗಿದು ಹೇಳಿದೆ, ಅಮ್ಮ ನಿನಗೆ ಗೊತ್ತಿದ್ದ 3 ಕಾರಣ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದ್ದರೆ ಸಾಕು, ಸಾರ್ಥಕ ಆಯ್ತು ನಮ್ಮ ಜೀವನ ಅಂತ ಹೇಳಿದೆ. ಆಕೆ ಹೇಳಿದ 3 ಕಾರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಮೊದಲನೇದು ಪ್ರಪಂಚದ ಇತಿಹಾಸವನ್ನು ಗಮನಿಸಿದರೆ ಅಹಿಂಸಾತ್ಮಕವಾಗಿ ಹೋರಾಡಿ ಯಾವ ದೇಶನೂ ಸ್ವಾತಂತ್ರ್ಯ ಪಡ್ಕೊಂಡದ್ದಿಲ್ಲ. ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು, ಕೆಲವೊಂದು ಬಾರಿ ಹಿಂಸೆ ಅಲ್ಲಿಲ್ಲ ಆಗಿರ್ಬೋದು, ಆದರೆ ಅಹಿಂಸೆಯನ್ನು ಅಸ್ತ್ರವಾಗಿ ನೆಟ್ಟುಕೊಂಡು ಹೋರಾಡಿ ಪಡ್ಕೊಳ್ಳೋದಿದೆಯಲ್ಲ ಅಂಥದ್ದು ಇತಿಹಾಸದಲ್ಲಿ ಆಗಿಲ್ಲ, ಭಾರತ ಮೊದಲನೇದು. ಅದು ಅಲ್ಲದೆ ನೀವು ಭಾರತೀಯರು ಭಾರಿ ಇಮೋಷನಲ್ ಜನ, ಭಾರಿ ಭಾವಾವೇಶ, ಸಣ್ಣ ಸಣ್ಣ ವಿಷಯಕ್ಕೆ ಜೋರಾಗಿ ಹೊಡೆದಾಡುವಂಥವ್ರು ನೀವು. ಆದರೆ ನಿಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿ ನೋಡಿದ್ರೆ ಅವ್ರ ಸ್ಟೈಲೇ ಬೇರೆ, ಅವ್ರ ಕಲ್ಚರ್ ಬೇರೆ, ಎಲ್ಲ ಇರ್ತದೆ. ಇಷ್ಟಿದ್ರು ಕೂಡ ಇಂಥ ಎಲ್ಲ ಜನರನ್ನು ಭಾವಾವೇಶಕ್ಕೊಳಗಾಗುವಂಥ ಜನರನ್ನು ಸೇರಿಸಿಕೊಂಡು ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಗಾಂಧೀಜಿ ಹೇಗೆ ನಡೆಸಿದರು ಅದು ಪವಾಡ ಅನಿಸುತ್ತೆ ನನಗೆ. ಅದು ಮೊದಲನೇ ಕಾರಣ. ಎರಡನೇದ್ದು ಬಹಳ ಮುಖ್ಯವಾಗಿರುವಂಥದ್ದು, ನಾನು ನಮ್ಮ ಪಕ್ಕದ ಮನೆಯವನ ಹತ್ರ ಜಗಳಾಡಿದರೆ 15 ದಿವಸ ಮಾತಾಡಲ್ಲ ಅವನ ಹತ್ರ, ಸ್ವಲ್ಪ ಜಾಸ್ತಿ ಜಗಳಾಡಿದರೆ 1 ವರ್ಷ ಮಾತಾಡಲ್ಲ. ಅಂಥದ್ದು ನೀವು ಬ್ರಿಟಿಷರೊಂದಿಗೆ 100 ವರ್ಷ ಹೋರಾಡಿದಿರಿ, ಯು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ ಮೋರ್ ದನ್ 100 ಇಯರ್ಸ್ ಹೋರಾಡಿದಿರಿ. ಹೋರಾಡಿದ್ರು ಕೂಡ ಕೊನೆಗೆ ವೈರಿಗಳಾಗಿ ಸೆಪರೇಟ್ ಆಗಲಿಲ್ಲ, ಯು ಸೆಪರೇಟೆಡ್ ಆಸ್ ಫ್ರೆಂಡ್ಸ್, ಸ್ನೇಹಿತರಂಗೆ ಬೇರ್ಪಟ್ರಿ. ಅಷ್ಟೇ ಅಲ್ಲ, ವಿಕ್ಟೋರಿಯಾ ಮಹಾರಾಣಿಯ ಮರಿಮೊಮ್ಮಗ ಆದಂಥ ವೈಸ್ರಾಯ್ ಮೌಂಟ್ ಬ್ಯಾಟನ್ ಇದ್ರಲ್ಲ, ಅವರು ನೀವು ಫಸ್ಟ್ ಗವರ್ನರ್ ಜನರಲ್ ಮಾಡ್ಕೊಂಡ್ರಿ. ಹೌ ಕುಡ್ ಗಾಂಧಿ ಕನ್ವರ್ಟ್ ಅನ್ ಎನಿಮಿ ಇನ್ ಟು ಎ ಫ್ರೆಂಡ್? ಗಾಂಧೀಜಿ ವೈರಿಯನ್ನ ಸ್ನೇಹಿತನನ್ನ ಹಾಗೆ ಮಾಡ್ಕೊಂಡ್ರೆ ಹಾಗೆ. ಅದು ಅಲ್ಲದೆ ಮೌಂಟ್ ಬ್ಯಾಟನ್ ಹೇಳಬೇಕಾದ್ರೆ, ವೆನ್ ಎವರ್ ಐ ಸಾ ಗಾಂಧಿ ಸಿಟಿಂಗ್ ಇನ್ ದ ಚರ್ಚ್ ಆನ್ ದಿ ಚೇರ್ ಅಪೋಸಿಟ್ ಟು ಮೀ, ಐ ಆಲ್ವೇಸ್ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಬೇಕಾದ್ರೆ, ಇದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಪ್ರೀತಿಯಿಂದ ಆದಂತಹದ್ದು. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ ಪುಸ್ತಕ ಇದೆ, ತಾವು ಓದಬೇಕು, ಬಹಳ ಅದ್ಭುತ ಪುಸ್ತಕಗಳಿದೆ. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ, ತಾ ಡೈರಿ ಬರೀತಿದ್ದ ಆಗಿನ ಕಾಲಕ್ಕೆ ಏನೇನಾಯಿತು ಅಂತ ಅದೆಲ್ಲ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು, ಸ್ವಲ್ಪ ಅದನ್ನು ರೆಫರ್ ಮಾಡ್ತೇನೆ ನಾನು. ಅಂದರೆ ಮೌಂಟ್ ಬ್ಯಾಟನ್ ಅಂಥ ವೈರಿಯನ್ನ ಸ್ನೇಹಿತನನ್ನ ಗಾಂಧೀಜಿ ಹೇಗೆ ಮಾಡಿಕೊಂಡ್ರು, ಇದೊಂದು. 3ನೇದು ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ದಕ್ಕೆ, 30th January 1948, January 30, 1948 ಸಾಯಂಕಾಲ 5:17 ಗಾಂಧೀಜಿ ಅವರು ಹತ್ಯೆ ಆಯಿತು ಬಿರ್ಲಾ ಹೌಸಲ್ಲಿ ದೆಹಲಿಯಲ್ಲಿ. ಹತ್ಯೆ ಆದಂಥ ಸುದ್ದಿ ಅಮೆರಿಕದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದೆಯಲ್ಲ ಅದರ ಕಚೇರಿಗೆ ಸುದ್ದಿ ಮುಟ್ತು. ಮುಟ್ಟಿದ ತಕ್ಷಣ ಅಲ್ಲಿ ಏನು ಮಾಡಿದರು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸುದ್ದಿ ಮುಟ್ಟಿದ ತಕ್ಷಣ ಪ್ರತಿಯೊಂದು ದೇಶ ಧ್ವಜವ ಮೇಲೆ ಇದೆ, ಆ ಬಿಲ್ಡಿಂಗ್ ತಲೆ ಮೇಲೆ ಪ್ರತಿಯೊಂದು ದೇಶ ಧ್ವಜವನ್ನು ಇಟ್ಟಿದ್ದಾರೆ. ಗಾಂಧೀಜಿ ತೀರ್ಕೊಂಡು ಸುದ್ದಿಯಲ್ಲಿ ಮುಟ್ಟಿದ ತಕ್ಷಣ ಭಾರತದ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ಭಾರತ ಧ್ವಜ ಒಂದಲ್ಲ, ಪ್ರಪಂಚದ ಎಲ್ಲ ದೇಶ ಧ್ವಜಗಳನ್ನು ಅರ್ಧಕ್ಕಿಳಿಸಿದ್ರು, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧಕ್ಕಿಳಿಸಿದ್ರು. ದಯವಿಟ್ಟು ಗಮನಿಸಬೇಕಾದ್ದು, ಭಾರತದೊಂದೇ ಅಲ್ಲ, ಎಲ್ಲ ದೇಶದ ಧ್ವಜಗಳನ್ನು ಮತ್ತು ವಿಶ್ವಸಂಸ್ಥೆ ಧ್ವಜವನ್ನು ಕೂಡ ಅರ್ಧಕ್ಕಿಳಿಸಿದ್ರಂತೆ ಇವರ ಗೌರವಕ್ಕೋಸ್ಕರ. ಅವತ್ತಾದದ್ದು ಇವತ್ತಿನ ಈ ಕ್ಷಣದವರೆಗೆ ಇನ್ನೊಮ್ಮೆ ಆಗಿಲ್ಲ. ಅಲ್ಲಿ ಇರುವಂಥ ಪದ್ಧತಿ ಏನು ಅಂದರೆ, ಯಾವುದೇ ದೇಶದ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಕಾಲವಾದರೆ ಆ ದೇಶದ ಧ್ವಜವನ್ನು ಅರ್ಧಕ್ಕಿಳಿಸ್ತಾರೆ ಅವರ ಗೌರವಾರ್ಥ. ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ದ ಹೆಡ್ ಆಫ್ ದ ಸ್ಟೇಟ್, ದ ಫ್ಲಾಗ್ ಆಫ್ ದ್ಯಾಟ್ ಕಂಟ್ರಿ ಆನ್ ದಿ ಯುನೈಟೆಡ್ ನೇಷನ್ಸ್ ಇಸ್ ಲೋವರ್ ಟು ಹಾಫ್. ಬಟ್ ವೆನ್ ಗಾಂಧೀಸ್ ನ್ಯೂಸ್ ರೀಚ್ಡ್ ನ್ಯೂಯಾರ್ಕ್,
ನಾಟ್ ಓನ್ಲಿ ಫ್ಲಾಗ್ ಆಫ್ ಇಂಡಿಯಾ ಬಟ್ ದ ಫ್ಲಾಗ್ಸ್ ಆಫ್ ಆಲ್ ದ ನೇಷನ್ಸ್ ಆಫ್ ದಿ ವರ್ಲ್ಡ್ ಆ್ಯಂಡ್ ದ ಫ್ಲಾಗ್ ಆಫ್ ಯುನೈಟೆಡ್ ನೇಷನ್ಸ್ ವೆರ್ ಲೋವರ್ ಟು ಹಾಫ್ ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ಅ ಮ್ಯಾನ್ ಹೂ ನೆವರ್ ಆಕ್ಯುಪೈಡ್ ಎನಿ ಪೊಸಿಷನ್ ಆಫ್ ಪವರ್. ಅದು ಮುಖ್ಯ. ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಇರುವಂತಹ ಮನುಷ್ಯನಿಗೋಸ್ಕರ ಇದಾದದ್ದು ಮೊದಲನೇ ಸಲ, ಇದು ಕೊಡೆ ಸಲ ಇಲ್ಲಿವರೆಗೂ, ಈ ಕ್ಷಣದವರೆಗೂ. ಅವ ಕೇಳಿದ್ರಂತೆ ಸೆಕ್ರೆಟರಿ ಜನರಲ್ ಯಾಕೆ ಇಳಿಸಿದ್ರಿ ಅಂತ, ಯಾಕೆ ಧ್ವಜವನ್ನು ಇಳಿಸಿದ್ರಿ ಅಂದಾಗ ಉತ್ತರ ಬಹಳ ಚಂದ ಕೊಡ್ತಾರೆ ಅವರು. ಉತ್ತರ ಹೇಳ್ತಾರೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ನಾನು ಗಾಂಧೀಜಿಯವ್ರನ್ನ ತೀರ್ಕೊಂಡ್ರು ಅಂತ ಹೇಳಿ ದುಃಖ ಪಡ್ತಾ ಇಲ್ಲಪ್ಪ, ಮಾನವತೆ ಸತ್ತೋಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಗಾಂಧೀಜಿ ಅಂತ ಅವ್ರನ್ನ ಕೊಲ್ಲಬೇಕಾದ್ರೆ ಮಾನವತೆ ಸತ್ತೋಗಿರ್ಬೇಕು ಅಂತ ಹೇಳ್ತಾರಂತೆ. ಆ ಹುಡುಗಿ ಹೇಳಿದ್ದು, ಇಂಥ ಮನುಷ್ಯ ಹೇಗಿದ್ರು ಅಂತ ಅರ್ಥ ಮಾಡ್ಕೋಬೇಕು ಸರ್ ನಾನು, ಈ ಮೂರು ಕಾರಣಕ್ಕೋಸ್ಕರ ಗಾಂಧಿನ ಓದ್ಬೇಕಂತಿದ್ದೀನಿ ಅಂತ. ಯಾಕನ್ನಿಸ್ತು ಅಂದ್ರೆ, ಆ ಸ್ವೀಡನ್ ದೇಶದ ಹುಡುಗಿಗೆ ಆ ಪ್ರೀತಿ ಇದೆ. ಯಾವ ಕಾರಣಕ್ಕೋಸ್ಕರ ಆಕೆ ಮೆಚ್ಕೊಂಡಿದ್ದೀನಿ ಗಾಂಧೀಜಿನ ಅಂತ ಹೇಳಿದ, ಮೂರು ಕಾರಣಕ್ಕೋಸ್ಕರ ಅಂತ. ನಾ ಇದೆ ಮೂರು ಕಾರಣ ನಮ್ಮವ್ರಿಗೆ ಗೊತ್ತಾದ್ರೆ ಸಾಕಮ್ಮ, ಪ್ರೀತಿ ಬರುತ್ತೆ ನಮ್ಗೆ ಗಾಂಧೀಜಿ.

ಇತ್ತೀಚೆಗೆ ನಾನು ಕೆಲವೊಂದು ಕಾಲೇಜುಗಳಿಗೆ ಹೋಗಿದ್ದೆ. ನನ್ನ ಕೆಲಸ ಅದು, ಮೇಸ್ಟರ್ ಆದ್ರಿಂದ ಹೋಗ್ತಾ ಇರ್ತೇನೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಸಾವಿರಾರು ಜನ ಪೇರೆಂಟ್ಸು ಮಕ್ಕಳೆಲ್ಲ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಸೇರ್ಕೊಂಡಿದ್ದಾರೆ. ಮೊದಲನೇ ವರ್ಷದ ಕ್ಲಾಸ್ ಶುರು ಆಗಬೇಕು. ಪಾಠ ಮಾಡ್ತಾ ನಾನು ಗಾಂಧೀಜಿ ಬಗ್ಗೆ ಏನೋ ಮಾತು ಬಂತು, ಹೇಳಿದ ತಕ್ಷಣ ಕೆಲವರು ನಗೋದು ಕಾಣಿಸ್ತು, ಅಂದರೆ ವ್ಯಂಗ್ಯವಾಗಿ ನಗುವಂಥದ್ದು ಕಾಣಿಸ್ತು. ತಕ್ಷಣ ಕೇಳಿದ್ರೆ, ಗಾಂಧೀಜಿನ ಕಂಡ್ರೆ ಇಷ್ಟ ಆಗದೇ ಇರುವಂಥವ್ರು ಯಾರು ಇದ್ದೀರಾ ಇಲ್ಲಿ ಅಂತ ಕೇಳಿದೆ. ತಂದದ್ದು ಅಷ್ಟೇ, ಅದು ಹಂಗೆ ಪಬ್ಲಿಕಲ್ಲಿ ಕೇಳಬಾರದು. ಕೇಳಿದೆ, ಕೇಳಿದ ತಕ್ಷಣ ನನಗೆ ಯಾರು ಕೈ ಹತ್ತಲಿಕ್ಕಿಲ್ಲ ಅನ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಅಂದರೆ 100 ಕೈ ಮೇಲೆ ಹೋಯ್ತು, ಹತ್ತತ್ರ 100 ಕೈ. ಇಷ್ಟ ಇಲ್ಲ ಗಾಂಧಿ ಕಂಡ್ರೆ ಅಂತ. ಮುಂದೆ ಒಬ್ಬ ಹುಡುಗಿ ಕೂತಿದ್ಲು, ಆಕೆನೂ ಕೈ ಎತ್ತಿಲ್ಲ, ಬಾಮ್ಮ ಇಲ್ಲಿ ಮೇಲೆ ಅಂತ ಕರೆದೆ. ಆಕೆ ಮೇಲೆ ಬಂದ್ಲು, ಮೈಕ್ ಕೊಟ್ಟು ಕೇಳಿದೆ ಆಕೆಗೆ, ಯಾಕಮ್ಮ ಗಾಂಧಿ ಕಂಡ್ರೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ಮು ಏನು ಅಂತ ಕೇಳಿದೆ. ಆಕೆ ಎಲ್ಲೋ ಜರ್ನಲಿಸ್ಟ್ ಆಗಬೇಕು, ತಪ್ಪು ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟು, ಮಾತಾಡೋ ಸ್ಟೈಲ್ ಹೇಗಿತ್ತು ಅಂದರೆ ಜರ್ನಲಿಸ್ಟ್ ಮಾತಾಡೋಂಗಿತ್ತು. ಸರ್, ನೀವು ಹರಿಲಾಲ್ ಗಾಂಧಿ ಓದಿಲ್ವಾ ಸರ್? ಓದಿಲ್ವಾ? ಒಬ್ಬ ಮಗನಿಗೆ ತಂದೆ ಆಗದಂತಹ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಒಂದು ಸ್ಟೈಲಿಶ್ ಆಗಿ ಡೈಲಾಗ್ ಹೊಡೆದು. ಒಬ್ಬ ಮಗಳಿಗೆ ತಂದೆ, ಮಗನಿಗೆ ತಂದೆ ಆಗಲಾರದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಹೇಳಿದ್ಲು. ಅದು ಭಲೆ, ವೆರಿ ಗುಡ್. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳಮ್ಮ ಅಂತ ಕೇಳಿದೆ. ಗೊತ್ತಿಲ್ಲ ಸರ್ ಅಂದ್ಲು. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳು ಗೊತ್ತಿಲ್ಲ, ಒಬ್ಬ ಹರಿಲಾಲ್ ಗಾಂಧಿ ಗೊತ್ತು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಗಾಂಧೀಜಿ ಯಾವುದನ್ನು ಮುಚ್ಚಿಡಲಿಲ್ಲ, ಹರಿಲಾಲ್ನು ಮುಚ್ಚಿಡಲಿಲ್ಲ, ಅವರು ಯಾವತ್ತೂ ಮುಚ್ಚಿಡಲಿಲ್ಲ. ಅವರು ಮುಚ್ಚಿಟ್ಟಿದ್ರೆ ಅದೊಂದು ಸ್ಕ್ಯಾಮ್ ಆಗಬಹುದಾಗಿತ್ತೇನು ಅಲ್ವಾ? ಆದರೆ ಗಾಂಧೀಜಿ ಮುಚ್ಚಿಡೋ ಪ್ರಯತ್ನನೇ ಮಾಡಲಿಲ್ಲ. ಎಲ್ಲವೂ ಓಪನ್ ಬುಕ್ಕೇ ಅದು. ಆದರೆ ಇದು ಹೊಸದೇನೋ ಅಂದಂತನ್ನೋ ಹಾಗೆ, ಹರಿಲಾಲ್ ಮುಚ್ಚಿಟ್ಟಿದ್ರೆ ಅಂತನೋ ಹಾಗೆ, ಏನು ಮುಚ್ಚಿಡಲಿಲ್ಲ, ಓದಲಿಲ್ಲ ಅಷ್ಟೇನೆ. ನೀವು ಗಾಂಧೀಜಿ ಬಗ್ಗೆ ಓದಿದರೆ ಹರಿಲಾಲ್ ಬಗ್ಗೆ ಏನು ಮುಚ್ಚಿಡುವಂಥದ್ದು ಏನಿಲ್ಲ, ಬರೆದೇ ಬಿಟ್ಟಿದ್ದಾರೆ, ಅವರೇ ಬರೆದಿದ್ದಾರೆ. ಕಸ್ತೂರ್ಬಾ ಪತ್ರ ಕೂಡ ಓಪನ್ ಇದೆ, ಕಸ್ತೂರ್ಬಾ ಹರಿಲಾಲ್ಗೆ ಬರೆದಂಥ ಪತ್ರ ಕೂಡ ಓಪನ್ ಇದೆ. ಆಕೆ ಹೇಳಿದೆ, ನೋಡಮ್ಮ 3 ಜನ ಮಕ್ಕಳು ಒಳ್ಳೆಯವರಾದರು ಅಂತ ನೀವು ಗಾಂಧೀಜಿಗೆ ಮರ್ಯಾದೆ ಕೊಡೋಕೆ ತಯಾರಿಲ್ಲ, ಒಬ್ಬ ಹುಡುಗ ಸರಿ ಆಗಲಿಲ್ಲ ಅಂತ ಅವರಿಗೆ ಹೇಳ್ತಿರಲ್ಲ ಅಂದೆ. ಅಂದು ಈ 3-4 ಮಾತನ್ನು ಗಾಂಧೀಜಿ ಬಗ್ಗೆ ಮಾತಾಡಿದೆ. ನನ್ನ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ. ಆ ಮಾತಾಡಿ ಮುಗಿದ ಮೇಲೆ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ ಅಲ್ಲಿ, ಇದಾದದ್ದು ಇತ್ತೀಚೆಗೆ 1 ತಿಂಗಳಿಂದ ಆದದ್ದು, ಎದ್ದು ನಿಂತ್ಕೊಂಡ. ಸರ್, ನಾನು ವಿಷಯ ಹೇಳಬೇಕು ಸರ್, ಐ ವಾಂಟ್ ಟು ಟಾಕ್ ಸಮಥಿಂಗ್ ಸರ್ ಅಂದ. ಬಾಪ ಮೇಲೆ ಅಂತ ಕರೆದೆ. ಸ್ಟೇಜ್ ಮೇಲೆ ಬಂದು ನಾನು ಮೈಕಲ್ಲಿ ಮಾತಾಡಬೇಕು ಸರ್ ಅಂತ, ಮಾತಾಡು ಅಂತ ಹೇಳಿದೆ. ಏನು ಹೇಳಿದೆ ಗೊತ್ತಾ? ಸರ್, ದಯವಿಟ್ಟು ಕೈ ಮುಗಿತೀನಿ ಸರ್ ನಿಮಗೆ, ಇದೇ ಮತ್ತೆ ಕೈ ಮುಗಿತೀನಿ ಸರ್. ನೀವು ಕಾಲೇಜಿಂದ ಕಾಲೇಜ್ಗೆ ಹೋಗಿದ್ದೀನಿ ಹೇಳಿ ಸರ್ ದಯವಿಟ್ಟು, ಎಲ್ಲರೂ ನಮ್ಮ ಅಭಿಪ್ರಾಯ ಬರೋದು ಹೇಗಿದೆ ಗೊತ್ತಾ? ಇವತ್ತೇನಾದರೂ ತೊಂದರೆ ಆಗಿದ್ದರೆ ಗಾಂಧೀಜಿನೇ ಕಾರಣ ಅನ್ನೋಂಗಿದೆ ಸರ್. ಏನು ಅನಾಹುತಾದರೂ ಆದರೆ ಅವರೇ ಕಾರಣ ಅಂತ ಅನ್ನೋಂಗಿದೆ. ದಯವಿಟ್ಟು ಹೇಳಿ ಸರ್, ನಾನು ಮಾಡ್ತೀನಿ ಸರ್, ಎಲ್ಲ ಕಾಲೇಜ್ಗೂ ಹೇಳ್ಕೊಂಬರ್ತೀನಿ ಅಂತ. ಅದು ರೋಷಾವೇಶ ಅಂತ ಹೇಳಿದ ಮಾತಿರ್ಬೋದೇನು ಆ ಕ್ಷಣಕ್ಕೆ, ಆದರೆ ಮಾಡಬಹುದು ಹುಡುಗ. ಅಂದರೆ ಇವತ್ತಿನ ಬೆಳಗ್ಗೆ ಬಂದಂಥ ಪತ್ರ ಕೂಡ ನನಗೆ ಅದೇ ಅನಿಸೋದು, ಹುಡುಗರು ಹೇಳೋದು ನೋಡಿದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ. ನಾನು ಉದ್ದೇಶ ಹೇಳಿದ್ದಲ್ಲ ಮೊದಲು, ಗಾಂಧೀಜಿ ಜೀವನವನ್ನು ವೈಭವೀಕರಿಸುವಂಥದ್ದು ಮಾತು ತಂದಿಲ್ಲ, ಅವ್ರು ಮಾಡಿದ್ದೆಲ್ಲ ಚಂದ ಅಂತ ಹೇಳೋದಿಲ್ಲ. ಆದರೆ ವಸ್ತುಸ್ಥಿತಿಯನ್ನು ಕಾಣೋದು ನನ್ನ ಮನಸ್ಸು, ಹೇಗಿತ್ತು ವಸ್ತು ಅಂತ. ಗಾಂಧೀಜಿ ಕೂಡ ಒಬ್ಬ ಮನುಷ್ಯ, ಅದಕ್ಕೆ ನನ್ನ ಹೆಸರು ಕೊಟ್ಟದ್ದು ಗಾಂಧಿ ಮಹಾತ್ಮ ಅಂತ. ಗಾಂಧಿ ಒಬ್ಬ ಹುಡುಗ, ಅಂತ ಒಬ್ಬ ಸಾಮಾನ್ಯವಾದಂಥ ಹುಡುಗ ಒಂದು ದಿವಸ ಮಹಾತ್ಮ ಆಗ್ತಾರೆ ಅಂತಂದರೆ ಅವರ ಜೀವನದಲ್ಲಿ ಯಾವ್ಯಾವ ಕ್ಷಣಗಳಲ್ಲಿ ಅವರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಅನ್ನೋದನ್ನು ಕಾಣಬೇಕು ನಾವು. ಸಾಮಾನ್ಯ ವ್ಯಕ್ತಿತ್ವ, ಯಾವ ಪಾಲಕರು ಅಭಿಮಾನ ಪಡುವಂಥ ಬಾಲ್ಯ ಏನಲ್ಲ ಅದು, ಅತ್ಯಂತ ಸಾಮಾನ್ಯವಾದಂಥ ಬಾಲ್ಯ. ಇವತ್ತು ನಮ್ಮ ಇವತ್ತೇನದಂಥ ಮಕ್ಕಳಿದ್ರೆ ನಾವು ಇದಕ್ಕೆ ಕರ್ಕೊಂಡ್ಬಿಡ್ತೀವಿ, ಮೆಂಟಲ್ ಡಿಸೆಬಿಲಿಟಿ ಅಂತ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ನಾವು ಕರ್ಕೊಂಡು ಹೋಗ್ಬಿಟ್ಟು ಡಿಸ್ಲೆಕ್ಸಿಯಾಗಿ ಟೆಸ್ಟ್ ಮಾಡಿಸಿ ನಮ್ಮ ಹುಡುಗ ಚೆನ್ನಾಗಿ ಪಾಸ್ ಆಗಲ್ಲ ನೋಡಿ ಸರ್ ಅಂತಿದ್ವಿ. ಯಾಕಂದ್ರೆ 90 ಕೆಳಗೆ ಬಂದರೆ ಅಪರಾಧ ಅಲ್ವಾ ಈಗಿನ ಕಾಲದಲ್ಲಿ? 90 ಕೆಳಗೆ ಎಷ್ಟು ಬಂದರೂ ಒಂದಲ್ಲೇ. ಅಂಥದ್ದು ಗಾಂಧಿ ಪಾಪ ಕಷ್ಟಪಟ್ಟು ಪಾಸ್ ಆಗೋದವರು, ಅಂಥ ಬಾಲ್ಯ. ಆದರೆ ಕೊನೆಗೆ 79 ಆಗೋ ಹೊತ್ತಿಗೆ ಮಹಾತ್ಮ ಆಗಬೇಕಾದ್ರೆ ಅದು ಏನು ಸಾಧನೆ ಇದ್ದಿದ್ದಿತ್ತು ಅಂತ ಕರ್ಕಿಯವರು ಬಹಳ ಚೆನ್ನಾಗಿ ಬರೀತಾರೆ. ತಿಳಿ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಅದರಲ್ಲಿ ಹೇಳ್ತಾರೆ, ಆಶ್ಚರ್ಯ ಆಗೋದೇನೆಂದ್ರೆ ತುಂಬಾ ಸಾಮಾನ್ಯ ಜೀವ, ಕಬ್ಬಿಣ ಕರಿ ಕಬ್ಬಿಣ, ಅದು ಯಾವ ರಸ ಸೋಂಕಿತು, ಯಾವ ಶಿಲೆ ಸೋಂಕಿತು ಅದು ನೋಡ್ಬೇಕಲ್ಲ ನಾನು. ಅದು ಉದ್ದೇಶ ನನ್ನ ಚಿತ್ರ ಇರೋದು, ಯಾವ ಜೀವನದ ಕ್ಷಣಗಳಲ್ಲಿ ಅವ್ರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಆ ಘಟನೆಗಳ ಮೂಲಕ ನಾನು ಹೆಣೆಯೋಕೆ ಪ್ರಯತ್ನ ಮಾಡ್ತಿದ್ದೇನೆ. ದೊಡ್ಡ ಭಾಷಣ ಮಾಡೋದು ಉದ್ದೇಶ ಅಲ್ಲ, ಘಟನೆಗಳ ಮೂಲಕ ಒಬ್ಬ ವ್ಯಕ್ತಿತ್ವ. ಒಂದು ಘಟನೆ ಅಂದರೆ ವ್ಯಕ್ತಿತ್ವದ ಜೀವನಕ್ಕೆ ಒಂದು ಕಿಟಕಿ ಇದ್ದ ಹಾಗೆ. ಕಿಟಕಿ ನೋಡಿದಾಗ ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಹೇಗೆ ನಡ್ಕೋತಾನೆ ನೋಡಿದಾಗ ಅವನ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗಿರಬೇಕು ಅಂತ ಒಂದು ಪ್ರಜ್ಞೆ ಬರುತ್ತೆ. ಅದಕ್ಕೆ ಅವರ ಜೀವನದ ಘಟನೆಗಳ ಮೂಲಕ ಗಾಂಧೀಜಿ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೇನೆ.

0: रेडियो सारंग 107.8 FM
1: ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ KSL ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿವುದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡ್ರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿವುದಯಶಂಕರ್, KSL ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿವುದಯಶಂಕರ್. ಅವರ ಮಾತು ಎಲ್ಲರಿಗೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದರು ಉದಯಶಂಕರ್. ಆಟದೆ ಸೋತು ರೋಷದಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು, ನಗು ಬಂತು, ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನು ಆಡಿಕೊಂಡು ಶ್ರೀನಾಥ್ಗೆ ಒಳಿತಾಗಲಿ ಎಂಬ ಸದಾಶಯದಿಂದಲೇ

ಉದಯ ಶಂಕರ್ ಹಾಡು ಬರೆದ್ರು. ವಿಜಯ ಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ ಎಸ್ ಪಿ ಬಿ ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯ ಶಂಕರ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಈ ಹಾಡು ಬರೆದ ಸಂದರ್ಭ ಹೇಗಿತ್ತು, ಎಂಥ ಕ್ಷಣದಲ್ಲಿ ಹಾಡು ಸೃಷ್ಟಿಯಾಯಿತು ಎಂಬ ಪ್ರಶ್ನೆಗೆ ಜಯಂತ್ ಕಾಯ್ಕಿಣಿ ಹೀಗೆ ಹೇಳ್ತಾರೆ. ಮುಂಗಾರು ಮಳೆಯ ಅನಿಸುತ್ತಿದೆ ಯಾಕೋ ಎಂದು ಹಾಡು ಸೂಪರ್ ಹಿಟ್ ಆಗಿದ್ದ ಸಂದರ್ಭ ಅದು. ಪ್ರೇಕ್ಷಕರು ಮಾತ್ರವಲ್ಲ ನಿರ್ಮಾಪಕ ನಿರ್ದೇಶಕರು ಕೂಡ ಅಂಥದೇ ಇನ್ನೊಂದು ಹಾಡು ಬರೆದ್ರೆ ಚೆನ್ನಾಗಿರುತ್ತೆ ಎಂದು ನನಗೆ ಹೇಳಿದರು. ಅಂಥದೇ ಇನ್ನೊಂದು ಹಾಡಿಗಾಗಿ ಒತ್ತಾಯಿಸಿದ್ರು, ಆದರೆ ನನಗದು ಇಷ್ಟವಿರಲಿಲ್ಲ. ಆ ಹಾಡಿನ ಗುಂಗಿನಿಂದ ಹೊರಬರಬೇಕು, ಅದಕ್ಕಿಂತ ಭಿನ್ನವಾದ ಇನ್ನೊಂದು ಚಂದದ ಹಾಡು ಬರಿಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಆದರೆ ಆ ಹಾಡನ್ನು ಎಷ್ಟು ಮರೆಯಲು ಪ್ರಯತ್ನಿಸ್ತಾ ಇದ್ದೇನೋ ಅಷ್ಟೇ ಜಾಸ್ತಿ ನೆನಪಾಗ್ತಾ ಇತ್ತು. ಅದರಲ್ಲೂ ಈ ಹಾಡಿಗೆ ಬಳಸಿದ ಟ್ಯೂನ್ ನನ್ನನ್ನು ವಿಪರೀತ ಕಾಡಿತ್ತು. ಹೀಗಿದ್ದಾಗಲೇ ಮಿಲನಕ್ಕೆ ಹಾಡು ಬರಿಬೇಕಿತ್ತಲ್ಲ, ಆ ಸಂದರ್ಭವನ್ನು ನೆನಪು ಮಾಡಿಕೊಂಡೆ. ಹೊಸ ಹಾಡಿನ ಧ್ಯಾನದಲ್ಲಿರುವಾಗಲೇ ಮತ್ತೆ ಅನಿಸುತ್ತಿದೆಯ ಟ್ಯೂನ್ ನೆನಪಾಯಿತು. ಇದೊಳ್ಳೆ ಕತೆ ಆಯ್ತಲ್ಲ. ಮುಂಗಾರು ಮಳೆ ಸಿನಿಮಾದ ಅಬ್ಬರ ಕಡಿಮೆಯಾದ್ರೂ ಈ ಹಾಡು ನನ್ನನ್ನು ಬಿಡ್ತಾ ಇಲ್ವಲ್ಲ. ಮಳೆ ನಿಂತ ಮೇಲೂ ಬೀಳುವ ಹನಿಯ ಹಾಗೆ ಕಾಡುತ್ತಲೇ ಇದೆಯಲ್ಲ ಅಂದುಕೊಂಡೆ. ಆಗಲೇ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಎಂಬ ಹೊಸ ಸಾಲು ಹೊಳೆಯಿತು. ಅದನ್ನು ಬರೆದು ಸಂಗೀತ ನಿರ್ದೇಶಕ ಮನೋಮೂರ್ತಿಯವರಿಗೆ ಹಾಡಿ ತೋರಿಸಿದೆ. ಅವರು ವಾ ವಾ ಚೆನ್ನಾಗಿದೆ ಅಂದರು. ಈ ಸಂದರ್ಭದಲ್ಲಿ ಒಂದು ತಮಾಷೆ ನಡೀತು. ಎರಡು ಸಾಲು ಬರೆದು ಹಾಡು ತೋರಿಸಿದ ನಂತರ ಮನೋಮೂರ್ತಿಯವರಿಗೆ ಈ ಹಾಡಿನಲ್ಲಿ ಅನುಪಲ್ಲವಿ ಉಳಿದು ಹೋಗಿದೆ ಎಂದು ಹೇಳಿದೆ. ಅವರು ಅದನ್ನು ಕೂಡ ಹಾಡಿನ ಸಾಲೆ ಎಂದು ಭಾವಿಸಿ ವಾವ್ ಇದು ಕೂಡ ಚೆನ್ನಾಗಿದೆ ಎಂದು ಹೇಳಿದರು. ತಕ್ಷಣವೇ ನಗು ಬಂತು. ಸರಿಗೆ ಹೇಳಿದು ಹಾಡಿನ ಸಾಲಲ್ಲ, ಈ ಹೊಸ ಹಾಡಿಗೆ ಪಲ್ಲವಿಯಾಗಿದೆ, ಅನುಪಲ್ಲವಿ ಉಳಿದು ಹೋಗಿದೆ, ಅದನ್ನು ಬರಿಬೇಕು ಅಂದೆ ಅಂತ ಹೇಳಿದರು. ಮನೋಮೂರ್ತಿಯವರು ಆಗ ಕೂಡ ನೀವು ಹಿಂದೆ ಹೇಳಿದ್ದೆ ಚೆನ್ನಾಗಿದೆ ಅಂದರು. ತಕ್ಷಣವೇ ನನಗೆ ಹೇಳುವುದು ಏನು ಉಳಿದು ಹೋಗಿದೆ ಎಂಬ ಸಾಲು ಹೊಳೆಯಿತು. ಹೇಳಲಿ ಹೇಗೆ ತಿಳಿಯದಾಗಿದೆ ಎಂಬ ಇನ್ನೊಂದು ಸಾಲು ಕೈಜಗ್ಗಿತು. ಅದನ್ನೇ ಅನುಪಲ್ಲವಿಯಾಗಿ ಬರೆದೆ. ನಂತರ ಪಲ್ಲವಿ ಅನುಪಲ್ಲವಿಯನ್ನು ನೋಡಿದರೆ ಅದು ಮಿಲನ ಚಿತ್ರದ ಸನ್ನಿವೇಶಕ್ಕೆ ಬೊಂಬಾಟಾಗಿ ಹೊಂದಿಕೊಳ್ಳುತ್ತೆ ಅನಿಸಿತು. ನಂತರದ ಕ್ಷಣದಲ್ಲಿ ನಾಯಕಿಯ ಮನಸ್ಸಿನ ತೊಳಲಾಟ, ಸಂಕಟ, ಅಪರಾಧಿ ಭಾವ, ಅವನು ಬೇಕು ಅನ್ನೋ ತುಡಿತ, ಹೀಗೆ ಒಂದೊಂದೊಂದೊಂದೇ ಪದಗಳ ರೂಪದಲ್ಲಿ ಬಂದು ಜಾಗ ಪಡೆದುಕೊಂಡವು. ನನಗೆ ಗೊತ್ತಿಲ್ಲದಂತೆಯೇ ಒಂದು ಮಧುರ ಗೀತೆ ಸಿದ್ಧವಾಗಿ ಹೋಯಿತು. ಇಷ್ಟು ಹೇಳಿ ನಸುನಕ್ಕರು ಜಯಂತ್ ಕಾಯ್ಕಿಣಿಯವರು. ಅದನ್ನು ಕಂಡಾಗ ಚಂದಿರನ ತುಂಬ ನಗೆ ನೆನಪಾಯಿತು ಮತ್ತು ಕಾಡುವ ಹಾಡುಗಳ ಹಿಂದೆ ಒಂದು ಕತೆ ಇರುತ್ತೆ ಎಂಬ ಮಾತು ಚಂದಿರನಾಣೆಗೂ ನಿಜವಾಯಿತು. ಮಿಲನ ಚಿತ್ರದ ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಯ, ಮನೋಮೂರ್ತಿಯವರ ಸಂಗೀತದ, ಶ್ರೇಯ ಘೋಷಾಲ್ ಅವರು ಹಾಡಿರುವಂತ ಹಾಡು ನಿಮ್ಗಾಗಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಚಿತ್ರರಂಗದ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದದ್ದು ಮದ್ರಾಸಿನಲ್ಲಿ. ಆದರೆ ಸಂಭಾಷಣೆ ಹಾಡುಗಳೆಲ್ಲ ಸಿದ್ಧವಾಗ್ತಿದ್ದದ್ದು ಕರ್ನಾಟಕದ ಪರಿಸರದಲ್ಲೇ. ಅದರಲ್ಲೂ ಪುಟ್ಟಣ್ಣ ಕಣಗಾಲ್ ತರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಜೊತೆಗಿಟ್ಕೊಂಡು ಯಾವುದಾದರೂ ಪ್ರಶಾಂತ ತಾಣಕ್ಕೆ ಪಿಕ್ನಿಕ್ ಹೋಗಿಬಿಡ್ತಾ ಇದ್ರು. ಅಲ್ಲಿ ಮತ್ತೆ ಸಿನಿಮಾ ಕುರಿತು ಧ್ಯಾನಿಸ್ತಾ ಚರ್ಚಿಸ್ತಾ ಹಾಡು ಬರೆಸಲು, ಬರೆದ ಹಾಡಿಗೆ ರಾಗ ಸಂಯೋಜಿಸಲು ನಿಲ್ತಾ ಇದ್ರು. ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಒಂದಿಷ್ಟು ಹೆಚ್ಚಿಗೆ ಹೊಗಳಿದ್ರೆ ಅಷ್ಟರ ಮಟ್ಟಿಗಿನ ಒಳ್ಳೆಯ ಕೆಲಸ ತೆಗೆಯಬಹುದು ಎಂದು ಚೆನ್ನಾಗಿ ತಿಳಿದಿದ್ದ ಪುಟ್ಟಣ್ಣ ಕಣಗಾಲ್ ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಅವರೊಂದಿಗೆ ಮಾತಿಗೆ ನಿಂತರೆ ನಾನು ಅಕ್ಬರ್ ಬಾದ್ಶಾ, ನೀನು ತಾನ್ಸೇನ್ ಎಂತ ಇದ್ರು. ಜೊತೆಗಿರುವಾತ ಜೀವದ ಗೆಳೆಯ ವಿಜಯ ನರಸಿಂಹ ಆಗಿದ್ರೆ ನಾನು ಭೋಜರಾಜ, ನೀನು ಮಹಾಕವಿ ಕಾಳಿದಾಸ. ಬರೀರಿ ಕವಿಗಳೇ, ಈ ಪುಟ್ಟಣ್ಣ ಒಪ್ಪುವಂತ ಹಾಡು ಬರೀರಿ ಎಂದು ಹುರಿದುಂಬಿಸ್ತಾ ಇದ್ರಂತೆ. ಬಿಳಿ ಹೆಂಡತಿ ಚಿತ್ರಕ್ಕೆ ಹಾಡು ಬರೆಸುವ ಸಂದರ್ಭದಲ್ಲಿ KRS ಗೆ ಸಮೀಪವಿದ್ದ ಒಂದು ಹೋಟೆಲ್ನಲ್ಲಿ ರೂಮ್ ಪಡೆದುಕೊಂಡ ಪುಟ್ಟಣ್ಣ, ನೋಡು ವಿಜಯ, ನಿನಗೆ ಗೊತ್ತಿರುವ ಹಾಗೆ ನಾನು ಸಂಪ್ರದಾಯವಾದಿ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಪರಿಸರ, ನಮ್ಮ ಭಾವನೆಗಳು, ನಮ್ಮ ತ್ಯಾಗ, ಈ ಎಲ್ಲವನ್ನ ಒಳಗೊಂಡಿರುವಂತಹ ನಮ್ಮ ಸಂಸ್ಕೃತಿ ತುಂಬಾ ದೊಡ್ಡದು. ನಮ್ಮಲ್ಲಿಗೆ ಬಂದವರು ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ಗೌರವಿಸಿ ಬದುಕಬೇಕು ಅನ್ನುವವ ನಾನು. ಬಿಳಿ ಹೆಂಡತಿ ಚಿತ್ರದಲ್ಲಿ ನಮ್ಮ ಭಾಷೆಯ ಒಂದು ಹಾಡನ್ನ ಅಮೆರಿಕದ ಹುಡುಗಿಯಿಂದ ಹಾಡಿಸಬೇಕು ಅನ್ನೋದು ನನ್ನಾಸೆ. ನಾಳೆಯೋ ನಾಡಿದೋ ನನ್ನ ಸಿನಿಮಾ ಅಮೆರಿಕದಲ್ಲಿ ಪ್ರದರ್ಶನವಾದರೆ ಭಾರತೀಯರ ತ್ಯಾಗ ಸಂಸ್ಕೃತಿ ಎಂಥದ್ದು ಎಂಬುದನ್ನು ಅಲ್ಲಿನ ಜನ ಒಂದು ಹಾಡಿಂದಲೇ ತಿಳಿದು ಬಿಡಬೇಕು ಅಂಥದ್ದೊಂದು ಹಾಡು ಬರಿ ಅಂದ್ರಂತೆ. ಪುಟ್ಟಣ್ಣ ಅವರೇನು ಒಂದು ಹಾಡು ಬರೆದುಕೊಡಯ್ಯ, ಅದು ಭಾರತದ ಹುಡುಗಿಯೊಬ್ಬಳು ಅಮೆರಿಕದ ಹುಡುಗಿಯೊಬ್ಬಳಿಗೆ ಹೇಳಿಕೊಡುವ ಮಾದರಿಯಲ್ಲಿರಲಿ ಅಂದುಬಿಟ್ರು. ಆದರೆ ಆ ಹಾಡನ್ನು ಅದರಲ್ಲೂ ಮುಖ್ಯವಾಗಿ ಪಲ್ಲವಿಯಲ್ಲಿ ಹೇಗೆ ಶುರು ಮಾಡೋದು ಎಂಬುದೇ ವಿಜಯ ನರಸಿಂಹ ಅವರಿಗೆ ಸಮಸ್ಯೆಯಾಯ್ತಂತೆ. ಹೀಗಿದ್ದಾಗಲೇ ಒಂದು ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳಿಕೊಟ್ರೆ ಹೇಗೆ ಎಂಬ ದಿವ್ಯ ಯೋಚನೆಯೊಂದು ವಿಜಯ ನರಸಿಂಹ ಅವರಿಗೆ ಬಂತಂತೆ. ತಕ್ಷಣವೇ ರಂಗೇನಹಳ್ಳಿಯಾಗಿ ಎಂದು ಶುರುವಿಟ್ಟುಕೊಂಡಿದ್ದಾರೆ. ನಂತರ ಹಳ್ಳಿಯ ಕತೆ ಅಂದಮೇಲೆ ಹುಡುಗ ಹುಡುಗಿಗೆ ಭಾಷೆ ಕೊಡುವುದು, ಆಣೆ ಪ್ರಮಾಣ ಮಾಡುವುದು, ಪ್ರೀತಿಯ ನಾಟಕ ಆಡುವುದು, ನಂತರ ತುಂಬಾ ದುಡ್ಡು ಸಂಪಾದಿಸಿಕೊಂಡು ಬರ್ತೀನಿ ಎಂದು ಹೇಳಿ ದೇಶಾಂತರ ಹೋಗಿಬಿಡೋದು, ಎಷ್ಟೋ ದಿನಗಳ ನಂತರ ಬೇರೆ ಊರಿನ ಹುಡುಗಿಯೊಂದಿಗೆ ಊರಿಗೆ ಮರಳಿ ಬರುವುದು, ಇದೆಲ್ಲ ನಮ್ಮ ಬಹುಪಾಲು ಹಳ್ಳಿಗಳಲ್ಲಿ ನಡೆಯುವ ಕತೆಯೇ ಅಂದುಕೊಂಡ್ರಂತೆ. ಯಾವಾಗ ಸಿನಿಮಾದ ಕತೆಗೂ ನಿಜ ಬದುಕಿನಲ್ಲಿ ನಡೆಯುವ ಕತೆಗೂ ತಾಳೆಯಾಗುತ್ತಿದೆ ಅನ್ನಿಸಿತೋ ಆ ಕ್ಷಣದಿಂದಲೇ ಒಂದೊಂದೇ ಹೊಸ ಸಾಲುಗಳು ವಿಜಯ ನರಸಿಂಹ ಅವರ ಬಳಿಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದುಬಿಟ್ಟವು. ಕಡೆಗೆ ತನ್ನ ಹುಡುಗನಿಗೆ ಮದುವೆಯಾಗಿದ್ದು, ಮೊದಲ ರಾತ್ರಿಯ ಶಾಸ್ತ್ರ ಕೂಡ ಮುಗಿದು ಹೋಗಿದ್ದು ತಿಳಿದು ಕಥಾನಾಯಕಿ ತನ್ನ ದುರಾದೃಷ್ಟಕ್ಕೆ ಒಳಗೇ ದುಃಖಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಎಲ್ಲರ ಒಳಿತಿಗಾಗಿ ಮನೆ ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಹಾಡು ಮುಕ್ತಾಯವಾಗುವಂತೆ ನೋಡಿಕೊಂಡರು ವಿಜಯ ನರಸಿಂಹ. ಹೀಗೆ ಹಾಡು ಬರೆದು ಮುಗಿಸಿದ ನಂತರ ಮತ್ತೆ ಪುಟ್ಟಣ್ಣ, ವಿಜಯಭಾಸ್ಕರ್, ವಿಜಯ ನರಸಿಂಹ ಜೋಡಿ ಚರ್ಚೆಗೆ ಕೂತರಂತೆ. ಹಾಡಿನ ಮೊದಲ ಸಾಲಿನಲ್ಲೇ ಏನೋ ವಿಶೇಷ ಆಕರ್ಷಣೆ ಇರಬೇಕು ಎಂದು ಪುಟ್ಟಣ್ಣ, ಇವಳೇನೋ ಕನ್ನಡದಲ್ಲಿ ಹಾಡು ಹೇಳಿಕೊಡ್ತಾಳೆ, ಅವಳಿಗೆ ತಕ್ಷಣವೇ ನಾಲಿಗೆ ತಿರುಗಬೇಕಲ್ಲ, ಒಂದು ಹಾಡನ್ನ ವಿದೇಶಿ ಹುಡುಗಿಯೊಬ್ಬಳು ಮೊದಲ ಬಾರಿಗೆ ಹಾಗೆ ಸ್ಪಷ್ಟವಾಗಿ ಹೇಳೋದು ಅಸಾಧ್ಯ, ಹಾಗಾಗಿ ಮೊದಲು ತಪ್ಪು ಉಚ್ಚಾರ ಬರಲಿ, ನಂತರ ಕಥಾನಾಯಕಿ ಅದನ್ನ ತಿದ್ದಿದ ಹಾಗಿರಲಿ ಅಂದ್ರಂತೆ. ಈ ಮಾತು ಕೇಳಿ ವಾಹ್, ಬ್ರಿಲಿಯಂಟ್ ಐಡಿಯಾ ಎಂದು ಉದ್ಗರಿಸಿದ ವಿಜಯ ಭಾಸ್ಕರ್, ಕವಿಗಳೇ ಇರುವ ಪದದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಎಂದ್ರಂತೆ. ನಂತರದ 5 ನಿಮಿಷದಲ್ಲಿ ರಂಗೇನ ಹಳ್ಳಿಯಾಗೆ, ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ದಿವ್ಯ ಸಾಲು ಹಾಡಿನ ಪಲ್ಲವಿಯಲ್ಲಿ ಸೇರಿಕೊಂಡಿತು. ಹಾಗೊಂದು ಹಾಡು ಬರೆದಿದ್ದೇನೋ ಆಯ್ತು, ಆದರೆ ಅದನ್ನ ಹಾಡಿಸಿದ್ರಲ್ಲ ಅದು ಇನ್ನೊಂದು ಕತೆ. ಈ ಹಾಡು ಹಾಡಿಸಲು ಕನ್ನಡತಿ ಕಸ್ತೂರಿ ಶಂಕರ್ ಅವರನ್ನೇನು ಪುಟ್ಟಣ್ಣ ಕಣಗಾಲ್ ಆಯ್ಕೆ ಮಾಡಿದ್ರು. ಆದರೆ ಅವರಿಗೆ ಮೊದಲೇ ಹೇಳಿದ್ರಂತೆ, ನೋಡಮ್ಮ ನಿನ್ನ ಧ್ವನಿ ಆರತಿಯ ಧ್ವನಿಗೆ ಹೊಂದಾಣಿಕೆ ಆದರೆ ಮಾತ್ರ ಹಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು ವಾಯ್ಸ್ ಟೆಸ್ಟ್ ಮಾಡಲಿಕ್ಕೆ ಅನ್ನೋದು ನೆನಪಿರಲಿ. ಈ ಕರಾರಿಗೆ ಒಪ್ಪಿದ್ದ ಕಸ್ತೂರಿ ಶಂಕರ್ ಮದ್ರಾಸಿನಲ್ಲಿ ಮೊದಲ 2 ಸಾಲು ಹಾಡಿದ್ದು ಕೇಳಿ ಪುಟ್ಟಣ್ಣ ಖುಷಿಯಾದರು. ಹಳ್ಳಿ ಅಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ಸಾಲನ್ನು ಮನಸ್ಸಿಗೆ ನಾಟುವಂತೆ ಹೇಳಿ ಎಂದು ತಾಕೀತು ಮಾಡಿದರು. ನಂತರ ಹಾಡಿನ ರೆಕಾರ್ಡಿಂಗ್ ಮುಗಿದ ಮೇಲೆ ತುಂಬ ಚೆನ್ನಾಗಿ ಹಾಡಿದೆಯಮ್ಮ, ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಅದನ್ನು ನೀನೇ ಹಾಡಿಬಿಡು ಅಂದರಂತೆ. ಅದೇ ಯಾವ ತಾಯಿಯು ಪಡೆದ ಮಗಳಾದರೇನು. ಇದನ್ನು ನೆನಪು ಮಾಡಿಕೊಂಡು ಕಸ್ತೂರಿ ಶಂಕರ್ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲರ ಸ್ಪರ್ಶದಲ್ಲಿ ಅಂಥದ್ದೊಂದು ಮಾಂತ್ರಿಕತೆ ಇತ್ತು, ಹಾಗಾಗಿ ಹಾಡುಗಳೆಲ್ಲ ಅಮರವಾದವು, ಮಧುರವಾದವು, ಮತ್ತು ಒಂದೊಂದು ಹಾಡು ಒಂದೊಂದು ಕತೆಯನ್ನ ತಮ್ಮೊಳಗೆ ಉಳಿಸಿಕೊಂಡವು. ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಕಸ್ತೂರಿ ಶಂಕರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಆಣೆ ಪ್ರಮಾಣದ ಈ ಹಾಡನ್ನ ಹೇಗೆ ಬರೆದ್ರು ಹಂಸಲೇಖ? ಈ ಹಾಡು ಬರೆಯುವ ಸಂದರ್ಭದಲ್ಲಿ ಅವರ ಕಣ್ಮುಂದೆ ಇದ್ದ ಚಿತ್ರ ಯಾವುದು? ಎಲ್ಲಾ ಪ್ರೇಮಿಗಳು ತಾವು ಪ್ರೀತಿಸುವ ವ್ಯಕ್ತಿಗೆ ಸಮಾಧಾನ ಹೇಳುವ ದಾಟಿಯಲ್ಲಿದೆ ಈ ಹಾಡು. ಅಂದಹಾಗೆ ಈ ಹಾಡಿನ ಹಿಂದಿರುವ ಕಥೆಯಾರ್ದು? ಯಾವುದನ್ನೂ ಸುಲಭವಾಗಿ ಒಪ್ಪದ ನಿರ್ದೇಶಕ ಕೆ ವಿ ರಾಜು ಈ ಹಾಡನ್ನು ಹೇಗೆ ಬರೆಸಿದ್ರು? ಇಂಥವೇ ಹತ್ತಾರು ಪ್ರಶ್ನೆಗಳನ್ನು ಮುಂದಿಟ್ಟಾಗ ಹಂಸಲೇಖ ಉತ್ತರಿಸಿದ್ದು ಹೀಗೆ. ಬೆಳ್ಳಿ ಕಾಲುಂಗುರ ಚಿತ್ರದ ನಿರ್ದೇಶಕ ಕೆ ವಿ ರಾಜು, ಆತ ಚಿತ್ರರಂಗದ ಜೀನಿಯಸ್. ಸಿನಿಮಾದ ಎಲ್ಲ ವಿಭಾಗವೂ ಅವರಿಗೆ ಅಂಗೈಗೆರೆಯಷ್ಟೇ ಚೆನ್ನಾಗಿ ಪರಿಚಯವಿತ್ತು. ಸಿನಿಮಾ ಅಂದರೆ ಸಾಕು, ಎಲ್ಲವನ್ನ ಮರೆತು ಬಿಡ್ತಾ ಇದ್ದಂಥ ರಾಜುಗೆ ಕನ್ನಡದಲ್ಲಿ ಮಾತ್ರವಲ್ಲ ಬಾಲಿವುಡ್ನಲ್ಲೂ ಗೌರವವಿತ್ತು. ಅವರ ಸಿನಿಮಾದಲ್ಲಿ ನಟಿಸಿದ ಅಮಿತಾಬ್ ಬಚ್ಚನ್ ರಾಜು ಪ್ರತಿಭೆಯನ್ನು ಮುಕ್ತವಾಗಿ ಕೊಂಡಾಡಿದರು. ಸಾರಾ ಗೋವಿಂದ್ ನಿರ್ಮಾಣದ ಬೆಳ್ಳಿ ಕಾಲುಂಗುರ ಚಿತ್ರದ ನಿರ್ದೇಶನಕ್ಕೆ ರಾಜು ಆಯ್ಕೆಯಾದರು. ಬೆಂಗಳೂರಿನ ಮೋತಿಮಹಲ್ ಹೋಟೆಲ್ನಲ್ಲಿ ಸಿನಿಮಾದ ಕೆಲಸ ಆರಂಭ ಆಯಿತು. ಈ ಸಂದರ್ಭದಲ್ಲಿ ಅದೊಮ್ಮೆ ನನ್ನನ್ನು ಕರೆಸಿಕೊಂಡಂಥ ರಾಜು ಅವರು ಕತೆ ಹೇಳಿದರು. ಹಾಡುಗಳು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಎಂಬುದನ್ನು ಕೂಡ ಹೇಳಿದರು. ಕಡೆಗೆ ಒಂದು ದಿನವನ್ನು ಫಿಕ್ಸ್ ಮಾಡಿ ಅವತ್ತು ನೀವು ನನ್ನೆದುರು ಕೂತು ಹಾಡಿನ ಟ್ಯೂನ್ ಮತ್ತು ಸಾಹಿತ್ಯವನ್ನು ಕೊಡಬೇಕು ಗುರುಗಳೇ ಅಂದರು. ನಿಗದಿಯಾಗಿದ್ದ ದಿನ ಬಂದೇ ಬಂತು. ಅವತ್ತು ಹೋಟೆಲ್ಗೆ ಹೋದೆ, ಹಾರ್ಮೋನಿಯಂ ಮುಂದಿಟ್ಟುಕೊಂಡು ಕೂತೆ, ಸಿನಿಮಾದ ಕಥೆಯನ್ನು ಕಣ್ಮುಂದೆ ತಂದುಕೊಂಡೆ. ನಾಯಕ ನಾಯಕಿ ಇಬ್ಬರು ತುಂಬ ಕಷ್ಟದಲ್ಲಿದ್ದಾಗ ಕೇಳಿಬರುವ ಹಾಡಿದು. ಹಾಡು ಬರಿಬೇಕು ಅಂದುಕೊಂಡಾಗ ನನ್ನ ಕಣ್ಮುಂದೆ ಬಂದದ್ದು ಕೇವಲ ನಾಯಕ ನಾಯಕಿಯ ಚಿತ್ರವಲ್ಲ, ಬದಲಿಗೆ ಸಮಸ್ತ ಪ್ರೇಮಿಗಳದ್ದು. ಪ್ರಿಯಕರ ಪ್ರೇಯಸಿಯ ದುಃಖವು ಮಳಿಸಿ ಬರುವುದು, ಆ ಸಂದರ್ಭದಲ್ಲಿ ನನ್ನ ಮೇಲಾಣೆ ನಿನ್ನ ಮೇಲಾಣೆ ಅಂತ ಹೇಳಿ ಆಣೆ ಪ್ರಮಾಣ ಮಾಡೋದು, ಇವೆಲ್ಲವೂ ಕೂಡ ಪ್ರೇಮಿಗಳ ನಡುವೆ ಸಾಮಾನ್ಯ. ಇದನ್ನು ನೆನಪಾಡಿಕೊಂಡಾಗ ಮೊದಲ ಸಾಲು ಹೊಳೆದು ಬಿಟ್ಟಿತು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ, ಈ ಸಾಲಲ್ಲಿ ಏನೋ ಆಕರ್ಷಣೆ ಇದೆ ಅನಿಸಿದ್ದೆ ಆಗ. ನಂತರದಲ್ಲಿ ಸರಾಗ ತುಂಬಾ ಸುಲಭದಲ್ಲಿ ಮೊದಲ ಚರಣ ಮುಗಿದು ಹೋಯಿತು. ನಾನು ಸರಸರನೆ ಬರಿತಾ ಇದ್ದುದನ್ನು ನೋಡಿ ರಾಜು ಅವರು ಆಯ್ತ ಗುರುಗಳೇ ಎಂದರು. ಯಾವುದೇ ಹಾಡು ಬರೆದುಕೊಟ್ಟರು ಕೂಡ ಇದಕ್ಕಿಂತ ಸೂಪರ್ ಆಗಿರುವಂಥ ಹಾಡನ್ನು ಕೊಡಿ ಅಂತ ಹೇಳ್ತಾ ಇದ್ದಂಥ ರಾಜು ನೆನಪಿಗೆ ಬಂದರು. ನಂತರದ 15 ನಿಮಿಷದಲ್ಲಿ ಅದೇ ಟ್ಯೂನ್ಗೆ ಇನ್ನೂ 4 ಹಾಡು ಬರೆದೆ. ನಂತರ ಮೊದಲು ಬರೆದಿದ್ದಂಥ ಹಾಡನ್ನು ಎತ್ತಿಟ್ಟುಕೊಂಡು ಬಾಕಿ 4 ಹಾಡುಗಳನ್ನು ಒಂದರ ನಂತರ ಒಂದನ್ನು ಕೇಳಿಸಿದೆ. ಆ ಪುಣ್ಯಾತ್ಮ 4ನ್ನೂ ಒಪ್ಪಲಿಲ್ಲ. ಗುರುಗಳೇ ನನಗೆ ಇದೆಲ್ಲಕ್ಕಿಂತ ಚೆನ್ನಾಗಿರೋದು ಬೇಕು, ಬೇರೆಯದು ಕೊಡಿ ಅಂದರು. ಆಗ ಮೆಲ್ಲನೆ ಮೊದಲೇ ಬರೆದಿಟ್ಟಿದ್ದ ಒಂದೇ ಒಂದು ಕಣ್ಣ ಬಿಂದು ಹಾಡು ಹೊರತೆಗೆದೆ. ಹಾರ್ಮೋನಿಯಂ ಬಾರಿಸುತ್ತಾ ಅದರ ಪಲ್ಲವಿಯನ್ನು ಹಾಡಿದ ನೋಡಿ. ಅದನ್ನು ಕೇಳಿ ಕೆ ವಿ ರಾಜಮುಖ ಊರಗಲವಾಯಿತು. ಆತ ಸಂಭ್ರಮದಿಂದ ಗುರುಗಳೇ ಈ ಹಾಡು ಸೂಪರ್ ಎಂದು ಉದ್ಗರಿಸಿದ. ಮುಂದೆ ಸಿನಿಮಾ ಬಿಡುಗಡೆಯಾದಾಗ ರಾಜು ತೆಗೆದ ಉದ್ಗಾರವನ್ನೇ ಪ್ರೇಕ್ಷಕರು ರಿಪೀಟ್ ಮಾಡಿದರು. ಹಳೆಯ ನೆನಪೊಂದು ತೇಟ್ ಹಾಡಿನಂತೆ ತಮ್ಮ ಕೈ ಹಿಡಿದು ಕಾಡಿದ ಸೊಗಸಿಗೆ ತಾವೇ ಒಮ್ಮೆ ಬೆರಗಾಗಿ ನಗುತ್ತಾ ಮಾತು ಮುಗಿಸಿದರು ಹಂಸಲೇಖ. ಬೆಳ್ಳಿ ಕಾಲುಂಗುರ ಸಿನಿಮಾದ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಆಗಷ್ಟೇ ಮಿಂಚಿನ ಓಟ ಸಿನಿಮಾ ಬಿಡುಗಡೆಯಾಗಿ ಪ್ರಚಂಡ ಯಶಸ್ಸು ಕಂಡಿತು. ಆಗಲೇ ಒಂದು ಕಮರ್ಷಿಯಲ್ ಸಿನಿಮಾ ನಿರ್ದೇಶಿಸುವ ಯೋಚನೆಯಲ್ಲಿದ್ದರು ಶಂಕರ್ನಾಗ್. ಅದಕ್ಕೆ ಕತೆ ಚಿತ್ರಕಥೆಯ ಕೆಲಸವೂ ಮುಗ್ದಿತ್ತು. ರಾಜ್ಕುಮಾರ್ ಚಿತ್ರಗಳನ್ನು ನಿರ್ಮಿಸುತ್ತಿದ್ದ ದ್ವಾರಕನಾಥ್ ಮತ್ತು ಭಕ್ತವತ್ಸಲಂ ನಿರ್ಮಾಣದ ಜವಾಬ್ದಾರಿ ಹೊರಲು ಮುಂದೆ ಬಂದಿದ್ರು. ಹೊಸ ಚಿತ್ರಕ್ಕೆ ಗೀತಾ ಎಂದು ಹೆಸರಿಟ್ಟಿದ್ದ ಶಂಕರ್ನಾಗ್ ಅದಕ್ಕೆ ಇಳಯರಾಜ ಅವರಿಂದಲೇ ಸಂಗೀತ ನಿರ್ದೇಶನ ಮಾಡಿಸಲು ನಿರ್ಧರಿಸಿದ್ರು. ಆ ಸಂದರ್ಭವಾಗಿ ಚರ್ಚಿಸಲೆಂದೇ ಶಂಕರ್ನಾಗ್ ಮತ್ತು ಅರುಂಧತಿ ಮದ್ರಾಸ್ಗೆ ತೆರಳಿದ್ರು. ಜೊತೆಗೆ ಉದಯ ಶಂಕರ್ ಅವರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಳಯರಾಜ ಹಾಗೂ ಶಂಕರ್ನಾಗ್ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾವ ಸಂದರ್ಭದಲ್ಲಿ ಹಾಡುಗಳಿರಬೇಕು ಅನ್ನೋದನ್ನ ಮಾಹಿತಿ ಪಡ್ಕೊಂಡಂತ ಇಳಯರಾಜ ಕೆಲವೇ ನಿಮಿಷದಲ್ಲಿ ಒಂದು ಟ್ಯೂನ್ ಕೇಳಿಸಿದ್ರು. ಆ ದಿನಗಳಲ್ಲಿ ಗೀತ ರಚನೆಗೆ ಹೆಸರಾಗಿದ್ದವರೆಂದರೆ ಚಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ವಿಜಯ ನರಸಿಂಹ ಇವರೆಲ್ಲ. ಶಂಕರ್ನಾಗ್ ಅವರು ಚಿ ಉದಯಶಂಕರ್ ಅವರನ್ನು ಒಪ್ಪಿಸುವ ಜವಾಬ್ದಾರಿಯನ್ನ ರಮೇಶ್ ಭಟ್ ಅವರಿಗೆ ಕೊಡ್ತಾರೆ. ಆದರೆ ರಮೇಶ್ ಭಟ್ ಅವರ ಮಾತನ್ನು ಕೇಳಿದಂಥ ಉದಯಶಂಕರ್ ಮಗುವಿನಂತೆ ನಕ್ಕು, ಅಲ್ಲಪ್ಪ ನಿಮಗೆ ಹಾಡು ಕೊಡೋದಕ್ಕೆ ನಾನು ರೆಡಿ, ಆದರೆ ಈಗ ನನ್ನ ಜೇಬೊಳಗೆ ಯಾವ ಹಾಡು ಇಲ್ವಲ್ಲ, ಏನು ಮಾಡಲಿ ಎಂದರು. ಕ್ಷಣಕಾಲದ ನಂತರ, ಗಾಬರಿಯಾಗಬೇಡಿ, ನಿಮಗೆ ಖಂಡಿತ ಒಂದು ಹಾಡು ಬರೆದು ಕೊಡ್ತೇನೆ, ಆದರೆ ನೀವು ನನಗೇನು ಕೊಡ್ತೀರಾ ಎಂದು ಕೇಳಿಬಿಟ್ರು. ಏನು ಕೊಡಬೇಕು ಅಂತ ನೀವೇ ಹೇಳಿ ಸರ್ ಅಂದ್ಬಿಟ್ಟೆ. ಈ ಮಾತು ಕೇಳಿ ನನ್ನನ್ನೇ ವಾರೆ ನೋಟದಿಂದ ನೋಡಿದ ಉದಯಶಂಕರ್, ಹಾಗಾಗಲ್ಲ ಬಿಟ್ರೆ, ಈಗ ಹಾಡು ಕೊಟ್ಟರೆ ಏನು ಕೊಡ್ತಾನೆ ಅಂತ ಶಂಕರ್ ನಾಗ್ನನ್ನೇ ಕೇಳಿಬಿಡಿ ಅಂದವರೇ ಒಂದು ಖಾಲಿ ಹಾಳೆ ತಗೊಂಡು ಅದರ ಮೇಲೆ ಓಂ ಎಂದು ಬರೆದರು. ಉದಯಶಂಕರ್ ಮಾತಿಗೆ ಪ್ರತಿ ಹೇಳುವ ಹಾಗಿರಲಿಲ್ಲ. ಅಲ್ಲಿಂದ ಮದ್ರಾಸಿಗೆ ಫೋನ್ ಮಾಡಿ ಶಂಕರ್ನಾಗಿ ಎಲ್ಲವನ್ನ ವಿವರವಾಗಿ ಹೇಳಿದೆ. ಈಗ ಹಾಡು ಬರೆದು ಕೊಟ್ರೆ ಏನು ಕೊಡ್ತಾರೋ ಕೇಳ್ಕೊಂಡು ಬನ್ನಿ ಅಂದಿದ್ದಾರೆ ಉದಯಶಂಕರ್. ನಾನು ಏನೆಂದು ಉತ್ತರ ಕೊಡ್ಲಿ ಶಂಕರ್ ಎಂದು ಗಾಬರಿಯಿಂದ ಪ್ರಶ್ನಿಸಿದೆ. ನನ್ನ ಮಾತು ಕೇಳಿ ಒಮ್ಮೆ ಜೋರಾಗಿ ನಕ್ಕ ಶಂಕರ್ನಾಗ್, ಅವರು ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳಿಬಿಡು ಅಂದ. ನಾನು ಸರ್ರನೇ ಉದಯಶಂಕರ್ ರೂಮಿಗೆ ಬಂದು, ಸರ್ ನೀವು ಏನು ಕೇಳಿದ್ರು ಕೊಡ್ತಾರಂತೆ ಶಂಕರ್ನಾಗ್ ಎಂದೆ. ನನ್ನ ಮಾತು ಕೇಳಿ ಒಮ್ಮೆ ಖುಷಿಯಿಂದ ಕಣ್ಣರಳಿಸಿದ್ರು ಉದಯಶಂಕರ್. ನಂತರ, ಹೌದಾ, ಏನು ಕೇಳಿದ್ರು ಕೊಡ್ತೀನಿ ಅಂದಿದ್ದಾನೆ ಶಂಕರ್ನಾಗ್. ಸರಿ ಸರಿ, ಸ್ವಲ್ಪ ಹೊತ್ತು ಇಲ್ಲೇ ಕುಳ್ತೀರಿ, ಹಾಡು ಬರೆದು ಕೊಡ್ತೀನಿ ಅಂದರು. ನಂತರದ 20 ನಿಮಿಷದಲ್ಲಿ ನನ್ನ ಕೈಲಿ ಹಾಡಿನ ಹಾಳೆ ಇತ್ತು. ಮೊದಲೆರಡು ಸಾಲು ನೋಡಿದೆನೋ ಇಲ್ವೋ ನನಗೆ ಗೊತ್ತಿಲ್ಲದಂತೆ ಕಣ್ತುಂಬಿಕೊಂಡಿತ್ತು. ಯಾಕಂದರೆ ಏನು ಕೇಳಿದ್ರು ಕೊಡ್ತೇನೆ ಎಂದು ಶಂಕರ್ನಾಗ್ ಹೇಳಿದ್ನಲ್ಲ, ಆ ಸಾಲನ್ನೇ ಇಟ್ಕೊಂಡು ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು, ಮನದಾಸೆ ಏನು, ಹೇಳು ಬಾ ಕಿವಿಯಲ್ಲಿ ಎಂದು ಬರೆದಿತು. ನಾನು ಮಾತೇ ಹೊರಡದೆ ನಿಂತು ಬಿಟ್ಟಿದ್ದೆ. ಆಗಲೇ ಉದಯಶಂಕರ್ ಮೆಲ್ಲಗೆ ನನ್ನ ಮೈ ತಟ್ಟಿ ಹೇಳಿದರು, ಇನ್ನೂ ಸಮಯವಿದೆ, ಈ ಹಾಡಲ್ಲಿ ಏನಾದರೂ ಬದಲಾವಣೆ ಬೇಕಿದ್ರೆ ಹೇಳಿ, ಬದಲಿಸಿಕೊಡ್ತೇನೆ. ಅವರ ಸರಳತೆ, ದೊಡ್ಡ ಮನಸ್ಸು ಕಂಡು ಮತ್ತಷ್ಟು ಖುಷಿಯಾಯಿತು. ಹಾಡು ಅದ್ಭುತವಾಗಿದೆ ಸರ್, ನಾನು ಹೋಗಿ ಬರ್ತೀನಿ ಎನ್ನುತ್ತಾ ತಕ್ಷಣ ಹೊರಟೆ. ಹಾಡಿನ ಸಾಹಿತ್ಯ ಕಂಡು ಶಂಕರ್ನಾಗ್ ಇಳಯರಾಜ ತುಂಬ ಖುಷಿಪಟ್ಟರು. SPBS ಜಾನಕಿ ಅದ್ಭುತವಾಗಿ ಹಾಡಿದ್ರು, ಪರಿಣಾಮ ಅದು ಎಂದೂ ಮರೆಯದ ಹಾಡಾಯಿತು. ಹೀಗೆ ಹೇಳ್ತಾ ರಮೇಶ್ ಭಟ್ ಮಾತು ನಿಲ್ಲಿಸಿದರು. ಗೀತಾ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆಯ, ಇಳಯರಾಜ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮ್ಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.
1: ಹಲೋ, ಇಸ್ ಇಟ್ 266?
2: ಯೆಸ್.
1: ಹಾಯ್ ಸಂಜು.
2: ಹಾಯ್ ಗೀತಾ.
1: ಸಂಜು, ನಾ ವೋಟಿಂಗ್ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ. ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಬಬ್ರುವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ 5 ವಿವಿಧ ಭಂಗಿಗಳಲ್ಲಿ ತೋರಿಸುವ ಅಪರೂಪದ ದೃಶ್ಯವೊಂದಿದೆ. ಹುಣಸೂರು ಕೃಷ್ಣಮೂರ್ತಿಯವರು ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ ಬಬ್ರುವಾಹನ. ಅರ್ಜುನನಿಂದ ಆರಂಭವಾಗಿ ಬಬ್ರುವಾಹನ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಿದ ಚಿತ್ರ ಇದು. ಬಬ್ರುವಾಹನ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದ ಭಾರ್ಗವ್ ಅವರು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಸಿನಿಮಾದ ಹೆಸರು ಬಬ್ರುವಾಹನ ಎಂದಿದ್ರು, ಅರ್ಜುನನ ಪಾತ್ರವನ್ನ ಹೈಲೈಟ್ ಮಾಡಬೇಕು ಎಂಬುದು ಹುಣಸೂರು ಕೃಷ್ಣಮೂರ್ತಿಯವರ ಆಸೆಯಾಗಿತ್ತು. ಅರ್ಜುನ ಅಂದ್ರೆ ಕೇವಲ ಬಿಲ್ವಿದ್ಯಾ ಪ್ರವೀಣ ಮಾತ್ರನಲ್ಲ, ಅವನೊಬ್ಬ ಅಪ್ರತಿಮ ಗಾಯಕ, ಸಂಗೀತಗಾರ, ಚೆಲುವಾಂತ ಚೆನ್ನಿಗ, ಮಹಾಪ್ರೇಮಿ ಮತ್ತು ರಸಿಕ. ಈ ಎಲ್ಲಾ ವೇಷದಲ್ಲಿಯೂ ಅವನನ್ನ ತೋರಿಸಬೇಕು ಎಂದು ಹುಣಸೂರು ನಿರ್ಧರಿಸಿದ್ರು. ನಿನ್ನ ಕಣ್ಣ ನೋಟದಲ್ಲಿ, ಈ ಸಮಯ ಶೃಂಗಾರಮಯ, ಆರಾಧಿಸುವೆ ಮದನಾರಿ ಹಾಡುಗಳನ್ನು ಬರೆದಿದ್ರು. ಒಂದೊಂದು ಹಾಡನ್ನು ತುಂಬಾ ವಿಭಿನ್ನವಾಗಿ ಚಿತ್ರೀಕರಿಸಬೇಕೆಂಬುದು ಹುಣಸೂರು ಅವರ ಅಪೇಕ್ಷೆಯಾಗಿತ್ತು. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಹೇಳಿದ್ರು. ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅವರು ನನಗೆಲ್ಲ ಗೊತ್ತಿದೆ ಎಂದು ಸುಮ್ಮನಾಗಲಿಲ್ಲ. ಬದಲಿಗೆ ಘಟಂ, ಮೃದಂಗ, ವೀಣೆ ಹಾಗೂ ಕೊಳಲು ನುಡಿಸುವುದನ್ನು 10 ಬಾರಿ ಗಮನಿಸಿದರು. ವಾದ್ಯಗಳನ್ನು ಬಾರಿಸುವ ಸಂದರ್ಭದಲ್ಲಿ ಕಣ್ಣಿನ ಚಲನೆ, ಹಣೆಯ ನಿರಿಗೆ ಹಾಗೂ ಕೆನ್ನೆಯ ಅದುರುವಿಕೆಯಲ್ಲಿ ಕಲಾವಿದರು ತೋರಿಸುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ವಾದ್ಯಗಳಿಗೆ ತಕ್ಕಂತೆ ಮುಖಭಾವ ಪ್ರದರ್ಶನಕ್ಕೆ ತಮ್ಮನ್ನು ಸಿದ್ಧ ಮಾಡಿಕೊಂಡ್ರು. ನಂತರ ಗುರುಗಳೇ ನಾನೀಗ ರೆಡಿ ಅಂದರು. ಆರಾಧಿಸುವೆ ಮದನಾರಿ ಹಾಡಿಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಗೆಯ ಮಾಸ್ಕ್ ತಯಾರಿಸಲಾಗಿತ್ತು. ಬಬ್ರುವಾಹನ ತಯಾರಾಗಿದ್ದು 1974. ಈ ದಿನಗಳಲ್ಲಿ ಕಟ್ ಅಂಡ್ ಪೇಸ್ಟ್ ವಿದ್ಯೆಯಾಗಲಿ ಗ್ರಾಫಿಕ್ ತಂತ್ರಜ್ಞಾನದ ಹೆಸರಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಆಗ 5 ಪಾತ್ರಧಾರಿಗಳ ಒಂದು ಮಾಸ್ಕ್ ತಯಾರಿಸಿಕೊಂಡು 3 ಕ್ಯಾಮರಾ ಬಳಸಿ 3 ದಿಕ್ಕುಗಳಿಂದ ಶೂಟ್ ಮಾಡಲಾಗಿತ್ತು. ಇಷ್ಟೆಲ್ಲ ಸಿದ್ಧತೆ ನಂತರ ಒಂದು ದಿನ ಬೆಳಗ್ಗೆ 8 ಶೂಟಿಂಗ್ ಶುರುವಾಯಿತು. ಆರಂಭದಿಂದಲೂ ಅಪಾರ ಉತ್ಸಾಹದಿಂದ ರಾಜ್ ಅವರು, ಗುರುಗಳೇ ಈ ದೃಶ್ಯ ಬಹಳ ಚೆನ್ನಾಗಿ ಬರ್ತಾ ಇದೆ, ಮುಂದುವರಿಸೋಣ ಎನ್ನುತ್ತಲೇ ಎಲ್ಲರನ್ನ ಉತ್ತೇಜಿಸಿದರು. ಮಧ್ಯಾಹ್ನ 12:00 ನಿರಂತರವಾಗಿ ಶೂಟಿಂಗ್ ನಡೆಸಿ ಸ್ವಲ್ಪ ಹೊತ್ತು ವಿರಾಮ ಘೋಷಿಸಲಾಯಿತು. ನಮಗೂ ಬೆಳಗಿಂದ ಚಿತ್ರೀಕರಿಸಿದ ದೃಶ್ಯಗಳು ಹೇಗೆ ಬಂದಿದೆ ಅನ್ನುವಂತಹ ನೋಡುವಂಥ ಅವಸರ, ಆಸೆ ಎಲ್ಲವೂ ಕೂಡ ಇತ್ತು. ಆ ಮಠಮಠ ಮಧ್ಯಾಹ್ನದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ದೃಶ್ಯ ನೋಡಲು ಕೂತವರಿಗೆ ಎದೆ ಒಡೆದಂತಾಯಿತು. ಯಾಕಂದರೆ ಎಲ್ಲಿ ತಪ್ಪಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗಿಂದ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಒಂದು ಕೂಡ ಬಂದಿರಲಿಲ್ಲ, ಅಷ್ಟು ಹಾಳಾಗೋಗಿತ್ತು. ಮತ್ತೆ ಮೊದಲಿನಿಂದ ಶುರು ಮಾಡಬೇಕಿತ್ತು. ವಿಷಯ ತಿಳಿದ ಹುಣಸೂರು ಕೃಷ್ಣಮೂರ್ತಿಗಳು ಬೇಸರದಿಂದ ಕೂತ್ಬಿಟ್ರು. ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎಂದು ಎಲ್ಲರ ಸಂಕಟವಾಗಿತ್ತು. ನಾನು ಸಂಕೋಚದಿಂದಲೇ ರಾಜ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸಿದೆ. ಸರ್, ಹೀಗಾಗಿರೋದಕ್ಕೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಎಂದು ಸೇರಿಸಿದೆ. ಆಗ ಅಣ್ಣವರು ಹೇಳಿದ್ದೇನು ಗೊತ್ತೆ, ಭಾರ್ಗವ ಅವರೇ, ಕೆಲಸ ಅಂದಮೇಲೆ ಇಂಥ ತಪ್ಪುಗಳೆಲ್ಲ ಆಗೋದು ಸಹಜ, ಆಗೋದಾಗಿ ಹೋಗಿದೆ. ಈಗ ನಾನು ಬೇಸರ ಮಾಡಿಕೊಂಡ್ರು ಅಷ್ಟೇ, ಮಾಡಿಕೊಳ್ಳದಿದ್ರು ಅಷ್ಟೇ ಅಲ್ವೇ. ಈಗ ಹೇಗಿದ್ರೂ ಈ ದೃಶ್ಯದ ಚಿತ್ರೀಕರಣ ಚೆನ್ನಾಗಿ ಬರ್ತಾ ಇದೆ ತಾನೇ, ಅದನ್ನೇ ಇನ್ನೊಮ್ಮೆ ತೆಗೆಯೋಣ. ಬೆಳಗ್ಗೆ ಆಕಸ್ಮಿಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈಗ ಒಂದು ಅವಕಾಶ ತಂತಾನೆ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳೋಣ. ಮಧ್ಯಾಹ್ನ ಊಟವಾದ ನಂತರ ಬೆಳಗ್ಗೆ ಹಾಕ್ಕೊಂಡು ಬಂದಿದ್ದ ಮಾಸ್ಕನ್ನೇ ಮತ್ತೆ ಹಾಕ್ಕೊಂಡು ಬರ್ತೇನೆ, ನೀವು ಸಿದ್ಧರಾಗಿ ಶಿವ ಅಂತ ಜಮಾಯಿಸಿ ಬಿಡೋಣ ಅಂದರು. ರಾಜ್ಕುಮಾರ್ ಅವರೇ ಹೀಗೆ ಹೇಳಿದ್ದು ಕೇಳಿ ಎಲ್ರಿಗೂ ಖುಷಿಯಾಯಿತು, ಸಂತೋಷವಾಯಿತು, ಉತ್ಸಾಹ ಬಂತು. ಎಲ್ಲರೂ ಗೆಲುವಿನಿಂದ ಎದ್ದು ನಿಂತರು. ನೋಡು ನೋಡುತ್ತಲೇ ಶೂಟಿಂಗ್ ಮತ್ತೆ ಶುರುವಾಯಿತು. ಬೆಳಗ್ಗೆ ಆಗಿ ಹೋದ ಪ್ರಮಾದದ ಬಗ್ಗೆ ಏನೇನು ಗೊತ್ತಿಲ್ಲದವರಂತೆ ರಾಜ್ಕುಮಾರ್ ಪಾತ್ರದಲ್ಲಿ ಲೀನವಾಗಿ ಹೋದರು. ಮಧ್ಯಾಹ್ನ ಶುರುವಾದ ಹಾಡಿನ ಚಿತ್ರೀಕರಣ ಮುಗಿದಾಗ ರಾತ್ರಿ 8:00. ಕಡೆಗೊಮ್ಮೆ ರಶಸ್ ನೋಡಿದಾಗ ಎಲ್ರಿಗೂ ಕಣ್ತುಂಬಿ ಬಂದಿತ್ತು. ಹಳೆಯ ನೆನಪುಗಳಲ್ಲಿ ಹೀಗೆ ತೇಲಿ ಹೋಗಿ ಖುಷಿಪಟ್ಟರು ಭಾರ್ಗವ. ಬಬ್ರುವಾಹನ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ ಟಿ ಜಿ ಲಿಂಗಪ್ಪ ಅವರ ಸಂಗೀತದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

ಧಿಂ ತಗಿಟ ತಕತ ಧಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿಡ ತಾಂಗಿಡ ತಾ ತಕಿಟ ಧಿಕಿಟ ದಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿಡ ತಾಂಗಿಡ ತಾ ತತ್ತಾಂಗಿಡದೋಂ ತಕಡಿ ತಾಂಗಿಡದೋಂ ತರಗಿಡದೋಂ ತರಗಿಡದೋಂ

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕುಲವೆಮ್ಮೆರು ಕುಲವೆಮ್ಮೆರು ಮುದಿ ಉದಿಪನಾತ್ಯರು ಆಗಿಯ ತಲೆ ಮುಜು ಕುಸುಮೋಡು ತತ್ತಿಗದಾತ ಆಗೆಲೋಡು ತಾರಿದಾತ ತೋರೋಡು ಬೆಮ್ಮೆರು ಉದಿಪನಾತ್ಯರು ಆಗಿ ಎಸಲಿಡೆ ಮುಜು ಕುಸುಮೋಡು ತತ್ತಿಗದಾತ ಆಗೆಲೋಡು ತಾರಿದಾತ ತೋರೋಡು ನೂಲುದಾತ ನೂತನಿಡೆ ಎಂಗಲ ಕುಲವೆಮ್ಮೆರು ಉದಿಪನಾತ್ಯರು ಅಂಗೈಡು ಅದು ಒಕ್ಕಾರ ಮುಂಗೈಡು ಮುಜು ಒಕ್ಕಾರ ಮರಂ ಪುಡು ಮುಲ್ಲ ಕಾವೇರಿ ಪಾದೋಡು ಪನಿ ಮಂಚವು ನೆತ್ತಿಡೆ ಎಲು ನೀಲ ತಾಜು ಗಿಡದ ಎಂಗ್ಲ ಕುಲದೇವೇರಿ ಉದಿಪನ ತೆರಿ ಚೆನ್ನೈ ಬಂತೆ ಓ ಅನ್ನ ನಮನಪ್ಪ ದೇವ ದೇಜಿ ಭೂಮಿಗೆ ಕರಣ ತೇರೆ ಅರಡ ಕೆಂದು ನಮ ಕೆಂಪುಲ ಜೇಗಿ ಪೋಯನ್ನ ಕಪ್ಪ ಕಾಣಿಕೆ ಬತ್ತೋನು ಅಪ್ಪ ಬಂತಿನ ಬರಕೇನು ಬತ್ತೊಂದು ಪೋಯಿಂದು ಬಂಡೆ ಗೆಂದಲಿ ಒಡ್ಡ ಕಬುಲ್ತಿ ಬೆತ್ತದ ಬೇರೆ ಏಲ್ಗಿಂಡೆ ಪತನನ್ನು ಪಂಚೋಲಿ ಬಚ್ಚಿರ ಇದೆ ಅಡಿ ಇಡಿ ಒಂಜಿ ಫಿಂಗರದ ಪಾಲೆ ಪತ್ತೊಂದು ನಮ್ಮ ಕೆಂಪುಲ ಜೇಗಿ ಪೋಯನ್ನು ಅಪ್ಪ ಬಂತಿನ ಬರಕೇನು ನಮ್ಮ ತಂದದ್ದು ಬರ್ಕಣ್ಣ ಎರಜ ಬರಕೆ ಜತ್ತೇರು ತನ್ನ ದೋಡು ಕುಂಟಿ ಪಾಪು ಕಡತ್ತೇರು ಐದು ಎಲದು ಮುಪೋನಾಗ ಒತ್ತೆ ಗಂಗಿ ಓರ ಮರುವ ಕಡತ್ತೇರು ಐದು ಎಲದು ಮುಪೋನಾಗ ಕುದುಮುಲು ಗುರನ ಕುಚ್ಚು ಉದ್ದೇಲಿ ಕಡತ್ತೇರು ಐದು ಎಲದು ಮುಪೋನಾಗ ಅರಿ ಜಾಪುನ ಗಟ್ಟೆಗಾಲೆ ಉಪ್ಪು ಜಾಪುನ ಗುಂಪೆಗಾಲು ಕಡತ್ತೇರು ಐದು ಎಲದು ಮುಪೋನಾಗ ಮೈರಿ ನಲ್ಪನ್ನ ಮೈರನ್ನ ಪಾತೆ ಉರಮೇ ಪನ ಕೋಂಟಾಡ್ಕ ಕಳತ್ತೇರು ಐದೇಲ ತುಂಬು ಪೋನಾಗ ಆನೆ ಮೇಪನ ಆನೆಗಾಲ ಪರ್ವತ ಕಳತ್ತೇರು ಒತ್ತೆ ಗಂಗು ಓರ ಮರುವ ಹೋಯೇರಿ ಐದು ಆಯರಡ ಬತ್ತಿನ ಗಾನ ಸುದ್ದೆ ಎರಡ ಬೋತುನು ಪೊನ್ನ ಸುದ್ದೆ ಸಂಕೋನು ಬೆರಿಯ ಸುದ್ದೆ ಕಡತ್ತೇರು ಬಂಗಾರು ಗುಡ್ಡೆ ಕಡತ್ತೇರು ಏಲ್ಗಡಲೆ ಜತ್ತೇರಿ ಕೊಂಟೇರು ಕೋಡಿ ಚೆನ್ನಾರಿಗು ಜತ್ತರ ಮುಕ್ಕೋಲು ಮುರುಕೇರು ಮುಕ್ಕೋಲು ನೆಗತ್ತೇರು ಏಲ್ಗಿಂಡೆಡು ನೀರು ಹತ್ತೇರು ಅಲ್ಲಿಗಡಲೆ ಸುಳ್ಳಿಗಡಲಿ ಪೇರುಗಡಲು ಕಡತ್ತೇರು ಐದು ನೆತ್ತರಿ ಗಡಲು ಪಾಮಾಜಿ ಗಡಲೆ ಉಪ್ಪಿ ನೀರಾವರಿ ಗಡಲೆ ಪೇರುಗಡಲು ಕಡತ್ತೇರೆ ಬೆಂಬಲದ ಕಾಡಿಗೆ ಗೊತ್ತೇರು ಬೆಂಬಲದ ಕಾಡು ಬೀರ ಹುಡಿಯೇರಿ ಕೆಂಪುಲ ಜಗ್ಗು ಪೋನಾಗ ಎನ್ನ ಮೆಗ್ಗೆ ಚೆನ್ನೈ ಪನ್ಪೇನೆ ಓ ಅನ್ನ ನಮ್ಮ ದೇವೇರಿ ತಿಕ್ಕೇರಣ್ಣ ತಿಕ್ಕೇರು ಪನ್ಪೇನ ನಮ್ಮ ದೇವೇರಿ ತಿಕ್ಕೇರಣ್ಣ ಅಪ್ಪ ಪಂತಿನ ಸರಿ ಅಣ್ಣ ದೇವರೇ ಉಂಡದಾಡೆ ಬೋಪೇರು ಕೊನೆಯ ಕಪ್ಪ ಕಾಣಿಗೆ ಬೆಮ್ಮೇರಿನ ಗುಂಡ ದೊಡ್ಡ ದೀಯರು ಏಲು ಸುತ್ತು ಬತ್ತೇರಿ ಔಸಾಗ ಮಲ್ತೇರು ಕಪ್ಪ ಕಾಣಿಗೆ ಕಟ್ಟೇರಿ ಕೈ ಮುಗ್ಗೇರಿ ಅಡ್ಡಾನೆ ಊರೇರು ಐದು ವಾನ ಕೋಟೆ ನಮ್ಮ ಅಪ್ಪ ಬಂತಿನ ಪರಕ್ಕೇನು ಸಂದಾಯ ತಮಲ್ತದ ಸಂದಾಯ ನಮ್ಮ ಸಂದಾಯನ ನಮ್ಮ ಏರಾಜ ಬರ್ಕೆಗೆ ಪೋಯಿಂದು ಬಂದೇರು ಕಲ್ತಿ ಗಂಟೆನೆ ಏರಾಜ ಬರ್ಕೆಗೆ ಪೋಪೇರು ಏರಾಜ ಬರ್ಕೇಡಿ ಚೆನ್ನೈ ಬಂದೇನೆ ಓಂಗಣ್ಣ ನಮ್ಮ ಅಪ್ಪೆಗೆ ಕೊರ್ಪೆಂದು ಬಂತೇರಿ ಪರ್ಮಲೆ ಬಲ್ಲಲೆ ಪರ್ಮಲೆ ಬಲ್ಲಲೆ ಚವಡಿಗೆ ಪೋಯನ್ನು
1: ಸುಲ್ಮೇಲೆ ರುಕ್ಕು ಕರಿಯಂಗಳ ಮುಖ ಸುರೇಂದ್ರ ಪರವ ಕರಿಯಂಗಳ ಮುಕ್ಕಲಿಗೆ ಓಲ್ಲ ಬರೆದೀವಂದೆ ಅಯ್ಯ ಬಾಯಿ ಪಾಠ ಮಲ್ಪಂದೆ ಮುಪ್ಪು ವರ್ಷಗು ತುಂಬು ತನ್ನ ಬದುಕದ ವೃತ್ತಿ ದೊಟ್ಟುಗು ಪನ್ನೊಂದು ಬತ್ತಿನಂಚಿನ ಈ ಸಂದಿನ ಈ ಪುರ್ತುಗು ಈ ವೇದಿಕೆಡ ಪಂತೇರೆ ಉಡಲ್ದಿಂಗಿನ ಸೊಲ್ಮೆನ ಸಂದೈತ ಮಲ್ತೊಂದು

0: ನನ್ನ ದುಂಬುಗು ಯಕ್ಷಗಾನಡು ಒಂಜಾತ ಬೆನ್ನಿ ಬೆನ್ನಿ ನಂಚಿನ ಯಕ್ಷಗಾನ ಆಚಾರ್ಯ ಪಂಪಿನ ಪುಗರ್ತಿನ ಪಡೆಯಿನ ತೋನ್ಸೆ ಕಾಂತಪ್ಪ ಮಾಸ್ತರ್ ಅಂಚನೆ ಯಕ್ಷಗಾನ ಕವಿವರ ಮಧುಕುಮಾರ್ ನಿಸರ್ಗ ಮೊಕಲ ಇರುವೆರಣ ನೆಂಪು ಮನ್ಪೆರ ನಮ್ಮೊಟ್ಟು ಗೊಲ್ಲೆರು ಪೆರಿಯ ವಿದ್ವಾಂಸರಾಯ್ ನಂಚಿನ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಬೇರು ಮೊಕಲ ಇರುವೆರಣ ನೆಂಪುದ ಪಾತ್ರಕು ನಮಕ್ಕೆ ಬಿಯಾಕ
1: ಅಶೇಷ ವಿಶ್ವ ವೈಚಿತ್ರ್ಯ ರಚನಾ ರುಚಯ ನಮಃ ಮಾಯಾಗಹನಗೂಢಾಯ ನಾನಾ ರೂಪಾಯ ವಿಷ್ಣುವೆ ಶ್ರೀ ಪರಶುರಾಮ ಜಯತು ಮಾತೆರೆಗ್ಲ ಸಲ್ಮೇಲು ರಡ್ಡಿ ಜನನು ಎಂಕ್ಲೈತೆ ನೆಂಪು ಮಳ ತಂದುಳ್ಳ ಆನಾತ ಕಡಮೆ ಪತ್ತುಡಕ್ಕಳನ್ನ ವಿಶೇಷವಾಯಿನ ಸಾಧನೆಗಳೇನು ಒಂಚೂರು ನೆಂಪು ಮಳಪನ ಪುಣ್ಯ ಕಾರ್ಯ. ಶ್ರೀತ ಮಧುಕುಮಾರ್ ಬೋಳೂರು ದೋಗ್ರ ಪೂಜಾರಿ ನಮಗೆ ಅರೆ ಮೇಳದಿ ಒಂದಿತ್ತು ಅರೆ ಮೇಳನು ಏಪಲ ಸಂಪಾದನೆ ಆದತ್ತು ಒಂಜಿ ಪ್ರೋತ್ಸಾಹವಾದ ಅರೆಗೆ ಒಂಜಿ ಮರಲಾದವು ಇತ್ತು ಅರನ ಹೋಟೆಲ್ ಇಲ್ಲಿ ಮಾತ ಕಲಾವಿದರನ್ನ ಆಶ್ರಯ ಇನ್ನಿತ್ತ ಮೇಳ ಅತ್ತು ಒಂಜಿ ಎಳ್ಪ ಎಳ್ಪತ್ತೈದು ವರ್ಷದ ಉಂಬುದ ಮೇಳದ ಪರಿಸ್ಥಿತಿನ ಕಲ್ಪನೆ ಮಾಡ್ತಿಂದ ನಿಕ್ಲೆ ಗೊತ್ತಾವು. ಆ ಸಾಂಸ್ಕೃತಿಕ ವಾತಾವರಣ ಬರ್ತಾನೆ ಮುಂಗರಿಲ್ಲ ಮೂಜಿ ಅನ್ನ ಜೋಕ್ಲು ಮೂವರಿಲ್ಲ ಮಲ್ಲ ಸಾಧನೆ ಮಾಡ್ತೀರಿ. ಹಿರಿಯರನ್ನ ಲೇಖಕೆ ಕಾದಂಬರಿಕಾರೆ ಬೊಕ್ಕ ಚಲಚಿತ್ರ ಕಲಾವಿದೆ ಶ್ರೀ ವಿಶ್ವಕುಮಾರ್ ಅರನ್ನೆಲ್ಲ ಹೆಂಕ್ ಪರಿಚಯ ಇತ್ತು ಅರನ್ನ ಸಲಿಗೆ ಹೆಚ್ಚಾಣು ಬೊಕ್ಕ ಇರುವೇರು ದಾಮೋದರ ಸರ್ಗ ಕೋಆಪರೇಟಿವ್ ಕ್ಷೇತ್ರಡು ಬೊಕ್ಕ ಸಾಮಾಜಿಕ ಮುಖಂಡರಾದ ಸಮುದಾಯ ಮುಖಂಡರಾದ ಬೇತೆ ಬೇತೆ ರೀಟರು ತುಳು ಚಳವಳಿಯಡ್ ಮಾತ ಇತ್ತನಾರು ದಾಮೋದರ ನಸರ್ಗ ಬೊಕ್ಕ ಎಂಕ್ಲೆಗೆ ಆತ್ಮೀಯರಾದ ಇತ್ತಿನ ಬೋಳೂರು ಮಧುಕುಮಾರ್ ಈ ಮೂವೆಲ್ಲ ಆ ದೋಗ್ರ ಪೂಜಾರಿನ ಸ್ಮೃತಿನ ಜೀವಂತವಾದ ದೀವೊಂದು ಅವ್ರ ನಜೋಕ್ಲಾದ ಬೆಳೆದು ಬೆಳಗಿಯರು ಶ್ರೀತ ಮಧುಕುಮಾರ್ ಇತ್ತೆಲ್ಲ ನೆಂಪಾಪುಣ್ಣು ಈ ಜೂನು ಜುಲೈ ಬಂದಾಗ ಅವ್ರ ಎಂಕ್ಲೆ ಎಲ್ಲರೂ ಬರ್ಪಣೆ ದೋಗ್ರ ಐ ಮೀನ್ ಪೂಜಾರಿ ಸಂಸ್ಮರಣೆ ಬೊಕ್ಕ ಬೊಕ್ಕ ಸ್ವಲ್ಪ ಎನ್ನ ಪಿಂಟುಲೆಯಿಂದ ಇಲ್ಲಗೆ ನಡತೊಂದು ಮಿತ್ತು ಬರ್ರ ಒಂದು ಈಜಾಣ್ ಅರೆ ತಿರ್ತುಕೊಂಡದ್ದು ಚಾ ಕೊರದು ಅಲ್ಪನೇ ಪಾತೇರಮ್ಮ ಅಂಚಮಳಪರ ಬಲ್ಲಿ ಯಾನು ಬರೋಡೆ ಎಂದ್ಕೊಂಡೆ ಅಂಚ ನಡತ್ತು ಬೈದರೆ ಮಲ್ಲ ಉಮೇದುವಾರಿ ಒಂಜಿ ಪತ್ತು ಇರುವತ್ತೈನು ಪ್ರಸಂಗ ಅರು ಬರೆಯುತ್ತೇರು ತುಳು ಕೋಟಿ ಚೆನ್ನಯ ಒಂಜಿ ಮಹತ್ವವಾದ ಪ್ರಸಂಗ ಪಂಡ ತುಳುಟಿತ್ತ ಪ್ರಸಿದ್ಧವಾದ ಇಪ್ಪನ ಕೋಟಿ ಚೆನ್ನಯ ಪ್ರಸಂಗ ಪಂದು ಬಿಟ್ಟ ವೆಂಕಟರಾಯನ ಪ್ರಸಂಗ ಕನ್ನಡ ಪ್ರಯೋಗ ತುಳು ಅಂಡ ನಾವು ಜನಕುಳಿಗೆ ಪ್ರಿಯವಾದಿ ತೆನ್ನೆಡ್ಡೆ ಸಾಹಿತ್ಯ ಕಲಾವಿದರಿಗಳಾಯ್ತು ಪೊಲಬಿತ್ತನಾಡಿದ ಹತ್ರ ಅವೇ ಪ್ರಚಾರಡುಂಡು ತುಳುಟ್ಲ ಆಕೃತಿ ಬೋಡೋದು ಮಾಡಪನ ಕಣ ಕಟ್ಟೊಂದು ಮಧುಕುಮಾರ ಮಾಡ್ತೀರಿ. ಮುಖ ಸತ್ಯನಾರಾಯಣ ಮಹಾತ್ಮೆ ಕಾರ್ತವೀರ್ಯ ಕೆಲವು ತುಂಡು ಪ್ರಸಂಗಗಳು ಒಂಜಿ ಪತ್ತು ಇರುವತ್ತೈನು ಪ್ರಸಂಗ ಬರೆದಿಪ್ಪೇರಾರು ಇತ್ತ ಕರಿ ಒಂಜಿ ಏಳೆನ ವರ್ಷದ ಇಂಚಿ ಯಾರಿಗೆ ಆರೋಗ್ಯದ ಅಂತ ಬ್ಯಾಂಗ್ಳೂರ್ ಇತ್ತೇರಿ ಒಕ್ಕ ನರಿಕುಂಬುಡು ಬತ್ತದ ಅರ್ನ ಮಗನ ಇಲ್ಲಾಡಿ ಇತ್ತೇರಿ ಅಂದ್ಕೊಂಡು ಗೊತ್ತಾಂಡು ತೂಡೊಂದು ಆಲೋಚನೆ ಮಳ್ತೊಂದು ಇಪ್ಪ ನಗನೆ ಅರಿಪೋಯ್ ಕೆಲವು ಎಂಕ್ಳು ಉದಾಸೀನ ಮಳಪರಬಲ್ಲಿ ಅವು ಎಂಕ್ಳಿಗೆ ಅವಕಾಶ ತತ್ತುಬೋಕುಂಡು ನಡು ಮೂಜಿ ಎಂಕ್ ಅಂಚ ಆಂಡ್ ಮಧುಕುಮಾರ್ ಮಲ್ಲ ಯಕ್ಷಗಾನ ಅಭಿಮಾನಿ ಎಡ್ಡೆ ಭಾಗವತಿಯರಲ್ಲ ಬೊಕ್ಕ ಭಾಗವತಿಗೆ ನಾನು ಬಿಡೊಂದು ಬತ್ತೇರಿ ಅರ್ನ ಭಾಗವತಿಗಡ್ಲಿ ಅರ್ಥ ಬಣ್ತೆ ಅನು ಅರ್ನ ಮುಖ್ಯವಾದ ರಡ್ಡು ಪ್ರಸಂಗ ಕಡುಗಲಿ ಕುಮಾರ ರಾಮ ಒಂದು ರಡ್ಡಲ ಮಲ್ಲ ಮಟ್ಟಡು ಪುದಾರ ಮಳ್ತಂಡ್ರು ಒಂಜಿ ಸುದರ್ಶನ ವಿಜಯ ಕುಂಬಳೆ ಸುಂದರಾಯರನ ವಿಷ್ಣು ಶ್ರೀಧರ ಭಂಡಾರಿ ಮಕ್ಕಳನ್ನ ಮತ್ತ ಸುದರ್ಶನ ಆದ ಅವ್ರ ರಂಗಸ್ಥಳದ ಸ್ಥಾಪನೆ ಆಗಿ ಇನಿಕ್ಕಲಾಯ್ತ ರಂಗ ಪ್ರತಿ ಸುಮಾರಾದ ಮಧುಕುಮಾರನ ಪ್ರಸಂಗವನ್ನು ರಂಗಸ್ಥಳ ಎಂಚ ಕೊಂಡೋಡೋ ಪಯಕ್ಕೆ ಧರ್ಮಸ್ಥಳ ಕರ್ನಾಟಕ ಮೇಳನ ಮೂಲ ಪ್ರತಿ ಅವೇ ಇತ್ತು ಚಾಲ್ತಿಡುಂಡು ವಿಷ್ಣು ಸುದರ್ಶನ ಲಕ್ಷ್ಮಿ ಆ ಮೂಜಿ ತ್ರಿಕೋಣ ಸಂಭಾಷಣೆ ಬಾರಿ ಪೊರಲು ಅವೇನೇ ಹೆಚ್ಚು ಕಡಿಮೆ ಅನುಕರಣೆ ಮಾಡ್ತೊಂದೇ ಇನ್ನಿಲ್ಲ ಉಳ್ಳೇರು ಅಂಚಾದ ಯಕ್ಷಗಾನ ರಂಗಭೂಮಿಡು ಒಂಜಿ ಶಾಶ್ವತವಾಯನ ಪುದಾರ್ದೆತ್ತಣ್ಣಾರು ಮಧುಕುಮಾರ್ ಆದರೆ ಸುರುಮಳಪ್ಪನ ಪ್ರಸಂಗನೇ ಬಹಳ ರುಚಿಕಟ್ಟಾಯನ ಒಂಜಿ ಜಾಗಡೆ ಲಕ್ಷ್ಮೀ ವಿಷ್ಣುನು ಪುಗಾರುಗಳು ದೇವರೇ ಎಂಕ ಕನ್ನಣ ಸಿಕ್ಕಿದ್ದೇರಿ ಕನ್ನಣನ ದೇವರೆಂದು ಪಡ್ಕೊಂಡು ಒಂದು ಅಂಚ ಹತ್ತ ದೇವರೇ ಕನ್ನಣ ಎಂಕ್ ಅಂಚ ಪುಗಾರೊಂದು ಇಪ್ಪನಾಗ ಸುದರ್ಶನ ನಡುಟ್ಟು ಬರ್ಪೆ ಈ ಪಕ್ಷನು ಪಕ್ಷಡು ನಾಯಕರನ್ನ ಪುಗಾರನಾಗ ಕಾರ್ಯಕರ್ತರು ಪಂಡ್ರೊಂಡು ಎಂಕ್ಲ ಪಂಡ ದಾಲ ಇದ್ದ ಅಂದ ಅಂಚ ಒಂಜಿ ಸಾಮಾಜಿಕವಾದ ಸಂದೇಶ ಇತ್ತನ ಜಾಗೆವು ಮಾರಿ ಪೊರ್ಲಡ ಅವನ ಕೊಂಡೋಗ್ತೀರಿ ಕಡೆ ಮುಟ್ಟ ಆಯ್ತಾನೇ ಮೂಲ ಸುದರ್ಶನನೇ ಕಾರ್ತವೀರ್ಯ ಅದು ಬರ್ಪನೆ ಆಯನ ಪರಶುರಾಮ ದೇವರು ಮೋಕ್ಷ ಕೊರಪೇರ ನೋಡ್ಪನ ಎರಡನೇ ಭಾಗ ಒಂದು ಸುದರ್ಶನ ವಿಜಯ ವ್ಯವಸಾಯ ರಂಗಭೂಮಿ ಇಡ್ಲ ಹವ್ಯಾಸ ರಂಗಭೂಮಿ ಇಡ್ಲ ತಾಳಮದ್ದಿನ ಇಲ್ಲ ಮೂಜೆ ಇಟ್ಟಲ ಮಲ್ಲ ಪ್ರಸಿದ್ಧಿ ಪಡೆಯನು ಮಧುಕುಮಾರ್ ಯಕ್ಷಗಾನಕ್ಕೆ ಬೋಡಾದ ಮತ್ತು ತ್ಯಾಗ ಮಳ್ತಿನಾರು ಸೇವಾ ಮನೋಧರ್ಮಡು ಇತ್ತಿನಾರು. ವೇದಿಕೆ ತೋಜೋಡು ಪುದಾರ ಬರೋಡು ಅವು ಏಪಲ ಅರೆ ಮುಟ್ಟಲ ಬತ್ತೀಜಿ ಅಂಚಿತ್ರೆ ಅಂಜಿ ಮಲ್ಲ ಯಕ್ಷಗಾನ ಸೇವಕ್ಕೆ ಸಾಂಪ್ರದಾಯಿಕ ಭಾಗವತರಲ್ಲ ಸ್ನೇಹಶೀಲ ವ್ಯಕ್ತಿ ಈ ಪಾತ್ರ ಕಡಮೆ ಅದನ್ನ ವರ್ತನಡೆ ಅದನ್ನ ಚರಿತ್ರ ಚಾರಿತ್ರೆ ಗೊತ್ತಾಪನ ರೀತಿದ ಮಲ್ಲ ಒಂಜಿ ಕವಿ ಅದನ್ನ ಸಮಗ್ರ ಕೃತಿಗಳನ್ನ ಸಂಪುಟ ಬತ್ತಂಡೆ ಎಡ್ಡೆ ಅಟ್ಟು ಕನ್ನಡ ಉಂಡು ತುಳು ರಡ್ ಪ್ರಸಂಗ ಉಂಡು ಹತ್ತು ಪದಿನೇಳು ಕನ್ನಡ ಉಂಡು ಅವೇನು ಏರಾಣಲ ಒಂಜಿ ಎಡಿಟ್ ಮಾಡ್ಪೋಡು ಮಲ್ಲ ವಿದ್ಯಾವಂತೆ ಅತ್ತಾರೆ ಅಣ್ಣಲ ಆ ಭಾಗವತಿ ಕೇಳಬೇಕ ಯಕ್ಷಗಾನ ತೂಯಿನ ಅನುಭವಳು ಹಿಂಚೈತೆ ರುಕ್ಕು ಕರೆಯಂಗಳ ಆದ್ರೆ ನಮ್ಮ ಆಧುನಿಕ ದೃಷ್ಟಿಡು ಸಾಕ್ಷರ ವಿದ್ವಾಂಸರತ್ತು ಮಂದಾರ ಕೇಶವಭಟ್ರು ಒಂದು ಶಬ್ದ ಪ್ರಯೋಗ ಮಾಡಿದ್ದೀರಿ ಮಂದಾರ ರಾಮಾಯಣ ಭಾರಿಪುರದ ಶಬ್ದ ಬರೌದಾಂತಿನ ವಿದ್ವಾಂಸರಿ ಬರೌದಾಂತಿನ ವಿದ್ವಾಂಸರಿ ಅಂಚಿತ್ತನ ವಿದುಷಿ ಅಂಚನಿ ಯಕ್ಷಗಾನ ಕ್ಷೇತ್ರದ ಮಲ್ಲ ಕೆಲಸ ಮಲ್ತಿನ ಮಧುಕುಮಾರಿಗೆ ಇನ್ನು ಗೌರವ ಸಂದಾಪ ತೋನ್ಸೆ ಕಾಂತಪ್ಪ ಮಾಸ್ತರ್ ಒನ್ ಆಫ್ ದಿ ಗ್ರೇಟೆಸ್ಟ್ ಯಾನು ತೂಣ ಶ್ರೇಷ್ಠ ಕಲಾವಿದರಿಡು ಒರಿ ಕಾಂತಪ್ಪ ಮಾಸ್ತರ್ ಖಂಡಿತ ಬಣವೆ ಅವರ ಮೂಲ ತೋನ್ಸೆದಾರು ಇನಿ ಕೋಟಿ ಚೆನ್ನಯ ತಾಳಮದ್ಲೆ ಆಟೋಡು ಪ್ರಸಿದ್ಧ ಅವರ ದುಂಬೆ ಕಾಂತಪ್ಪ ಮಾಸ್ಟರ್ ಕೋಟಿ ಆದ ಅಲ್ಪ ಗರುಡಿಲ್ರಿ ಐಟ ನೆಟ್ಟು ಅರ್ಥಪಣಂದಿತ್ತೀರಿ ಅದಾಗ ಕನ್ನಡೋಡ್ಲ ತುಳುಟ್ಲ ಹೊಂದಿತ್ತೇನೆ ನಾವು ಕಾಂತಮ್ಮಷ್ಟನ ಕೋಟಿ ಭಾರಿ ಪ್ರಸಿದ್ಧ ಅವ್ರ ಭಾಗವತೇರಿ ಅರ್ಥಧಾರಿ ಯಕ್ಷಗಾನ ಗುರು ಡೈರೆಕ್ಟ್ರ್ ಎಳ್ಳ ಪ್ರಾಡು ವೇಷನ ಮಳ್ದೇರು ಜೀವಮಾನದ ಒಂಜಿ ಭಾಗವನ್ನೇ ಯಕ್ಷಗಾನಗಾದ ಮುಡಿಪು ದೀನರು ಅವರಿಗೆ ನಿಜವಾದ ಸಂಗೀತ ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಪದ್ಮಶ್ರೀ ಮೂಜಿಲ ಬೈದೋಡು ಯಾನಾಯ್ಕೆ ಪ್ರಯತ್ನ ಮಾಡಿದೆ ಬರೆದು ಪಾಡದೆ ಪೊಕ್ಕಡೆ ಪಣಪಣಂತೆ ಅವು ಆ ಕಾಲೋಡು ಆಯ್ಜಿ ಉದಯವಾಣಿಡು ಈಶ್ವರಯ್ಯನ ಮಲ್ಲ ಅರ್ಧ ಪೇಜ್ ಕೊರಂದಿತ್ತಾರೆ ಅದಕ್ಕೆ ವ್ಯಕ್ತಿ ಚಿತ್ರವು ಐಟ್ ಬತ್ತಿನ ಬಹುಶಃ ಕಾಂತಮ್ಮ ಶ್ರಮಿತ ವಿಸ್ತಾರವಾದ ಒಂಜೇ ಒಂಜಿ ವ್ಯಕ್ತಿ ಚಿತ್ರ ಬರೆಯನೇ ಯಾನ್ ಆ ಹೆಮ್ಮೆ ಉಂಡಿ ಅನ್ನ ಜೋಕ್ಲು ಜಯಂತ ಕುಮಾರಲ ಅಮ್ಮೇರಿನ ಸಾಧಿರಬೇಕು ಎಡ್ಡೆ ಗುರುವಾದ ಎಡ್ಡೆ ಭಾಗವತರಾದ ಎಡ್ಡೆ ನಿರ್ದೇಶಕ ಆದ ಕೆಲಸ ಮಾಡ್ತೀರಿ ಪುಷ್ಕರಲ್ಲ ಭಾಗವತರಾದ ಹರಿದಾಸರಾದ ಉಳ್ಳೇರು ಕಾಂತಮ್ಮಷ್ಟನ ಸಾಧನೆ ಏತು ಮಲ್ಲೆಯಿಂದ ಅರ್ಥ ಮಳ್ಪಡಾಂಡ ಮುಪ್ಪ ನಲ್ಪನ ಐಸ್ವಿಡ್ ಪೋಡು ಆ ಕಾರಣ ಬಂದು ಬೇಕಂಡ್ರೆ ವೆಂಕಟರಾಯನ ಕೋಟಿ ಚೆನ್ನೈ ಬೈದಂಡ ಹತ್ರ ಕೋಟಿ ಚೆನ್ನಯ ಬೇತೆ ಬೇತೆ ರೀತಿ ಅರ್ಥ ಮಾಡ್ತಾನ ಬೇತೆ ಬೇತೆ ಅರ್ಥನ ಕೊರ್ಪನ ಒಂಜಿ ಪಾಡ್ದನ ಕಾವ್ಯ ಪಂಜೆದಾರೆ ಆಯ್ತ ಕಾದಂಬರಿ ಇಂಚಿನ ಕತೆ ಬರೀ ಬೊಕ್ಕ ಆಯ್ಕೆ ಹೆಚ್ಚು ಪ್ರಸಿದ್ಧಿ ಬರ್ತೇನೆ ಬಹುಶಃ ವೆಂಕಟರಾಯಗಳ ಆಯ್ತ ಪ್ರಭಾವನೇ ಇಪ್ಪು ಮುಖ್ಯವಾದ ಆಧಾರ ಅವು ಆಯ್ತ ಮತ್ತು ವಿವರಗಳು ಅವಳಿ ವೀರ ಅಧ್ಯಯನ ಪಿ ಎಚ್ ಡಿ ಐ ಟಿ ದಾಖಲಾತಂಡ ಡಾಕ್ಟರ್ ವಾಮನಂದ ಅವರು ಮಲ್ಲ ಕೆಲಸ ಮಾಡಿದ್ದಾರೆ ಚಂದ್ರಕಲಾ ಬೋಳುಳ್ಳೆ ಅವು ಅಧ್ಯಯನ ಮಳ್ಪಡಾಯನ ವಿಷಯ ಐ ಟಿ ಎತ್ತೋ ವಿಷಯ ಉಂಡು ಅವು ಆಟವಾದ ಕಥನವಾದ ಪಡದನಾದ ಎಂಚ ಬತ್ತಂಡು ಅವಳಿ ವೀರರ ಅಧ್ಯಯನದ ಎತ್ತಾಗ ಖಂಡಿತವಾದ ನಂಕು ಸುರುಕು ನೆಂಪು ಅಪ್ಪನವೇ ಕೋಟಿ ಚೆನ್ನೆ ಇತ್ತೆ ಪ್ರಸಿದ್ಧವಾದಿತ್ತಿನ ಮಕ್ಕಳ ಮೇಳ ಜೋಕ್ಲೆ ಮೂಲಕ ಯಕ್ಷಗಾನ ಮಳ್ಪನಾಯ್ಕ ನಮ್ಮ ಜಿಲ್ಲೆಡು ಪಣ್ಣ ಬಡಗುತಿಟ್ಟು ಮುಖ್ಯವಾದ ಮೂಲ ಪುರುಷೆ ಆಚಾರ್ಯ ಪುರುಷೆ ಕಾಂತಪ್ಪ ಮಾಸ್ಟರ್ ಅವರು ಅಂಚನ ಸಾಸ್ತಾನ ಶಾಲೆಡು ಮುಪ್ಪತ್ತೇಳು ವರ್ಷ ಅವಿರತವಾದ ಸೇವೆ ಮಾಡ್ತೇರಿ ಮೂಳು ಟ್ರೈನಿಂಗ್ ಶಾಲೆಡಾರು ಇಪ್ಪುನಾಗನೇ ಕಲಾವಿದೆ ಆದ ಅವ್ರು ದುಂಬು ಬೈದೇರಿ ಆರೇನು ಕಡಪುಣ್ಣಾಗ ಆರೆಗೊಂಜಿ ಲಾಟಾಣು ಕೊರಿಯರಿಗೆ ಆ ಕಾಲಡು ಕೊರ್ಪನ ಒಂಜಿ ವಿಶೇಷವು ಲಾಟಾಣು ಬೆಳಕು ಆ ಲಾಟಾಣು ಗೊತ್ತಾದ ಆಯ್ತ ಪೊರ್ಲನು ಲೋಕಕ್ಕೂ ತೋಜಾದ ಆ ಲಾಟಾಣು ಕೊರನೇನೆ ಸಾರ್ಥಕ ಮಾಡ್ತೇನೆ ಒಂಜಿ ವಿದ್ವಾಂಸೆ ಕಾಂತಮ್ಮ ಮಾಸ್ಟರ್ ವೆರಿ ಸಿಂಪಲ್ ಮತ್ತು ಸರಳ ಜೀವಿ ಅದನ್ನ ಶಿರವಳು ಏಪಲ ಒಂಜಿ ನಾಲೆಯನ್ನು ಪುಸ್ತಕ ಅವೇನು ಪತ್ತೊಂದು ಕಲ್ಯಾಣಪುರ ಬ್ರಹ್ಮಾವರ ಸಾಸ್ತಾನ ಸಾಲಿಗ್ರಾಮ ಕೋಟ ಕುಂದಾಪುರ ಮುಟ್ಟ ಐಟೆ ಐಟೆ ಐಟೆ ಶಾಲೆ ಇಡಕ್ಕೆ ಹೋದು ಜೋಕ್ಲಿಗೆ ಯಕ್ಷಗಾನ ಕಲ್ಪಾಯರು ಮಕ್ಕಳ ಯಕ್ಷಗಾನಡು ರಡ್ ಜನ ಒಂಜಿ ಆರು ಒಂಜಿ ಆ ಕಾಲೊಡೆ ಜೋಕ್ಲಿಗೆ ಆಪುನ ಕಥೆನು ಪಂಚತಂತ್ರನು ಮತ ಯಕ್ಷಗಾನಗಳ ಬೆಳೆತಾನೆ ಮಟ್ಟಿ ಸುಬ್ರಾಯರು ಆರು ಒಂದು ನಲ್ಪ ಪ್ರಸಂಗ ಬರೆದಿತ್ತರಿಗೆ ಅವೇನು ಬೊಕ್ಕ ಇಲ್ಲಿ ಸ್ವಚ್ಛ ಮಾಡ್ಕೊಂಡು ಎತ್ತದ ಹಾಕಿರು ಒಂದು ನಿರ್ಮಮ ಭಾವ ಅವೇನು ದೀವಣಿ ಜರಲಾರ ಕಾತಮ್ಮ ಅಷ್ಟೆಲ್ಲ ಎಳ್ಳೆಳ್ಳೆ ಪ್ರಸಂಗ ಪದ್ಯ ಬರೆಯುತ್ತೇರಿ ಅವು ಭವಿಷ್ಯತೆ ಲಭ್ಯ ಇಜ್ಜದಾನ ಹೆಂಕು ಗೊತ್ತಿಜ್ಜಿ ಇತ್ತಿಂದ ಅವೆಲ್ಲ ಒಂದು ಮಾಡ್ಬೋದು ಪದ್ಯ ಅರ್ಥ ಬೊಕ್ಕ ಪ್ರಸಿದ್ಧವಾದ ಪ್ರಸಂಗೊಡೆದು ಎತ್ತದೆ ದಿನವಲ್ಲ ಶಾಲೆ ಬಿಡ್ದು ನೇರವಾದ ಅಲ್ಲಿ ತರಬೇತಿ ಕೊರಪ್ಪ ಹೊಂದಿತ್ತೇರು ಇಲ್ಲಗ ಬಂದಾಗ ರಾತ್ರಿ ಆ ಕಾಲುಡು ಸಂಪಾದನದ ಸಾಧಿ ಅತ್ತವು ಆ ಕಾಲು ನಂಚ ಬಹುಶಃ ಆರು ಶಾಲೆ ಮಾಸ್ಟರ್ ಆದ ಸೇರಿನಾಗ ಅದಲ್ಲ ತಿಂಗಳಿಗೆ 10 ರೂಪಾಯಿ ಸಂಬಳ ತಿಂದ ನಾಲಣ್ಣದ ಉಣಸು ಉಣತೆ ರಿಟೈರ್ ಆನಾಗ ಉಣಸು ಏನು ಮಾಡಿ ಭದ್ರಾಡಾಣೆ ಆಣದಾರೆ ಬರೆಯುತ್ತೇರು ಒಂಜು ಕೊಡಿ ಸಂಪೂರ್ಣ ಡೆಡಿಕೇಟೆಡ್ ಅಂಚಿತ್ತಿನಕಲ್ ಬೋಡು ಅದನ್ನ ಶಿಷ್ಯವೃಂದಲ ಬಹಳ ಮಲ್ಲೆ ಇತ್ತೆ ಬೊಕ್ಕ ಪ್ರಸಿದ್ಧಿಗೆ ಬತ್ತನ ಏತೋ ಜನ ಶ್ರೀಧರ ಅಂದೆ ಕಾಂತಮಾಸ್ಟರ್ನ ಶಿಷ್ಯ ಬ್ರಹ್ಮ ಅವರು ಸುಬ್ಬಣ್ಣ ಭಟ್ರು ಏಪಲ ನೆಂಪು ಮಾಡಿ ತಂದಿತ್ತೇರಿ ಕಾಂತಮಾಸ್ಟರ್ನ ಶಿಷ್ಯ ಅಂಚನೆ ಐರೋಡಿಗೋಯಿಂದಪ್ಪೆ ಅತ್ತ ಅರ್ನ ಶಿಷ್ಯ ಬಹುಶಃ ಭೂತಭಾಗವತಿಯರು ಕಿರಿಯ ಸಮಕಾಲೀನರಾದಿಪ್ಪು ಭೂತಭಾಗವತಿಯರು ಆ ಪ್ರದೇಶಗಳು ಸಾಮಾಜಿಕವಾದಿ ಯಕ್ಷಗಾನದ ಒಳಗೊಳ್ಳುವಿಕೆ ಪಾರ್ಟಿಸಿಪೇಷನ್ ಆಫ್ ಮೋರ್ ಪೀಪಲ್ ಐಕ್ಲ ಮಲ್ಲ ಆಚಾರ್ಯ ಪುರುಷೆ ಕಾಂತಮಾಸ್ಟರ್ ಒಂಜಿ ಎಳಪ ಎಣಪ ನೂದು ಮುಟ್ಟ ಪ್ರಸಂಗ ಆರೆಗೆ ಬಾಯಿಗೆ ಬರೋಂದಿತ್ತು ಬೊಕ್ಕ ಆರು ಯಕ್ಷಗಾನ ಒಂಜಿ ಆರು ಒಂಜಿ ಕಲ್ತದ ಯಕ್ಷಗಾನ ಜ್ಞಾನಿ ಆದಿತ್ತರಂಚ ತಾರೇ ಯಕ್ಷಗಾನ ಯಕ್ಷಗಾನನೇ ವ್ಯಕ್ತಿತ್ವದ ಅಳವಡೆ ಸಾಯ್ನ ಒಂಜಿ ಪುಣ್ಯ ಪುರುಷೆ ಎನ್ನ ಹಿರಿಯ ಹಿತೈಷಿ ಹಿರಿಯ ಸಮಕಾಲೀನರಿ ಇನಿ ಬಹುಶಃ ಬದುಕದಿತ್ತಣ್ಣ ನುತ್ತ ಇರುವನ ನುತ್ತ 30 ವರ್ಷ ಆಗು ಆರೆಗೆ ಅಂಚಿತ್ತನ ಒಂಜಿ ಕಾಂತ ಮಾಸ್ಟರ್ ಅಸಾಧ್ಯವನ್ನ ಅರೆಗೆ ಸಂಚಾರಿ ಯಕ್ಷಗಾನ ಭಂಡಾರ ಬಿರುದು ಕೊರೆದಿತ್ತೇನೆ ಬರವಣಿಗೆಲ್ಲ ಅಂಚನೆ ಜೋಕ್ಲಿಗೆ ಬಣ್ಣ ಜೋಕ್ಲನ ರೀತಿದತ್ತ ಅವು ಪ್ರೌಢವಾದೇ ಇತ್ತೆಂಡು ಜೋಕ್ಲಿಗೆ ಆಪಿ ಲೆಕ್ಕಲ ಇತ್ತು ಪ್ರಸಂಗದ ಕತೆತ್ತ ಸಂದೇಶನ ಕೊರ್ಪನ ರೀತಿಡು ಅರ್ಥಗಾರಿಕೆಲ್ಲ ಬರೊಂದಿತ್ತೇರಿ ಆರನ್ನ ಒಂಜಿ ಸರ್ತಿದ ಭಾಗವತಿ ಕೇಳು ಯಾನೊಂಜಿ ಅರ್ಧ ಗಂಟೆ ಅರ್ಥ ಬಂತೆ 4 ಪದ್ಯ ಬಂಡೇರು ಕಲಕ್ಕೇರ ವಶ ಜಯಂತ ಕುಮಾರ ಕುಳ್ಳೇರು ತೋಜುಂಡು ಅವಂಜಿ ಯಾನ ಏಪಲ ನೆಂಪು ದೀಪನ ಪುಣ್ಯಸ್ಮರಣೆ ಅಂಚಿತ್ತನ ಕಾಂತಮ್ಮ ಮಾಸ್ಟರ್ ಯಕ್ಷಗಾನಕ್ಕೂ ದೀಪ ಲಾಟಣ ತೋಜಾಯನಾರು ವಿಶಾಲವಾಯನೆ ಮಲ್ಲ ಪ್ರಮಾಣದ ಒಂಜಿ ಸಾಧನೆ ಉಂಡು ಆ ಕಾಲಡು ಮಾನ ಸನ್ಮಾನದ ಕಾಲ ಬಂದಾಗ ಬಹುಶಃ ಕಾಂತಮ್ಮ ಮಾಸ್ಟರ್ ಮುಂತೆ ರಂಗಸ್ಥಳದ ಪಿರಪೋತೀರಿ ಮೇ ಬಿ ಹಿ ಲಿವ್ಡ್ ಫಾರ್ 80-85 ನಿಯರ್ಲಿ 90 ಸ್ವಲ್ಪ ವರ್ಷ ಮುಟ್ಟ ಮುಟ್ಟ ಬದುಕದಿತ್ತೇರು ಅಂಚಿತ್ರ ಕಾಂತಪ್ಪ ಮಾಸ್ಟರ್ ನೆನಪು ಮಾಡ್ಪವೆ ಥಿಯೇಟರ್ ಯಕ್ಷ ಬೊಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸೇರಿದು ಇನ್ನು ಒಂದು ಆಟಲ ಮಳೆ ತಂದುಳ್ಳೇರು ಥಿಯೇಟರ್ ಯಕ್ಷದ ಡಿಮಿನಿಟಿವ್ ಯಪಲ ರಂಗದ ಹಿಂದೆ ಹತ್ತು ಪರದೇರ್ದು ಮತ್ತು ದೂರ ಉಂತನರು ಪೃಥ್ವಿರಾಜ ಕವತಾರ ಯಕ್ಷಗಾನ ನಿರ್ದೇಶಿತ ಪ್ರಯತ್ನಡು ಭಾರೀ ಮಲ್ಲ ಒಂದು ಪ್ರಯತ್ನ ಸರಿಯಾಯಿನ ಒಂದು ಕಾಯಕನ ಮಳ್ತನಾರು ಒಂದು ಪ್ರಸಂಗ ತೆತ್ತೊಂಡು ಎಂಚ ಡೈರೆಕ್ಟ್ ಮಳ್ಕೊಳ್ಳಿ ಎಂಚ ಕೊಂಡೋಡಿ ರಂಗಸ್ಥಳ ಇಂಡಿ ನಿಕ್ಲಿ ಗೊತ್ತಾಗ್ಬಿಡವು ಪ್ರಸಂಗನು ಡೈರೆಕ್ಷನ್ ಮಾಡ್ಕೊಳ್ಳೋಣ ಇಂಚಿನ ಅಭಿನಯ ಮಾಡ್ಕೊಂಡು ಇಂಚಿನ ಪಾತ್ರ ಅಂತ ಇಡೀ ಪ್ರಸಂಗ ಒಂದು ಅರ್ಥ ಕೊರೆದು ಸಭಾಲಕ್ಷಣಗಳ ಹೊಸ ರೂಪ ಕೊರೆದು ಇನ್ನಿಲ್ಲ ಒಂಜಿ ಕ್ರಾಂತಿಕಾರಿ ಪದ್ಯದಿ ಒಂದು ಉಳ್ಳೇರಾರು ತುಳುಟ್ಟು ಯಕ್ಷಗಾನ ಪೂರ್ವರಂಗ ಆವಡಾಯನ ಕೆಲಸ ಥಿಯೇಟರ್ ಯಕ್ಷ ಎನ್ನ ಮಿತ್ರರು ಪೃಥ್ವಿರಾಜ ಕವತಾರು ಆರು ನಿರ್ದೇಶನೋಡು ಯಕ್ಷಗಾನದ ಭಾಗವತಿ ಗಡ್ಲ ಅರಿತ ಬೊಕ್ಕ ನುರಿತ ಅರಿತ ಕಲಾವಿದರು ಬೇತೆ ಆಯ್ತ ನುರ್ಪುಡಿ ಆಯ್ನೇ ಬೇತೆ ಆರು ಅರಿತ ಬೊಕ್ಕ ನುರಿತ ರಡ್ಡಲ ಕಲಾವಿದೆ ಆರೆಡ ಒಂಜಿ ಪಣಪುರಣ ಆರೇಗೆ ಒಂಜಿ ಡೈರೆಕ್ಷನ್ ಎಂಕ್ಲು ಕೊರಳಿ ಆರು ಅಂತ ದುಮ್ಮು ಬರ್ರ ಕಲ್ಪೊಡು ನನ್ನ ಈ ಕಾರ್ಯಕ್ರಮವನ್ನು ಮಳತಿನಕ್ಕಳಿಗೆ ಪಾಲ್ಪಡೆಯನಕ್ಕಳಿಗೆ ಸದಸ್ಯರಿಗೆ ಅಧ್ಯಕ್ಷರಿಗೆ ಮಾತರಿಗೆ ಎನ್ನ ಸಲಮೆ ಸಂದಾಪೆ ಓಂ ಸ್ವಸ್ತಿ
0: ಸುಲ್ಮೇಲು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಎಂಬಿರೇಗು
2: ಈತನೇಟ ಇಂಚಿಪ್ಪ ಕುಡ್ಲದ ತುಳು ಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಥಿಯೇಟರ್ ಯಕ್ಷ ರಿಜಿಸ್ಟರ್ಡ್ ಮೊಕಲ್ನ ಒಟ್ಟು ಸೇರಿಕಿಡ್ ಯಕ್ಷಗಾನ ಸಾಧಕರ ಸಂಸ್ಮರಣೆ ತುಳು ತಿಟ್ಟಿನ ಪೂರ್ವರಂಗ ಸಹಿತ ಯಕ್ಷಗಾನ ಈ ಕಾರ್ಯಕ್ರಮನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ನೀರ್ಚಾಲಿನಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಡಾಕ್ಟರ್ ರಮಾನಂದ ಬನಾರಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
2: ಒಂದೆರಡು ವಿಷಯಗಳನ್ನು ಮಾತ್ರ ಹೇಳ್ತೇನೆ, ಎಲ್ಲವನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಎಲ್ಲವನ್ನು ಹೇಳಬೇಕಾಗಿ ಇಲ್ಲ. ಮುಖ್ಯವಾಗಿ ಈ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಸಮಾವೇಶ ಆಗುತ್ತಾ ಇರುವುದು ನೀರ್ಚಾಲಿನ ಮಹಾಜನ ವಿದ್ಯಾಲಯದ ಸಭಾಭವನದಲ್ಲಿ. ನಮ್ಮ ಜಯದೇವ ಖಂಡಿಗೆಯವರು ಈಗ ಅದರ ಮುಖ್ಯಸ್ಥರು. ನನಗೆ ಬಹಳ ಸ್ವಾರಸ್ಯ ಅಂತಂದರೆ ನೋಡಿ, ಇಡೀ ಕಾಸರಗೋಡಿಗೆ ಸಂಬಂಧಿಸಿ ಹೇಳುತ್ತೇನೆ, ಬೇರೆ ಕರ್ನಾಟಕದಲ್ಲಿಯೂ ಸಂಭವಿಸಿರಬಹುದು. ಎಲ್ಲ ವಿದ್ವಾಂಸರು ಕೂಡ ಹುಟ್ಟಿದ್ದು ಈ ನೀರ್ಚಾಲಿನಲ್ಲಿ. ಅಂದರೆ ಅದನ್ನು ನಾನು ಬೇರೆ ಒಂದು ರೀತಿಯಲ್ಲಿ ಹೇಳ್ತೇನೆ, ಇಲ್ಲಿಯ ಒಂದು ಕಾಸರಗೋಡಿನ ವಿದ್ವತ್ ಪರಂಪರೆಗೆ ಚಾಲನೆಯನ್ನು ಕೊಟ್ಟದ್ದು, ಚಾಲನಾಶಕ್ತಿ ಚಾಲುವಿಗೆ ಬಂದದ್ದು ಈ ನೀರ್ಚಾಲಿನಲ್ಲಿ. ಆ ಚಾಲು ಎನ್ನುವ ಶಬ್ದ ಎಲ್ಲ ಮಹಾಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಬೇರೆ ಬೇರೆ ವಿದ್ವಾಂಸರಿರ್ಬೋದು, ಇವರೆಲ್ಲ ಈ ನೀರ್ಚಾಲಿನಿಂದ ಬಂದವರು. ಪರಂಪರೆಯನ್ನು ಮುಂದುವರಿಸುತ್ತಾ ಹೋಗುತ್ತಿರುವವರು ಜಯದೇವ ಖಂಡಿಗೆಯವರು. ಅವರ ತೀರ್ಥರೂಪರು ಖಂಡಿಗೆ ಪ್ರಿನ್ಸಿಪಾಲ್ ಶ್ಯಾಂಭಟ್ ಅವರು. ಅವರ ಬಗ್ಗೆ ನಾವು ಮಾತಾಡುವುದಿಲ್ಲ, ಆದರೆ ಒಂದು ಮಾತು ಮಾತ್ರ ಹೇಳ್ತೇನೆ. ಒಬ್ಬ ಮಲಯಾಳಿ ವಿದ್ವಾಂಸರು ಒಮ್ಮೆ ಭಾಷಣ ಮಾಡುತ್ತಾ ಹೇಳಿದರು, ವಿದೌಟ್ ಪ್ರಿನ್ಸಿಪಲ್ ದೇರ್ ಇಸ್ ನೋ ಇಂಟ್ರೆಸ್ಟ್ ಅಲ್ವಾ. ಪ್ರಿನ್ಸಿಪಲ್ ಇಲ್ಲದಿದ್ದರೆ ಇಂಟ್ರೆಸ್ಟ್ ಎಲ್ಲಿಂದ? ಅವರು ಹೇಳೋದು ಪ್ರಿನ್ಸಿಪಾಲ್ರನ್ನು, ವಿದೌಟ್ ಪ್ರಿನ್ಸಿಪಲ್ ದೇರ್ ಇಸ್ ನೋ ಇಂಟ್ರೆಸ್ಟ್. ಅಂತಹ ಒಂದು ಅಸಾಧಾರಣ ಅಪೂರ್ವವಾದಂಥ ವ್ಯಕ್ತಿತ್ವ ಖಂಡಿಗೆ ಪ್ರಿನ್ಸಿಪಾಲ್ ಶ್ಯಾಂಭಟ್ರು. ಇಲ್ಲಿ ನಾಡೋಜ ಪೆರಡಾಲ್ ಕೃಷ್ಣಯ್ಯನವರಿದ್ದರು. ನಮ್ಮ ಮಹಾಉಪಾಧ್ಯಾಯ ಶಂಕರಶಾಸ್ತ್ರಿಯವರಿದ್ದರು. ಇವರಿಂದೆಲ್ಲ ಈ ವಿದ್ಯಾಲಯ ಬೆಳಗಿದೆ. ಆದ್ದರಿಂದ ಪ್ರಪ್ರಥಮವಾಗಿ ಈ ವಿದ್ಯಾಲಯಕ್ಕೂ ಇಲ್ಲಿಂದ ಪ್ರಾರಂಭವಾದಂತಹ ಸಾಹಿತ್ಯ ಕಲಾ ಪರಂಪರೆಗೂ ನಾನು ವಂದಿಸ್ತೇನೆ. ನಾವೆಲ್ಲ ನಂಬುವುದು ಋಣತ್ರಯ ಮತ್ತು ಗುಣತ್ರಯ. ಋಣತ್ರಯ ಅಂದರೆ ಏನು ನಿಮಗೆ ಗೊತ್ತಿದೆ, ದೇವಋಣ, ಪ್ರತಿಋಣ ಅಲ್ವಾ, ಋಷಿ ಋಣ, ಮೂರು ಋಣಗಳು ಮನುಷ್ಯನಿಗೆ. ಗುಣತ್ರಯ ಅಂದರೆ ಏನು ಅದೂ ನಿಮಗೆ ಗೊತ್ತಿದೆ, ಸತ್ವ ರಜ ತಮ. ಗುಣತ್ರಯಗಳು ನಮ್ಮ ಸ್ವಭಾವವನ್ನು ಸಂಸ್ಕಾರವನ್ನು ನಿರೂಪಿಸ್ತವೆ ಗುಣತ್ರಯಗಳು. ಋಣತ್ರಯಗಳು ನಮ್ಮ ಕರ್ತವ್ಯವನ್ನು ನಮಗೆ ನಿರ್ದೇಶಿಸ್ತವೆ. ಮನುಷ್ಯ ಏನು ಕರ್ತವ್ಯವನ್ನು ಮಾಡಬೇಕು? ನಾನು ಅರ್ಥಾಯನ ಅಂತ ಒಂದು ಗ್ರಂಥ ಕೃತಿ ಬರೆದಿದ್ದೇನೆ, ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದೇನೆ. ಪುನಃ ವಿಷಯಕ್ಕೆ ಬರ್ತೇನೆ. ಋಣತ್ರಯ ಹಾಗೆ ಮುಖ್ಯವಾಗಿ ನಮ್ಮ ಕರ್ತವ್ಯ ಏನು ಅನ್ನುವುದನ್ನು ನಾವು ಪ್ರಾರಂಭದಲ್ಲಿ ತಿಳ್ಕೊಳ್ಬೇಕು ಅಂತ ನನಗೆ ಅನಿಸುವುದು. ಮನುಷ್ಯ ತನ್ನ ಇಡೀ ಜೀವಮಾನದಲ್ಲಿ ಹುಟ್ಟಿನಿಂದ ಈ ಭೂಮಿಯನ್ನು ಬಿಟ್ಟು ಹೋಗುವಲ್ಲಿವರೆಗೆ ಇಲ್ಲಿರುವ ಎಲ್ಲ ಸಂಪತ್ತುಗಳನ್ನು, ಇದೇನು ನಾವು ಮಾಡಿಟ್ಟದ್ದಲ್ಲ, ಇಲ್ಲಿ ನಾವು ಮಾಡಿದ್ದೆ, ಈ ಸಂಪತ್ತನ್ನೆಲ್ಲ ನಾವು ವಿನಿಯೋಗಿಸ್ತೇವೆ. ಹಾಗಾದರೆ ಇದನ್ನು ಪುನಃ ಕೊಡುವಂಥ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಮಾತು ಹೇಳಿದರು ನೋಡಿ. ಈ ಒಂದು ನಾನು ಕೊಳಂಬೆ ಪುಟ್ಟಣಗೌಡರು ಹೈಸ್ಕೂಲ್ನಲ್ಲಿ ನನಗೆ ಅಧ್ಯಾಪಕರಾಗಿದ್ದವರು. ಅನೇಕ ವಿಚಾರಗಳಲ್ಲಿ ತುಂಬ ಆದರ್ಶದ ವ್ಯಕ್ತಿತ್ವ ಕೊಳಂಬೆಯವರದ್ದು, ತುಂಬ ತುಂಬ ಅತ್ಯಂತ ಸರಳೇಜಿ. ಅವರು ಒಂದು ಕವನದಲ್ಲಿ ಹೇಳ್ತಾರೆ ನೋಡಿ, ನಾವು ಅನೇಕರಿಂದ ಅನೇಕ ರೀತಿಯ ಋಣಗಳನ್ನು ಪಡ್ಕೊಂಡಿದ್ದೇವೆ. ಅವರು ಹೇಳ್ತಾರೆ, ಮಂದಿಯಂ ಗೆಳೆಯರಿಂ ಪಗೆಗಳಿಂ ಪಡೆದು. ಇದು ಕೊಡಂಬೆಯವರು ಬರೆಯುವ ರೀತಿ, ಬೇರೆ ಯಾರು ಈಗ ಬರೀಬೇಕಿಲ್ಲ. ಮಂದಿಯಂ ಗೆಳೆಯರಿಂ, ಎಲ್ರಿಗೂ ಉಂಟಲ್ಲ, ಇಷ್ಟರು ಜನ ಇದ್ದಾರೆ, ನಮ್ಮ ಮಿತ್ರರಿದ್ದಾರೆ, ಬಂಧುಗಳಿದ್ದಾರೆ, ಇವರೆಲ್ಲರಿಂದ ನಾವು ಪಡ್ಕೊಂಡಿದ್ದೇವೆ. ಮಂದಿಯಂ ಗೆಳೆಯರಿಂ ಪಗೆಗಳಿಂ ಪಡೆದು ಏನಂತೆ, ನೆತ್ತರೆಲ್ಲವ ತೆತ್ತರದು ತೀರದಂತೆ. ಮುಗಿಯುವುದಿಲ್ಲ, ಹೆತ್ತವರ ವಿಷಯ ಬಿಟ್ಟು ಸುತ್ತ. ಅದಕ್ಕೆ ಮತ್ತೊಂದು ಅವರ ಕಾರಣ ಹೇಳಿದು, ನಾಡಿನಿಂದ ಪಡೆದೀಗ ಸಾಲ ಮೆಂದರೆ ಬೆಟ್ಟ. ಈ ನಾಡಿನಿಂದ ನಾವು ಪಡೆದಂತಹ ಸಾಲ ಋಣ ಅದು ಬೆಟ್ಟದಂತೆ ಉಂಟದ್ದು ಬೆಟ್ಟ. ನೆತ್ತರೆಲ್ಲವ ತೆತ್ತರದು ತೀರದಂತೆ. ಇದು ಒಡಂಬೆಯವರು ಹೇಳುವ ರೀತಿ. ಹಾಗಾಗಿ ನಾವು ಕೈ ಜೋಡಿಸಿ ಬಹಳ ಕೃತಜ್ಞತೆಗಳನ್ನು ಹೇಳ್ಬೋದಲ್ವ? ಬೇರೆ ಶಬ್ದ ನನಗೆ ಕಾಣೋದಿಲ್ಲ. ಆದರೆ ಈ ಬಗೆಯಿಂದ ನನ್ನನ್ನು ಸತ್ಕರಿಸಿದ, ನನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ಎಲ್ಲ ಕೆಲವು ಒಳ್ಳೆಯ ಗುಣಗಳನ್ನು ಅವರು ಹೇಳಿದರು. ಅದು ಇದ್ದರೆ ಖಂಡಿತವಾಗಿಯೂ ನಾನು ಧನ್ಯ ಅಂತ ಭಾವಿಸ್ತೇನೆ. ಇಲ್ಲದಿದ್ದರೆ ಅಂತಹ ಗುಣಗಳು ಮುಂದೆ ನನಗೆ ಪ್ರಾಪ್ತವಾಗಲಿ, ಈ ಜನರಿಗೆ ಈ ಬಗೆಯ ಸೇವೆಯನ್ನು ಕೊಡುವುದಕ್ಕೆ ಸಾಧ್ಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅನೇಕರು ಬಂದಿದ್ದಾರೆ, ಬಂಧು ಬಾಂಧವರು ಬಂದಿದ್ದಾರೆ, ಅವರೆಲ್ಲರಿಗೆ, ಸಾಹಿತಿಗಳಿಗೆ, ಕವಿಗಳಿಗೆ, ಕಲಾವಿದರಿಗೆ ಮತ್ತೊಮ್ಮೆ ವಂದಿಸಿ ವಂದನೆಗಳು. ನಮಸ್ಕಾರ.
1: ರಮಾನಂದ ಬನಾರಿಯವರಿಗೆ ವಂದಿಸುತ್ತಾ

ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

சந்துண்டு அலை பொருள் தூப்புனா.

தங்கடி கொந்தலன புடுலா தங்கடி கொந்தலன புடுலா.

ಅಣ್ಣ ದಾದಾದ ಪಾತ್ರೆ ನಡ್ಚಿಯ ದಾದ ಪಾತ್ರೆ ಅಂದುಲ್ಲ

ಕಾಪಾಡು, ಸತ್ಯ ನುರಿಯುಡು, ಮತ್ತೆ ಪರಿಯುಡು, ನ್ಯಾಯ ಪೊಲೆಯುಡು. ಈ ಕಾರ್ಯಭಾರ ದೈವರಾಜೆ ಧನ ಕೀರ್ತಿ ಗಾಯದ ಎತ್ತಿಡು, ಚೆಂಡೆಲ್ಲ ಕಣ್ಣೆಲ್ಲ ಒಟ್ಟಿಗೂ ತಂಟಿ ಉಡುವೆನಾ.

ಬಂತಾವೇ. ಮಾಯಡು ಎಚ್ಚರಿಕೆಯನ್ನು ಕೊರ್ಪ ಒಂಜಿ ವೇಳ ಎಲ್ಲ ಪಾತ್ರರಿಗೆ ಪಿಲಾಯಿಸಿದ್ದೇನ. ಈ ರಕ್ತೇಶ್ವರನ ಶಕ್ತಿದಾದ ಕಾರ್ಮಿಕ ಕಾಲ ಬಂದ ಬಿರಿಯಾನಿ ತೆರಿಪಾದ ಕೊರ್ಪ.

ಎಡ್ಡೆ ಪಾಚರ ಪಂಡ ಅಣ್ಣಕ್ಕೆ ಏನೊಂದಿಜ್ಜೆ ಬದಕ್ಕೂ ಕಷ್ಟ ನಮನೇ ವಹಿಸಿಲ್ಲ

ಹಾಳು ಸೀತೆಯಲ್ಲೇ ನಿದ್ರೆ ಗಿಡ ತಿಣ ಬಾಲೆ ಕೇಜಿನಿಗೆ

0: ಗಲ್ಲಿಗೆ ನಲಿಕೆಡೆ ನಲಿತೊಂದಿತ್ತೇನು. ನಮ್ಮ ಈ ತಾರೇಮಾರದ ಮಣ್ಣು ಅಂಚನೆ ಬಿರಾಕದ ನಮ್ಮ ಹಿರಿಯ ಕುಲು ನಡತಿ ನಡಕೆದ ಪೆರ್ಮೆ ಎಂಚ ಇತ್ತುಂಡು. ಮೂಲು ನಡಪುನ ದಾನ ಧರ್ಮದ ತಿರ್ಲ ಸೂಪಿನ ಕಿಲನಿ ಎಂಚ ಮರಲಿ ಮಲ್ತೊಂದಿತ್ತುಂಡು. ಮಣ್ಣು ಅಪ್ಪೆ ಬಾಲದ ಪೊರ್ಲು ತಿರ್ಲನ್ನು ಮಡಿತಿ ಕೊರಿಲಕ ಮುಂಡು. ಅಣ್ಣ ಕೇಶಿನಿ ದಾದ ಅಂಡು
1: ದಾದ ಅಂಡು
0: ಬಾಕಿ ಮಾರ್ಗಂಡದ ಸುರುತ್ತ ಬಿದಿನಿ ಬಂಗಾಳಿಗೆ ಎತ್ತಾವೆ ಪಂಡತ್ತ
1: ಅಂತ
0: ಐತ ಪರಿಣಾಮ ಓಡಗೆಟದೆಂದು ಗೊತ್ತುಂಡ.
1: ದಾದ ಅಂಡೈಕು
0: ಅಣ್ಣ ಕಟ್ಟಿನ ಕನ್ನೊಟ್ಟು ಅಪ್ಪೆ ರಕ್ತೇಶ್ವರಿನ ಕೋಪದ ಅಭಯನು ಕೇಳ್ದೆ.
1: ಹಾ
0: ಬಾಕಿ ಮಾರ್ಗಂಡದ ಸುರುತ್ತ ಬಿದಿನಿ ಬಂಗಾಳಿಗೆ ಎತ್ತಾದು ಎನ್ನ ಕೋಪದ ಊರಿಗೆ ತಿಕ್ಕೊಚ್ಚಿ ಕಷ್ಟನ ಕೈತಲು ವೈಪೋಚಿ ಎನ್ನ ದಂಟದು ಕರ್ಮದ ಗಂಟದು ಕೈಪಾಡಡೇ ಬಂದು ಅಭಯನು ಕೊರಿಯರಣ್ಣ. ಅಣ್ಣ
1: ದಾದ
0: ನಿನ್ನ ಕೈ ಮುಗಿದು ಪಂಪೆ ನಿನ್ನ ಸ್ವಾರ್ಥ ಪಂಪಿನ ಗಡಿ ಕಲ್ಲದು ಈ ತಾರೇ ಮಾರದ ಮಣ್ಣನ್ನು ಬಲಿ ಕೊರಡ ಅಣ್ಣ ಬಲಿ ಕೊರಡ.
2: ಒಡಿಗೆ

ನಡತಿನ ದರಿದ್ರನು

ಅಣ್ಣ

0: ನಾನ ಪಾತರ ಅಂದಿಲ್ಲ ಆಕಲು ನೆಸ್ತಲಿ ಕತ್ತಲು ಸಹ್ಯನಿಗಿಲ್ಲ ಯಾನ ಬೆನ್ಪಾಯಿ ಬೇಲಗಲ ವಾವಂಜಿ ಸಂಬಂಧ ಎಂದು ತೋಜೊಂದಿಜ್ಜಿ ಆಕಲಿಗೆ ಸೈಪನ ಕಾಲ ಬತ್ತಂಡು ಆಕಲು ಅಂಚನೆ ಸಂಧಿಯರು ಈ ಲೋಕಡು ನರಮಾನಿಗೆ ಸಾವು ಪಂಪಿನ ಒಂಜಿ ಕಟದಿ ತಿನ ಗಂಟು ಐಕು ವಾ ದೈವದ ಕೋಪಲ ಇಜ್ಜಿ ವಾ ದೇವರನ ಶಾಪಲ ಇಜ್ಜಿ ಇಂದೇನ ಸರಿಯಾದ ಅರ್ಥಮಂತನು ಈ
1: ಅಣ್ಣ ಮಂಡೆ ಗಟ್ಟಿ ಉಂಡು
0: Thank you.

0: ಸುರೂಳ್ಮೆ
1: ಅವಿ ನಮ್ಮೇಡನೆ ಕೇನೋಡು
0: ಸೃಷ್ಟಿ ಆಯಿನಿಯಪ್ಪ
1: ಅವಳು ಐತಮ್ಮೇಡನೆ ಕೇನೋಡು
0: ಗಾಳಿ ಕಡೆಯಕ ಉಂತರ ಸೇನು
1: ಅವು ಐತಮ್ಮೇಡ ಕೇನು
0: ಕಡಲ ಸರಟು ಸುರುತ್ತ ಸೇರೆವ್ಯ
1: ಅವಳು ಐತಮ್ಮೇಡನೆ ಕೇನು
0: ಅಮ್ಮೇಡ ಕೇನೋಡು ಅಮ್ಮೇಡ ಕೇನು
2: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ ಎರಡನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM. रेडियो सारंग 107.8 FM. ಎಂದೂ ಮರೆಯದ ಹಾಡು.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂ

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ರೇಡಿಯೋ ಸಾರಂಗಡ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ಇತ್ತೆ ಪಿಲಿಬೈಲ್ ಯಮುನಕ್ಕ ಅಂಚನೆ ಚಾಪ್ಟರ್ ಚಿತ್ರದ ಕೆಲವೊಂದು ಪದಕುಲಿನ ಕೇನೊಂದು ಬರ್ಕ.

ನಮಸ್ಕಾರ, ನಿಖಿಲೇಡದಾತಿನ ಕುಶಲದರಸಿನ ವಿಂಡಿ ಪಡೀಲ್ ನಿಖಿಲ್ ಕೇಳೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಈತನೇಟ ಸೂಪರ್ ಮರ್ಮಾಯೆ ಅಂಚನೆ ಸೂಂಬೆ ಈ ತುಳು ಸಿನಿಮಾದ ಪದಕುಲನಿಕ್ ಏನಂದು ಬರ್ತಾರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ನನ್ನ ದುಂಬುದ ತುಳು ಪ್ರಸಾರ ತಿಕ್ಕಗ ಆತನೇಟ ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದಕ.